ಶುಭೋದಯ. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿ. ಇಂದು 1948 ಶಕವರ್ಷ, ವೈಶಾಖ ಮಾಸದ 28 ದಿನ, ಅಂದರೆ 2026 ಇಸವಿ ಮೇ ತಿಂಗಳ 18 ತಾರೀಖು ಸೋಮವಾರ. ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಈಗ ಸಮಯ 5:58:42. ಆತ್ಮೀಯ ಕೇಳುಗರಿಗೆಲ್ಲ ನಂದಿನಿ ಮಾಡುವ ನಮಸ್ಕಾರಗಳು ಹಾಗೂ ಇಂದಿನ ಎಲ್ಲ ಕಾರ್ಯಕ್ರಮಗಳಿಗೆ ಆತ್ಮೀಯ ಸ್ವಾಗತ.

ಶ್ರೋತೃಗಳಿಗೆ ನಮಸ್ಕಾರ. ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಭಾರತ ಈಗ ಒಂದೇ ದಿನದಲ್ಲಿ 256.4 ಗಿಗಾವ್ಯಾಟ್ನ ದಾಖಲೆಯ ಗರಿಷ್ಠ ವಿದ್ಯುತ್ ಬೇಡಿಕೆಯನ್ನು ಯಶಸ್ವಿಯಾಗಿ ನಿರ್ವಹಿಸಿದೆ ಎಂದು ಕೇಂದ್ರ ನವ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ.

ಮಂಗಳೂರಿನಲ್ಲಿ ನಡೆದ ಗೇರು ಮೇಳದಲ್ಲಿ ಅರಣ್ಯ ಮತ್ತು ಪರಿಸರ ಸಚಿವ ಈಶ್ವರ ಬಿ ಖಂಡ್ರೆ ಅವರು ಭಾಗವಹಿಸಿ ಕಾಡಿನಿಂದ ಸ್ವಯಂ ಪ್ರೇರಿತರಾಗಿ ಹೊರಬಂದ 5 ಕುಟುಂಬಗಳಿಗೆ ಒಟ್ಟಾರೆ 2.38 ಕೋಟಿ ರೂಪಾಯಿ ಪರಿಹಾರದ ಚೆಕ್ ವಿತರಿಸಿದ್ದಾರೆ. ವಿಜಯನಗರ ಜಿಲ್ಲೆಯಲ್ಲಿ ಡೆಂಗಿ ಮತ್ತು ಮಲೇರಿಯಾ, ಕಾಲರಾದಂತಹ ಮಾರಣಾಂತಿಕ ರೋಗಗಳಿಂದ 100% ಮುಕ್ತ ಜಿಲ್ಲೆಯಾಗಿಸಲು ಅಧಿಕಾರಿಗಳು ಅಗತ್ಯ ಮುಂಜಾಗ್ರತಾ ಕ್ರಮ ವಹಿಸಿ ಕಾರ್ಯನಿರ್ವಹಿಸಬೇಕು ಎಂದು ಜಿಲ್ಲಾಧಿಕಾರಿ ಕವಿತಾ ಎಸ್ ಮನ್ನಿಕೇರಿ ಸೂಚನೆ ನೀಡಿದ್ದಾರೆ. ಹುಬ್ಬಳ್ಳಿಯ ಕರ್ನಾಟಕ ವೈದ್ಯಕೀಯ ಕಾಲೇಜು ಮತ್ತು ಸಂಶೋಧನಾ ಸಂಸ್ಥೆ ಕೆಎಂಸಿಆರ್ಐಗೆ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾ ನಾಗಲಕ್ಷ್ಮಿ ಚೌಧರಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಆಸ್ಪತ್ರೆಯ ತಾಯಿ ಮತ್ತು ಮಕ್ಕಳ ವಿಭಾಗ ಹಾಗೂ ಮಕ್ಕಳ ತೀವ್ರ ನಿಗಾ ಘಟಕಗಳಿಗೆ ಭೇಟಿ ನೀಡಿದ ಅವರು ರೋಗಿಗಳಿಂದ ಅಹವಾಲು ಸ್ವೀಕರಿಸಿದರು. ನೇಪಾಳದ ಪರ್ವತಾರೋಹಿ ಕಾಮಿರೀಟಾ ಶೆರ್ಪಾ ದಾಖಲೆಯ 32ನೇ ಬಾರಿಗೆ ಮೌಂಟ್ ಎವರೆಸ್ಟ್ ಏರುವ ಮೂಲಕ ಇತಿಹಾಸ ಸೃಷ್ಟಿಸಿದ್ದಾರೆ. 56 ವರ್ಷದ ಕಾಮಿರೀಟಾ ವಿಶ್ವದ ಅತಿ ಎತ್ತರದ ಶಿಖರವನ್ನು ಅತಿ ಹೆಚ್ಚು ಬಾರಿ ಏರಿದ ತಮ್ಮದೇ ದಾಖಲೆಯನ್ನು ಮುರಿದಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಜನಪ್ರಿಯ ಮಾಸಿಕ ಕಾರ್ಯಕ್ರಮ ಮನ್ ಕಿ ಬಾತ್ನ 134ನೇ ಆವೃತ್ತಿ ಈ ತಿಂಗಳ 31ರಂದು ಪ್ರಸಾರವಾಗಲಿದೆ. ನಾಗರಿಕರು ಈ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ತಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಈ ತಿಂಗಳ 29ರೊಳಗೆ mygov.in ಮೂಲಕ ಹಂಚಿಕೊಳ್ಳಬಹುದಾಗಿದೆ. ಹಿಮಾಚಲ ಪ್ರದೇಶದ ಧರ್ಮಶಾಲಾದಲ್ಲಿ ನಿನ್ನೆ ನಡೆದ ಮೊದಲ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಪಂಜಾಬ್ ಕಿಂಗ್ಸ್ ವಿರುದ್ದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು 23 ರನ್ಗಳಿಂದ ಭರ್ಜರಿ ಗೆಲುವು ದಾಖಲಿಸಿದೆ. ಈ ಮೂಲಕ ಆರ್ಸಿಬಿ ಪ್ಲೇಆಫ್ಗೆ ಲಗ್ಗೆ ಇಟ್ಟಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 7 ಗಂಟೆಗೆ.

ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿ. ಆತ್ಮೀಯ ಕೇಳುಗರೆ, 6:13 ಸೆಕೆಂಡುಗಳಾಗಿದೆ. ಇನ್ನೀಗ ಈ ದಿನದ ಕಾರ್ಯಕ್ರಮಗಳ ವಿವರಣೆಯೊಂದಿಗೆ ಮುಂಜಾನೆಯ ಬೆಳಗಿನ ಎಲ್ಲ ಕಾರ್ಯಕ್ರಮಗಳನ್ನು ಆರಂಭಿಸೋಣ. ಈ ಹೊತ್ತಿನಲ್ಲಿ ನಿಮ್ಮ ಜೊತೆಯಾಗಿರೋದು ನಿಮ್ಮ ಗೆಳತಿ ನಂದಿನಿ. ಇನ್ನೀಗ ಈ ದಿನದ ಕಾರ್ಯಕ್ರಮಗಳ ವಿವರಣೆಯನ್ನು ನೋಡೋಣ. ನಾದೋಪಾಸನೆ ಕಾರ್ಯಕ್ರಮ ಇರುತ್ತೆ 6:05. ನಂತರದ ಕಾರ್ಯಕ್ರಮಗಳಲ್ಲಿ 7:15 ಕನ್ನಡ ರತ್ನ ಭಂಡಾರ, ಮೊದಲಿಗೆ ಇದರಲ್ಲಿ ಶುಭೋದಯ ಕರ್ನಾಟಕ ಕಾರ್ಯಕ್ರಮದ ಮೊದಲ ಕಾರ್ಯಕ್ರಮ ಕನ್ನಡ ರತ್ನ ಭಂಡಾರ, ನಂತರ ಭಾವಗೀತೆಗಳನ್ನು ಆಲಿಸುವಿರಿ. ಆನಂತರ ಶುಭೋದಯ ಕರ್ನಾಟಕ ಕಾರ್ಯಕ್ರಮ ಮುಂದುವರಿಯಲಿದೆ. 9:00 to 10:00 ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ಈ ದಿನದ ವಿಶೇಷತೆಗಳ ಬಗ್ಗೆ ಮಾತನಾಡ್ತಾ ಸಾಗೋಣ. ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮ 10:02, 11:02 ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಕನ್ನಡ ಹಾಡುಗಳು. ಕಲಾಭಾರತಿ 11:30, 12:05 ಕರೆಗೊಂದು ಹಾಡು, 1:20 ಇಮೇಲ್ ಹಾಗೂ ಪತ್ರಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ, 2:15 ಇಮೇಲ್ ಆಧಾರಿತ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳ ಕಾರ್ಯಕ್ರಮ ಸ್ಪಂದನ, 2:40 ಚಿತ್ರತಾನ ಒಂದೇ ಚಿತ್ರದ ಗೀತೆಗಳು, 3:00 to 4:00 ಸಖಿ ಸಹೇಲಿ, 4:00 ಪರಿಮಳ ಮುಕ್ತ ಮಾತುಕತೆಯ ಕಾರ್ಯಕ್ರಮ, ಸಂಜೆ 5:05 ಸೇಫ್ ಡ್ರೈವ್ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮ, ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ಮೂಡಿಬರಲಿದೆ. ನ್ಯಾಯವಾಣಿ 5:40 to 5:45 ನ್ಯಾಯವಾಣಿ ಕಾರ್ಯಕ್ರಮದ ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಇದಾದ ಮೇಲೆ ಸೇಫ್ ಡ್ರೈವ್ನಲ್ಲಿ ಓಲ್ಡ್ ಈಸ್ ಗೋಲ್ಡ್ ಮುಂದುವರಿಯಲಿದೆ. ನಂತರ ಗಾನ ಭಜನ 6:02 ಕನ್ನಡ ರತ್ನ ಭಂಡಾರ ಮರುಪ್ರಸಾರದಲ್ಲಿ ನೀವು ಕೇಳಬಹುದು. 6:55 ನಂತರ ಗಾನ ಭಜನ ಮುಂದುವರಿಯಲಿದೆ. ಆಕಾಶ

ಬುಟ್ಟಿ ಕಾರ್ಯಕ್ರಮ ಮೂಡಿಬರಲಿದೆ 7:07. ಆಕಾಶವಾಣಿಯ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ. ಇದರಲ್ಲಿ ಈ ದಿನ ಆರೋಗ್ಯ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ ಡಾಕ್ಟರ್ ಸಿಎ ಕಿಶೋರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಜಾಂಪಣ್ಣ ಶಿಹಾಳ್. 7:22 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. ಗಾನ ಭಜನ 7:45 ಭಾವಚಿತ್ತಾರ. ಈ ರಾತ್ರಿ 8:02 ಕನ್ನಡ ಗೀತೆಗಳು ಭಾವಚಿತ್ತಾರ ಕಾರ್ಯಕ್ರಮದಲ್ಲಿ. 9:15 ಹಿಂದಿ ಮೆಲಡೀಸ್ ಪ್ರೇಮ ನಿನಾದ 10:02. ಇದುವರೆಗೆ ಈ ದಿನದ ಎಲ್ಲಾ ಕಾರ್ಯಕ್ರಮಗಳ ವಿವರಣೆಯನ್ನ ತಿಳಿದುಕೊಂಡ್ರಿ. ಇದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ವಾಹಿನಿ ಭಕ್ತಿ ಗೀತೆಗಳ ಕಾರ್ಯಕ್ರಮ ನಾದೋಪಾಸನೆ.

ಪಿ ವಿ ಶ್ರೀನಿವಾಸ್ ಅವರು ಹಾಡಿದ ವಿಜಯ ನಾರಸಿಂಹ ವಿರಚಿತ ಗಣಪತಿಯನ್ನ ಸ್ತುತಿಸುವ ಭಕ್ತಿಗೀತೆ ಎಂ ರಂಗರಾವ್ ಅವರ ಸಂಗೀತ ಸಂಯೋಜನೆ ಇತ್ತು. ಭಕ್ತಿಗೀತೆಗಳ ಸಮರ್ಪಣೆ ನಾದೋಪಾಸನೆ ಕಾರ್ಯಕ್ರಮದಲ್ಲಿ ನೀವಿದ್ದೀರಾ.

ವಿದ್ಯಾಭೂಷಣರ ಧ್ವನಿಯಲ್ಲಿ ಚಂದ್ರಗ್ರಹದ ವರ್ಣನೆಯನ್ನು ಸೂಚಿಸುವಂತಹ ಗೀತೆ ಕೇಳಿದಿರಿ. ಕಣ್ಮನಕ್ಕೆ ಆಹ್ಲಾದ ನೀಡಿ ಇಂದ್ರನ ಪದವಿಯಷ್ಟು ಸಂಪದವನ್ನು ನೀಡುವಂತಹ ಚಂದ್ರಗ್ರಹದ ಕುರಿತಾಗಿ ವಿವರಣೆಯನ್ನು ಕೇಳಿದ್ರಿ. ಚೆಲ್ವ ಲಕ್ಕುಮಿಯ ಹಿರಿಯಣ್ಣ ಅಂತ ಅನ್ನಿಸ್ಕೊಂಡಿದ್ದಾನೆ ಚಂದ್ರನು. ಇಂಥ ಚಂದ್ರನನ್ನು ಧರಿಸಿದ ಚಂದ್ರಶೇಖರನನ್ನು ಆರಾಧಿಸುವ ದಿನವು ಈ ದಿನವಾಗಿದೆ, ಸೋಮವಾರ.

ರಂಗೇಶ ವಿಠಲರ ರಚನೆ ಇದಾಗಿತ್ತು. ಹಾಡಿದವರು ರಮೇಶ್ ಕುಲಕರ್ಣಿ. ತಿರುಮಲೆ ಶ್ರೀನಿವಾಸ್ ಅವರ ಸಂಗೀತ ಸಂಯೋಜನೆ ಈ ಭಕ್ತಿಗೀತೆಗಿತ್ತು. ನಿನ್ನೆಯಿಂದ ಅಧಿಕ ಮಾಸ ಆಚರಣೆ ಆರಂಭವಾಗಿದೆ. ನಿನ್ನೆಯಿಂದ ಜೂನ್ 15ರವರೆಗೆ ಅಧಿಕ ಮಾಸವಿರುತ್ತದೆ. ಜ್ಯೇಷ್ಠ ಮಾಸ ಈ ವರ್ಷದಲ್ಲಿ ಅಧಿಕ ಮಾಸವಾಗಿ ಬಂದಿದೆ. ಅಂದರೆ ಅಧಿಕ ಮಾಸ ಅಂದರೆ ಅಧಿಕ ಅಂದರೆ ಹೆಚ್ಚುವರಿ ಅನ್ನೋದು, ಮಾಸ ತಿಂಗಳು, ಹೆಚ್ಚುವರಿ ತಿಂಗಳು ಎಂದು ಅರ್ಥ. ಹಿಂದೂ ಪಂಚಾಂಗದಲ್ಲಿ ಬರುವ ವಿಶೇಷವಾದ ತಿಂಗಳು ಇದು. ಇದು ಯಾಕೆ ಬರುತ್ತೆ ಅಂತ ನೋಡೋದಾದರೆ, ಸೌರಮಾನ ಮತ್ತು

ಚಾಂದ್ರ ಮಾಸವನ್ನು ಸೇರಿಸ್ತಾರೆ, ಅದೇ ಅಧಿಕ ಮಾಸ ಅಂತ ಅನ್ನಿಸ್ಕೊಳ್ಳುತ್ತೆ. ಇದು ಈ ಒಂದು ವಿಶೇಷ ಯಾಕೆ ಅಂತ ಹೇಳೋದಾದರೆ, ಇದು ಚಂದ್ರನ ಚಲನ ವಲನಗಳಲ್ಲಿ ನಮಗೆ ದಿನಗಳ ವ್ಯತ್ಯಾಸ ಬರುತ್ತೆ. ಅಂದರೆ 365 ದಿನಕ್ಕೆ ಬದಲಾಗಿ 354 ದಿನಗಳು ಬರುತ್ತೆ. ಹಾಗಾಗಿ 11 ದಿನಗಳ ವ್ಯತ್ಯಾಸ, 32 ತಿಂಗಳು, 16 ದಿನ, 4 ಗಂಟೆ, ಇವಿಷ್ಟು ಸೇರಿ ಒಂದು 3 ವರ್ಷಕ್ಕೆ 2-3 ವರ್ಷಕ್ಕೊಮ್ಮೆ ಈ ರೀತಿ ಯಾವುದಾದ್ರೂ ಒಂದು ಮಾಸ ಅಧಿಕ ಮಾಸವಾಗಿ ಬರುತ್ತೆ. ಅದರಲ್ಲೂ ಈ ವರ್ಷ ಜ್ಯೇಷ್ಠ ಮಾಸ ಅಧಿಕ ಮಾಸ ಅಂತ ಅನ್ನಿಸ್ಕೊಂಡಿದೆ. ಇದು ಪುರುಷೋತ್ತಮ ಮಾಸ ಅಂತಲೂ ಕರೀತಾರೆ. ಯಾಕೆ ಕರೀತಾರೆ ಇದನ್ನು, ಈ ಮಾಸದ ವಿಶೇಷತೆಗಳೇನು ತಿಳಿಯೋಣ. ಮುಂದಿನ ಹಂತದಲ್ಲಿ ಕೇಳ್ತಾ ಇದ್ದೀರಾ ನಾದೋಪಾಸನೆ ಕಾರ್ಯಕ್ರಮ.

ಎಸ್ ಜಾನಕಿ ಅವರು ಹಾಡಿದ ಮುರುಡೇಶ್ವರನನ್ನು ಸ್ತುತಿಸುವ ಪ್ರಸನ್ನ ಅವರ ರಚನೆಯ ಒಂದು ಭಕ್ತಿಗೀತೆಯನ್ನು ಕೇಳಿದ್ರಿ. ನಾದೋಪಾಸನೆ ಕಾರ್ಯಕ್ರಮ ಇದು. ಅಧಿಕ ಮಾಸದ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ತಾ ಇದ್ದೀರಾ. ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿಯ ಭಕ್ತಿಗೀತೆಗಳ ಕಾರ್ಯಕ್ರಮ ನಾದೋಪಾಸನೆಯಲ್ಲಿ ಈ ಅಧಿಕ ಮಾಸವನ್ನು ಪುರುಷೋತ್ತಮ ಮಾಸ, ಮಲ ಮಾಸ ಅಂತ ಕೂಡ ಕರೀತಾರೆ. ಈ ಒಂದು ಮಾಸದಲ್ಲಿ ಯಾವುದೇ ಶುಭ ಕಾರ್ಯಗಳು, ಅಂದರೆ ಮದುವೆ, ಗೃಹ ಪ್ರವೇಶ, ಉಪನಯನ ಮುಂತಾದ ಶುಭ ಕಾರ್ಯಗಳು ಈ ತಿಂಗಳಿನಲ್ಲಿ ಜರುಗುವುದಿಲ್ಲ.

ಯಾಕೆಂದರೆ ಈ ಮಾಸಕ್ಕೆ ಯಾವ ದೇವತೆಯೂ ಅಧಿಪತಿ ಅಲ್ಲ ಅನ್ನೋ ನಂಬಿಕೆ ಇದೆ. ಹಾಗಾಗಿಯೇ ಪುರುಷೋತ್ತಮ ಮಾಸ ಅಂದರೆ ವಿಷ್ಣುವು ಸಾಕ್ಷಾತ್ ನಾನೇ ಈ ಒಂದು ಮಾಸವಾಗಿ ನನ್ನ ಮಾಸವಾಗಿ ತೆಗೆದುಕೊಳ್ತೇನೆ ಅಂತ ಹೇಳಿದ್ದಕ್ಕೆ ಇದಕ್ಕೆ ಪುರುಷೋತ್ತಮ ಮಾಸ ಅನ್ನುವ ಇನ್ನೊಂದು ಹೆಸರು ಇದೆ ಅನ್ನೋದು ಪುರಾಣಗಳಲ್ಲಿ ಉಲ್ಲೇಖವಾಗಿದೆ. ಇನ್ನು ಶ್ರೀಕೃಷ್ಣನು ಈ ಮಾಸವನ್ನು ತನಗೆ ಅರ್ಪಿಸಿಕೊಂಡ ಈ ಒಂದು ಕಾರಣಕ್ಕಾಗಿ ಪುರುಷೋತ್ತಮ ಮಾಸ ಅಂತ ಹೆಸರು ಬಂದಿದೆ. ಹಾಗಾಗಿ ಪುಣ್ಯ ಕಾರ್ಯಗಳಿಗೆ ಶ್ರೇಷ್ಠ ಮಾಸ ಅಂತ ಅನ್ನಿಸ್ಕೊಂಡಿದೆ. ಏನೇನು ಪುಣ್ಯ ಕಾರ್ಯಗಳು? ದಾನ, ಜಪ, ತಪ ವ್ರತ, ಪೂಜೆ, ದೇವರ ನಾಮಸ್ಮರಣೆ ಇತ್ಯಾದಿ ಮಾಡ್ತಾ ಸಾಗೋದೇ ಪುಣ್ಯ ಕಾರ್ಯಗಳಿಗೆ ಮತ್ತೊಂದು ಹೆಸರು ಅಂತ ಹೇಳ್ಬೋದು. ಹಾಗೆ ಈ ಒಂದು ಮಾಸದಲ್ಲಿ ಮತ್ತೊಂದು ವಿಶೇಷತೆ ಇದೆ, ಅದರ ಬಗ್ಗೆ ತಿಳಿಸ್ಕೊಡ್ತೀನಿ ಮುಂದಿನ ಹಂತದಲ್ಲಿ. ಮುದ್ದು ಮೋಹನ್ ಅವರು ಹಾಡಿರುವ ಈ ಭಕ್ತಿಗೀತೆಯನ್ನು ಕೇಳಿ, ವಿಠಲನ ಸ್ತುತಿಸುವ ಈ ಗೀತೆ ವಿಜಯದಾಸರ ರಚನೆಯಾಗಿದೆ.

ಪಂಡರಿನಾಥ ಪಾಂಡುರಂಗ ವಿಠಲನನ್ನ ಭಜಿಸುವ ಭಕ್ತಿಭಾವಪೂರ್ಣ ಗೀತೆಯನ್ನು ಹಾಡಿದವರು ಮುದ್ದು ಮೋಹನ್ ಅವರು. ವಿಜಯದಾಸರ ರಚನೆ ಇದಾಗಿತ್ತು. ಅಧಿಕ ಮಾಸದ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ತಾ ಇದ್ದೇವೆ. 17 ಮೇ ಇಂದ ಹಿಡಿದು ಜೂನ್ 15ರವರೆಗೆ ಅಧಿಕ ಮಾಸ ಅಂತ ಅನ್ನಿಸ್ಕೊಂಡಿದೆ. ಈ ವರ್ಷದಲ್ಲಿ ಜ್ಯೇಷ್ಠ ಮಾಸ ಅಧಿಕ ಮಾಸವಾಗಿ ಬಂದಿದೆ. ಇದು ಸರಿಸುಮಾರು 2 ಅಥವಾ 3 ವರ್ಷಗಳಿಗೊಮ್ಮೆ ಈ ರೀತಿ ಒಂದು ಮಾಸ ಅಧಿಕವಾಗುತ್ತೆ ಅಂತ ಒಂದು ಲೆಕ್ಕಾಚಾರವಿದೆ. ಈ ಒಂದು ಅಧಿಕ ಮಾಸದ ವಿಶೇಷತೆ ಅಂತಂದರೆ ಒಂದು ಅಮಾವಾಸ್ಯೆಯಿಂದ ಅಂದರೆ 16ನೇ ಮೇ ಅಮಾವಾಸ್ಯೆ ಇತ್ತು, 15ನೇ ಜೂನ್ ಅಮಾವಾಸ್ಯೆ ಆಗುತ್ತೆ. ಹಾಗಾಗಿ ಒಂದು ಅಮಾವಾಸ್ಯೆಯಿಂದ ಮುಂದಿನ ತಿಂಗಳ ಮತ್ತೊಂದು ಅಮಾವಾಸ್ಯೆವರೆಗೆ ಅಧಿಕ ಮಾಸವಾಗಿ ಪರಿಗಣನೆಗೆ ತೆಗೆದುಕೊಳ್ಳಲಾಗುತ್ತೆ. ಈ ತಿಂಗಳಲ್ಲಿ ವಿಶೇಷ ಏನು ಅಂತಂದರೆ ಪ್ರತಿ ತಿಂಗಳು ಸೂರ್ಯ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಚಲಿಸ್ತಾನೆ ಅನ್ನುವ ಕ್ಯಾಲ್ಕುಲೇಷನ್ ಇದೆಯಲ್ಲ, ಈ ಒಂದು ತಿಂಗಳಲ್ಲಿ ಸೂರ್ಯ ಸಂಕ್ರಮಣ ಮಾಡೋದಿಲ್ಲ, ಈ ರೀತಿಯ ರಾಶಿಯಿಂದ ರಾಶಿಗೆ ಬದಲಾಗುವುದಿಲ್ಲ. ಅಂದರೆ ಸೂರ್ಯ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಹೋಗೋದಿಲ್ಲ ಅಂತ ಅರ್ಥ. ಹಾಗಾಗಿ 2 ಅಮಾವಾಸ್ಯೆಗಳ ನಡುವೆ ಬರುವ ದಿನಗಳೇ ಅಧಿಕ ಮಾಸ ಅಂತ ಅನ್ನಿಸ್ಕೊಂಡಿದೆ. ಆ ಎರಡು ಅಮಾವಾಸ್ಯೆಗಳ ನಡುವೆ ಯಾವ ಸೂರ್ಯನ ಸಂಕ್ರಾಂತಿಯು ನಡೆಯೋದಿಲ್ಲ, ಅಂದರೆ ಯಾವ ರಾಶಿಗೂ ಸೂರ್ಯ ಸಂಕ್ರಮಿಸೋದಿಲ್ಲ, ಹಾಗಾಗಿ ಅದು ಅಧಿಕ ಮಾಸ ಅಂತ ಲೆಕ್ಕಾಚಾರ ಮಾಡಲಾಗಿದೆ. ಇನ್ನು ಈ ವರ್ಷದಲ್ಲಿ ಘಟಿಸುವ ಅಧಿಕ ಜ್ಯೇಷ್ಠ ಮಾಸ ಅಥವಾ ಪುರುಷೋತ್ತಮ ಮಾಸ, ಇದರಲ್ಲಿ ಸಂಕ್ರಮಣ ಇಲ್ಲ ಅನ್ನೋದನ್ನು ಹೇಳಿದೆ ಅಲ್ವಾ, ಇದೊಂದು ವಿಶೇಷ. ಜೊತೆಗೆ ಇದನ್ನು ಭಗವಾನ್ ವಿಷ್ಣು ಈ ಮಾಸವನ್ನು ತನ್ನದಾಗಿಸಿಕೊಂಡಿದ್ದರಿಂದ ಇದಕ್ಕೆ

ಪುರುಷೋತ್ತಮ ಮಾಸ ಅನ್ನುವ ಅರ್ಥ ಕೂಡ ಇದೆ. ಯಾವುದೇ ಶುಭ ಕಾರ್ಯಗಳು ನಿಷಿದ್ಧ, ಪುಣ್ಯ ಕಾರ್ಯಕ್ಕೆ ಶ್ರೇಷ್ಠ ಮಾಸ ಇದು. ಪುಣ್ಯ ಕಾರ್ಯಗಳು ಅಂತಂದರೆ ದೇವರ ಧ್ಯಾನ, ತಪ ಜಪ, ಧ್ಯಾನ, ಇನ್ಯಾವುದಾದ್ರೂ ಒಂದು ರೀತಿಯ ದಾನ ಧರ್ಮಗಳನ್ನು ಮಾಡುವಂಥದ್ದು, ವಿಷ್ಣು ಸಹಸ್ರನಾಮ ಪಠನೆ, ಉಪವಾಸ, ಜಲದಾನ, ಅನ್ನದಾನ, ಈ ಎಲ್ಲವೂ ಮಾಡಿದರೆ ಕೋಟಿ ಪಟ್ಟು ಪುಣ್ಯ ನಮಗೆ ಲಭ್ಯವಾಗುತ್ತೆ ಅನ್ನೋದು ಪುರಾಣಗಳ ಉಲ್ಲೇಖ.

ಶ್ರೀ ಯಡಿಯೂರು ಸಿದ್ಧಲಿಂಗೇಶ್ವರ ಮಹಾತ್ಮೆ ಚಿತ್ರಕ್ಕಾಗಿ ಎಸ್ಪಿ ಬಾಲಸುಬ್ರಹ್ಮಣ್ಯ ಮತ್ತು ಸಂಗಡಿಗರು ಹಾಡಿದ ಟಿ ಜಿ ಲಿಂಗಪ್ಪನವರ ಸಂಗೀತ, ಹುಣಸೂರು ಕೃಷ್ಣಮೂರ್ತಿಗಳ ರಚನೆಯ ಒಂದು ಭಕ್ತಿಗೀತೆಯನ್ನು ಕೇಳಿದ್ರಿ. ಪುರುಷೋತ್ತಮ ಮಾಸ ಅಥವಾ ಅಧಿಕ ಮಾಸದಲ್ಲಿ ಅನೇಕ ಶುಭ ಕಾರ್ಯಗಳನ್ನು ಸ್ಥಗಿತಗೊಳಿಸಲಾಗುತ್ತೆ. ಯಾಕೆ ಅಂತಂದರೆ ಇದು ನಿಷ್ಕಾಮ ಕರ್ಮಕ್ಕೆ ಮೀಸಲಾದ ಸಮಯ. ಫಲಾಪೇಕ್ಷೆ ಇಲ್ಲದೆ, ಕಾಮ್ಯ ಕರ್ಮ ಇಲ್ಲದೆ ದೇವರನ್ನು ಸ್ತುತಿಸಿ ಜಪಿಸುವ ಮಾಸವಾಗಿದೆ. ಹಾಗೆ ಪುರುಷೋತ್ತಮ ಮಹಾತ್ಮ ಗ್ರಂಥವನ್ನು ಈ ಒಂದು ತಿಂಗಳ

ಅಲ್ಲಿ ಓದಿದರೆ ತುಂಬ ಒಳ್ಳೆಯದು ಅನ್ನುವ ನಂಬಿಕೆ ಇದೆ. ಈ ಅಧಿಕ ಮಾಸದಲ್ಲಿ ಮಾಡಿದ ದಾನ ಜಪ ಮಹಾವಿಷ್ಣುವಿಗೆ ಅತ್ಯಂತ ಪ್ರಿಯ ಅಂತ ಕೂಡ ಹೇಳಲಾಗಿದೆ.

ಭಕ್ತ ಪ್ರಹ್ಲಾದ ಚಿತ್ರಕ್ಕಾಗಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿದ ಗೀತೆಯನ್ನ ಕೇಳಿದಿರಿ. ಈ ಒಂದು ಅಧಿಕ ಮಾಸದಲ್ಲಿ ವಿಷ್ಣುವಿಗೆ ಪ್ರಿಯವಾದ ತಿಂಗಳಾದ ಈ ಒಂದು ತಿಂಗಳಲ್ಲಿ ಹೆಚ್ಚು ದಾನ ಧರ್ಮಗಳನ್ನು ಮಾಡೋದ್ರಿಂದ ನಮ್ಮ ಪುಣ್ಯ ವೃದ್ಧಿಸುತ್ತೆ ಅಂತ ಪುರಾಣಗಳು ಹೇಳುತ್ತವೆ. ಏನೇನು ದಾನ ಮಾಡಬಹುದು? ನೀರು, ಮಜ್ಜಿಗೆ, ಪಾನಕ, ಬೆಲ್ಲ ಇತ್ಯಾದಿಗಳು ದಾನ ಮಾಡೋದು ಉತ್ತಮ. ಯಾಕೆಂತಂದರೆ ಸಹಜವಾಗಿಯೇ ಇದು ಸ್ವಲ್ಪ ಬಿಸಿಲು ಕಾಲ ಅಂತ ಅನ್ನಿಸ್ಕೊಂಡಿದೆ, ಹಾಗಾಗಿ ತಂಪಾದ ಪಾನೀಯಗಳನ್ನು ದಾನ ಮಾಡೋದು ಉತ್ತಮ ಅನ್ನೋದು ವಿವರಣೆ ಕೊಡಲಾಗಿದೆ ಪುರಾಣಗಳ ಪ್ರಕಾರ. ಇನ್ನು ಧಾರ್ಮಿಕ ಪುಸ್ತಕಗಳ ಪಠಣೆ, ಭಗವದ್ಗೀತೆಯ ಪಠಣೆ ಮಾಡುವಂಥದ್ದು, ಹಾಗೆ ಕೆಲವರು ಸಹೋದರರಿಗೆ ಮತ್ತು ಅಥವಾ ಹತ್ತಿರದವರಿಗೆ ಸುಮಾರು 33 ಸಂಖ್ಯೆಯಲ್ಲಿ 33 ಕಜ್ಜಾಯಗಳನ್ನು ದಾನ ಮಾಡೋದು ಕೂಡ ನಾವು ಕಾಣ್ತೇವೆ ಕೆಲವು ಪ್ರದೇಶಗಳಲ್ಲಿ. ಹೀಗೆ ಒಬ್ಬೊಬ್ಬರಲ್ಲಿ ಒಂದೊಂದು ರೀತಿಯ ಆಚರಣೆ ಇರುವಂತಹ ಮಾಸ ಪುರುಷೋತ್ತಮ ಮಾಸ. ಇಡೀ ತಿಂಗಳು ಯಾವುದೇ ದಾನ ಮಾಡೋದ್ರಿಂದ ಕೂಡ ವಿಷ್ಣುವಿಗೆ ಬಹಳ ಪ್ರಿಯ ಅಂತ ಹೇಳಲಾಗಿದೆ. ಅದರಲ್ಲೂ ವಿಶೇಷವಾಗಿ ದೀಪದಾನ ಕೆಲವರು ಮಾಡುವ ಅಭ್ಯಾಸವಿದೆ, ಕೆಲವರು ಗೋಸೇವೆ ಮಾಡ್ತಾರೆ, ಇನ್ನು ಕೆಲವರು ಬರೀ ಧ್ಯಾನ, ಸ್ತೋತ್ರ ಪಠಣೆ ಇವುಗಳಲ್ಲಿ ಕಾಲ ಕಳೀತಾರೆ. ತಮ್ಮ ಎಲ್ಲ ದೈನಂದಿನ ಚಟುವಟಿಕೆಗಳ ನಡುವೆ ದೇವರ ಧ್ಯಾನದಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಂಡ್ರೆ ಜೀವನವು ಸುಲಲಿತವಾಗಿ ಸಾಗ್ತಾ ಹೋಗುತ್ತೆ.

0: 1958ರಲ್ಲಿ ತೆರೆಗೆ ಬಂದ ಭಕ್ತ ಪ್ರಹ್ಲಾದ ಚಿತ್ರದ ಗೀತೆ ಇದಾಗಿತ್ತು. ಪಿ ಸುಶೀಲಾ ಮತ್ತು ಸಂಗಡಿಗರು ಹಾಡಿದ್ರು. ಈ ಗೀತೆಯನ್ನ ಮಹಾಲಿಂಗ ಭಾಗವತರ್ ಅವರ ರಚನೆ, ಎಲ್ ಮಲ್ಲೇಶ್ವರ ರಾವ್ ಅವರ ಸಂಗೀತ ಸಂಯೋಜನೆ ಈ ಗೀತಗಿತ್ತು. ನಾದೋಪಾಸನೆ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ನಾವು ಬಂದಿದ್ದೇವೆ. ವಿಷ್ಣುವಾಗಲಿ ಶಿವನಾಗಲಿ ಯಾವುದೇ ದೇವರಾಗಲಿ ಭಜಿಸಿ ಸ್ತುತಿಸಿ ಸ್ತೋತ್ರ ಪಠಣೆ ಮಾಡಿ ನಮ್ಮ ದೈನಂದಿನ ಚಟುವಟಿಕೆಗಳ ನಡುವೆ ಸ್ವಲ್ಪ ಸಮಯ ನಾವು ಧ್ಯಾನ ದೇವರ ಪೂಜೆಗೆ ಮುಡಿಪಾಗಿಟ್ಟರೆ ಜೀವನವು ಆ ದೇವರ ಕೈಯಲ್ಲಿ ಇಟ್ಟಂತೆ, ದೇವರ ಪಾದಕ್ಕೆ ನಮ್ಮ ಜೀವನವನ್ನು ಸಮರ್ಪಿಸಿದಂತೆ. ಹಾಗಾಗಿ ಆ ದೇವರು ನಮ್ಮೆಲ್ಲ ಯೋಗಕ್ಷೇಮಗಳನ್ನು ನೋಡಿಕೊಂಡು ಕೈ ಹಿಡಿದು ನಡೆಸ್ತಾನೆ ಅನ್ನುವ ನಂಬಿಕೆ ನಮ್ಮ ಸನಾತನ ಧರ್ಮದ್ದು. ಹಾಗಾಗಿ ದೇವರನ್ನು ಸ್ತುತಿಸಿ ಪಠಿಸಿ ಸದಾ ಧ್ಯಾನ ಮಾಡ್ತಾ ನಮ್ಮೆಲ್ಲ ಕರ್ತವ್ಯಗಳನ್ನು ಸರಿಯಾಗಿ ಪ್ರಾಮಾಣಿಕವಾಗಿ ನಿಭಾಯಿಸುತ್ತಾ ಸಾಗೋಣ.
1: ವನಮಾಲಿ ವೈಕುಂಠಪತಿ.
2: ಹಾಗಲ್ಲ ಪೂಜ್ಯರು,

ಪಾರ್ವತಿ ಕಲ್ಯಾಣ ಚಿತ್ರಕ್ಕಾಗಿ ಪಿ ಬಿ ಶ್ರೀನಿವಾಸ್ ಹಾಗೂ ಬೆಂಗಳೂರು ಲತಾ ಅವರುಗಳು ಹಾಡಿದ ಜಿ ಕೆ ವೆಂಕಟೇಶ್ ಅವರ ಸಂಗೀತ, ಚಿ ಸದಾಶಿವಯ್ಯನವರ ಸಾಹಿತ್ಯವಿದ್ದ ಗೀತೆಯನ್ನು ಆಲಿಸಿದಿರಿ.

0: ಕಾಲ ಉರುಳಿದರೂ ಕಾಲಕ್ಕೆ ತಕ್ಕಂತೆ ಕಾರ್ಯಕ್ರಮಗಳ ನಿರ್ವಹಣೆ,
1: ಯುವ ಸಮೂಹದ ಆಸಕ್ತಿಗೆ ತಕ್ಕಂತೆ ಗೀತೆಗಳ ಪ್ರಸಾರ,
0: ನಾಗರಿಕ ಸಮಾಜದಲ್ಲಿ ಸ್ವಚ್ಛತೆ,
1: ಪರಿಸರ ಸಂರಕ್ಷಣೆ,
0: ಪ್ರಾಣಿ ಸಂರಕ್ಷಣೆ, ಸಾರ್ವಜನಿಕ ಆಸ್ತಿಪಾಸ್ತಿಗಳ ಕಾಪಾಡುವಿಕೆಯ ಬಗ್ಗೆ
1: ಅರಿವು ಮೂಡಿಸುವ ಏಕೈಕ ವಾಣಿ ಆಕಾಶವಾಣಿ.
2: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸಮಯ 7 ಗಂಟೆ ಆಗ್ತಾ ಇದೆ. ಇನ್ನು ಮುಂದೆ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಈ ತಿಂಗಳ 25ರಂದು 2026ರ ಪದ್ಮ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಿದ್ದಾರೆ. ರಾಷ್ಟ್ರಪತಿ ಭವನದಲ್ಲಿ ನಡೆಯಲಿರುವ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ರಾಷ್ಟ್ರಪತಿಗಳು ಪದ್ಮವಿಭೂಷಣ, ಪದ್ಮಭೂಷಣ ಮತ್ತು ಪದ್ಮಶ್ರೀ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಿದ್ದಾರೆ ಎಂದು ಕೇಂದ್ರ ಗೃಹ ಸಚಿವಾಲಯ ತಿಳಿಸಿದೆ. 2025-26ನೇ ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆ 2 ಇಂದಿನಿಂದ ಇದೇ 23ರವರೆಗೆ ನಡೆಯಲಿದೆ. ಜಿಲ್ಲೆಯ 7 ತಾಲೂಕಿನ 15 ಪರೀಕ್ಷಾ ಕೇಂದ್ರಗಳಲ್ಲಿ ಪರೀಕ್ಷೆಗಳು ನಡೆಯಲಿದ್ದು, ಈ ಪರೀಕ್ಷೆಗೆ 5049 ವಿದ್ಯಾರ್ಥಿಗಳು ನೋಂದಾಯಿಸಿದ್ದು, ಪರೀಕ್ಷೆಯನ್ನು ಸುಗಮವಾಗಿ ನಡೆಸಲು ಜಿಲ್ಲಾಡಳಿತ ಸಿದ್ದತೆ ಮಾಡಿಕೊಂಡಿದೆ ಎಂದು ವಿಜಯಪುರ ಜಿಲ್ಲಾಧಿಕಾರಿ ಡಾ ಆನಂದ ಕೆ ತಿಳಿಸಿದ್ದಾರೆ. ದಾವಣಗೆರೆ, ಹುಬ್ಬಳ್ಳಿ, ಧಾರವಾಡ ಮತ್ತು ಬೆಳಗಾವಿ ಮಾರ್ಗವಾಗಿ ಬೆಂಗಳೂರು ಹಾಗೂ ಮುಂಬೈ ನಗರಗಳ ನಡುವೆ ಅತಿವೇಗದ ಅಥವಾ ಬುಲೆಟ್ ರೈಲು ಕಾರಿಡಾರ್ ಯೋಜನೆಯನ್ನು ಮಂಜೂರು ಮಾಡುವಂತೆ ಸಂಸದ ತೇಜಸ್ವಿ ಸೂರ್ಯ ಕೇಂದ್ರ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಅವರಿಗೆ ಮನವಿ ಮಾಡಿದ್ದಾರೆ. ವಿಜಯಪುರದ ಬಿಎಲ್ಡಿಇ ಆಸ್ಪತ್ರೆ ಆವರಣದಲ್ಲಿ ಅಗ್ನಿಶಾಮಕ ಇಲಾಖೆ, ಗೃಹ ರಕ್ಷದ ದಳ

ಬಿಎಲ್ಡಿ ಆಸ್ಪತ್ರೆ, ಸರ್ಕಾರಿ ಆಸ್ಪತ್ರೆಯ ವೈದ್ಯಕೀಯ ತಂಡ ಮತ್ತು ಎನ್ಎನ್ಸಿ ಘಟಕಗಳಿಂದ ಬಾಂಬ್ ಸ್ಫೋಟ ಸಂದರ್ಭದಲ್ಲಿ ತೆಗೆದುಕೊಳ್ಳಬಹುದಾದ ಮುನ್ನೆಚ್ಚರಿಕೆಗಳ ಕುರಿತು ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಲು ಅಣುಕು ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ತಿರುವನಂತಪುರ ನವದೆಹಲಿ ರಾಜಧಾನಿ ಎಕ್ಸ್ಪ್ರೆಸ್ ರೈಲಿನ ಎರಡು ಬೋಗಿಗಳಲ್ಲಿ ಸಂಭವಿಸಿದ ಬೆಂಕಿ ಅವಘಡದ ಕುರಿತು ರೈಲ್ವೆ ಸಚಿವಾಲಯ ಉನ್ನತ ಮಟ್ಟದ ತನಿಖೆಗೆ ಆದೇಶಿಸಿದೆ. ರಷ್ಯಾ ರಾಜಧಾನಿ ಮಾಸ್ಕೋ ಸಮೀಪ ಉಕ್ರೇನ್ ನಡೆಸಿದ ಡ್ರೋನ್ ದಾಳಿಯಲ್ಲಿ ಭಾರತೀಯ ಕಾರ್ಮಿಕ ಸೇರಿದಂತೆ ಕನಿಷ್ಠ ನಾಲ್ವರು ಸಾವನ್ನಪ್ಪಿದ್ದಾರೆ. ದಾಳಿಯಲ್ಲಿ ಕನಿಷ್ಠ 12 ಜನರು ಗಾಯಗೊಂಡಿದ್ದು ಅವರನ್ನು ಸಮೀಪದ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಎಂದು ರಷ್ಯಾ ಅಧಿಕಾರಿಗಳು ತಿಳಿಸಿದ್ದಾರೆ. ಅರುಣ್ ಜೇಟ್ಲಿ ಕ್ರೀಡಾಂಗಣದಲ್ಲಿ ನಿನ್ನೆ ನಡೆದ ಎರಡನೇ ಐಪಿಎಲ್ ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡವು ರಾಜಸ್ಥಾನ್ ರಾಯಲ್ಸ್ ತಂಡವನ್ನು 5 ವಿಕೆಟ್ಗಳಿಂದ ಮಣಿಸುವ ಮೂಲಕ ಪ್ಲೇಆಫ್ ಹಂತಕ್ಕೆ ಏರುವ ವಿಶ್ವಾಸವನ್ನು ಜೀವಂತವಾಗಿ ಇಟ್ಟುಕೊಂಡಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:05 ಹಾಗೂ 7:35 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 8 ಗಂಟೆಗೆ.

0: 27ರ ಕಾನೂನು ಸೇವೆಗಳ ಪ್ರಾಧಿಕಾರಗಳ ಕಾಯ್ದೆ ಸೆಕ್ಷನ್ 12ರ ಅಡಿಯಲ್ಲಿ ಅರ್ಹ ನಾಗರಿಕರಿಗೆ ಶುಲ್ಕರಹಿತ ಕಾನೂನು ಸಲಹೆಯನ್ನ ನ್ಯಾಯಬಂಧು ಆಪ್ ಹಾಗೂ www.probono-doj.in ಇಲ್ಲಿ ಪಡೆಯಬಹುದು.
1: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ.
2: ಮಷೀನ್ ನಲ್ಲಿ ಬಟ್ಟೆ ಹಾಕುವ ಮೊದಲು ಚೆಕ್ ಮಾಡಿಲ್ವಾ?
1: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ. ಈಗ ಹತ್ತಿರದ ಬ್ಯಾಂಕ್ ಗೆ ಹೋಗಿ ಹರಿದ ಹಳೆ ನೋಟ್ಸ್ ಬದಲಿಸಿ. ಬ್ಯಾಂಕ್ ತಗೊಳ್ಳದಿದ್ರೆ RBI ನ ಓಂಬಡ್ಸ್ಮನ್ ಗೆ ದೂರು ನೀಡಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ.
3: ಸಮುದ್ರದಲ್ಲಿ ಸ್ನಾನಕ್ಕೆಂದೇ ಬೇರೆ ತೆರೆಗಳಿರುವುದಿಲ್ಲ.
4: ಬಂದ ತೆರೆಗಳಿಗೆ ತಲೆಯೊಡ್ಡಿ ಸ್ನಾನ ಮಾಡಬೇಕು.
3: ಹಾಗೆಯೇ ಬದುಕಿನಲ್ಲಿ ಸಂತೋಷಕ್ಕೆಂದೇ ಬೇರೆ ದಿನಗಳಿರುವುದಿಲ್ಲ.
4: ಎಲ್ಲ ದಿನಗಳಲ್ಲೂ ಸಂತೋಷಕ್ಕೆ ಅವಕಾಶ ಉಂಟು.
3: ಅದನ್ನು ಅನುಭವಿಸುವ ಮನಸ್ಸು ನಮ್ಮದಾಗಿರಬೇಕು.
5: ಎಲ್ಲೆಡೆ ತುಂಬಿದೆ ಆ

ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿ. ಸಮಯ 7:05 ಇದೆ. ಇನ್ನು ಮುಂದೆ ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದ ಸಹಪ್ರಸಾರದಲ್ಲಿ.

ಆಕಾಶವಾಣಿ ಪ್ರದೇಶ ಸಮಾಚಾರ, ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು: ವಿಭಜಿತ ಜಗತ್ತನ್ನು ಒಂದುಗೂಡಿಸುವ ವಸ್ತು ಸಂಗ್ರಹಾಲಯಗಳು ಧ್ಯೇಯದೊಂದಿಗೆ ಇಂದು ಅಂತಾರಾಷ್ಟ್ರೀಯ ವಸ್ತು ಸಂಗ್ರಹಾಲಯ ದಿನಾಚರಣೆ. ಹುಬ್ಬಳ್ಳಿ ಅಂಕೋಲಾ ರೈಲು ಮಾರ್ಗದಿಂದ ಅಂಕೋಲಾ ಬಂದರು ಅಭಿವೃದ್ಧಿಗೆ ಅನುಕೂಲ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ಜ್ಞಾನಭಾರತಂ ಮಿಷನ್ ಯೋಜನೆ, ಧಾರವಾಡ ಜಿಲ್ಲೆಯಲ್ಲಿ ಹಸ್ತಪ್ರತಿಗಳ ಡಿಜಿಟಲೀಕರಣಕ್ಕೆ ಚಾಲನೆ. ಕೋಲಾರ ಜಿಲ್ಲೆ ಶ್ರೀನಿವಾಸಪುರದಲ್ಲಿ ಮಾವು ಮೇಳ ಪ್ರಾರಂಭ, 10ಕ್ಕೂ ಹೆಚ್ಚು ವಿಧದ ಮಾವುಗಳಿಗೆ ವಿಶೇಷ ಬೇಡಿಕೆ. ಈಗ ವಾರ್ತೆಗಳ ವಿವರ. ಇಂದು ಅಂತಾರಾಷ್ಟೀಯ ವಸ್ತು ಸಂಗ್ರಹಾಲಯ ದಿನಾಚರಣೆ. ವಿಭಜಿತ ಜಗತ್ತನ್ನು ಒಂದುಗೂಡಿಸುವ ವಸ್ತು ಸಂಗ್ರಹಾಲಯಗಳು ಎಂಬ ಧ್ಯೇಯದೊಂದಿಗೆ ಸಮಾಜದಲ್ಲಿ

0: ವಸ್ತು ಸಂಗ್ರಹಾಲಯಗಳ ಪಾತ್ರದ ಬಗ್ಗೆ ಜಾಗೃತಿ ಮೂಡಿಸಲು ಪ್ರತಿವರ್ಷ ಮೇ 18ರಂದು ವಿಶ್ವಮಟ್ಟದಲ್ಲಿ ವಸ್ತು ಸಂಗ್ರಹಾಲಯಗಳ ದಿನವನ್ನು ಆಚರಿಸಲಾಗುತ್ತದೆ. ಈ ಕುರಿತು ಒಂದು ವರದಿ.
1: ಅಂತಾರಾಷ್ಟ್ರೀಯ ವಸ್ತು ಸಂಗ್ರಹಾಲಯ ಮಂಡಳಿ ಐಕಾಮ್ 1977ರಲ್ಲಿ ಅಂತಾರಾಷ್ಟ್ರೀಯ ವಸ್ತು ಸಂಗ್ರಹಾಲಯ ದಿನಾಚರಣೆಗೆ ಮುನ್ನುಡಿ ಬರೆಯಿತು. ಅಂತಾರಾಷ್ಟ್ರೀಯ ವಸ್ತು ಸಂಗ್ರಹಾಲಯ ಮಂಡಳಿ ಆಶಯದಂತೆ ವಸ್ತು ಸಂಗ್ರಹಾಲಯಗಳು ಸಾಂಸ್ಕೃತಿಕ, ಸಾಮಾಜಿಕ, ಭೌಗೋಳಿಕ ಹಾಗೂ ರಾಜಕೀಯ ವಿಭಜನೆಗಳ ಮಧ್ಯೆಯೂ ಪರಸ್ಪರ ಭ್ರಾತೃತ್ವ, ಸಂವಾದ, ಶಾಂತಿ ಮತ್ತು ಹಂಚಿಕೊಳ್ಳುವ ವಿಶಾಲ ಮನೋಭಾವವನ್ನು ಉದ್ದೀಪಿಸುವ, ಸಮಷ್ಟಿಹಿತ ಹಾಗೂ ಸಾಮುದಾಯಿಕ ತಿಳಿವಳಿಕೆಯನ್ನು ಬೆಳೆಸುವ ಹಾಗೂ ಬೆಸೆಯುವ ಸೇತುವೆಗಳಾಗಿ ಹೇಗೆ ಕಾರ್ಯನಿರ್ವಹಿಸುತ್ತವೆ ಎಂಬುದನ್ನು ಅಂತಾರಾಷ್ಟ್ರೀಯ ವಸ್ತು ಸಂಗ್ರಹಾಲಯ ದಿನಾಚರಣೆ ಎತ್ತಿ ತೋರಿಸುತ್ತದೆ. ಧಾರವಾಡದ ಹಿರಿಯ ಪ್ರಾಕ್ತನ ಶಾಸ್ತ್ರಜ್ಞ, ಅಂತಾರಾಷ್ಟ್ರೀಯ ಖ್ಯಾತಿಯ ಡಾ ರವಿ ಕೋರಿಶೆಟ್ಟರ್ ಗೌರವಾಧ್ಯಕ್ಷತೆಯ ಬಳ್ಳಾರಿಯ ರಾಬರ್ಟ್ ಬ್ರಿಸ್ಫುಟ್ ಸಂಗನಕಲ್ಲು ಪ್ರಾಗೈತಿಹಾಸಿಕ ವಸ್ತು ಸಂಗ್ರಹಾಲಯ ಗಣನೀಯ ಕಾರ್ಯ ಮಾಡಿದೆ. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ ಬಳ್ಳಾರಿಯ ಸಂಗನಕಲ್ಲು ಪ್ರಾಗೈತಿಹಾಸಿಕ ವಸ್ತು ಸಂಗ್ರಹಾಲಯದ ವಿಶ್ವಸ್ತ ಹಿರಿಯ ಪತ್ರಕರ್ತ ಮತ್ತಿಹಳ್ಳಿ ಅಹಿರಾಜ್.
2: ವಸ್ತು ಸಂಗ್ರಹಾಲಯವು ಇತಿಹಾಸ ಹಾಗೂ ಪ್ರಾಗ ಇತಿಹಾಸದ ಮಹತ್ವವನ್ನು ಇಂದಿನ ಹಾಗೂ ಮುಂದಿನ ಪೀಳಿಗೆಗೆ ತಿಳಿಸಲು ಪ್ರಮುಖ ಪಾತ್ರ ವಹಿಸುತ್ತದೆ ಎಂದು ಸಾರಲು ಅಂತಾರಾಷ್ಟ್ರೀಯ ವಸ್ತು ಸಂಗ್ರಹಾಲಯದ ದಿನವನ್ನು 1978ನೇ ಇಸುವಿನಿಂದ ಆಚರಿಸುತ್ತಾ ಬಂದಿದೆ. ವಸ್ತು ಸಂಗ್ರಹಾಲಯಗಳಲ್ಲಿ ಇತಿಹಾಸ ಹೇಗಿತ್ತು ಎಂದು ವಿವರವಾದ ಮಾಹಿತಿ ಲಭಿಸುತ್ತದೆ ಮತ್ತು ಅದನ್ನು ಬಹಳ ಸುಲಭವಾಗಿ ಅರ್ಥೈಸಿಕೊಳ್ಳಲು ಸಹಕಾರಿಯಾಗುತ್ತದೆ. ಬಳ್ಳಾರಿಯಲ್ಲಿನ ರಾಬರ್ಟ್ ಬ್ರೂಸ್ಫೋರ್ಡ್ ಸಂಗನಕಲ್ಲು ಪ್ರಾಕ್ತನ ವಸ್ತು ಸಂಗ್ರಹಾಲಯವನ್ನು ಸ್ಥಾಪಿಸಿದ ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಖ್ಯಾತಿಯ ಪ್ರಾಕ್ತನ ಶಾಸ್ತ್ರಜ್ಞರಾದ ಪ್ರೊಫೆಸರ್ ರವಿ ಕೋರಿಶೆಟ್ಟರ್ ಅವರು ವಸ್ತು ಸಂಗ್ರಹಾಲಯವು ಪಠ್ಯ ಪುಸ್ತಕಕ್ಕಿಂತಲೂ ಉತ್ತಮ ಎಂಬ ಅಭಿಪ್ರಾಯ ಪಡುತ್ತಾರೆ. ಬಳ್ಳಾರಿಯಲ್ಲಿಯ ವಸ್ತು ಸಂಗ್ರಹಾಲಯವು ಇಡೀ ಭಾರತದಲ್ಲಿಯೇ ಪ್ರಾಗ ಇತಿಹಾಸಕ್ಕೆ ಮೀಸಲಿಟ್ಟ ಏಕೈಕ ವಸ್ತು ಸಂಗ್ರಹಾಲಯ ಇದಾಗಿದೆ. ಇಲ್ಲಿ ಚಿಕ್ಕ ಮಕ್ಕಳಿಂದ ಹಿಡಿದು ಹಿರಿಯ ಸಂಶೋಧಕರವರೆಗೂ ಉಪಯುಕ್ತ ಮಾಹಿತಿ ಒದಗಿಸುತ್ತಾ ಬಂದಿದೆ.
0: ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯಿಂದ ಉತ್ತರ ಕನ್ನಡ ಜಿಲ್ಲೆ ಅಂಕೋಲಾ ಮಧ್ಯೆ ರೈಲು ಮಾರ್ಗಕ್ಕೆ ಯೋಜಿಸಲಾಗುತ್ತಿದೆ. ಅಂಕೋಲಾ ಬಂದರು ಅಭಿವೃದ್ಧಿಗೆ ನೂತನ ರೈಲು ಮಾರ್ಗ ಸಹಕಾರಿಯಾಗಲಿದೆ ಎಂದು ಕೇಂದ್ರ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಬೆಂಗಳೂರು ಮತ್ತು ಮುಂಬೈ ನಡುವೆ ಆರಂಭವಾದ ಹೊಸ ರೈಲನ್ನು ಹುಬ್ಬಳ್ಳಿಯ ಶ್ರೀ ಸಿದ್ದಾರೂಢ ಸ್ವಾಮೀಜಿ ರೈಲು ನಿಲ್ದಾಣದಲ್ಲಿ ಸ್ವಾಗತಿಸಿ ಅವರು ಮಾತನಾಡಿದರು. ರೈಲು ಸಂಪರ್ಕದಿಂದ ಕೈಗಾರಿಕೆಗಳು ಅಭಿವೃದ್ಧಿ ಹೊಂದಲಿವೆ. ನವೀಕರಿಸಬಹುದಾದ ಇಂಧನ ಉತ್ಪಾದನೆಯಲ್ಲಿ ಭಾರತ ವಿಶ್ವದಲ್ಲಿ 3ನೇ ಸ್ಥಾನದಲ್ಲಿದೆ. ವಿಕಸಿತ ಭಾರತದ ಕನಸು ನನಸಾಗಲಿದೆ ಎಂದರು. ಇಂದು ವಿಶ್ವ ಏಡ್ಸ್ ಎಕ್ವೈರ್ಡ್ ಇಮ್ಯುನೋ ಡೆಫಿಷಿಯನ್ಸಿ ವೈರಸ್ ಲಸಿಕೆ ದಿನ ಅಥವಾ ಎಚ್ಐವಿ ಹ್ಯೂಮನ್ ಇಮ್ಯುನೋ ಡೆಫಿಷಿಯನ್ಸಿ ವೈರಸ್ ಲಸಿಕೆ ಜಾಗೃತಿ ದಿನ. ಪ್ರತಿ ವರ್ಷ ಮೇ 18ರಂದು ಸುರಕ್ಷಿತ ಮತ್ತು ಪರಿಣಾಮಕಾರಿ ಏಡ್ಸ್ ಔಷಧವನ್ನು ಕಂಡುಹಿಡಿಯುವ ಪ್ರಕ್ರಿಯೆಗೆ ಕೊಡುಗೆ ನೀಡಿದ ಸಾವಿರಾರು ಸಂಶೋಧಕರು, ವಿಜ್ಞಾನಿಗಳು ಮತ್ತು ಆರೋಗ್ಯ ವೃತ್ತಿಪರರ ಪ್ರಯತ್ನಗಳನ್ನು ಗುರುತಿಸಿ ಗೌರವಿಸಲಾಗುತ್ತದೆ. ಎಚ್ಐವಿ ಮತ್ತು ಏಡ್ಸ್ ತಡೆಗಟ್ಟುವ ಲಸಿಕೆ ಸಂಶೋಧನೆಯ ಮಹತ್ವದ ಬಗ್ಗೆ ಸಮುದಾಯಗಳಿಗೆ ಶಿಕ್ಷಣ ನೀಡುವ ಅವಕಾಶ ಇದಾಗಿದೆ. ಬೆಂಗಳೂರಿನ ಭಾರತೀಯ ಸಂತ ಮಹಾಪರಿಷತ್ ಇಂದು ಬೆಳಗ್ಗೆ 9 ಗಂಟೆಗೆ ಹೊಸದಿಲ್ಲಿಯ ಶ್ರೀ ರಾಮಕೃಷ್ಣ ಮಿಷನ್ ಶ್ರೀ ವಿವೇಕಾನಂದ ಸಭಾಭವನದಲ್ಲಿ ವಿಶ್ವ ಧಾರ್ಮಿಕ ಸಮ್ಮೇಳನ ಆಯೋಜಿಸಿದೆ. ಜಗತ್ತಿನ ನಾನಾ ಭಾಗಗಳಿಂದ 386 ಪೂಜ್ಯ ಸಂತ ಮಹಾಂತರು ಪಾಲ್ಗೊಳ್ಳಲಿದ್ದಾರೆ ಎಂದು ಸಮ್ಮೇಳನದ ಸಂಯೋಜಕ ಶಶಾಂಕ್ ಆಚಾರ್ಯ ತಿಳಿಸಿದ್ದಾರೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
3: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
4: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
5: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
4: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಕೇಂದ್ರ ಸರ್ಕಾರ ದೇಶದ ಜ್ಞಾನ ಪರಂಪರೆಯನ್ನು ಸಂರಕ್ಷಿಸಿ ಮುಂದಿನ ಪೀಳಿಗೆಗೆ ಪರಿಚಯಿಸುವ ಉದ್ದೇಶದಿಂದ ಜ್ಞಾನ ಭಾರತಂ ಮಿಷನ್ ಯೋಜನೆ ಅಡಿ ಧಾರವಾಡ ಜಿಲ್ಲೆಯಲ್ಲಿ ಹಸ್ತಪ್ರತಿಗಳ ಸಮಗ್ರ ಸಮೀಕ್ಷೆ ಮತ್ತು ಡಿಜಿಟಲೀಕರಣ ಕಾರ್ಯಕ್ಕೆ ಚಾಲನೆ ನೀಡಿದೆ. ಜ್ಞಾನಭಾರತಂ ಮಿಷನ್ ಯೋಜನೆ ಅಡಿ ಶತಮಾನಗಳಷ್ಟು ಹಳೆಯ ಮಾಹಿತಿಯನ್ನು ಕ್ರೋಢೀಕರಿಸಿ ರಾಷ್ಟೀಯ ಮಾಹಿತಿ ಕೋಶಕ್ಕೆ ಸೇರ್ಪಡೆಗೊಳಿಸಿ ಸಾರ್ವಜನಿಕರಿಗೆ ದೇಶಿ ಜ್ಞಾನ ಪರಂಪರೆ ಲಭ್ಯವಾಗುವಂತೆ ಯೋಜಿಸಲಾಗಿದೆ ಎಂದು ಪ್ರದೇಶ ಸಮಾಚಾರಕ್ಕಾಗಿ ಧಾರವಾಡ ಜಿಲ್ಲಾಧಿಕಾರಿ ಆರ್ ಸ್ನೇಹಲ್ ಮಾಹಿತಿ ನೀಡಿದ್ದಾರೆ.
6: ಮಿನಿಸ್ಟ್ರಿ ಆಫ್ ಕಲ್ಚರ್ ಗವರ್ಮೆಂಟ್ ಆಫ್ ಇಂಡಿಯಾ ಹಸ್ತಪ್ರತಿಗಳಿದ್ದಾವೆ, ಅವುಗಳನ್ನ ಸರ್ವೆ ಮಾಡಬೇಕು, ಉಳಿಸ್ಕೊಳ್ಬೇಕು, ಡಿಜಿಟಲೈಸ್ ಮಾಡಬೇಕು ಅನ್ನುವಂತ ಉದ್ದೇಶದಿಂದ ಈ ಜ್ಞಾನಭಾರತಂ ಮಿಷನ್ ಅನ್ನ ಕೇಂದ್ರ ಸರ್ಕಾರದಿಂದ ಶುರು ಮಾಡಲಾಗಿದೆ. ಜ್ಞಾನಭಾರತಂಗೆ ನಮ್ಮ ರಾಜ್ಯದಲ್ಲಿ ಡಿಪಾರ್ಟ್ಮೆಂಟ್ ಆಫ್ ಆರ್ಕಿಯಾಲಜಿ ಮ್ಯೂಸಿಯಂಸ್ ಅಂಡ್ ಹೆರಿಟೇಜ್ ಇವರು ನೋಡಲ್ ಡಿಪಾರ್ಟ್ಮೆಂಟ್ ಆಗಿರ್ತಾರೆ. ನಮ್ಮ ಜಿಲ್ಲೆಯಲ್ಲಿ ಕರ್ನಾಟಕ ಸಂಸ್ಕೃತ ಯೂನಿವರ್ಸಿಟಿ ಬ್ಯಾಂಗ್ಳೂರ್ ಇವರ ವತಿಯಿಂದ ಸರ್ವೇಯರ್ಸ್ ಅನ್ನ ನಮ್ಮ ಜಿಲ್ಲೆಗೆ ನೇಮಕ ಮಾಡಲಾಗಿದೆ. ಈಗಾಗಲೇ ನಮ್ಮ ಜಿಲ್ಲೆಯಲ್ಲಿ ಸುಮಾರು 43,000 ಅಷ್ಟು ಹಸ್ತಪ್ರತಿಗಳು ಇದ್ದಾವೆ ಅನ್ನುವಂತ ಒಂದು ಮಾಹಿತಿ ನಮಗೆ ಸಿಕ್ಕಿದೆ. ಅದರಲ್ಲಿ ಸುಮಾರು 7,300 ಹಸ್ತಪ್ರತಿಗಳು ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ ಇಲ್ಲಿ ಲಭ್ಯ ಇರುವುದು ನಮ್ಮ ಗಮನಕ್ಕೆ ಬಂದಿದೆ. ಸೊ ಈ ಸರ್ವೆ ಹಂತದಲ್ಲಿ ನಾವು ಇವುಗಳನ್ನೆಲ್ಲದೂ ಮಾಹಿತಿಯನ್ನು ಕ್ರೋಢೀಕರಿಸಿ ಪೋರ್ಟಲ್ ಅಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀವಿ.
0: ಕೋಲಾರ ಜಿಲ್ಲೆ ಶ್ರೀನಿವಾಸಪುರದಲ್ಲಿ ಮಾವು ಮೇಳ ಪ್ರಾರಂಭವಾಗಿದೆ. ಕೃಷಿ ಉತ್ಪನ್ನ ಮಾರಾಟ ಮಂಡಳಿ ಕಾರ್ಯದರ್ಶಿ ಕೆ ಶ್ರೀನಿವಾಸ್ ಮಾಹಿತಿ ನೀಡಿ ಎಪಿಎಂಸಿ ಆವರಣದಲ್ಲಿ 130-150 ರೈತರ ಮಳಿಗೆಗಳು ಮಾವು ಮೇಳದಲ್ಲಿ ವಹಿವಾಟು ನಡೆಸುತ್ತಿವೆ. ಪ್ರತಿ ಅಂಗಡಿಯಲ್ಲಿ 15 ಜನರಿಗೆ 3-4 ತಿಂಗಳು ಉದ್ಯೋಗ ಸಿಗಲಿದೆ. ಮಾವು ಕೀಳುವುದು, ಗ್ರೇಡಿಂಗ್, ಪ್ಯಾಕಿಂಗ್, ಸಾಗಣೆ ಕಾರ್ಯಗಳಲ್ಲಿ ಮಹಿಳೆಯರು ಭಾಗವಹಿಸುತ್ತಿದ್ದಾರೆ ಎಂದರು. ಶ್ರೀನಿವಾಸಪುರ ತಾಲೂಕಿನ 10 ಕ್ಕೂ ಹೆಚ್ಚು ವಿಧದ ಮಾವುಗಳಿಗೆ ದೇಶಿ ಹಾಗೂ ವಿದೇಶಿ ಮಾರುಕಟ್ಟೆಗಳಲ್ಲಿ ಅಪಾರ ಬೇಡಿಕೆಯಿದೆ. ಆಂಧ್ರಪ್ರದೇಶದ ಚಿತ್ತೂರು ಹಾಗೂ ಮದನಪಲ್ಲಿ ಹಣ್ಣು ಸಂಸ್ಕರಣಾ ಘಟಕಗಳಿಗೂ ಗಣನೀಯ ಪ್ರಮಾಣದಲ್ಲಿ ಮಾವು ಪೂರೈಕೆಯಾಗುತ್ತಿದೆ. ದಕ್ಷಿಣ ಕನ್ನಡ ಹಾಗೂ ಉಡುಪಿ ಜಿಲ್ಲೆಗಳಲ್ಲಿ ಗೇರು ಬೆಳೆಯಲು ವಿಪುಲ ಅವಕಾಶಗಳಿದ್ದು ಗೇರು ಅಭಿವೃದ್ಧಿ ನಿಗಮ ಗುಣಮಟ್ಟದ ಗೇರು ಸಸಿಗಳನ್ನು ರೈತರಿಗೆ ಒದಗಿಸಲಿದೆ. 1 ಕೋಟಿ ರೂಪಾಯಿ ಅನುದಾನ ನೀಡುವುದಾಗಿ ಅರಣ್ಯ ಖಾತೆ ಸಚಿವ ಈಶ್ವರ್ ಖಂಡ್ರೆ ತಿಳಿಸಿದ್ದಾರೆ. ಕರ್ನಾಟಕ ಗೇರು ಅಭಿವೃದ್ಧಿ ನಿಗಮ ಮಂಗಳೂರಿನ ಕದ್ರಿ ಪಾರ್ಕ್ನಲ್ಲಿ ಆಯೋಜಿಸಿರುವ 2 ದಿನಗಳ ಗೇರು ಮೇಳಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು. ಸಬ್ಸಿಡಿ ದರದಲ್ಲಿ ರೈತರಿಗೆ ಗೇರು ಸಸಿ ಒದಗಿಸಿ ಕರ್ನಾಟಕವನ್ನು ಗೇರು ಕೃಷಿ ಕ್ಷೇತ್ರದಲ್ಲಿ ಸ್ವಾವಲಂಬಿಯಾಗಿಸಲು ಯೋಜಿಸಿದ್ದಾಗಿ ಸಚಿವರು ಹೇಳಿದರು. ಧಾರವಾಡದ ಕೃಷಿ ವಿಜ್ಞಾನಗಳ ಮಹಾವಿದ್ಯಾಲಯದಲ್ಲಿ ಇಂದಿನಿಂದ 3 ದಿನಗಳ ಕಾಲ ಅಖಿಲ ಭಾರತ ಕೃಷಿ ಸಂಶೋಧನಾ ಮಂಡಳಿ ಹಾಗೂ ಅಖಿಲ ಭಾರತ ಸಜ್ಜೆ ಜೋಳ ಹಾಗೂ ಸಿರಿಧಾನ್ಯಗಳ ಅಭಿವೃದ್ಧಿ ಯೋಜನೆಗಳು ಜಂಟಿಯಾಗಿ ವಾರ್ಷಿಕ ಸಮಾವೇಶ ಏರ್ಪಡಿಸಿವೆ. ಹೊಸದಿಲ್ಲಿಯ ಅಖಿಲ ಭಾರತ ಕೃಷಿ ಸಂಶೋಧನಾ ಮಂಡಳಿ ಉಪಮಹಾನಿರ್ದೇಶಕ ಡಾ ಡಿಕೆ ಯಾದವ್, ಸಹಾಯಕ ಉಪಮಹಾನಿರ್ದೇಶಕ ಡಾ ಎಸ್ಕೆ ಪ್ರಧಾನ್ ಭಾಗವಹಿಸಲಿದ್ದಾರೆ. ದೇಶಾದ್ಯಂತ ಸಿರಿಧಾನ್ಯಗಳ ಸಂಶೋಧನೆ ಕೈಗೊಂಡಿರುವ 250 ಕ್ಕೂ ಹೆಚ್ಚು ವಿಜ್ಞಾನಿಗಳು ಭಾಗವಹಿಸಲಿದ್ದಾರೆ. ಸಿರಿಧಾನ್ಯಗಳ ಸುಧಾರಣಾ ತಂತ್ರಗಾರಿಕೆಯ ಬಗ್ಗೆ ತಾಂತ್ರಿಕ ಗೋಷ್ಠಿಗಳು ನಡೆಯಲಿವೆ. ರಾಜ್ಯದ ಕರಾವಳಿ ಭಾಗದಲ್ಲಿ ಇಂದು ಗಾಳಿ ಹಾಗೂ ಅಲೆಗಳ ಅಬ್ಬರ ಹೆಚ್ಚಾಗುವ ಸಾಧ್ಯತೆಯಿದೆ. ಮೀನುಗಾರರಿಗೆ ಭಾರತೀಯ ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆ ನೀಡಿದೆ. ಕೆಲವೆಡೆ ಗಾಳಿಯ ವೇಗ ಗಂಟೆಗೆ 60 ಕಿಲೋಮೀಟರ್ವರೆಗೆ ಇರುವ ಸಾಧ್ಯತೆಯಿದೆ. ಮೀನುಗಾರರು ಸಮುದ್ರಕ್ಕೆ ಇಳಿಯದಂತೆ ಸೂಚಿಸಲಾಗಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಜನಪ್ರಿಯ ಮನ್ ಕಿ ಬಾತ್ನ 134ನೇ ಆವೃತ್ತಿ ಈ ತಿಂಗಳ 31ರಂದು ಬೆಳಗ್ಗೆ 11 ಗಂಟೆಗೆ ಪ್ರಸಾರವಾಗಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಭಜಿತ ಜಗತ್ತನ್ನು ಒಂದುಗೂಡಿಸುವ ವಸ್ತು ಸಂಗ್ರಹಾಲಯಗಳು ಧ್ಯೇಯದೊಂದಿಗೆ ಇಂದು ಅಂತಾರಾಷ್ಟೀಯ ವಸ್ತು ಸಂಗ್ರಹಾಲಯ ದಿನಾಚರಣೆ. ಹುಬ್ಬಳ್ಳಿ ಅಂಕೋಲಾ ರೈಲು ಮಾರ್ಗದಿಂದ ಅಂಕೋಲಾ ಬಂದರು ಅಭಿವೃದ್ಧಿಗೆ ಅನುಕೂಲ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ಜ್ಞಾನಭಾರತಂ ಮಿಷನ್ ಯೋಜನೆ, ಧಾರವಾಡ ಜಿಲ್ಲೆಯಲ್ಲಿ ಹಸ್ತಪ್ರತಿಗಳ ಡಿಜಿಟಲೀಕರಣಕ್ಕೆ ಚಾಲನೆ. ಕೋಲಾರ ಜಿಲ್ಲೆ ಶ್ರೀನಿವಾಸಪುರದಲ್ಲಿ ಮಾವು ಮೇಳ ಪ್ರಾರಂಭ, 10 ಕ್ಕೂ ಹೆಚ್ಚು ವಿಧದ ಮಾವುಗಳಿಗೆ ವಿಶೇಷ ಬೇಡಿಕೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35 ಕ್ಕೆ.

ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ವಿವಿಧ ಭಾರತಿಯಲ್ಲಿ ಇನ್ನೀಗ ಶುಭೋದಯ ಕರ್ನಾಟಕ. ಈ ಕಾರ್ಯಕ್ರಮದಲ್ಲಿ

0: ಜೊತೆಯಾಗಿರೋ ಎಲ್ಲ ಕೇಳುಗರಿಗೆ ಆತ್ಮೀಯ ಸ್ವಾಗತ. ಶುಭೋದಯ ಕರ್ನಾಟಕ ಕಾರ್ಯಕ್ರಮದ ಆರಂಭದಲ್ಲಿ ಕೇಳೋಣ
1: ಕನ್ನಡ ರತ್ನ ಭಂಡಾರ. ಆತ್ಮೀಯ ಶ್ರೋತೃ ಬಾಂಧವರೇ, ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಕನ್ನಡದ ರೇಡಿಯೋ ಪ್ರವರ್ತಕರಲ್ಲಿ ಒಬ್ಬರಾದ ನಾ ಕಸ್ತೂರಿ ಅವರ ಸ್ಮರಣೆ ಆಗಸ್ಟ್ 14ರಂದು. ಆ ಕಾಲದಲ್ಲಿ ಬಿಎ ಆನರ್ಸ್ ಮಾಡಿದ್ರು ನಾ ಕಸ್ತೂರಿಯವರು. ಮೈಸೂರಿನ ವನುಮಯ್ಯ ಕಾಲೇಜಿನಲ್ಲಿ ಉಪನ್ಯಾಸಕರಾಗಿದ್ದರು. ಸಾಮಾಜಿಕ ಕೆಲಸಗಳಲ್ಲಿ ಸದಾ ಮುಂದು. ವಿದ್ಯಾರ್ಥಿಗಳನ್ನು ಸಂಘಟಿಸಿದರು, ಪತ್ರಿಕೆಗಳಿಗೆ ಬರೆದರು, ನಾಟಕ ರಚನೆ ಮಾಡಿದರು, ರೇಡಿಯೋ ಕೆಲಸ ಮಾಡಿದರು. ಅವರ ಅನರ್ಥ ಕೋಶ ಅಂತೂ ಅದೊಂದು ವಿಶಿಷ್ಟ ಸಾಹಿತ್ಯ ಪ್ರಕಾರವೇ ಆಗಿದೆ. ಈಗ ಕೇಳೋಣ ನಾ ಕಸ್ತೂರಿ ಅವರ ಧ್ವನಿಯನ್ನು.
2: ಜನರ ಅನುಭವವನ್ನ ಜಾಣ್ಮೆಯ ಉಪ್ಪಿನಲ್ಲಿ ವಿನೋದದ ಖಾರದಲ್ಲಿ ಮುಳುಗಿಸಿ ತೆಗೆದದ್ದೇ ಗಾದೆ. ಸತ್ಯಂ ಬ್ರೂಯಾತ್ ಪ್ರಿಯಂ ಬ್ರೂಯಾತ್. ಗಾದೆ ಸತ್ಯವೂ ಹೌದು ಪ್ರಿಯವೂ ಹೌದು. ಅಂದರೆ ಸತ್ಯದ ಒಂದು ಮುಖ, ಪ್ರಿಯದ ಒಂದು ಕಿಡಿ. ಸಮಯೋಚಿತವಾದ ಒಂದು ಗಾದೆ ಸನಾತನವಾದ ಅಜ್ಞಾನವನ್ನು ತೊಲಗಿಸ್ಬಿಡ್ತದೆ. ಐದು ಬೆರಳುಗಳು ಒಂದೇ ಸಮನಾಗಿರ್ತದೇನೆಯ ಯೋಚಿಸು ಅಂದರೆ ಸಾಕು. ಅದರ ಅಂತರಾರ್ಥವನ್ನು ಕುರಿತು ಯೋಚಿಸಿದ್ರಾಯಿತು. ಒಂದೇ ಸಮನಾಗಿ ಇಲ್ಲದಿರುವುದರಿಂದಲೇ ಅವು ಅಷ್ಟು ಪ್ರಯೋಜನ. ಇದ್ದಿದ್ದರೆ ಬಹು ಕಷ್ಟವಾಗಿತ್ತು ಎಂದು ಅರಿತರೆ ಪ್ರಪಂಚದ ವಿವಿಧ ರಾಷ್ಟ್ರಗಳು ಐದು ಬೆರಳಂತೆ ಒಟ್ಟು ಸೇರಿ ಕೆಲಸ ಮಾಡಬೇಕು, ಕೆಲಸ ಮಾಡಿದರೆ ಏನೇ ಕ್ಷೇಮ ಎಂಬ ತಿಳುವಳಿಕೆ ಬರೋದು. ಆ ಗಾದೆಯಲ್ಲಿ ಅಂತಹ ಸೂತ್ರ ಅಡಗಿದೆ. ಜಾಣ ಬಲುಜಾಣ ಆದರೆ ತುಸು ಕೋಣ ಅಂತಾರಲ್ಲ ಹಾಗೆ, ಜಾಣ್ಮೆ ವಿನೋದ ಎರಡೂ ಇವೆ ಗಾದೆಗಳಲ್ಲಿ. ಅಂದರೆ ತುಸು ಕೋಣ, ಕೋಣ ಈತು ಅಂದರೆ ಕೊಟ್ಟಿಗೆಯಲ್ಲಿ ಕಟ್ಟು ಅಂತ ಹೇಳೋ ಕೋಣತನವಲ್ಲ. ಕುಂಭಕೋಣಕ್ಕೆ ಹೋದರೂ ಕುಂಭದ್ರೋಣ ತಪ್ಪಲಿಲ್ಲ ಅಂತಾರಲ್ಲ ಆ ಕೋಣ. ಅಂದರೆ ಮನೋಚು ಚುರುಕು ಡೊಂಕು ಕೊಂಕು ಚುಚ್ಚಿ ಬುದ್ಧಿ ಕಲಿಸುವಂತಹ ಉಪದೇಶ. ಕಂಡದ್ದನ್ನು ಹೇಳಿದ್ರೆ ಕೆಂಡದಂತಹ ಕೋಪ ಅಂತದೇ ಗಾದೆ, ನಿಜ ಹೇಳಿದ್ರೆ ನಿಷ್ಠುರ. ಆದ್ದರಿಂದ ನಾವು ಆ ಕೋಪಕ್ಕೆ ಕಾರಣವೇನೆಂದು ವಿವೇಚಿಸಬೇಕು. ಕಂಡದ್ದನ್ನಷ್ಟೇ ಹೇಳಿದ್ರಿಂದ ಕೋಪವೇ? ಹಾಗಾದರೆ ಅದಕ್ಕೆ ಉಪ್ಪು ಖಾರ ಬೆರೆಸಿ ಸಿಂಗಾರ ಬಂಗಾರ ಮಾಡಿ ಬಣ್ಣ ಕಟ್ಟಿ ಸುಣ್ಣ ಬೆಳೆದು ಹೇಳಬೇಕಾಗ್ತದೆ. ಅಥವಾ ಕಂಡದ್ದನ್ನಷ್ಟೂ ಹೇಳಿದ್ರಿಂದ ಕೋಪ ಬಂತೆ, ಹಾಗಾದರೆ ಅದಕ್ಕೆ ನೀರು ಬೆರೆಸಿ ಅದನ್ನು ತಗ್ಗಿಸಿ ಕುಗ್ಗಿಸಿ ಅದನ್ನು ಸಪ್ಪೆ ಎಣಿಸಿ ಸಿಪ್ಪೆ ಎಣಿಸಿ ಅದರ ಹಾಗೆ ಹೇಳಬೇಕು. ಆಗ ತೃಪ್ತಿ ಇತರರಿಗೆ ಹಾಗೂ ಆ ನಿಷ್ಠುರ ಬರುವ ಪ್ರಾಣಿಗೆ. ಹೀಗೆ ಗಾದೆಗಳು ನಮಗೆ ಜೀವನೋಪಾಯಗಳನ್ನು ಬಲು ಜಾಣ್ಮೆಯಿಂದ ಬೋಧಿಸುತ್ತದೆ. ಬೀದಿಯಲ್ಲಿ ಹೋಗೋ ಮಾರಿನ ಮನೆಗೆ ನುಗ್ಗಲು ಆಹ್ವಾನಿಸಬಾರದು. ಅನಿರೀಕ್ಷಿತವಾಗಿ ಗಂಟು ಸಿಕ್ಕರೆ ಒಂದು ಕೊಡೆ ಕೊಂಡುಕೊಂಡು ಬೆಳದಿಂಗಳು ಸುಡುತ್ತದೆ ಅಂತ ಅದನ್ನು ಅರ್ಧರಾತ್ರಿಯಲ್ಲಿ ಹಿಡಿಬಾರದು. ಕೈಗೆ ಕೆಸರಾದ್ರೇನೇ ಬಾಯಿಗೆ ಮೊಸರು ಸಿಗುವುದು, ರುಚಿಸುವುದು. ಆದ್ದರಿಂದ ಎಮ್ಮೆ ಸಗಣಿ ಎತ್ತಲು ಹಿಂಜರಿಬಾರದು. ಆಳು ಮಾಡಿದ್ದು ಹಾಳು, ಮಗ ಮಾಡಿದ್ದು ಮಧ್ಯಮ, ತಾನು ಮಾಡುವುದೇ ಉತ್ತಮ. ಆದ್ದರಿಂದ ಉದ್ಧರೇ ಆತ್ಮನ ಆತ್ಮಾನು. ಅತ್ತೆ ಒಡೆದ ಪಾತ್ರೆಗೆ ಬೆಲೆ ಇಲ್ಲ, ಸೊಸೆ ಒಡೆದ ಪಾತ್ರೆಗೆ ಸಾವಿರ ವರಹ. ಆದ್ದರಿಂದ ದೊಡ್ಡವರು ಏನು ಮಾಡಿದ್ರು ತಪ್ಪಿಸ್ಕೊಂಡು ಬಿಡ್ತಾರೆ, ಬಗ್ಗಿದವನ ಬೆನ್ಮೇಲೆ ಬೆಡ್ಡಿಂಗ್ ಏರಿಸ್ಬಿಡ್ತಾರೆ, ಬಡವ ಮಡಗಿದಂಗಿರು ಇತ್ಯಾದಿ ಸಮಾಜ ಶಾಂತಿ ಪಾಲಕ ಸೂತ್ರಗಳೂ ಇವೆ ಈ ಗಾದೆಗಳಲ್ಲಿ. ಒಪ್ಪತ್ತುಂಡವನು ಯೋಗಿಯಂತೆ, ಎರಡು ಹೊತ್ತುಂಡವನು ಭೋಗಿಯಂತೆ, ಮೂರು ಹೊತ್ತುಂಡವನನ್ನು ಎತ್ಕೊಂಡು ಹೋಗಿ ಅಂತದೇ ಲೋಕ ಅನುಭವ ಅಂದರೆ ಗಾದೆ. ದಂಡಿನಲ್ಲಿ ಯಾವ ಸೋದರ ಮಾವ ಎಂಬ ಗಾದೆ ಗೀತೆಯನ್ನೆಲ್ಲ ಕಣ್ಣ ಮುಂದೆ ತರ್ತದೆ. ಆವ ಸೋದರ ಮಾವ, ಅವ ಸೋದರ ಮಾವ, ಇವ ತಾತ, ಇವ ಚಿಕ್ಕಪ್ಪನ ಮೊಮ್ಮಗ ಎಂಬ ಮೋಹ ತಾನೇ ಅರ್ಜುನ ಕೈಯಿಂದ ಗಾಂಡೀವನ್ನು ಸರಿಸಿತ್ತು ದಂಡಿನಲ್ಲಿ ಬಿಲ್ಲುಬಾಣ ಸಹಿತ. ದಂಡಂ ದಶಗುಣಂ ಭವೇತೆ ಅಂತ ಇಳಿದ ಮೇಲೆ ತಿಳಿಯ ಮುಳುಗಿದವನಿಗೆ ಚಳಿ ಏನು ಶೀತ ಏನು? ತೆಕ್ಕೋತಿಷ್ಟ ಪರಂತಪ ಅಲ್ವೇ. ಹಾವು ಸಾಯಬಾರದು, ಕೋಲು ಮುರಿಯಬಾರದು, ಅರ್ಧ ರಾಜ್ಯ ಸಿಗಲೇಬೇಕು, ಭೀಷ್ಮ ದ್ರೋಣರು ಬದುಕಬೇಕು, ಹೇಗೆ ಸಾಧ್ಯ? ಅಕ್ಕಿ ಮೇಲೆ ಆಸೆ, ನಂಟರ ಮೇಲೆ ಪ್ರೀತಿ, ಇದು ಅರ್ಜುನನ ಸಮಸ್ಯೆ. ಗಾದೆಗಳು ಎಷ್ಟು ಜಾಣ್ಮೆಯಿಂದ ಅನೇಕ ಸಮಸ್ಯೆಗಳ ಮೇಲೆ ಬೆಳಕು ಚೆಲ್ಲುತ್ತವೆ.
1: ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಕನ್ನಡದ ರೇಡಿಯೋ ಪ್ರವರ್ತಕ ಸಾಹಿತಿ ನಾ ಕಸ್ತೂರಿ ಅವರ ಮಾತುಗಳನ್ನು ಕೇಳಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ.

ಭಾವಗೀತೆಗಳ ಕಾರ್ಯಕ್ರಮ ಆರಂಭವಾಗಿದೆ. ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ 7:25:50 ವೈ ಯುವರಾಜ್ ಮತ್ತು ಸಂಗಡಿಗರು ಹಾಡಿದ ಚಂದ್ರಶೇಖರ ಕಂಬಾರರ ರಚನೆಯನ್ನ ಕೇಳಿದ್ರಿ. ಈಗ ಅವರದೇ ರಚನೆಯ ಅದೇ ಕವಿಯ ಮತ್ತೊಂದು ರಚನೆ ರಮೇಶ್ ಚಂದ್ರ ಮತ್ತು ಸಂಗಡಿಗರು ಹಾಡಿದ್ದಾರೆ, ಕೇಳಿ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿ. ಸಮಯ 7:35 ಇದೆ. ಇನ್ನು ಮುಂದೆ ವಾರ್ತೆಗಳು. ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಶ್ರೀಲಕ್ಷ್ಮಿ. ಮುಖ್ಯಾಂಶಗಳು: ಭಾರತ ಸ್ವೀಡನ್ ದ್ವಿಪಕ್ಷೀಯ ಸಂಬಂಧ ಕಾರ್ಯತಂತ್ರದ ಪಾಲುದಾರಿಕೆಯಾಗಿ ಉನ್ನತೀಕರಣ, ಪ್ರಧಾನಿಯವರಿಗೆ ಸ್ವೀಡನ್ನ ಅತ್ಯುನ್ನತ ಗೌರವ. 79ನೇ ವಿಶ್ವ ಆರೋಗ್ಯ ಸಭೆ ಜಿನಿವಾದಲ್ಲಿ ಇಂದಿನಿಂದ ಆರಂಭ, ಕೇಂದ್ರ ಆರೋಗ್ಯ ಸಚಿವ ಜೆಪಿ ನಡ್ಡಾ ಭಾಗಿ. ಯುಎಇ ಅಣುಸ್ಥಾವರದ ಮೇಲಿನ ದಾಳಿಗೆ ಭಾರತ ತೀವ್ರ ಕಳವಳ, ರಾಜತಾಂತ್ರಿಕ ಮಾರ್ಗ ಅನುಸರಣೆಗೆ ಕರೆ. ಕೇರಳದ ನೂತನ ಮುಖ್ಯಮಂತ್ರಿಯಾಗಿ ಇಂದು ವಿಡಿ ಸತೀಶನ್ ಪ್ರಮಾಣವಚನ ಸ್ವೀಕಾರ. ಹಾಗೂ ಏಷ್ಯನ್ ವೇಟ್ ಲಿಫ್ಟಿಂಗ್ ಚಾಂಪಿಯನ್ಶಿಪ್ 10 ಪದಕ ಮುಡಿಗೇರಿಸಿಕೊಂಡ ಭಾರತ. ವಾರ್ತೆಗಳ ವಿವರ: 2 ದಿನಗಳ ಅಧಿಕೃತ ಪ್ರವಾಸಕ್ಕಾಗಿ ಸ್ವೀಡನ್ಗೆ ತೆರಳಿರುವ ಪ್ರಧಾನಿ ನರೇಂದ್ರ ಮೋದಿ ನಿನ್ನೆ ರಾತ್ರಿ ಸ್ವೀಡನ್ ಪ್ರಧಾನಿ ಉಲ್ಫ್ ಕ್ರಿಸ್ಟರ್ಸನ್ ಅವರೊಂದಿಗೆ ಉನ್ನತ ಮಟ್ಟದ ದ್ವಿಪಕ್ಷೀಯ ಮಾತುಕತೆ ನಡೆಸಿದರು. ಉಭಯ ದೇಶಗಳ ಬಾಂಧವ್ಯ ವೃದ್ಧಿ ಹಾಗೂ ದೂರದೃಷ್ಟಿಯ ನಾಯಕತ್ವವನ್ನು ಶ್ಲಾಘಿಸಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಸ್ವೀಡನ್ನ ಅತ್ಯುನ್ನತ ಗೌರವವಾದ ರಾಯಲ್ ಆರ್ಡರ್ ಆಫ್ ದ ಪೋಲಾರ್ ಸ್ಟಾರ್ ಡಿಗ್ರಿ ಕಮಾಂಡರ್ ಗ್ರ್ಯಾಂಡ್ ಕ್ರಾಸ್ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು. ಇದು ಪ್ರಧಾನಿಯವರಿಗೆ ಸಂದ 31ನೇ ಅಂತಾರಾಷ್ಟೀಯ ಗೌರವವಾಗಿದೆ. ಈ ಐತಿಹಾಸಿಕ ಭೇಟಿಯ ವೇಳೆ ಉಭಯ ನಾಯಕರು ಭಾರತ ಸ್ವೀಡನ್ ನಡುವಿನ ಬಾಂಧವ್ಯವನ್ನು ಕಾರ್ಯತಂತ್ರದ ಪಾಲುದಾರಿಕೆ ಮಟ್ಟಕ್ಕೆ ಕೊಂಡೊಯ್ಯಲು ಒಪ್ಪಂದ ಮಾಡಿಕೊಂಡಿದ್ದು, ವ್ಯಾಪಾರ, ಹೂಡಿಕೆ, ರಕ್ಷಣೆ ಮತ್ತು ತಂತ್ರಜ್ಞಾನ ಕ್ಷೇತ್ರಗಳಲ್ಲಿ ಸಹಕಾರವನ್ನು ಮತ್ತಷ್ಟು ಬಲಪಡಿಸಲು ನಿರ್ಧರಿಸಿದರು. ಮುಂದಿನ 5 ವರ್ಷಗಳಲ್ಲಿ ಉಭಯ ದೇಶಗಳ ನಡುವಿನ ಆರ್ಥಿಕ ವಿನಿಮಯವನ್ನು ದ್ವಿಗುಣಗೊಳಿಸುವ ಗುರಿಯೊಂದಿಗೆ 2026-2030 ಜಂಟಿ ಕ್ರಿಯಾ ಯೋಜನೆಯನ್ನು ಅಳವಡಿಸಿಕೊಳ್ಳಲಾಯಿತು. ಸ್ವೀಡನ್ನ ಉದ್ಯಮ ಪ್ರಮುಖರನ್ನು ಉದ್ದೇಶಿಸಿ ಮಾತನಾಡಿದ ಪ್ರಧಾನಿ, ಭಾರತದ ಹಸಿರು ಜಲಜನಕ ಮತ್ತು ನಿರ್ಣಾಯಕ ಖನಿಜಗಳ ಮಿಷನ್ ಅಡಿಯಲ್ಲಿ ಹೂಡಿಕೆ ಮಾಡುವಂತೆ ಆಹ್ವಾನ ನೀಡಿದರು. ತಂತ್ರಜ್ಞಾನ ಕ್ಷೇತ್ರದಲ್ಲಿ ಕ್ರಾಂತಿಕಾರಕ ಬದಲಾವಣೆಗಾಗಿ ಜಂಟಿ ಆವಿಷ್ಕಾರ ಪಾಲುದಾರಿಕೆ 2.0 ಅನ್ನು ಪ್ರಾರಂಭಿಸಲಾಯಿತು ಮತ್ತು ಎಐ, 6G ಹಾಗೂ ಕ್ವಾಂಟಮ್ ಕಂಪ್ಯೂಟಿಂಗ್ ಕುರಿತು ಸಂಶೋಧನೆ ನಡೆಸಲು ಜಂಟಿ ವರ್ಚುವಲ್ ವಿಜ್ಞಾನ ಮತ್ತು ತಂತ್ರಜ್ಞಾನ ಕೇಂದ್ರವನ್ನು ಸ್ಥಾಪಿಸಲು ಸಮ್ಮತಿಸಲಾಯಿತು. ರಕ್ಷಣಾ ಕ್ಷೇತ್ರದಲ್ಲಿ ಸ್ವೀಡನ್ ಕಂಪನಿಗಳು ಭಾರತದ ರಕ್ಷಣಾ ಉತ್ಪಾದನಾ ಕಾರಿಡಾರ್ಗಳಲ್ಲಿ ದೀರ್ಘಕಾಲೀನ ಹೂಡಿಕೆ ಮಾಡಲು ಮುಂದಾಗಿವೆ. ಇನ್ನು ಸಾಂಸ್ಕೃತಿಕ ಬಾಂಧವ್ಯದ ಭಾಗವಾಗಿ ರವೀಂದ್ರನಾಥ್ ಟಾಗೋರ್ ಅವರು ಸ್ವೀಡನ್ಗೆ ಭೇಟಿ ನೀಡಿದ ಶತಮಾನೋತ್ಸವದ ನೆನಪಿಗಾಗಿ ಟಾಗೋರ್ ಸ್ವೀಡನ್ ಉಪನ್ಯಾಸ ಸರಣಿಯನ್ನು ಪ್ರಾರಂಭಿಸಿ ಐತಿಹಾಸಿಕ ಹಸ್ತಪ್ರತಿಗಳನ್ನು ವಿನಿಮಯ ಮಾಡಿಕೊಳ್ಳಲಾಯಿತು. ಯುರೋಪಿಯನ್ ಕಮಿಷನ್ ಅಧ್ಯಕ್ಷೆ ಉರ್ಸುಲಾ ವಾನ್ ಡೇರ್ ಲೆಯಾನ್ ಅವರ ಉಪಸ್ಥಿತಿಯಲ್ಲಿ ಭಾರತ ಐರೋಪ್ಯ ಒಕ್ಕೂಟ ಮುಕ್ತ ವ್ಯಾಪಾರ ಒಪ್ಪಂದಕ್ಕೆ ಮತ್ತಷ್ಟು ವೇಗ ನೀಡಲಾಯಿತು. ತಮ್ಮ 5 ರಾಷ್ಟಗಳ ವಿದೇಶಿ ಪ್ರವಾಸದ 4 ಚರಣದ ಭಾಗವಾಗಿ ಪ್ರಧಾನಿ ನರೇಂದ್ರ ಮೋದಿ ಇಂದು ನಾರ್ವೆಗೆ ಭೇಟಿ ನೀಡಲಿದ್ದಾರೆ. ಇದು ಪ್ರಧಾನಿ ಮೋದಿಯವರ ಮೊದಲ ನಾರ್ವೆ ಪ್ರವಾಸವಾಗಿದ್ದು, ಕಳೆದ 43 ವರ್ಷಗಳಲ್ಲಿ ಭಾರತದ ಪ್ರಧಾನಿಯೊಬ್ಬರು ಆ ದೇಶಕ್ಕೆ ನೀಡುತ್ತಿರುವ ಮೊದಲ ಭೇಟಿಯಾಗಿದೆ. ಈ ಪ್ರವಾಸದ ಅವಧಿಯಲ್ಲಿ ಪ್ರಧಾನಿಯವರು ಅಲ್ಲಿನ ರಾಜ 5ನೇ ಹರಾಲ್ಡ್ ಮತ್ತು ರಾಣಿ ಸೋಂಜಾ ಅವರನ್ನು ಭೇಟಿಯಾಗಲಿದ್ದಾರೆ ಹಾಗೂ ನಾರ್ವೆ ಪ್ರಧಾನಿ ಜೋನಸ್ ಗಹಾರ್ ಸ್ಟೋರ್ ಅವರೊಂದಿಗೆ ಉನ್ನತ ಮಟ್ಟದ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಇದರ ಜೊತೆಗೆ ಉಭಯ ದೇಶಗಳ ಪ್ರಧಾನಿಗಳು ಜಂಟಿಯಾಗಿ ಭಾರತ ನಾರ್ವೆ ಉದ್ಯಮ ಮತ್ತು ಸಂಶೋಧನಾ ಶೃಂಗಸಭೆಯನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ನಾಳೆ 3ನೇ ಭಾರತ ನಾರ್ಡಿಕ್ ಶೃಂಗಸಭೆ ಜರುಗಲಿದ್ದು, ಇದರಲ್ಲಿ ಪ್ರಧಾನಿ ಮೋದಿ ಅವರೊಂದಿಗೆ ನಾರ್ವೆ ಪ್ರಧಾನಿ ಜೋನಸ್ ಗಹಾರ್ ಸ್ಟೋರ್, ಡೆನ್ಮಾರ್ಕ್ ಪ್ರಧಾನಿ ಮೆಟ್ಟೆ ಫೆಡ್ರಿಕ್ಸನ್, ಫಿನ್ಲ್ಯಾಂಡ್ ಪ್ರಧಾನಿ ಪೆಟೀರಿ ಓರ್ಪೋ, ಐಸ್ಲ್ಯಾಂಡ್ ಪ್ರಧಾನಿ ಕ್ರಿಸ್ಟೋರ್ ಫ್ರಾಸ್ಟೋಲ್ ಡಿಟರ್ ಮತ್ತು ಸ್ವೀಡನ್ ಪ್ರಧಾನಿ ಉಲ್ಫ್ ಕ್ರಿಸ್ಟರ್ಸನ್ ಭಾಗವಹಿಸಲಿದ್ದಾರೆ. ಈ ಉನ್ನತ ಮಟ್ಟದ ಶೃಂಗಸಭೆಯು ತಂತ್ರಜ್ಞಾನ, ಆವಿಷ್ಕಾರ, ಹಸಿರು ಇಂಧನ ಪರಿವರ್ತನೆ, ಸುಸ್ಥಿರ ಅಭಿವೃದ್ಧಿ, ರಕ್ಷಣೆ, ಬಾಹ್ಯಾಕಾಶ ಮತ್ತು ಆರ್ಕ್ಟಿಕ್ ಸಂಶೋಧನಾ ವಲಯಗಳಲ್ಲಿ ಭಾರತ ಹಾಗೂ ನಾರ್ಡಿಕ್ ರಾಷ್ಟಗಳ ನಡುವಿನ ಬಾಂಧವ್ಯಕ್ಕೆ ಕಾರ್ಯತಂತ್ರದ ಹೊಸ ಆಯಾಮವನ್ನು ನೀಡಲಿದೆ. ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಜಗತ್ ಪ್ರಕಾಶ್ ನಡ್ಡಾ ಅವರು 79ನೇ ವಿಶ್ವ ಆರೋಗ್ಯ ಸಭೆಯಲ್ಲಿ ಭಾಗವಹಿಸಲು ಸ್ವಿಟ್ಜರ್ಲ್ಯಾಂಡ್ಗೆ ತೆರಳಿದ್ದಾರೆ. ಆರು ದಿನಗಳ ಈ ಕಾರ್ಯಕ್ರಮ ಇಂದು ಜಿನೀವಾದಲ್ಲಿ ಆರಂಭವಾಗಲಿದೆ. ಸಾಮಾಜಿಕ ಮಾಧ್ಯಮದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಅವರು, ಈ ವರ್ಷದ ಘೋಷವಾಕ್ಯ ಜಾಗತಿಕ ಆರೋಗ್ಯವನ್ನು ಮರುರೂಪಿಸುವುದು, ಹಂಚಿಕೆಯ ಜವಾಬ್ದಾರಿ, ಜಾಗತಿಕ ಆರೋಗ್ಯ ಸವಾಲುಗಳನ್ನು ಎದುರಿಸುವಲ್ಲಿ ಸಾಮೂಹಿಕ ಕ್ರಮದ ಮಹತ್ವ ಎಂಬುದಾಗಿದೆ ಎಂದು ತಿಳಿಸಿದ್ದಾರೆ. ಈ ಸಭೆಯಲ್ಲಿ 165 ಹೆಚ್ಚು ದೇಶಗಳ ಆರೋಗ್ಯ ಸಚಿವರು, ಗಣ್ಯರು ಮತ್ತು ಸಾರ್ವಜನಿಕ ಆರೋಗ್ಯ ತಜ್ಞರು ಪಾಲ್ಗೊಳ್ಳಲಿದ್ದಾರೆ. ಈ ಸಭೆ ಹೆಚ್ಚು ಸಮಗ್ರ ಮತ್ತು ಸುಸ್ಥಿರ ಆರೋಗ್ಯ ವ್ಯವಸ್ಥೆಗಳನ್ನು ನಿರ್ಮಿಸುವೆಡೆಗೆ ಹಂಚಿಕೆಯ ಜಾಗತಿಕ ಬದ್ಧತೆಯನ್ನು ಪುನರುಚ್ಚರಿಸುತ್ತದೆ ಎಂದು ಸಚಿವರು ಹೇಳಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಯುಎಇಯ ಬರಾಕಾ ಪರಮಾಣು ವಿದ್ಯುತ್ ಸ್ಥಾವರವನ್ನು ಗುರಿಯಾಗಿಸಿಕೊಂಡು ನಡೆಸಿರುವ ದಾಳಿಯ ಕುರಿತು ಭಾರತ ತೀವ್ರ ಕಳವಳ ವ್ಯಕ್ತಪಡಿಸಿದ್ದಾರೆ. ಈ ಕುರಿತು ಹೇಳಿಕೆ ಬಿಡುಗಡೆಗೊಳಿಸಿರುವ ವಿದೇಶಾಂಗ ಸಚಿವಾಲಯ, ಇಂತಹ ಪ್ರಚೋದನಾತ್ಮಕ ಕ್ರಮಗಳು ಸ್ವೀಕಾರಾರ್ಹವಲ್ಲ, ಇವು ಪ್ರಾದೇಶಿಕ ಪರಿಸ್ಥಿತಿಯನ್ನು ಮತ್ತಷ್ಟು ಅಪಾಯಕಾರಿಗೊಳಿಸುತ್ತದೆ ಎಂದು ಆತಂಕ ವ್ಯಕ್ತಪಡಿಸಿದ್ದು, ಮಾತುಕತೆ ಹಾಗೂ ರಾಜತಾಂತ್ರಿಕ ಮಾರ್ಗಗಳನ್ನು ಅನುಸರಿಸುವಂತೆ ಕರೆ ನೀಡಿದೆ. ಕಾಂಗ್ರೆಸ್ ನಾಯಕ

0: ವಿಡಿ ಸತೀಶನ್ ಅವರು ಇಂದು ಕೇರಳದ ನೂತನ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಲಿದ್ದಾರೆ. ಪ್ರಮಾಣವಚನ ಸ್ವೀಕಾರ ಸಮಾರಂಭಕ್ಕೂ ಮುನ್ನ ನಿಯೋಜಿತ ಮುಖ್ಯಮಂತ್ರಿಗಳು ನಿನ್ನೆ ಸಂಜೆ 21 ಸದಸ್ಯರ ಯುನೈಟೆಡ್ ಡೆಮಾಕ್ರೆಟಿಕ್ ಫ್ರಂಟ್ ಯುಡಿಎಫ್ ಸಚಿವ ಸಂಪುಟದ ಪಟ್ಟಿಯನ್ನು ಅಧಿಕೃತವಾಗಿ ಪ್ರಕಟಿಸಿದ್ದಾರೆ. ಈ ಬಾರಿಯ ಸಂಪುಟದ ಒಟ್ಟು 21 ಸಚಿವರ ಪೈಕಿ ಮುಖ್ಯಮಂತ್ರಿ ಸತೀಶನ್ ಒಳಗೊಂಡಂತೆ 14 ಮಂದಿ ಪ್ರಥಮ ಬಾರಿಗೆ ಸಚಿವರಾಗುತ್ತಿರುವವರಿಗೆ ಅವಕಾಶ ಕಲ್ಪಿಸಿರುವುದು ವಿಶೇಷವಾಗಿದೆ. ರಾಜ್ಯಪಾಲ ರಾಜೇಂದ್ರ ಅರ್ಲೇಕರ್ ಅಧಿಕಾರ ಮತ್ತು ಪ್ರಮಾಣವಚನ ಬೋಧಿಸಲಿದ್ದಾರೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು 2 ದಿನಗಳ ಛತ್ತೀಸ್ಗಢ ಭೇಟಿಗಾಗಿ ನಿನ್ನೆ ಸಂಜೆ ರಾಯ್ಪುರಕ್ಕೆ ತೆರಳಿದರು. ಛತ್ತೀಸ್ಗಢ ಭೇಟಿ ಸಂದರ್ಭದಲ್ಲಿ ಅವರು ಬಸ್ತಾರ್ನಲ್ಲಿ ಹಲವಾರು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲಿದ್ದಾರೆ. ಇಂದು ಬೆಳಗ್ಗೆ ರಾಯ್ಪುರದಲ್ಲಿ ತುರ್ತು ಪ್ರತಿಕ್ರಿಯೆ ಸೇವೆ ಡಯಲ್ 112 ಅಡಿಯಲ್ಲಿ ಹೊಸ ವಾಹನಗಳಿಗೆ ಹಸಿರು ನಿಶಾನೆ ತೋರಲಿದ್ದಾರೆ. ನಂತರ ಅವರು ಬಸ್ತಾರ್ಗೆ ಪ್ರಯಾಣಿಸಿ ಜಿಲ್ಲೆಯ ನೇತನಾರ್ ಗ್ರಾಮದಲ್ಲಿ ಸಾರ್ವಜನಿಕ ಅನುಕೂಲ ಕೇಂದ್ರವನ್ನು ಉದ್ಘಾಟಿಸಲಿದ್ದಾರೆ. ಮೇ 19 ಕೇಂದ್ರ ಗೃಹ ಸಚಿವರು ಜಗತ್ಪುರದಲ್ಲಿ ಕೇಂದ್ರ ವಲಯದ ಮಂಡಳಿಯ 26ನೇ ಸಭೆಯ ಅಧ್ಯಕ್ಷತೆ ವಹಿಸಲಿದ್ದಾರೆ. ಛತ್ತೀಸ್ಗಢವನ್ನು ನಕ್ಸಲ್ ಮುಕ್ತ ಎಂದು ಘೋಷಿಸಿದ ನಂತರ ಸಚಿವ ಅಮಿತ್ ಶಾ ಅವರ ಮೊದಲ ರಾಜ್ಯ ಭೇಟಿ ಇದಾಗಿದೆ. ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಕಳೆದ ಮೇ 10 ನಡೆದ ಸಂಪುಟ ವಿಸ್ತರಣೆಯಲ್ಲಿ ನೂತನವಾಗಿ ಸೇರ್ಪಡೆಗೊಂಡ ಹಾಗೂ ಬಡ್ತಿ ಪಡೆದ ಸಚಿವರಿಗೆ ಇಲಾಖೆಗಳನ್ನು ಹಂಚಿಕೆ ಮಾಡಿದ್ದಾರೆ. ನೂತನ ಸಂಪುಟ ಸಚಿವರ ಪೈಕಿ ಬಿಜೆಪಿ ಮಾಜಿ ರಾಜ್ಯ ಅಧ್ಯಕ್ಷ ಭೂಪೇಂದ್ರ ಚೌಧರಿ ಅವರಿಗೆ ಅತಿ ಸಣ್ಣ ಸಣ್ಣ ಮತ್ತು ಮಧ್ಯಮ ಉದ್ಯಮ ಇಲಾಖೆ ಹಾಗೂ ಸಮಾಜವಾದಿ ಪಕ್ಷದಿಂದ ಬಂದಿದ್ದ ಮನೋಜ್ ಕುಮಾರ್ ಪಾಂಡೆ ಅವರಿಗೆ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯನ್ನು ವಹಿಸಲಾಗಿದೆ. ಗಾಂಧಿನಗರದಲ್ಲಿ ನಡೆದ 2026 ಏಷ್ಯನ್ ವೇಟ್ ಲಿಫ್ಟಿಂಗ್ ಚಾಂಪಿಯನ್ಶಿಪ್ನಲ್ಲಿ ಭಾರತವು 1 ಬೆಳ್ಳಿ ಮತ್ತು 9 ಕಂಚು ಸೇರಿದಂತೆ 10 ಪದಕಗಳನ್ನು ತನ್ನ ಮುಡಿಗೇರಿಸಿಕೊಂಡಿತು. ಇದು ಜಿಯಾಂಗ್ ಶಾನ್ನಲ್ಲಿ ನಡೆದ ಹಿಂದಿನ ಆವೃತ್ತಿಗಿಂತ ದೊಡ್ಡ ಸುಧಾರಣೆಯಾಗಿದೆ. ಅಲ್ಲಿ ಭಾರತ ಪದಕವಿಲ್ಲದೆ ಹಿಂತಿರುಗಿತ್ತು. ಕಾಮನ್ವೆಲ್ತ್ ಕ್ರೀಡಾಕೂಟದ ಕಂಚಿನ ಪದಕ ವಿಜೇತ ಲವ್ಪ್ರೀತ್ ಸಿಂಗ್ ಅಂತಿಮ ದಿನದೊಂದು ಪುರುಷರ 110 ಕೆಜಿಗೂ ಹೆಚ್ಚಿನ ತೂಕದ ವಿಭಾಗದಲ್ಲಿ 5ನೇ ಸ್ಥಾನ ಪಡೆಯುವ ಮೂಲಕ ಭಾರತದ ಅತ್ಯುತ್ತಮ ಪ್ರದರ್ಶನ ನೀಡಿದರು. ಮಹಿಳೆಯರ 53 ಕೆಜಿ ಸ್ನ್ಯಾಚ್ ಸ್ಪರ್ಧೆಯಲ್ಲಿ ಜ್ಞಾನೇಶ್ವರಿ ಯಾದವ್ ಬೆಳ್ಳಿ ಪದಕ ಗೆದ್ದರು. ಕೋಮಲ್ ಕೋಹರ್ ಮಹಿಳೆಯರ 48 ಕೆಜಿ ವಿಭಾಗದಲ್ಲಿ ಕಂಚಿನ ಪದಕಗಳೊಂದಿಗೆ ಭಾರತದ ಪದಕ ಖಾತೆಯನ್ನು ತೆರೆದರು. ಪುರುಷರ 71 ಕೆಜಿ ವಿಭಾಗದಲ್ಲಿ ಅಜಿತ್ ನಾರಾಯಣ 2 ಕಂಚಿನ ಪದಕಗಳನ್ನು ಗೆದ್ದರೆ ಮಹಿಳೆಯರ 69 ಕೆಜಿ ಸ್ನ್ಯಾಚ್ ಸ್ಪರ್ಧೆಯಲ್ಲಿ ಹರ್ಜೀಂದರ್ ಕೌರ್ ಕಂಚಿನ ಪದಕ ಗೆದ್ದರು. ಮಹಿಳೆಯರ 77 ಕೆಜಿ ವಿಭಾಗದಲ್ಲಿ ಸಂಜನಾ 3 ಕಂಚಿನ ಪದಕಗಳನ್ನು ತಮ್ಮದಾಗಿಸಿಕೊಂಡರು. ಈಗ ಮತ್ತೊಮ್ಮೆ ಮುಖ್ಯಾಂಶಗಳು. ಭಾರತ ಸ್ವೀಡನ್ ದ್ವಿಪಕ್ಷೀಯ ಸಂಬಂಧ ಕಾರ್ಯತಂತ್ರದ ಪಾಲುದಾರಿಕೆಯಾಗಿ ಉನ್ನತೀಕರಣ. ಪ್ರಧಾನಿಯವರಿಗೆ ಸ್ವೀಡನ್ನ ಅತ್ಯುನ್ನತ ಗೌರವ. 79ನೇ ವಿಶ್ವ ಆರೋಗ್ಯ ಸಭೆ ಜಿನಿವಾದಲ್ಲಿ ಇಂದಿನಿಂದ ಆರಂಭ. ಕೇಂದ್ರ ಆರೋಗ್ಯ ಸಚಿವ ಜೆಪಿ ನಡ್ಡಾ ಭಾಗಿ. ಯುಎಇ ಅಣುಸ್ಥಾವರದ ಮೇಲಿನ ದಾಳಿಗೆ ಭಾರತ ತೀವ್ರ ಕಳವಳ. ರಾಜತಾಂತ್ರಿಕ ಮಾರ್ಗ ಅನುಸರಣೆಗೆ ಕರೆ. ಕೇರಳದ ನೂತನ ಮುಖ್ಯಮಂತ್ರಿಯಾಗಿ ಇಂದು ವಿಡಿ ಸತೀಶನ್ ಪ್ರಮಾಣವಚನ ಸ್ವೀಕಾರ. ಹಾಗೂ ಏಷ್ಯನ್ ವೇಟ್ ಲಿಫ್ಟಿಂಗ್ ಚಾಂಪಿಯನ್ಶಿಪ್ 10 ಪದಕ ಮುಡಿಗೇರಿಸಿಕೊಂಡ ಭಾರತ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.
1: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.

0: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೇ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೇ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
1: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿ ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಭಾವಗೀತೆಗಳನ್ನ ಆಲಿಸ್ತಾ ಇದ್ದೀರಾ. ಇದುವರೆಗೆ 3 ಭಾವಗೀತೆಗಳು ಮೊದಲ ಭಾಗದಲ್ಲಿ ಕೇಳಿದ್ರಿ. ಚಂದ್ರಶೇಖರ ಕಂಬಾರರ ರಚನೆಯನ್ನ ಹಾಡಿದವರು.

0: ಜೀವನಂ ಎಂಬುದು ನೀರಿಗಿರುವ ಅನ್ವರ್ಥವಾದ ಪರ್ಯಾಯ ಪದ. ಹಾಗಾಗಿ
1: ಓಡುವ ನೀರನ್ನು ನಡೆಯುವಂತೆ ಮಾಡೋಣ, ನಡೆಯುವ ನೀರನ್ನು ನಿಲ್ಲುವಂತೆ ಮಾಡೋಣ, ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
2: ಏಕೆಂದರೆ ನೀರು ಜೀವಜಲ.
0: ಜೀವನಂ ಇಲ್ಲದೆ ಅಂದರೆ ನೀರಿಲ್ಲದೆ ಜೀವನವಿಲ್ಲ.

ಭಾರತರ ರಚನೆ, ಹಾಡಿದವರು ಸಿ ಅಶ್ವಥ್, ಎನ್ ಎಸ್ ಪ್ರಸಾದ್, ಯಶವಂತ್ ಹಳಿಬಂಡಿ, ಬಾಲಿ ಮತ್ತು ಸಂಗಡಿಗರು. ಭಾವಗೀತೆಗಳ ಕಾರ್ಯಕ್ರಮ ಇದುವರೆಗೆ ಪ್ರಸಾರವಾಯಿತು ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ. ಇನ್ನು ನಿಮ್ಮ ಸಂದೇಶಗಳು ಏನೇನು ಹೇಳುತ್ತೆ ನೋಡೋಣ. ಮುಂಜಾನೆಯಿಂದ ನಮ್ಮ ಜೊತೆ ಇರುವಂಥ ನಮ್ಮೆಲ್ಲ ಕೇಳುಗರು ಸಂದೇಶಗಳ ಮೂಲಕ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿದ್ದಾರೆ. ಎಲ್ಲರಿಗೂ ಮೊದಲಿಗೆ ಧನ್ಯವಾದಗಳು. ಕೌಸಲ್ಯ ಬನಶಂಕ್ರಿಯಿಂದ, ಅನಂತಕುಮಾರ್ ಅರಸ್ ಕಡಬ ಗುಬ್ಬಿ ತಾಲೂಕು ತುಮಕೂರಿನಿಂದ, ಕಲಬುರಗಿಯ ಕಡಗಂಚಿಯಿಂದ ಧರ್ಮಣ್ಣ ದನ್ನಿ ಅವರು, ಅಕ್ಷಯ್ ಪಾರ್ಕ್ ಗೋಕುಲ ರೋಡ್ನಿಂದ ಹನುಮಂತಪ್ಪ ಹುಲಗಮ್ಮನವರವರು ಹುಬ್ಳಿಯಿಂದ ಸಂದೇಶ ಕಳಿಸಿದ್ದಾರೆ. ಗಣೇಶ್ ಮಲ್ಲೇಶ್ವರದಿಂದ ಮತ್ತು ಹರೀಶ್ ಅವರು ಮಲ್ಲೇಶ್ವರದಿಂದ, ಹಾಗೆ ಇಂಡಿ ತಾಲೂಕಿನ ಚಿದಾನಂದ ಕಲ್ಯಾಣಿ ಪತ್ತಾರ್, ಮಾಧವನ್ ಜಯಲಕ್ಷ್ಮಿ ಚೆನ್ನೈಯಿಂದ, ಇವರೆಲ್ಲ ಶುಭೋದಯ ಕರ್ನಾಟಕ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ನಾದೋಪಾಸನೆ ಕಾರ್ಯಕ್ರಮದಲ್ಲಿ ಅಧಿಕ ಮಾಸದ ಬಗ್ಗೆ ಮಾಹಿತಿ ಚೆನ್ನಾಗಿತ್ತು. ಗಣೇಶನ ಸ್ತುತಿಸುವ ತಲೆಬಾಗಿ ಬನ್ನಿ ಈ ಗೀತೆ ಬಹಳ ಖುಷಿ ಕೊಡ್ತು, ತುಂಬ ದಿನಗಳ ಮೇಲೆ ಕೇಳ್ತಾ ಇದ್ದೀವಿ ಅಂತ ಹೇಳಿ ಸಂದೇಶ ಕಳಿಸಿದ್ದಾರೆ. ಗುರುಬಸಪ್ಪ ಬ್ಯಾಡಗಿ ತಾಲೂಕು ಮೋಟೆಬೆನ್ನೂರಿನಿಂದ, ಅಧಿಕ ಮಾಸದ ಬಗ್ಗೆ ಕಾರ್ಯಕ್ರಮ ಮಾಹಿತಿ ಚೆನ್ನಾಗಿತ್ತು, ಹಾಡುಗಳು ಮನಸ್ಸಿಗೆ ಮುದ ನೀಡಿದವು ಅಂತ ಹೇಳ್ತಾ ಇದ್ದಾರೆ. ಬೋಪ ವೆಂಕಟೇಶ್ ಅವರು ಕೂಡ ಇದೇ ಮಾತನ್ನು ಹೇಳ್ತಾ ಇದ್ದಾರೆ. ಎನ್ ಆರ್ ಕೃಷ್ಣಮೂರ್ತಿ ಅರಸೀಕೆರೆಯಿಂದ, ಸೋಮವಾರದ ಶುಭೋದಯ, ಶುಭ ಮುಂಜಾನೆಯ ಸಮಯದಲ್ಲಿ ನಾದೋಪಾಸನೆಯಲ್ಲಿ ಭಕ್ತಿಗೀತೆಗಳ ಆರಾಧನಾ ಕಾರ್ಯಕ್ರಮ ತುಂಬ ಮನಸ್ಸಿಗೆ ಮುದ ನೀಡಿತು ಅಂತ ಹೇಳ್ತಾ ಇದ್ದಾರೆ. ಚಂದ್ರಮತಿ ಪ್ರಕಾಶ್ ರಾಜಾಜಿನವರಿಂದ, ಇವರು ಕೂಡ ವಿಠಲನ ಭಕ್ತಿಗೀತೆ ಇಷ್ಟವಾಯಿತು ನಾದೋಪಾಸನೆಯಲ್ಲಿ ಅಂತ ಹೇಳ್ತಾ ಇದ್ದಾರೆ. ಇನ್ನು ಗೀತಾ ಜೋಶಿ ಅವರು ತಮ್ಮ ಪ್ರದೇಶದ ಕಡೆ ಇರುವಂತಹ ಒಂದು ಅದ್ಭುತವಾದ ದಾನದ ಪ್ರಕ್ರಿಯೆಯನ್ನು ಉತ್ತರ ಕರ್ನಾಟಕದಲ್ಲಿ ಹೇಗೆ ಮಾಡ್ತಾರೆ ಅನ್ನೋದನ್ನು ಸೂಚಿಸುತ್ತಾ ಅಧಿಕ ಮಾಸದ ವಿವರಣೆ ತುಂಬ ವಿಸ್ತಾರವಾಗಿತ್ತು, ತುಂಬ ಖುಷಿ ಕೊಡ್ತು ಅಂತ ಹೇಳ್ತಾ ಇದ್ದಾರೆ. ಧನ್ಯವಾದಗಳು. ವಿವಾಹದ ನಂತರ ಅವರು ಮೊದಲ ಬಾರಿಗೆ ಅಳಿಯನಿಗೆ, ಹೊಸ ಅಳಿಯನಿಗೆ ಅಥವಾ ಯೋಗ್ಯ ಆಚಾರ್ಯರಿಗೆ ಅಥವಾ ಸಹೋದರನಿಗೆ ತಾಮ್ರ ಹಿತ್ತಾಳೆ ಅಥವಾ ಯೋಗ್ಯಾನುಸಾರ ಯಾವುದಾದ್ರೂ ಒಂದು ಮೆಟಲನ್ನು ಜೊತೆಗೆ ಅಪೂಪವನ್ನು ಅಂದರೆ 33 ಕಜ್ಜಾಯಗಳನ್ನು ದಕ್ಷಿಣ ಸಮೇತವಾಗಿ ಕೊಡೋ ಪದ್ಧತಿ ಇದೆ ಉತ್ತರ ಕರ್ನಾಟಕದಲ್ಲಿ ಅಂತ ಹೇಳ್ತಾ ಇದ್ದಾರೆ ಗೀತಾ ಜೋಶಿ ಅವರು. ಧನ್ಯವಾದಗಳು ನಿಮ್ಮ ಸವಿಸ್ತಾರ ಸಂದೇಶಕ್ಕಾಗಿ. ಅರುಣಾ ಮೈತ್ರಿ, ಆನಂದ ಕುಲಕರ್ಣಿ ಸುಲೆಪೇಟದಿಂದ, ಸುಧಾ ಕನಕನಪಾಳ್ಯದಿಂದ, ಮತ್ತು ಸಂಪತ್ ಕುಮಾರ್ ಶಿರಾಳಕೊಪ್ಪದಿಂದ, ಹಾಗೆ ದಾವಣಗೆರೆಯ ಉಮೇಶ್ ಅವರು, ಮತ್ತು ನಳಿನಾ ಲಂಕೇಶ್, ನೇಲ ರಾಮಮೂರ್ತಿ, ಬಸಯ್ಯಸ್ವಾಮಿ ಇಮಾಮ್ಬಾದ್ನಿಂದ, ಮತ್ತು ಇವರು ಕೆಲವರು ಹೆಸರುಗಳನ್ನು ಕಳಿಸಿಲ್ಲ. ಎಲ್ಲರೂ ಕಾರ್ಯಕ್ರಮಗಳನ್ನು ಇಷ್ಟಪಟ್ಟು ಸಂದೇಶಗಳನ್ನಂತೂ ಕಳಿಸಿದ್ದೀರಾ, ಧನ್ಯವಾದಗಳು ಎಲ್ಲರಿಗೂ. ನಾಕಸ್ತೂರಿ ಅವರ ಕನ್ನಡ ರತ್ನಭಂಡಾರ ಕಾರ್ಯಕ್ರಮ ತುಂಬ ಚೆನ್ನಾಗಿತ್ತು ಅಂತ, ವಾಣಿಶ್ರೀ ಧಾರವಾಡದಿಂದ, ಸಂತೋಷ್ ಅವರು, ಮತ್ತು ಯಾರು ಇವರು ಗೋಕಾಕ್ ತಾಲೂಕಿನ ದೇವರಾಜ್ ಖಿಲಾರಿ ಮತ್ತು ಮನೆಯವರು, ಶಿವಲಿಂಗಯ್ಯ ಹಿರೇಮಠ್ ಮತ್ತು ಮನೆಯವರು, ಇವರೆಲ್ಲ ಕಳಿಸಿದ್ದೀರಾ, ಧನ್ಯವಾದಗಳು ನಿಮ್ಮೆಲ್ಲರ ಸ್ಪಂದನೆಗೆ. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿ, ಸಮಯ 8 ಗಂಟೆ ಆಗ್ತಾ ಇದೆ. ಇನ್ನು ಮುಂದೆ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಎರಡು ದಿನಗಳ ಅಧಿಕೃತ ಪ್ರವಾಸಕ್ಕಾಗಿ ಸ್ವೀಡನ್ಗೆ ತೆರಳಿರುವ ಪ್ರಧಾನಿ ನರೇಂದ್ರ ಮೋದಿ ನಿನ್ನೆ ರಾತ್ರಿ ಸ್ವೀಡನ್ ಪ್ರಧಾನಿ ಉಲ್ಫ್ ಕ್ರಿಸ್ಟರ್ಸನ್ ಅವರೊಂದಿಗೆ ಉನ್ನತ ಮಟ್ಟದ ದ್ವಿಪಕ್ಷೀಯ ಮಾತುಕತೆ ನಡೆಸಿದರು. ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಸ್ವೀಡನ್ನ ಅತ್ಯುನ್ನತ ಗೌರವವಾದ ರಾಯಲ್ ಆರ್ಡರ್ ಆಫ್ ದಿ ಪೋಲಾರ್ ಸ್ಟಾರ್ ಡಿಗ್ರಿ ಕಮಾಂಡರ್ ಗ್ರ್ಯಾಂಡ್ ಕ್ರಾಸ್ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು. ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಜಗತ್ ಪ್ರಕಾಶ್ ನಡ್ಡಾ ಅವರು 79ನೇ ವಿಶ್ವ ಆರೋಗ್ಯ ಸಭೆಯಲ್ಲಿ ಭಾಗವಹಿಸಲು ಸ್ವಿಟ್ಜರ್ಲ್ಯಾಂಡ್ಗೆ ತೆರಳಿದ್ದಾರೆ. ಆರು ದಿನಗಳ ಈ ಕಾರ್ಯಕ್ರಮ ಇಂದು ಜಿನಿವಾದಲ್ಲಿ ಆರಂಭವಾಗಲಿದೆ. ಯುಎಇಯ ಬರಾಖಾ ಪರಮಾಣು ವಿದ್ಯುತ್ ಸ್ಥಾವರವನ್ನು ಗುರಿಯಾಗಿಸಿಕೊಂಡು ನಡೆಸಿರುವ ದಾಳಿಯ ಕುರಿತು ಭಾರತ ತೀವ್ರ ಕಳವಳ ವ್ಯಕ್ತಪಡಿಸಿದೆ. ಈ ಕುರಿತು ಹೇಳಿಕೆ ಬಿಡುಗಡೆಗೊಳಿಸಿರುವ ವಿದೇಶಾಂಗ ಸಚಿವಾಲಯ ಇಂತಹ ಪ್ರಚೋದನಾತ್ಮಕ ಕ್ರಮಗಳು ಸ್ವೀಕಾರಾರ್ಹವಲ್ಲ ಎಂದು ತಿಳಿಸಿದೆ. ಇಂದು ಅಂತಾರಾಷ್ಟೀಯ ವಸ್ತು ಸಂಗ್ರಹಾಲಯ ದಿನಾಚರಣೆ. ವಿಭಜಿತ ಜಗತ್ತನ್ನು ಒಂದುಗೂಡಿಸುವ ವಸ್ತು ಸಂಗ್ರಹಾಲಯಗಳು ಎಂಬ ಧ್ಯೇಯದೊಂದಿಗೆ ಸಮಾಜದಲ್ಲಿ ವಸ್ತು ಸಂಗ್ರಹಾಲಯಗಳ ಪಾತ್ರದ ಬಗ್ಗೆ ಜಾಗೃತಿ ಮೂಡಿಸಲು ಪ್ರತಿವರ್ಷ ಮೇ 18ರಂದು ವಿಶ್ವಮಟ್ಟದಲ್ಲಿ ವಸ್ತು ಸಂಗ್ರಹಾಲಯಗಳ ದಿನವನ್ನು ಆಚರಿಸಲಾಗುತ್ತದೆ. ರೈಲ್ವೆ ಇಲಾಖೆಯಲ್ಲಿ ಹೊಸ ಯೋಜನೆಗಳು ಕಾರ್ಯಗತವಾಗುತ್ತಿವೆ. ಹುಬ್ಬಳ್ಳಿ ಅಂಕೋಲಾ ರೈಲು ಮಾರ್ಗಕ್ಕೆ ಪ್ರಯತ್ನಿಸಲಾಗುತ್ತಿದೆ. ಅಂಕೋಲಾ ಬಂದರು ಅಭಿವೃದ್ಧಿಗೆ ಈ ರೈಲು ಮಾರ್ಗ ಸಹಕಾರಿಯಾಗಲಿದೆ ಎಂದು

ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲಿ ಇಂದು ಭಾರೀ ಗಾಳಿ ಹಾಗೂ ಮಿಂಚುಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆಯ ಬಗ್ಗೆ ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ ಹಿನ್ನೆಲೆಯಲ್ಲಿ ಸಾರ್ವಜನಿಕರು, ಮೀನುಗಾರರು ಹಾಗೂ ಪ್ರವಾಸಿಗರಿಗೆ ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ಕೆಲ ಸೂಚನೆಗಳನ್ನು ಬಿಡುಗಡೆ ಮಾಡಿದೆ. ರೋಮ್ನಲ್ಲಿ ನಡೆದ ಇಟಾಲಿಯನ್ ಓಪನ್ ಟೆನಿಸ್ ಫೈನಲ್ಸ್ನಲ್ಲಿ ಯಾನಿಕ್ ಸಿನ್ನರ್ ನಾರ್ವೆಯ ಕ್ಯಾಸ್ಪರ್ ರೂಡ್ ಅವರನ್ನು 6-4, 6-4 ಸೆಟ್ಗಳಿಂದ ಸೋಲಿಸುವ ಮೂಲಕ ಪ್ರಶಸ್ತಿಯನ್ನು ತಮ್ಮದಾಗಿಸಿಕೊಂಡರು. ಈ ಗೆಲುವಿನೊಂದಿಗೆ ಸಿನ್ನರ್ 1976ರಲ್ಲಿ ಆಡ್ರಿಯಾನೊ ಪನಾಟಾ ನಂತರ ಪಂದ್ಯಾವಳಿಯನ್ನು ಗೆದ್ದ ಮೊದಲ ಇಟಲಿಯ ವ್ಯಕ್ತಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾದರು. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 10 ಗಂಟೆಗೆ.

0: भारत अभियान।
1: निक्षय मित्र तो हम सबका साथ निभाते, टीबी रोगी व परिजन को पोषण, जांच, इलाज और आजीविका संबंधी सहायता पहुंचाते। जब मिल जाएगा सबको अपना निक्षय मित्र तैयार, तब पक्की हो जाएगी हमारी जी और टीबी की हार।
2: निक्षय मित्र, इस अभियान ने एक बड़े चैलेंज से निपटने में टीबी के मरीजों की बहुत मदद की है। आपको जानकर हैरानी होगी, हमारे देश में 10-12 साल के बच्चे भी निक्षय मित्र बनकर टीबी के खिलाफ लड़ाई को आगे बढ़ा रहे हैं।
1: अधिक जानकारी के लिए नजदीकी आयुष्मान आरोग्य मंदिर जाएं। स्वास्थ्य एवं परिवार कल्याण मंत्रालय द्वारा जनहित में जारी।
3: 8:03 ಇನ್ನಷ್ಟು ಸಂದೇಶಗಳನ್ನು ನೋಡೋದಾದ್ರೆ, ಬಾಗಲಕೋಟೆಯ ಅಂಕುಶ್, ದೀಪ ಮಹಾದೇವ, ಮಲ್ಲೇಶ್ವರದ ಸಂಪತ್ ಲಕ್ಷ್ಮಿ, ನಾಗರತ್ನ ರಾಜಾಜಿನಗರದಿಂದ, ನಿರ್ಮಲಾ ಗೊರಗುಂಟೆಪಾಳ್ಯದಿಂದ, ಹಾಗೆ ರಾಜು ಅವರು ಚಿಕ್ಕ ಅಂಕನಹಳ್ಳಿಯಿಂದ, ರಾಣಿ ಹಳೆಬೇಡಿನಿಂದ, ಇವರೆಲ್ಲ ಹೇಳ್ತಾ ಇದ್ದಾರೆ ನಾದೋಪಾಸನೆ ಕಾರ್ಯಕ್ರಮದಲ್ಲಿ ಭಕ್ತಿಗೀತೆಗಳು ತುಂಬ ಖುಷಿ ಕೊಟ್ಟವು, ನಾಕಸ್ತೂರಿ ಅವರ ಧ್ವನಿ ಕೇಳಿ ತುಂಬ ಖುಷಿಯಾಯಿತು, ಎಷ್ಟೊಂದು ಮಾಹಿತಿಪೂರ್ಣ ಕಾರ್ಯಕ್ರಮ ಕನ್ನಡ ರತ್ನ ಭಂಡಾರ ಅಂತ ಹೇಳ್ತಾ ಇದ್ದಾರೆ. ಭಾಗ್ಯ ಸುರೇಂದ್ರ ಹೂವಿನ ಹೊಳೆ ಇಲ್ಲಿಂದ ಸಂದೇಶ ಕಳಿಸಿದ್ದಾರೆ, ವಿವಿಧ ಭಾರತಿಗೆ ಈ ಎಲ್ಲ ಕಾರ್ಯಕ್ರಮಗಳಿಗಾಗಿ ಧನ್ಯವಾದಗಳು ಅಂತ ಇದ್ದಾರೆ. ಹಾಗೆ ದೇವರಾಜ್ ಖಿಲಾರಿ ಮತ್ತು ಮನೆಯವರು ಸಂದೇಶ ಕಳಿಸಿದ್ದಾರೆ. ರಮೇಶ್ ಮಂಟೂರು ರಾಯಭಾಗ ಬೆಳಗಾವಿ ಇಲ್ಲಿಂದ ಸಂದೇಶ ಕಳಿಸಿ, ಇಲ್ಲಿಯವರೆಗೆ ಕೇಳಿರದ ಅಪರೂಪದ ಗೀತೆಗಳು ಮೂಡಿ ಬರುತ್ತವೆ, ಪ್ರತಿ ಬಾರಿಯೂ ನಾವು ವಿವಿಧ ಭಾರತಿ ಕೇಳಿದಾಗ ತುಂಬ ಖುಷಿ ಕೊಡುವಂಥ ವಿಷಯ ಇದು ಅಂತ ಕಲ್ಯಾಣ್ ಕುಮಾರ್ ಗೌರವ ಗುಂಡಗಿಯಿಂದ ತಿಳಿಸಿದ್ದಾರೆ. ಶಶಿಕಲಾ, ಲಿಖಿತ್, ಸ್ವೀಟಿ, ಮಮತಾ ಇವರೆಲ್ಲ ಸಂದೇಶ ಕಳಿಸಿ ಭಾವಗೀತೆಗಳು ಖುಷಿಯಾಯಿತು ಕೇಳಿ ಅಂತ ಹೇಳ್ತಾ ಇದ್ದಾರೆ. ಅಂಜನಾ ಅವರು ಮಂಡಿಕಲ್, ಕೃಪಾ, ಉಮೇಶ್ ಇವರು ಕೂಡ ಸಂದೇಶ ಕಳಿಸಿದ್ದಾರೆ. ವೈಎಸ್ ಕಾಲೋನಿಯ ಕವಿತಾ ಶ್ರೀನಿವಾಸ್ ಧಾರವಾಡದಿಂದ ಸಂದೇಶ ಕಳಿಸಿದ್ದಾರೆ, ಧನ್ಯವಾದಗಳು. ಮತ್ತು ಲಿಂಬೆ ಗಿಡದ ಗೀತೆ ತುಂಬ ಖುಷಿ ಕೊಡ್ತು ಅಂತ ಹರೀಶ್ ಮಲ್ಲೇಶ್ವರದಿಂದ ಹೇಳ್ತಾ ಇದ್ದಾರೆ. ಹಾಗೆ ವರ್ಲ್ಡ್ ಮ್ಯೂಸಿಯಂ ಡೇ ಅಂತ ಕೇಳಿ ಖುಷಿಯಾಯಿತು. ಹಲವಾರು ಸೈಟ್ ಸೀಯಿಂಗ್ ಸ್ಪಾಟ್ಗಳನ್ನು ನಾವು ಈ ಒಂದು ಸಂದರ್ಭದಲ್ಲಿ ನೋಡುವ ಅವಕಾಶವನ್ನು ತೆಗೆದುಕೊಳ್ಬೇಕು ಅಂತ ಶ್ರೀನಿವಾಸ್ ಅವರು ಹೇಳ್ತಾ ಇದ್ದಾರೆ. ಇನ್ನಷ್ಟು ಮಾಹಿತಿ ನಿಮಗೆ ಆ ಕುರಿತಾಗಿ ಖಂಡಿತ ಮೂಡಿ ಬರುತ್ತೆ ಈ ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ. 9:00 ರಿಂದ 10 ಗಂಟೆಯ ಸಮಯದಲ್ಲಿ ಕೇಳ್ತಾ ಇರಿ ವಿವಿಧ ಭಾರತಿ.

0: ಈಗಷ್ಟೇ ನೀವು ಕೇಳಿದ್ದು ಹೇ ಮಿಸ್ಟರ್ ಬಾಲು, ಇದು ಸಂಗಮ ಚಿತ್ರದ ಗೀತೆ. ಚಿನ್ಮಯ್, ರೀಟಾ ಮತ್ತು ಸಂಗಡಿಗರು ಹಾಡಿದ್ರು. ಕವಿರಾಜ್ ಅವರ ಸಾಹಿತ್ಯ, ದೇವಿ ಶ್ರೀ ಪ್ರಸಾದ್ ಅವರ ಸಂಗೀತ ಸಂಯೋಜನೆ ಈ ಗೀತೆಗಿತ್ತು.
1: ಪಲುಕು ಪಲುಕು ಒಲವಿನಲ್ಲಿ ಮಿನುಗು ತಳಮ್ಮು, ಜಳುಕು ನಗೆಯ ಚೆಲ್ಲಿ ದಿನುಗು ತಳಮ್ಮು.
2: ನಮಸ್ಕಾರ, ನಾನು ಎಸ್ ನಾರಾಯಣ್ ಮಾತಾಡ್ತಾ ಇದ್ದೀನಿ. ನನಗೆ ಬಿಡುವಾದಾಗಲೆಲ್ಲ ನಾನು ವಿವಿಧ ಭಾರತೀನ ಕೇಳ್ತಾ ಇರ್ತೀನಿ. ಬಾಲ್ಯದಿಂದಲೂ ನನಗೆ ವಿವಿಧ ಭಾರತಿ ಅಂದ್ರೆ ಒಂಥರ ಗೆಳತಿ ಇದ್ದ ಹಾಗೆ. ಬೇಜಾರಾದಾಗೆಲ್ಲ ಇದನ್ನ ಟ್ಯೂನ್ ಮಾಡ್ಕೋತೀನಿ. ವಿವಿಧ ಭಾರತಿ ಬರೀ ಮನರಂಜನೆಗೋಸ್ಕರ ಅಲ್ಲ, ಹಲವಾರು ಮಾಹಿತಿಗಳು ಕೂಡ ಕೊಡ್ತಾ ಇರುತ್ತೆ ನಿಮ್ಗೆ. ಕನ್ನಡದ ಬಗ್ಗೆ, ಕನ್ನಡದ ಭಾಷೆಯ ಬಗ್ಗೆ, ಕನ್ನಡ ನೆಲ ಜಲದ ಸೊಗಡಿನ ಬಗ್ಗೆ, ಇತಿಹಾಸದ ಬಗ್ಗೆ ಯಾವುದೇ ಮಾಹಿತಿಗಳು ಬೇಕಾದರೂ ಕೂಡ ವಿವಿಧ ಭಾರತಿಯನ್ನ ಟ್ಯೂನ್ ಮಾಡಿ.
3: ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.

ವೆಂಕಟ ಸಂಕಟದಲ್ಲಿ ಸಿಕ್ಕೊಳ್ಳಿ, ಆದರೆ ದಯವಿಟ್ಟು ನೀವು ನಿಮ್ಮ ದಿನವನ್ನ, ಅದು ಸೋಮವಾರ ಈ ದಿನ, ಹಾಗಾಗಿ ಎಲ್ಲವೂ ಸುಗಮವಾಗಿ ಸಾಗಲಿ, ಎಲ್ಲವೂ ಸಾವಧಾನದಿಂದ ನಡೆಸ್ಕೊಂಡು ಹೋಗಿ, ನಿಮ್ಮೆಲ್ಲ ಕೆಲಸಗಳು ಎಲ್ಲ ಸಾವಧಾನವಾಗಿ ಸಾಗಲಿ ಅಂತ ಹಾರೈಸ್ತಾ ವೆಂಕಟಾಯನ್ ಸಂಕಟ ಚಿತ್ರದ ಗೀತೆ ಕೇಳಿಸಿದ್ದಾಯಿತು. ಅವಿನಾಶ್ ಚಬ್ಬಿ ಮತ್ತು ಸಂಗಡಿಗರು ಹಾಡಿದ ಗೀತೆಗೆ ಅವರದೇ ಸಾಹಿತ್ಯ, ರಿಕ್ಕಿ ಕೇಜ್ ಅವರ ಸಂಗೀತ ಸಂಯೋಜನೆ ಇತ್ತು. ಕೇಳ್ತಾ ಇದ್ದೀರಾ ಶುಭೋದಯ ಕರ್ನಾಟಕ ಕಾರ್ಯಕ್ರಮ. 8:15 ತತ್ತ ನಮ್ಮ ಕ್ಲಾಕ್ ಓಡ್ತಾ ಇದೆ, ಹಾಗಾಗಿ ಇಂಗ್ಲಿಷ್ನಲ್ಲಿ ರಾಷ್ಟ್ರೀಯ ವಾರ್ತೆಗಳನ್ನು ಕೇಳಿ ಬನ್ನಿ.

ಹಂಸಲೇಖ ಅವರ ಸಾಹಿತ್ಯ ಮತ್ತು ಸಂಗೀತವಿರುವ ಈ ಗೀತೆಯನ್ನ ಹಾಡಿದ್ದಾರೆ ಎಸ್ ಜಾನಕಿ ಮತ್ತು ಎಸ್ ಪಿ ಬಾಲಸುಬ್ರಹ್ಮಣ್ಯಂ. ಪ್ರೇಮಲೋಕ ಚಿತ್ರದ ಗೀತೆ ಇದು.

ರಾಷ್ಟ್ರಭಕ್ತಿಯ ಜಾಗೃತಿಯ ಮಂತ್ರ ವಂದೇ ಮಾತರಂ. ಖ್ಯಾತ ಬಂಗಾಳಿ ಸಾಹಿತಿ ಕವಿ ಕಾದಂಬರಿಕಾರ ಬಂಕಿಮಚಂದ್ರ ಚಟರ್ಜಿ ವಿರಚಿತ ಈ ರಾಷ್ಟ್ರೀಯ ಗೀತೆಗೆ ಇದೀಗ 150 ವರ್ಷ. 1875 ನವೆಂಬರ್ 7 ಬಂಗದರ್ಶನ ಎಂಬ ಪತ್ರಿಕೆಯಲ್ಲಿ ಮೊಟ್ಟ ಮೊದಲು ಪ್ರಕಟವಾದ ಈ ಗೀತೆಯನ್ನ ಕವಿ ಬಂಕಿಮಚಂದ್ರರು ತಮ್ಮ ಆನಂದಮಠ ಎನ್ನುವ ಕಾದಂಬರಿಯಲ್ಲಿ ಮತ್ತೊಮ್ಮೆ ಅಳವಡಿಸಿಕೊಂಡಿದ್ದರು. ದಾಸ್ಯದಲ್ಲಿ ನಲುಗಿದ್ದ ಭಾರತವನ್ನ ಬಡಿದೆಬ್ಬಿಸಿದಂತಹ ಮಂತ್ರ, ಆಂಗ್ಲರ ಎದೆಯನ್ನು ನಡುಗಿಸಿದಂತಹ ಮಂತ್ರ ವಂದೇ ಮಾತರಂ.

ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಕೋಮಲ್ ಕುಮಾರ್. ನನಗೆ ಯಾವಾಗಲೂ ಇಷ್ಟವಾದಂಥ ರೇಡಿಯೋ ಸ್ಟೇಷನ್ ವಿವಿಧ ಭಾರತಿ. ನಾನು ಯಾವಾಗಲೂ ಕೇಳ್ತಾ ಇರ್ತೀನಿ, ಬೇರೆ ರೇಡಿಯೋ ಸ್ಟೇಷನ್ಸ್ ಥರ ವಿವಿಧ ಭಾರತಿ ಇಲ್ಲ, ವಿವಿಧ ಭಾರತಿ ಥರ ಬೇರೆ ರೇಡಿಯೋ ಸ್ಟೇಷನ್ ಇಲ್ಲ. ನನಗಿಷ್ಟವಾದಂಥ ರೇಡಿಯೋ ಸ್ಟೇಷನ್ ಕೇಳ್ತಾ ಇರಿ, ವಿವಿಧ ಭಾರತಿ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.

ನಾವು ನಿರಂತರವಾಗಿ ಕಾರ್ಯಶೀಲರಾಗಿದ್ದರೆ ನಮ್ಮನ್ನು ಮೆಚ್ಚುತ್ತಾ ಇರುತ್ತದೆ ಜಗತ್ತು. ಕಲಿಯುವ ಉತ್ಸಾಹ ತೋರಿದರೆ ಪ್ರೋತ್ಸಾಹಿಸುತ್ತಾ ಬೆಳೆಸುತ್ತದೆ ನಮ್ಮ ವೃತ್ತಿ ಜಗತ್ತು. ಅದೇ ಜಗತ್ತು ನಮ್ಮಲ್ಲಿ ಉತ್ಸಾಹ ಕುಂದಿದಾಗ ಕುಂದಿದ ಅದೇ ಕ್ಷಣದಿಂದಲೇ ನಮ್ಮನ್ನು ನಿರ್ಲಕ್ಷ್ಯ ಮಾಡುತ್ತದೆ. ಹಾಗಾಗಿ ಎಂದೆಂದಿಗೂ ಉತ್ಸಾಹದಿಂದ ಕಾರ್ಯಶೀಲರಾಗಿರೋಣ.

ಸಿರಿ ಚಂದನ ಚಿತ್ರದ ಗೀತೆ ಕೇಳಿದ್ರಿ. ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಎಸ್ ಎ ರಾಜ್ಕುಮಾರ್ ಅವರ ಸಂಗೀತವಿತ್ತು. ಗೀತೆಯನ್ನ ಹಾಡಿದವರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಚಿತ್ರ ಮತ್ತು ಸಂಗಡಿಗರು. ಶುಭೋದಯ ಕರ್ನಾಟಕ ಕಾರ್ಯಕ್ರಮದ ಕೊನೆಯ ಗೀತೆಯಾಗಿ ಮೂಡಿ ಬರ್ತಾ ಇದೆ. ದರಾ ಬೇಂದ್ರೆ ಅವರ ರಚನೆಯನ್ನ ಚಿತ್ರಸಂಗೀತಕ್ಕೆ ಅಳವಡಿಸಿದ್ದಾರೆ ಎಂ ರಂಗರಾವ್, ಎಸ್ ಜಾನಕಿ ಮತ್ತು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಡಿದ್ದಾರೆ. ಚಿತ್ರದ ಶೀರ್ಷಿಕೆ ಗೀತೆ ಅಂತರಂಗದ ಮೃದಂಗ.

ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿ. ಪ್ರತಿದಿನದ ನಿಮ್ಮ ಸಂಗಾತಿ ವಿವಿಧ ಭಾರತಿ. ಟ್ಯೂನ್ ಮಾಡಿದ್ದೀರಾ ಎಲ್ಲ ಪ್ರೀತಿಯ ಕೇಳುಗರಿಗೆ. ಇಂದಿನ ವಿಶೇಷ ಈ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. 9-10 ಗಂಟೆಯ ಸಮಯದಲ್ಲಿ ಇಂದಿನ ವಿಶೇಷ ಅಂದರೆ ಈ ದಿನದ ವಿಶೇಷತೆಗಳೇನು ನೋಡುವಂತಹ ಸಮಯ ಇದು. ಆತ್ಮೀಯ ಕೇಳುಗರೇ, ಈ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ಇನ್ನು ಈ ದಿನ ಮೊಟ್ಟ ಮೊದಲ ಬಾರಿಗೆ ಮೇ 18, ನಿಮಗೆಲ್ಲ ಗೊತ್ತೇ ಇದೆ, 2026 ಇಸ್ವಿಯಲ್ಲಿ ನಾವಿದ್ದೀವಿ. ಗೋರು ಚನ್ನಬಸಪ್ಪ, ಖ್ಯಾತ ಸಾಹಿತಿ ಗೋರು ಚನ್ನಬಸಪ್ಪ ಅವರ ಜನ್ಮದಿನ ಇಂದು. ಹಾಗೆ ಅಂತಾರಾಷ್ಟ್ರೀಯ ವಸ್ತು ಸಂಗ್ರಹಾಲಯ ದಿನ, ರಾಷ್ಟ್ರೀಯ HIV ಲಸಿಕೆ ಜಾಗೃತಿ ದಿನವೂ ಆಗಿದೆ ಈ ದಿನ.

ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿ. ದಿನದ ವಿಶೇಷಗಳ ಕುರಿತಾಗಿ ಮಾತನಾಡ್ತಾ ಇದ್ದೇವೆ. ಇವತ್ತು ಖ್ಯಾತ ಸಾಹಿತಿ ಗೋರು ಚನ್ನಬಸಪ್ಪ ಅವರ ಜನ್ಮದಿನ. ಗೊಂಡೇದಹಳ್ಳಿ ರುದ್ರಪ್ಪ ಚನ್ನಬಸಪ್ಪ ಇವರ ಪೂರ್ಣ ಹೆಸರು. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಇವರ ಜನನ. ಶಿಕ್ಷಕ ವೃತ್ತಿ, ಜಾನಪದ ಕ್ಷೇತ್ರದಲ್ಲಿ ಅಪಾರವಾದ ಸಾಧನೆಗೈದಿದ್ದಾರೆ. ಜಾನಪದ ವಿದ್ವಾಂಸರು, ಬರಹಗಾರರು, ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರು ಆಗಿದ್ದಂಥವರು. ವಚನ ಸಾಹಿತ್ಯ ಮತ್ತು ಕನ್ನಡ ಜಾನಪದ ಅಧ್ಯಯನಕ್ಕೆ ಅಪಾರವಾದ ಕೊಡುಗೆಯನ್ನು ನೀಡಿದ್ದಾರೆ ಗೋರು ಚನ್ನಬಸಪ್ಪ ಅವರು.

ಕಿಲಾಡಿ ಕಿಟ್ಟು ಚಿತ್ರಕ್ಕಾಗಿ ಜೀವದಿಶಂಕರ್ ಅವರ ಸಾಹಿತ್ಯ, ಮೋಹನ್ ಕುಮಾರ್ ಅವರ ಸಂಗೀತವಿದ್ದ ಗೀತೆಯನ್ನು ಹಾಡಿದವರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ. ಗೊಂಡೇದಹಳ್ಳಿ ರುದ್ರಪ್ಪ ಚನ್ನ ಬಸಪ್ಪ ಇವರು ಭಾರತೀಯ ಕವಿ, ಹಿರಿಯ ಬರಹಗಾರರು, ವಿದ್ವಾಂಸರು, ಕನ್ನಡ ಜಾನಪದ ತಜ್ಞ, ವಚನ ಸಾಹಿತ್ಯ ಮತ್ತು ಕನ್ನಡ ಜಾನಪದ ಕೃತಿಗಳಿಗೆ ಹೆಸರುವಾಸಿಯಾಗಿದ್ದಾರೆ. ಇವರಿಗೆ ಸಂದ ಪ್ರಶಸ್ತಿಗಳು ನಾಡೋಜ ಪ್ರಶಸ್ತಿ, ರಾಷ್ಟ್ರೀಯ ಬಸವ ಪುರಸ್ಕಾರ, ಕರ್ನಾಟಕ ಸರ್ಕಾರದಿಂದ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ. ಅವರ ಜನ್ಮದಿನ ಇಂದು. ಹಿರಿಯ ಸಾಹಿತಿ ಗೋರು ಚನ್ನಬಸಪ್ಪ ಅವರ ಬಗ್ಗೆ ಮಾತನಾಡ್ತಾ ಇದ್ವಿ ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ.

ಒಂದು ಸಿನಿಮಾ ಕಥೆ ಚಿತ್ರಕ್ಕಾಗಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿದ ಈ ಗೀತೆಗೆ ಸಾಹಿತ್ಯ ಚಿ ಉದಯಶಂಕರ್ ಅವರದು, ರಾಜನ್ ನಾಗೇಂದ್ರ ಅವರ ಸಂಗೀತವಿತ್ತು. ಮತ್ತೆ ಈ ದಿನದ ವಿಶೇಷ, ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ಅಂತಾರಾಷ್ಟ್ರೀಯ ವಸ್ತು ಸಂಗ್ರಹಾಲಯ ದಿನ, ಈ ದಿನ ಮೇ 18, ಇದರ ಬಗ್ಗೆ ಮಾತನಾಡೋಣ. ವಸ್ತು ಸಂಗ್ರಹಾಲಯದ ಪ್ರಾಮುಖ್ಯತೆಯನ್ನು ತಿಳಿಸಿಕೊಡುವ ದಿನ ಇಂದು. ವಾರ್ಷಿಕ ವಾಗಿ ಜಾಗೃತಿ ಮೂಡಿಸುವಂತಹ ಕಾರ್ಯಕ್ರಮ, ಸಾಂಸ್ಕೃತಿಕ ಮಟ್ಟದಲ್ಲಿ ವಿಚಾರ ವಿನಿಮಯ, ಶಿಕ್ಷಣ ಮತ್ತು ಸಮಾಜದ ಅಭಿವೃದ್ಧಿಯಲ್ಲಿ ವಸ್ತು ಸಂಗ್ರಹಾಲಯಗಳು ವಹಿಸುವ ಪ್ರಮುಖ ಪಾತ್ರವನ್ನು ಎತ್ತಿ ತೋರಿಸುತ್ತೆ ಈ ದಿನ. ಅಂತಾರಾಷ್ಟ್ರೀಯ ವಸ್ತು ಸಂಗ್ರಹಾಲಯ ಮಂಡಳಿ ಐಕಾಮ್ನಿಂದ ಸಂಯೋಜಿಸಲ್ಪಟ್ಟ ಒಂದು ಈ ದಿನ, ಘೋಷಿಸಲ್ಪಟ್ಟ ಈ ದಿನ ವಿಶೇಷ ಕಾರ್ಯಕ್ರಮಗಳು, ಪ್ರದರ್ಶನಗಳೊಂದಿಗೆ ಸಾರ್ವಜನಿಕರನ್ನು ಈ ಒಂದು ಅಂದರೆ ವಸ್ತು ಸಂಗ್ರಹಾಲಯದ ಕಡೆಗೆ ಗಮನ ಹರಿಸುವ ಮತ್ತು ತಮ್ಮನ್ನು ತೊಡಗಿಸಿಕೊಳ್ಳಲು ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುತ್ತೆ. ಇನ್ನು ವಿಭಜಿತ ಜಗತ್ತನ್ನು ಒಂದುಗೂಡಿಸುವ ವಸ್ತು ಸಂಗ್ರಹಾಲಯಗಳು ಅನ್ನೋದು ಈ ವರ್ಷದ ಥೀಮ್ ಆಗಿದೆ. ಹಾಗೆ ಸಾಮಾಜಿಕವಾಗಿ, ಭೌಗೋಳಿಕವಾಗಿ, ರಾಜಕೀಯವಾಗಿ ವಿಭಜನೆಗಳನ್ನು ನಿವಾರಿಸುವಲ್ಲಿ ಸಾಂಸ್ಕೃತಿಕ ಸಂಸ್ಥೆಗಳ ಪರಿವರ್ತಕ ಶಕ್ತಿಯನ್ನು ಒತ್ತಿ ಹೇಳುತ್ತೆ ಈ ದಿನ. ಇನ್ನು ಮುಂದಿನ ಹಂತದಲ್ಲಿ ನಮ್ಮ ಬೆಂಗಳೂರಿನಲ್ಲಿ ಇರುವಂತಹ ವಸ್ತು ಸಂಗ್ರಹಾಲಯಗಳ ಕುರಿತಾಗಿ ಸ್ವಲ್ಪ ಮಾಹಿತಿ ಹಂಚಿಕೊಳ್ಳೋಣ ಈ ಒಂದು ಗೀತೆಯ ನಂತರ.

0: ವಿಜಯ ನರಸಿಂಹ ಅವರ ಸಾಹಿತ್ಯ, ಎಂ ರಂಗರಾವ್ ಅವರ ಸಂಗೀತವಿದ್ದ ಈ ಗೀತೆ ರಂಗನಾಯಕಿ ಚಿತ್ರದ್ದು. ಎಸ್ ಪಿ ಶೈಲಜಾ ಮತ್ತು ಜಯಚಂದ್ರನ್ ಗೀತೆಗೆ ದನಿಯಾಗಿದ್ರು.
1: ಯಾರು?
2: ಓ ಸವಿ ರತ್ನ, ಬನಿ ಬನಿ ಬನಿ. ಒಳ್ಳೆ ಸಮಯಕ್ಕೆ ಬಂದ್ರಿ, ಬಿಸಿ ಬಿಸಿ ಕಾಫಿ ತಯಾರಾಗಿದೆ, ಒಟ್ಟಿಗೆ ಕುಡಿಯೋಣ.
1: ಪೂರ್ಣಿ, ಅದಿರ್ಲಿ, ಇಲ್ಲಿ ನೋಡಿಲಿ, ಸವಿಗೆ ಆಕಾಶನೇ ತಲೆ ಮೇಲೆ ಬಿದ್ದ ಹಾಗಾಗಿದೆ.
2: ಏನಾಯ್ತೆ ಸವಿ?
3: ಅಯ್ಯೋ, ಬೆಳಿಗ್ಗೆ ನನ್ನ ಆದ್ನಿ ಫೋನ್ ಇಂದ ನಮ್ಮ ಯಜಮಾನ್ರಿಗೆ, ನಂಗೆ, ನನ್ ಮಗಳಿಗೆ ಒಂದ್ ಮೆಸೇಜ್ ಬಂತು. ಹಾಸ್ಪಿಟಲ್ ಅಲ್ಲಿ ಇದ್ದೀನಿ, ತಕ್ಷಣ 50,000 ಬೇಕು ಅಂತ. ನಾನು ಯೋಚನೆ ಮಾಡದೆ ಅವಳ ಅಕೌಂಟ್ಗೆ ಕಳಿಸ್ಬಿಟ್ಟೆ. ತಕ್ಷಣ ನನ್ನ ಅಕೌಂಟ್ ನಲ್ಲಿದ್ದ ಅಷ್ಟು ಹಣ ಖಾಲಿಯಾಗಿ ಬ್ಲಾಕ್ ಆಗೋಯ್ತು.
1: ಅಲ್ವೇ, ನೀನ್ ತಿಳ್ಕೊಂಡೋಳು, ಓದ್ದೋಳು, ಅದ್ ಹೇಗೆ ಯಾಮಾರ್ದಿಯೆ?
3: ಏನೋ ಒಂದ್ ಕ್ಷಣ ರತ್ನ, ಯಾಮಾರ್ಬಿಟ್ಟೆ ಗೊತ್ತಾಗ್ಲೇ ಇಲ್ಲ.
2: ನೋಡು, ಇನ್ಮೇಲೆ ಹುಷಾರಾಗಿರು, ಮೊದಲು ಸೈಬರ್ ಪೊಲೀಸ್ಗೆ ದೂರು ಕೊಡು.
4: ಪರಿಶೀಲಿಸದೆ ಲಿಂಕ್ ಅನ್ನು ಒತ್ತಿ ಖಾತೆಗೆ ಹಣ ವರ್ಗಾಯಿಸಿ ಸೈಬರ್ ಮೋಸ ಜಾಲದಲ್ಲಿ ಹಣ ಕಳೆದುಕೊಳ್ಳಬೇಡಿ.

0: ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮೆಲ್ಲರ ಕಲಾವಿದ ರಾಮಕೃಷ್ಣ. ನಾನು ಚಿಕ್ಕ ವಯಸ್ಸಿನಿಂದಲೂ ಕೂಡ ರೇಡಿಯೋದಿಂದಲೇ ಪ್ರಭಾವಿತನಾದವನು. ಕದ್ದು ಕದ್ದು ರೇಡಿಯೋನ ಪಕ್ಕದ ಮನೆಗೆ ಹೋಗಿ ಗೋಡೆಗೆ ಕಿವಿ ಕೊಟ್ಟು ಕೇಳುವಂಥ ಅಭ್ಯಾಸವುಳ್ಳವನು. ಭೀಮಸೇನ್ ಜೋಶಿ, ಪಿ ಬಿ ಶ್ರೀನಿವಾಸ್, ಘಂಟಸಾಲ ಅಂತ ಮುಂತಾದ ಅನೇಕ ವಿಶೇಷ ಧ್ವನಿಗಳನ್ನು ರೇಡಿಯೋ ಮೂಲಕ ಕೇಳಿ ಆನಂದಪಟ್ಟು ನನ್ನ ರಕ್ತಗತಗೊಳಿಸ್ಕೊಂಡವನು. ಹಾಗಾಗಿ ಗೌರವ ನನಗೆ ರೇಡಿಯೋದ ಮೇಲೆ ತುಂಬ ಇದೆ. ವಿವಿಧ ಭಾರತಿ ಅಂದರೆ ಎಲ್ಲ ಕನ್ನಡ ಚಲನಚಿತ್ರದ ಹಾಡುಗಳು ಬಹಳ ಮನಮುಟ್ಟು ಆಗಿರ್ತದೆ. ನೀವು ಕೇಳಿ, ನಾನು ಸದಾ ಕೇಳ್ತೀನಿ. ಧನ್ಯವಾದ, ನಮಸ್ಕಾರ.
1: ವಿವಿಧ ಭಾರತಿ, ವಿವಿಧ ಭಾರತಿ, ವಿವಿಧ ಭಾರತಿ ಮಧುರ, ಏನು ಇಂಚರ, ಏನು ಸುಂದರ ನಾದ ಮಕರಂದ.
2: ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.

ಬೆಂಗಳೂರು ಲತಾ ಮತ್ತು ಪಿಬಿ ಶ್ರೀನಿವಾಸ್ ಹಾಡಿದ ಎಂಎ ತಮ್ಮಣ್ಣ ಚಿತ್ರದ ಗೀತೆ, ಜಿವಿ ಅಯ್ಯರ್ ಅವರ ಸಾಹಿತ್ಯ, ಟಿಜಿ ಲಿಂಗಪ್ಪನವರ ಸಂಗೀತವಿದ್ದ ಗೀತೆಯನ್ನ ಕೇಳಿದ್ರಿ. ಇದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ವಾಹಿನಿ ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ನೀವಿದ್ದೀರಾ. ಈ ದಿನದ ವಿಶೇಷ ನಿಮಗೆಲ್ಲ ಈಗಾಗಲೇ ಗೊತ್ತಾಗಿದೆ, ಇಂಟರ್ನ್ಯಾಷನಲ್ ಮ್ಯೂಸಿಯಂ ಡೇ ಅನ್ನೋದು. ಇಂಟರ್ನ್ಯಾಷನಲ್ ಮ್ಯೂಸಿಯಂ ಡೇ ದಿನ ವಿಶೇಷತೆಗಳು ಬಹಳಷ್ಟು ಇವೆ. ಯಾಕೆ ಅಂತಂದರೆ ನಮ್ಮ ರಾಜ್ಯದಲ್ಲಿಯೇ ಅಥವಾ ನಮ್ಮ ಬೆಂಗಳೂರಿನಲ್ಲಿಯೇ ಸಾಕಷ್ಟು ಸ್ಥಳಗಳಿವೆ ನೋಡುವಂಥದ್ದು. ಸೊ ಹಾಗಾಗಿ ಇಲ್ಲೇ ಸಾಕಷ್ಟು ಮ್ಯೂಸಿಯಂಗಳನ್ನು ನಾವು ಕಾಣ್ತೇವೆ. ಹಾಗಾಗಿ ವಿಶ್ವೇಶ್ವರಯ್ಯ ತಾಂತ್ರಿಕ ಮ್ಯೂಸಿಯಂ ಇರ್ಬೋದು, ತಾಂತ್ರಿಕತೆಯ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಸಾಕಷ್ಟು ಇದೆ ಆ ಒಂದು ಸ್ಥಳದಲ್ಲಿ. ಜೊತೆಗೆ ಇದು NGMA ಅನ್ನೋದು, ನ್ಯಾಷನಲ್ ಗ್ಯಾಲರಿ ಆಫ್ ಮಾಡರ್ನ್ ಆರ್ಟ್ ಅನ್ನೋದು ಕೂಡ ಬಹಳ ಪ್ರಮುಖವಾದ ಸ್ಥಳವೇ ಆಗಿದೆ. ಇದರ ಬಗ್ಗೆ ಕೂಡ ಸಾಕಷ್ಟು ಜನ ಇದು ನೋಡಿರಬಹುದು. ಆದರೂ ಬೆಂಗಳೂರಿನಲ್ಲಿರುವಂತಹ ವಿಶೇಷತೆಗಳ ಬಗ್ಗೆ ಮಾತನಾಡುವಾಗ ಈ ಒಂದು ಸ್ಥಳವನ್ನು ಖಂಡಿತ ನಾವು ನೆನಪಿಸ್ಕೊಳ್ಳೇಬೇಕು. ಹಾಗೆ 600 ಹೆಚ್ಚು ಚಿತ್ರಗಳು ಇರುವಂತಹ ವೆಂಕಟಪ್ಪ ಆರ್ಟ್ ಗ್ಯಾಲರಿ, ಗ್ಯಾಲರಿಯ ಆರ್ಟ್ ಸ್ಟೂಡೆಂಟ್ಸ್ಗೆ ಅಥವಾ ಫೈನ್ ಆರ್ಟ್ ಸ್ಟೂಡೆಂಟ್ಸ್ಗೆ ಇದು ಒಂದು ಒಳ್ಳೆಯ ಜಾಗ ಹೆಚ್ಚು ವಿಷಯಗಳನ್ನು ತಿಳ್ಕೊಳ್ಳೋದಕ್ಕೆ. ಇಂಥ ಮ್ಯೂಸಿಯಂಗಳು ಇನ್ನಷ್ಟು ಮತ್ತಷ್ಟು ಮಗದಷ್ಟು ಪೋಷಿತವಾಗಿ ಬೇಕು. ಅದನ್ನು ಮೇಂಟೆನೆನ್ಸ್ ಕೂಡ ಅಷ್ಟೇ ಮುಖ್ಯವಾಗುತ್ತೆ. ತುಂಬ ಒಂದು ರೀತಿಯ ಮ್ಯೂಸಿಯಂಗಳು ಯಾಕೆ ಬೇಕು ಅನ್ನೋದರ ಪ್ರಾಮುಖ್ಯತೆಯನ್ನು ಈ ಒಂದು ದಿನ ನಮಗೆ ತಿಳಿಸುತ್ತೆ. ಹಾಗಾಗಿ ಮ್ಯೂಸಿಯಂಗೆ ಭೇಟಿ ನೀಡೋದು ಕೂಡ ಒಂದು ಹವ್ಯಾಸವೇ ಅನೇಕರಲ್ಲಿ ಆಗಿರುತ್ತೆ. ಜೊತೆಗೆ ರಜಾ ದಿನಗಳಲ್ಲಿ ಮ್ಯೂಸಿಯಂ ಭೇಟಿ ಬಹಳಷ್ಟು ನಮ್ಮ ಜ್ಞಾನವನ್ನು ವೃದ್ಧಿಸುತ್ತೆ ಅಂತ ಹೇಳ್ಬೋದು.

ಮನೆ ಕಟ್ಟಿ ನೋಡು ಚಿತ್ರಕ್ಕಾಗಿ ಸಿ ವಿ ಶಿವಶಂಕರ್ ಅವರು ಬರೆದ ಗೀತೆ, ಆರ್ ರತ್ನ ಅವರ ಸಂಗೀತ ಸಂಯೋಜನೆಯಲ್ಲಿ ಹಾಡಿದವರು ಪಿ ಬಿ ಶ್ರೀನಿವಾಸ್. ಕೇಳ್ತಾ ಇದ್ದೀರಾ ಇಂದಿನ ವಿಶೇಷ ಕಾರ್ಯಕ್ರಮ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿಯಲ್ಲಿ.

ಮಿಸ್ ಲೀಲಾವತಿ ಚಿತ್ರಕ್ಕಾಗಿ ಎಸ್ ಜಾನಕಿ ಅವರು ಹಾಡಿದ ಗೀತೆಯನ್ನ ಕೇಳಿದ್ರಿ. ಇದಂತೂ ಒಂದು ಜನಪ್ರಿಯ ಗೀತೆಯೇ ಆಗಿದೆ ಅಂತ ಹೇಳ್ಬೋದು. ಮೈಸೂರನ್ನ ವರ್ಣಿಸುವಂತಹ ಗೀತೆ, ವಿಜಯನರಸಿಂಹ ಅವರ ಸಾಹಿತ್ಯ, ಆರ್ ಸುದರ್ಶನಂ ಅವರ ಸಂಗೀತ ಸಂಯೋಜನೆ ಇದ್ದಂತಹ ಗೀತೆಯಾಗಿತ್ತು. ಕೇಳ್ತಾ ಇದ್ದೀರಾ ವಿವಿಧ ಭಾರತಿ ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ. ಈ ದಿನ ಮತ್ತೊಂದು ವಿಶೇಷತೆ ಇದೆ, ರಾಷ್ಟ್ರೀಯ ಎಚ್ ಐ ವಿ ಲಸಿಕೆ ಜಾಗೃತಿ ದಿನ. ಎಚ್ ಐ ವಿ ಕುರಿತಾಗಿ ಜಾಗೃತಿ ಮೂಡಿಸೋದು ವಿಶ್ವ ಏಡ್ಸ್ ದಿನದಂದು ಅಷ್ಟೇ ಅಲ್ಲದೆ, ಈ ದಿನ ಲಸಿಕೆಯಾಗಿ ತೆಗೆದುಕೊಳ್ಳಬೇಕು, ಲಸಿಕೆ ತೆಗೆದುಕೊಳ್ಳಲು ಮುಂಜಾಗ್ರತಾ ಕ್ರಮಗಳೇನೇನು ವಹಿಸಬೇಕು, ಜೊತೆಗೆ ಲಸಿಕೆ ತೆಗೆದುಕೊಂಡಾದ ಮೇಲೆ ಯಾವ ರೀತಿ ಮುಂಜಾಗ್ರತಾ ಕ್ರಮಗಳು ವಹಿಸಬೇಕು, ಜೊತೆಗೆ ಲಸಿಕೆಯ ಪ್ರಾಮುಖ್ಯತೆ ಏನು, ಎಚ್ ಐ ವಿ ಲಸಿಕೆ ಯಾಕೆ ತೆಗೆದುಕೊಳ್ಬೇಕು ಅನ್ನೋದು ಎಲ್ಲ ಸಮಾಜದ ಎಲ್ಲ ವರ್ಗದವರಿಗೂ ತಿಳಿಸುವಂತಹ ಒಂದು ದಿನವೇ ಆಗಿದೆ. ವೈದ್ಯಕೀಯ ಕಾಲೇಜುಗಳು, ಆಸ್ಪತ್ರೆಗಳು ಹಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರ್ತವೆ. ವೆಬಿನಾರ್ಗಳಿರ್ಬೋದು, ಸೆಮಿನಾರ್ಗಳಿರಬಹುದು, ಮತ್ತು ಸ್ಥಳೀಯ ಆಸ್ಪತ್ರೆಗಳ ಉಪಕ್ರಮದಲ್ಲಿ ಜನರಿಗೆ ಜಾಗೃತಿ ಮೂಡಿಸುವ ಅನೇಕ ಆರೋಗ್ಯ ಶಿಬಿರಗಳು ಕೂಡ ನಡೀತಾ ಇರುವಂಥದ್ದು ಈ ದಿನ ನಾವು ಕಾಣಬಹುದು. ಹಾಗೆ ಅಂತಾರಾಷ್ಟ್ರೀಯ ಮತ್ತು ರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಸಮ್ಮೇಳನಗಳು ಆಯೋಜಿತವಾಗಿ ಎಚ್ ಐ ವಿ ತಡೆಗಟ್ಟುವಿಕೆ ಮತ್ತು ಅದರ ಬಗ್ಗೆ ಶಿಕ್ಷಣ, ಜಾಗತಿಕ ನೀತಿ ಏನು ಹೇಳುತ್ತೆ ಎಲ್ಲವೂ ಆ ಸಮ್ಮೇಳನಗಳಲ್ಲಿ ಒಳಗೊಂಡಿರುತ್ತೆ. ಹಾಗೆ ಹಲವಾರು ಎನ್ ಜಿ ಒಗಳು ಕೂಡ ಇದರಲ್ಲಿ ಭಾಗಿಯಾಗಿ ಸಮುದಾಯಕ್ಕೆ ಬೆಂಬಲವನ್ನು ನೀಡಿ ಎಚ್ ಐ ವಿ ಏಡ್ಸ್ ಅವೇರ್ನೆಸ್ ಪ್ರೋಗ್ರಾಮ್, ಅದಕ್ಕೆ ಲಸಿಕೆ ಅವೇರ್ನೆಸ್ ಹೇಗೆ ಇರಬೇಕು ಅನ್ನೋದ್ರ ಬಗ್ಗೆ ಕೂಡ ಹೇಳುವಂಥದ್ದು, ಮತ್ತು ಸಮುದಾಯ ಕ್ಲಿನಿಕ್ಗಳಲ್ಲಿ ಕೂಡ ಹಲವಾರು ಕಡೆ, ಬೆಂಗಳೂರಿನಂಥ ಮಹಾನಗರಗಳಲ್ಲಿ ಹಲವಾರು ಕಡೆ ಈ ಒಂದು ಜಾಗೃತಿ ಅಭಿಯಾನ ಕಾರ್ಯಕ್ರಮಗಳು, ಉಚಿತ ಸಮಾಲೋಚನೆಗಳು ಜನರಲ್ಲಿ ಜಾಗೃತಿ ಮೂಡಿಸಲಿಕ್ಕಾಗಿ ನಡೆಸಲಾಗ್ತಾ ಇರುತ್ತೆ. ಇಷ್ಟೇ ಅಲ್ಲದೆ ಸರ್ಕಾರಿ ಇಲಾಖೆಗಳು ಹಲವಾರು, ಮತ್ತು ಪೊಲೀಸ್ ಇಲಾಖೆಯ ಸಹಯೋಗದೊಂದಿಗೂ ಕೂಡ ರಾಜ್ಯ ಏಡ್ಸ್ ನಿಯಂತ್ರಣ ಸಂಸ್ಥೆಯ ಪರವಾಗಿ ಮಿಷನ್ ಏಡ್ಸ್ ಸುರಕ್ಷಾ ಅಡಿಯಲ್ಲಿ, ಈ ಒಂದು ಮಿಷನ್ ಅಡಿಯಲ್ಲಿ ಬೆಂಗಳೂರು ಮತ್ತು ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ತರಬೇತಿ ಕಾರ್ಯಾಗಾರಗಳನ್ನು ಆಯೋಜನೆ ಮಾಡಲಾಗಿರುತ್ತೆ. ಅಪಾಯದ ಅಂಚಿನಲ್ಲಿರುವ ಸಮುದಾಯಗಳಿಗೆ ಮುನ್ನೆಚ್ಚರಿಕೆ ಮತ್ತು ಚಿಕಿತ್ಸೆ ಅವರು ಯಾವ ರೀತಿ ಎಲ್ಲಿ ಪಡ್ಕೋಬೇಕು ಅನ್ನೋದರ ಬಗ್ಗೆ ಜಾಗೃತಿ ಅರಿವು ಮೂಡಿಸುವಂತಹ ಅನೇಕ ಕಾರ್ಯಕ್ರಮಗಳನ್ನು ಕೂಡ ಹಮ್ಮಿಕೊಂಡಿರಲಾಗುತ್ತೆ ಈ ದಿನ. ಹಾಗಾಗಿ ಎಚ್ ಐ ವಿ ಏಡ್ಸ್ ಲಸಿಕಾ ಅವೇರ್ನೆಸ್ ದಿನ ಅಂತ ಕೂಡ ಈ ದಿನವನ್ನು ಆಚರಣೆ ಮಾಡಲಾಗ್ತಾ ಇದೆ.

0: ವಾಸ್ತು ಪ್ರಕಾರ ಚಿತ್ರದ ಶೀರ್ಷಿಕೆ ಗೀತೆಯನ್ನು ಕೇಳಿದ್ರಿ. ಟಿಪ್ಪು ಮತ್ತು ಸಂಗಡಿಗರು ಹಾಡಿದರು. ಯೋಗರಾಜ್ ಭಟ್ ಅವರ ಸಾಹಿತ್ಯ, ವಿ ಹರಿಕೃಷ್ಣ ಅವರ ಸಂಗೀತವಿದ್ದ ಗೀತೆ ಇದಾಗಿತ್ತು. ಇಂದಿನ ವಿಶೇಷ ಕಾರ್ಯಕ್ರಮ ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿಯಲ್ಲಿ.
1: ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಕೋಮಲ್ ಕುಮಾರ್. ನನಗೆ ಯಾವಾಗಲೂ ಇಷ್ಟವಾದಂಥ ರೇಡಿಯೋ ಸ್ಟೇಷನ್ ವಿವಿಧ ಭಾರತಿ ನಾನು ಯಾವಾಗಲೂ ಕೇಳ್ತಾ ಇರ್ತೀನಿ. ಬೇರೆ ರೇಡಿಯೋ ಸ್ಟೇಷನ್ಸ್ ಥರ ವಿವಿಧ ಭಾರತಿ ಇಲ್ಲ, ವಿವಿಧ ಭಾರತಿ ಥರ ಬೇರೆ ರೇಡಿಯೋ ಸ್ಟೇಷನ್ ಇಲ್ಲ. ನನಗಿಷ್ಟವಾದಂಥ ರೇಡಿಯೋ ಸ್ಟೇಷನ್ ಕೇಳ್ತಾ ಇರಿ ವಿವಿಧ ಭಾರತಿ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಸಿರಿ, ಆಗಿಂದ ಒಂದೇ ಸಮ ನಲ್ಲಿ ನೀರ್ ಸುರಿತಾ ಇದೆ, ಏನ್ ಮಾಡ್ತಾ ಇದೀಯಾ?
2: ಹಲ್ಲುಜ್ತಾ ಇದೀನಿ ಕಣಮ್ಮ.
1: ಹಲ್ಲುಜ್ಜಿ ಬಾಯಿ ತೊಳಿಬೇಕಾದ್ರೆ ನೀರ್ ಬಿಟ್ಕೋ, ಯಾಕೆ ವೇಸ್ಟ್ ಮಾಡ್ತಾ ಇದೀಯಾ?
2: ಸರಿ, ನಿಲ್ಸಿದೀನಿ ಬಿಡು.
1: ದಯಮ್ಮ ನೀನು ಅಷ್ಟೇ, ಪಾತ್ರೆ ಉಜ್ಜಿದ ಮೇಲೆ ನಲ್ಲಿಯಿಂದ ನೀರ್ ಬಿಟ್ಕೋ, ಸುಮ್ನೆ ನೀರ್ ಸುರಿಸ್ಬೇಡ.
3: ಆಯ್ತ್ ಕಣಕ. ಕೈ ಮುಸಿರಾಗಿತ್ತಾ? ಹಂಗೆ ಬಿಟ್ಬಿಟ್ಟೆ.
1: ಹಂಗೇನೆ, ಎರಡೇ ಬಟ್ಟೆ ಇರೋದು. ಬಕೆಟ್ ತುಂಬಾ ನೀರ್ ಬಿಟ್ಕೊಂಡು ಜಾಲಿಸ್ತಾ ಇರ್ಬೇಡ. ಬಟ್ಟೆ ಮುಳುಗೋದಕ್ಕೆ ಎಷ್ಟ್ ಬೇಕೋ ಅಷ್ಟು ನೀರ್ ಹಾಕೊಂಡು ಜಾಲ್ಸು.
3: ಹೂ ಕಣಕ, ಹಂಗೆ ಮಾಡ್ತೀನಿ ತಗ.
2: ಅಮ್ಮ ಗಾಡಿ ತೊಳಿಬೇಕು, ಪೈಪ್ ತಗೊಂಡು ಹೋಗ್ತೀನಿ.
4: ಹೇ ಸಿರಿ, ಅಮ್ಮ ಹೇಳ್ತಾ ಇರೋದು ಕೇಳಿಸ್ತು ತಾನೆ? ಸುಮ್ನೆ ನೀರನ್ನ ವೇಸ್ಟ್ ಮಾಡ್ಬೇಡ, ಪೈಪ್ ನಲ್ಲಿ ನೀರ್ ಬಿಡ್ತಾ, ಗೊತ್ತಾಯ್ತಾ?
5: ಇಂದು ಉಳಿಸುವ ಒಂದು ಹನಿ ನೀರು ನಾಳಿನ ಜೀವಕ್ಕೆ ಆಧಾರ, ಮುಂದಿನ ಪೀಳಿಗೆಯ ಆಸ್ತಿ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಹೋ ಹೋ ಹೇ

ಕೂಲಾಗಿ ಕಾಫಿ ಕುಡಿಯೋಣ್ವಾ, ಕಾಫಿಗೆ ಹೋಗೋಣ್ವಾ ಅಂತ ಗಣೇಶ್, ಪ್ರಿಯದರ್ಶಿನಿ ಮತ್ತು ಸಂಗಡಿಗರು ಹಾಡಿದ ಕೂಲ್ ಚಿತ್ರದ ಗೀತೆ, ಕವಿರಾಜ್ ಅವರ ಸಾಹಿತ್ಯ, ವಿ ಹರಿಕೃಷ್ಣ ಅವರ ಸಂಗೀತವಿದ್ದ ಗೀತೆ ಇದಾಗಿತ್ತು.

ಕಿಲಾಡಿ ಜೋಡಿ ಚಿತ್ರದ ಶೀರ್ಷಿಕೆ ಗೀತೆ ಕೇಳಿದ್ರಿ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಕೆಜೆ ಯೇಸುದಾಸ್ ಅವರುಗಳು ಹಾಡಿದ ಗೀತೆ, ರಾಜನ್ ನಾಗೇಂದ್ರ ಅವರ ಸಂಗೀತ, ಚೀವುದೇಶಂಕರ್ ಅವರ ಸಾಹಿತ್ಯ ಈ ಗೀತೆಗಿತ್ತು. ಈ ದಿನದ ವಿಶೇಷತೆಗಳ ಕುರಿತಾಗಿ ಮಾತನಾಡ್ತಾ ಇದ್ದೇವೆ. ಅನೇಕರು ಸಂದೇಶಗಳನ್ನು ಕಳಿಸಿ ಬಹಳಷ್ಟು ಪ್ರತಿದಿನದ ವಿಶೇಷಗಳನ್ನು, ಅವುಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇರುವಂತಹ ವಿವಿಧ ಭಾರತಿಗೆ ಧನ್ಯವಾದಗಳು ಅಂತ ಹೇಳಿದ್ದಾರೆ. ಯಾರ್ಯವರು? ನಾಗರಾಜ್ ಕೊಡೇಕಲ್, ಗಂಗಾವತಿಯಿಂದ ವಿವಿಧ ಮಾಹಿತಿಯ ಕಣಜ ವಿವಿಧ ಭಾರತಿ ಅಂತ ಹೇಳ್ತಾ ಇದ್ದಾರೆ. ಒಳ್ಳೆಯ ಮಾಹಿತಿ, ವಿಭಿನ್ನ ಗೀತೆಗಳು ಅಂತ ಹೇಳಿ ಕಲಬುರ್ಗಿ ಶುಕ್ರ, ಪದ್ಮನಾಭ ಮತ್ತು ಧೈರ್ಯೇಶ್ ಮೂಡಲಪಾಳ್ಯದಿಂದ ಹೇಳ್ತಾ ಇದ್ದಾರೆ. ರಾಜು ರತ್ನ, ಪೂಜಾ ವರ್ಣಿಕ, ಲಿಖಿತ, ಅಜಯ್, ಲೀಲಾ, ಸಂಜಯ್ ಕತ್ರಿಗುಪ್ಪೆಯಿಂದ, ವಿಜಯ್ ಕುಮಾರ್ ಆರಾಧ್ಯ ಹಳಿಯೂರು ಕಾಕನಕೋಟೆಯಿಂದ, ರಕ್ಷಿತಾ ಅವರು ಮತ್ತು ನಾಗರತ್ನ ರಾಜಾಜಿನಗರದಿಂದ, ಹಾಗೆ ಮಹಾಲಕ್ಷ್ಮೀಪುರಂನ ಯತೀಂದ್ರ ಶ್ರೀನಿವಾಸ್ ಅವರು ಸಂದೇಶ ಕಳಿಸಿದ್ದಾರೆ. ಹಾಡುಗಳು ಇಷ್ಟವಾಗ್ತಾ ಇದೆ, ಮಾಹಿತಿ ಇಷ್ಟವಾಗ್ತಾ ಇದೆ ಅಂತ. ರಮೇಶ್ ಮಂಟೂರ್ನಿಂದ, ಹೇಮಾ ಶಶಿಕುಮಾರ್ ಚಿತ್ರದುರ್ಗದಿಂದ, ಹಾಗೆ ಕಲ್ಯಾಣ್ ಅವರು ಸಂದೇಶ ಕಳಿಸಿದ್ದಾರೆ. ಚಂದ್ರಶೇಖರ್, ದೇವರಾಯ, ಜಯಲಕ್ಷ್ಮಿ, ರಿಷಭ್ ಇವರೆಲ್ಲ ವಿದ್ಯಾರಣ್ಯಪುರದಿಂದ ವಿವಿಧ ಭಾರತಿಯಲ್ಲಿ ಬರುವಂತಹ ಮಾಹಿತಿಪೂರ್ಣ ಕಾರ್ಯಕ್ರಮ, ಮನರಂಜನೆಗಾಗಿ ಹಾಡುಗಳು ಎಲ್ಲವೂ ತುಂಬ ಖುಷಿ ಕೊಡ್ತಾ ಇವೆ ಅಂತ ಹೇಳ್ತಾ ಇದ್ದಾರೆ. ಧನ್ಯವಾದಗಳು ನಿಮ್ಮೆಲ್ಲರ ಸ್ಪಂದನೆಗೆ.

ಕಾವೇರಿ ತೀರದಲ್ಲಿ ಚಿತ್ರಕ್ಕಾಗಿ ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿದ, ವಿಜಯಾನಂದ್ ಅವರ ಸಂಗೀತ, ಎಸ್ ನಾರಾಯಣ್ ಅವರ ಸಾಹಿತ್ಯವಿದ್ದ ಗೀತೆಯನ್ನು ಕೇಳಿದ್ರಿ. ಇದಾಗಿತ್ತು ಇಂದಿನ ವಿಶೇಷ ಕಾರ್ಯಕ್ರಮ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿಯಲ್ಲಿ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ತಮ್ಮ 5 ರಾಷ್ಟಗಳ ವಿದೇಶಿ ಪ್ರವಾಸದ 4ನೇ ಚರಣದ ಭಾಗವಾಗಿ ಪ್ರಧಾನಿ ನರೇಂದ್ರ ಮೋದಿ ಇಂದು ನಾರ್ವೆಗೆ ಭೇಟಿ ನೀಡಲಿದ್ದಾರೆ. ಇದು ಪ್ರಧಾನಿ ಮೋದಿಯವರ ಮೊದಲ ನಾರ್ವೆ ಪ್ರವಾಸವಾಗಿದ್ದು, ಕಳೆದ 43 ವರ್ಷಗಳಲ್ಲಿ ಭಾರತದ ಪ್ರಧಾನಿಯೊಬ್ಬರು ಆ ದೇಶಕ್ಕೆ ನೀಡುತ್ತಿರುವ ಮೊದಲ ಭೇಟಿಯಾಗಿದೆ. ಕಾಂಗ್ರೆಸ್ ನಾಯಕ ವಿಡಿ ಸತೀಶನ್ ಅವರು ಇಂದು ಕೇರಳದ ನೂತನ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಲಿದ್ದಾರೆ. ಪ್ರಮಾಣವಚನ ಸ್ವೀಕಾರ ಸಮಾರಂಭಕ್ಕೂ ಮುನ್ನ ನಿಯೋಜಿತ ಮುಖ್ಯಮಂತ್ರಿಗಳು ನಿನ್ನೆ ಸಂಜೆ 21 ಸದಸ್ಯರ ಯುನೈಟೆಡ್ ಡೆಮಾಕ್ರೆಟಿಕ್ ಫ್ರಂಟ್ ಯುಡಿಎಫ್ ಸಚಿವ ಸಂಪುಟದ ಪಟ್ಟಿಯನ್ನು ಅಧಿಕೃತವಾಗಿ ಪ್ರಕಟಿಸಿದ್ದಾರೆ. ಬೆಂಗಳೂರಿನ ಭಾರತೀಯ ಸಂತ ಮಹಾಪರಿಷತ್ ಇಂದು ನವದೆಹಲಿಯ ರಾಮಕೃಷ್ಣ ಮಿಷನ್ ವಿವೇಕಾನಂದ ಸಭಾಭವನದಲ್ಲಿ ವಿಶ್ವ ಧಾರ್ಮಿಕ ಸಮ್ಮೇಳನ ಆಯೋಜಿಸಿದೆ. ಜಗತ್ತಿನ ನಾನಾ ಭಾಗಗಳಿಂದ 386 ಪೂಜ್ಯ ಸಂತ ಮಹಂತರು ಸನಾತನ ಧರ್ಮ ರಕ್ಷಣೆ ಮತ್ತು ವೈವಿಧ್ಯತೆಯಲ್ಲಿ ಏಕತೆಯನ್ನು ಸಾಧಿಸುವ ಕುರಿತು ಚರ್ಚಿಸುತ್ತಿದ್ದಾರೆ. ಕೇಂದ್ರ ಸರ್ಕಾರ ದೇಶದ ಜ್ಞಾನ ಪರಂಪರೆಯನ್ನು ಸಂರಕ್ಷಿಸಿ ಮುಂದಿನ ಪೀಳಿಗೆಗೆ ಪರಿಚಯಿಸುವ ಉದ್ದೇಶದಿಂದ ಜ್ಞಾನ ಭಾರತಂ ಮಿಷನ್ ಯೋಜನೆಯಡಿ ಧಾರವಾಡ ಜಿಲ್ಲೆಯಲ್ಲಿ ಹಸ್ತಪ್ರತಿಗಳ ಸಮಗ್ರ ಸಮೀಕ್ಷೆ ಮತ್ತು ಡಿಜಿಟಲೀಕರಣ ಕಾರ್ಯಕ್ಕೆ ಚಾಲನೆ ನೀಡಲಾಗಿದೆ. ಧಾರವಾಡದ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ ಇಂದಿನಿಂದ 3 ದಿನಗಳ ಕಾಲ ಅಖಿಲ ಭಾರತ ಕೃಷಿ ಸಂಶೋಧನಾ ಮಂಡಳಿ ಹಾಗೂ ಅಖಿಲ ಭಾರತ ಸಜ್ಜೆ ಜೋಳ ಹಾಗೂ ಸಿರಿಧಾನ್ಯಗಳ ಅಭಿವೃದ್ಧಿ ಯೋಜನೆಗಳು ಜಂಟಿಯಾಗಿ ವಾರ್ಷಿಕ ಸಮಾವೇಶ ಏರ್ಪಡಿಸಿವೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಜನಪ್ರಿಯ ಮನ್ ಕಿ ಬಾತ್ನ 134ನೇ ಆವೃತ್ತಿ ಈ ತಿಂಗಳ 31ರಂದು ಪ್ರಸಾರವಾಗಲಿದೆ. ನಾಗರಿಕರು ತಮ್ಮ ಅಭಿಪ್ರಾಯಗಳನ್ನು ಈ ತಿಂಗಳ 29ರೊಳಗೆ mygov.in ಮೂಲಕ ಹಂಚಿಕೊಳ್ಳಬಹುದು. ಗಾಂಧಿನಗರದಲ್ಲಿ ನಡೆದ 2026ರ ಏಷ್ಯನ್ ವೇಟ್ ಲಿಫ್ಟಿಂಗ್ ಚಾಂಪಿಯನ್ಶಿಪ್ನಲ್ಲಿ ಭಾರತವು 1 ಬೆಳ್ಳಿ ಮತ್ತು 9 ಕಂಚು ಸೇರಿದಂತೆ 10 ಪದಕಗಳನ್ನು ತನ್ನ ಮುಡಿಗೇರಿಸಿಕೊಂಡಿತು. ಇದು ಜಿಯಾಂಗ್ಶನ್ನಲ್ಲಿ ನಡೆದ ಹಿಂದಿನ ಆವೃತ್ತಿಗಿಂತ ದೊಡ್ಡ ಸುಧಾರಣೆಯಾಗಿದೆ. ಅಲ್ಲಿ ಭಾರತ ಪದಕವಿಲ್ಲದೆ ಹಿಂತಿರುಗಿತ್ತು. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 11 ಗಂಟೆಗೆ.

0: भारत अभियान।
1: निक्षय मित्र तो हम सबका साथ निभाते, टीबी रोगी व परिजन को पोषण, जांच, इलाज और आजीविका संबंधी सहायता पहुंचाते। जब मिल जाएगा सबको अपना निक्षय मित्र तैयार, तब पक्की हो जाएगी हमारी जीत और टीबी की हार।
2: निक्षय मित्र, इस अभियान ने एक बड़े चैलेंज से निपटने में टीबी के मरीजों की बहुत मदद की है। आपको जानकर हैरानी होगी, हमारे देश में 10-12 साल के बच्चे भी निक्षय मित्र बनकर टीबी के खिलाफ लड़ाई को आगे बढ़ा रहे हैं।
1: अधिक जानकारी के लिए नजदीकी आयुष्मान आरोग्य मंदिर जाएं। स्वास्थ्य एवं परिवार कल्याण मंत्रालय द्वारा जनहित में जारी।
3: ಮಾತಾಡು ಮಾತಾಡು ಮಲ್ಲಿಗೆ ಸಂಪಿಗೆ ಸೇವಂತಿಗೆ ಮಾತಾಡು ಮಾತಾಡು ಮಲ್ಲಿಗೆ.
4: ನಮಸ್ಕಾರ, ಹೇಗಿದ್ದೀರಿ? ನಾನು ನಾಗತಿಹಳ್ಳಿ ಚಂದ್ರಶೇಖರ್ ಮಾತಾಡ್ತಾ ಇದ್ದೀನಿ. ಇದು ನಿಮ್ಮ ವಿವಿಧ ಭಾರತಿ ಸಿನಿಮಾ ಮನರಂಜನೆಗೆ ಮೀಸಲಾದ ವಿಶೇಷ ವಾಹಿನಿ. ನಾನು ಸದಾ ಕೇಳ್ತೀನಿ, ನೀವು ಕೇಳಿ.
5: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
6: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
5: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿ. 10:05:05 ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮ ಶುರು ಮಾಡುವ ಸಮಯ. ನೀವೆಲ್ಲ ತುಂಬ ನಿರೀಕ್ಷೆಯಿಂದ ಕಾಯ್ತಾ ಇದ್ದೀರಾ ಅಲ್ವಾ? ತುಂಬ ಆಸೆ ಇಟ್ಕೊಂಡಿದ್ದೀರಾ, ಏನೋ ವಿಶೇಷ ಇದೆ ಅಂತ. ಖಂಡಿತ ವಿಶೇಷ ಇದೆ. ಕಾದಂಬರಿ ಆಧಾರಿತ ಚಿತ್ರಗಳಿಂದ ಆಯ್ದ ಗೀತೆಗಳು, ಒಂದೇ ಚಿತ್ರದಿಂದ ಎರಡೆರಡು ಗೀತೆಗಳು ಕೇಳಿ ಆನಂದಿಸಬಹುದು. ಹಾಗಾದರೆ ಮೊದಲನೆಯ ಚಿತ್ರ ಯಾವುದು? ನೀವೆಲ್ಲ ಯೋಚನೆ ಮಾಡ್ತಾ ಇರಬಹುದಲ್ಲ. ಮೊದಲನೇ ಚಿತ್ರ ಸಿಪಾಯಿ ರಾಮು. ಚಿತ್ರದ ಎರಡು ಗೀತೆಗಳು ಮೂಡಿಬರುತ್ತೆ. ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯ, ಉಪೇಂದ್ರ ಕುಮಾರ್ ಅವರ ಸಂಗೀತವಿರುವ ಎರಡು ಗೀತೆಗಳು. ಗೀತೆಗಳನ್ನು ಹಾಡಿದ್ದಾರೆ ಪಿ ಬಿ ಶ್ರೀನಿವಾಸ್ ಮತ್ತು ಪಿ ಸುಶೀಲಾ. ಮಧುರವಾದ ಗೀತೆಗಳು ಸಿಪಾಯಿ ರಾಮು ಚಿತ್ರದ್ದು. ನುಗ್ಗೇಹಳ್ಳಿ ಪಂಕಜ ಅವರ ಕಾದಂಬರಿ ಆಧಾರಿತ ಚಿತ್ರ ಇದು. ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿನಯದ ಮೊದಲ ಕಾದಂಬರಿ ಆಧಾರಿತ ಚಿತ್ರ. ನಟಿ ಲೀಲಾವತಿ ಅವರಿಗೆ ಈ ಚಿತ್ರಕ್ಕಾಗಿ ಅತ್ಯುತ್ತಮ ನಟಿ ಪ್ರಶಸ್ತಿ ಸಂದಿದೆ.

0: ಸಿಪಾಯಿ ರಾಮು, ನುಗ್ಗೇಹಳ್ಳಿ ಪಂಕಜ ಅವರ ಕಾದಂಬರಿ ಆಧಾರಿತ ಚಿತ್ರ, ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿನಯದ ಚಿತ್ರ, ನಟಿ ಲೀಲಾವತಿ ಅವರಿಗೆ ಅತ್ಯುತ್ತಮ ನಟಿ ಪ್ರಶಸ್ತಿ ತಂದುಕೊಟ್ಟಂತಹ ಚಿತ್ರ ಸಿಪಾಯಿ ರಾಮು. 1972 ತೆರೆಗೆ ಬಂದಂತಹ ಚಿತ್ರ, ವೈ ಆರ್ ಸ್ವಾಮಿಯವರ ನಿರ್ದೇಶನದ ಚಿತ್ರ ಸಿಪಾಯಿ ರಾಮು. ಇನ್ನು ಮುಂದೆ ಮತ್ತೊಂದು ಕಾದಂಬರಿ ಆಧಾರಿತ ಚಿತ್ರದ ಎರಡು ಗೀತೆಗಳು ಮೂಡಿಬರಲಿದೆ. ಕನ್ನಡದಲ್ಲಿ ಸಾಕಷ್ಟು ಕಾದಂಬರಿ ಆಧಾರಿತ ಚಿತ್ರಗಳು ತೆರೆಗೆ ಬಂದಿವೆ. ಅದರಲ್ಲಿ ಅನಂತನಾಗ್ ಲಕ್ಷ್ಮಿ ಅವರ ಜೋಡಿಯ ಕಾದಂಬರಿ ಆಧಾರಿತ ಚಿತ್ರಗಳು ಒಂದು ರೀತಿಯಾಗಿ ಸಾಮಾಜಿಕವಾಗಿ ಹೆಸರುವಾಸಿಯಾಗಿದೆ. ಹಾಗೆ ರೊಮ್ಯಾಂಟಿಕ್ ಕಥೆ ಆಧಾರಿತ ಕೂಡ ಇದೆ ಅದರಲ್ಲಿ. ಹಾಗೆ ಖ್ಯಾತ ನಿರ್ದೇಶಕರಾದ ಎಸ್ ಆರ್ ಪುಟ್ಟಣ್ಣ ಕಣಗಾಲ್ ಅವರಂತೂ ಸರಿಸುಮಾರು ಅವರ ಎಲ್ಲ ಚಿತ್ರಗಳು ಕಾದಂಬರಿ ಆಧಾರಿತ ಚಿತ್ರಗಳೇ ಬಹುಪಾಲು ಚಿತ್ರಗಳು ಅಂತ ಹೇಳಬಹುದು. ಈಗ ಅವರದೇ ನಿರ್ದೇಶನದ ಚಿತ್ರದಿಂದ ಆಯ್ದ ಎರಡು ಗೀತೆಗಳು, ಉಪಾಸನೆ ಚಿತ್ರದಿಂದ ಎರಡು ಗೀತೆಗಳು, ವಾಣಿ ಜಯರಾಮ್ ಎರಡೂ ಗೀತೆಗಳಿಗೆ ದನಿಯಾಗಿದ್ದಾರೆ, ವಿಜಯ ಭಾಸ್ಕರ್ ಅವರ ಸಂಗೀತ ಸಂಯೋಜನೆ, ಚಿ ಉದಯಶಂಕರ್ ಅವರ ಸಾಹಿತ್ಯ ಈ ಗೀತೆಗಳಿಗಿದೆ. ಆರ್ ಎನ್ ಜಯಗೋಪಾಲ್ ಅವರು ಕೂಡ ಈ ಚಿತ್ರದ ಇನ್ನೊಂದು ಗೀತೆಗೆ ಸಾಹಿತ್ಯವನ್ನು ಒದಗಿಸಿದ್ದಾರೆ. ಎರಡು ಹಾಡುಗಳು, ಭಾವವೆಂಬ ಹೂವು ಅರಳಿ ಮತ್ತು ಭಾವಯ್ಯ ಭಾವಯ್ಯ, ಈ ಎರಡೂ ಗೀತೆಗಳು ಮೂಡಿಬರಲಿದೆ. ಎರಡನೇ ಗೀತೆಗೆ ಆರ್ ಎನ್ ಜಯಗೋಪಾಲ್ ಅವರ ಸಂಗೀತ ಸಂಯೋಜನೆ ಇದೆ. ಒಂದು ಸಣ್ಣ ವಿರಾಮದ ನಂತರ ಈ ಗೀತೆಗಳು ನಿಮಗಾಗಿ ಪ್ರಸಾರವಾಗಲಿದೆ.
1: ನಮಸ್ಕಾರ, ನಾನು ನಿಮ್ಮ ಪ್ರೇಮ ಮಾತಾಡ್ತಾ ಇದ್ದೀನಿ. ನಾನು ಯಾವಾಗಲೂ ವಿವಿಧ ಭಾರತಿ ದಿನಾ ಕೇಳ್ತಾ ಇರ್ತೀನಿ. ಅದರಲ್ಲಿ ಹಿಂದಿ ಸಾಂಗ್ಸು, ಕನ್ನಡ ಹಳೇ ಸಾಂಗ್ಸು ಎಲ್ಲ ಕೇಳ್ತಾ ಇರ್ತೀನಿ. ಬಹಳ ಇಂಪಾಗಿರುತ್ತೆ. ನೀವು ಕೇಳ್ತೀರಲ್ಲ ವಿವಿಧ ಭಾರತಿ, ಕೇಳ್ತಾ ಇರಿ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಕಷ್ಟದೊಳನ್ನವ ದುರಿವನ ತ್ಯಾಗಿ ಸೃಷ್ಟಿ ನಿಯಮದೊಳಗವನೇ ಹೋಗಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ.
2: ಕೃಷಿ ಮನುಷ್ಯ ಕುಲದ ಅನ್ನದ ಬಟ್ಟಲು.
3: ಕೃಷಿ ಎಂಬುದು ಬದುಕಿನ ಸಾಂಸ್ಕೃತಿಕ ಭಾಗ.
4: ತಾಳಿದವನು ಬಾಳಿಯಾನು ಎಂಬಂತೆ ಬಗ್ಗಿದವನು ಬದುಕುತ್ತಾನೆ ಎಂಬ ಮಾತಿಗೆ ಕೃಷಿ ಪುಷ್ಟಿ ನೀಡುತ್ತದೆ.
5: ಕೃಷಿ ಬಗ್ಗುವುದನ್ನು ಕಲಿಸುತ್ತದೆ.
6: ನಮ್ಮನ್ನು ಪೊರೆವ ಭೂಮಿ ತಾಯಿ ನಂಬಿದವರನ್ನು ಕೈಬಿಟ್ಟಿಲ್ಲ.

0: ಕಾಲ ಉರುಳಿದರೂ ಕಾಲಕ್ಕೆ ತಕ್ಕಂತೆ ಕಾರ್ಯಕ್ರಮಗಳ ನಿರ್ವಹಣೆ,
1: ಯುವ ಸಮೂಹದ ಆಸಕ್ತಿಗೆ ತಕ್ಕಂತೆ ಗೀತೆಗಳ ಪ್ರಸಾರ,
0: ನಾಗರಿಕ ಸಮಾಜದಲ್ಲಿ ಸ್ವಚ್ಛತೆ,
1: ಪರಿಸರ ಸಂರಕ್ಷಣೆ,
0: ಪ್ರಾಣಿ ಸಂರಕ್ಷಣೆ, ಸಾರ್ವಜನಿಕ ಆಸ್ತಿಪಾಸ್ತಿಗಳ ಕಾಪಾಡುವಿಕೆಯ ಬಗ್ಗೆ
1: ಅರಿವು ಮೂಡಿಸುವ ಏಕೈಕ ವಾಣಿ ಆಕಾಶವಾಣಿ.
2: ಉಪಾಸನೆ ಚಿತ್ರದ ಎರಡು ಗೀತೆಗಳು ಈಗ ಮೂಡಿಬರಲಿದೆ. ಗೀತೆಗಳಿಗೆ ಸಾಹಿತ್ಯ ಚಿ ಉದಯಶಂಕರ್ ಮತ್ತು ಆರ್ ಎನ್ ಜಯಗೋಪಾಲ್, ಎರಡು ಗೀತೆಗಳಿಗೆ ವಿಜಯ ಭಾಸ್ಕರ್ ಅವರ ಸುಂದರ ಸಂಗೀತ ಸಂಯೋಜನೆ ಇದೆ. ವಾಣಿ ಜಯರಾಮ್ ಅವರು ಹಾಡಿದ್ದಾರೆ ಗೀತೆಗಳನ್ನು.

ಉಪಾಸನೆ ದೇವಕೀಮೂರ್ತಿ ಅವರ ಅದೇ ಹೆಸರಿನ ಕಾದಂಬರಿ ಆಧಾರಿತ ಚಿತ್ರ. ಎಸ್ಆರ್ ಪುಟ್ಟಣ್ಣ ಕಣಗಾಲ್ ಅವರ ನಿರ್ದೇಶನದ ಚಿತ್ರ ಉಪಾಸನೆ. ಆರತಿ, ಲೀಲಾವತಿ, ವಜ್ರಮುನಿ, ಅಶ್ವಥ್ ಮುಂತಾದವರು ಈ ಒಂದು ಚಿತ್ರದಲ್ಲಿ ಪಾತ್ರವನ್ನು ವಹಿಸಿದ್ರು. ತುಂಬ ಅದ್ಭುತವಾದ ಚಿತ್ರ. ಅಶ್ವಥ್ ಅವರ ನಟನೆಯಂತೂ ತುಂಬ ಚೆನ್ನಾಗಿದೆ. ಎಲ್ಲರ ನಟನೆಯೂ ಅಷ್ಟೇ ಚೆನ್ನಾಗಿದೆ. ಯಾಕೆಂದರೆ ಚಿತ್ರದ ನಿರ್ದೇಶಕರು ಎಸ್ಆರ್ ಪುಟ್ಟಣ್ಣ ಕಣಗಾಲ್ ಅವರು. ಮುಂದಿನ ಗೀತೆ ಆರ್ ಎನ್ ಜಯಗೋಪಾಲ್ ವಿರಚಿತ ಗೀತೆಯಾಗಿದೆ. ವಾಣಿ ಜಯರಾಮ್ ಅವರೇ ಈ ಗೀತೆಯನ್ನು ಕೂಡ ಹಾಡಿದ್ದಾರೆ. ವಿಜಯ ಭಾಸ್ಕರ್ ಅವರ ಸಂಗೀತವಿದೆ. ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮ ಟ್ಯೂನ್ ಮಾಡಿದ್ದೀರಾ.

ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

ನಮಸ್ಕಾರ, ನಾನು ನಿಮ್ಮ ಸಂಗೀತ ನಿರ್ದೇಶಕ ಅಭಿಮಾನ್ ರಾಯ್ ಮಾತಾಡ್ತಾ ಇದ್ದೀನಿ. ಕೇಳಬೇಕು ಅನಿಸಿದಾಗೆಲ್ಲ ಕೇಳೋದು ವಿವಿಧ ಭಾರತಿ. ತುಂಬಾ ಪೀಸ್ಫುಲ್ ಆಗಿರುವಂತ, ಆಮೇಲೆ ತುಂಬಾ ವಿಷಯಗಳಿರುವಂತ, ಯೂಸ್ಫುಲ್ ಇರುವಂತ ಕಾರ್ಯಕ್ರಮಗಳು ತುಂಬಾ ಬರುತ್ತೆ. ಜೊತೆಗೆ ತುಂಬಾ ಮಧುರವಾದಂತಹ ಹಳೆ ಗೀತೆಗಳು, ಅಂದ್ರೆ ನಾವು ಹುಟ್ಟೋಕ್ ಮುಂಚಿನಿಂದ ಇರುವಂತಹ ಗೀತೆಗಳು ಸಹ ಇದರಲ್ಲಿ ಬರ್ತಾ ಇರುತ್ತೆ. ಎರಡನೇದು ಇನ್ನೊಂದು ವಿಷಯ ಏನಪ್ಪಾ ಅಂತಂದ್ರೆ, ಸಾಹಿತಿಗಳು ಯಾರು, ಸಂಗೀತ ಯಾರು, ಗಾಯಕರು ಯಾರು ಅನ್ನೋಂತ ವಿಷಯನ ಕೂಡ ಇವರು ಟ್ಯಾಗ್ ಮಾಡ್ತಾರೆ. ಬಹಳ ಒಳ್ಳೆ ವಿಷಯ, ಯಾಕಂದ್ರೆ ಎಷ್ಟೋ ಹಾಡುಗಳು ಜನಕ್ಕೆ ತಲುಪಿರುತ್ತೆ, ಆದ್ರೆ ಅದರ ಕ್ರಿಯೇಟರ್ಸ್ ಅನ್ನುವಂತ ಇದೇ ಗೊತ್ತಾಗಲ್ಲ. ಆ ನಿಟ್ಟಿನಲ್ಲಿ ದೊಡ್ಡ ರೀತಿಯಲ್ಲಿ ಸಹಾಯ ಮಾಡ್ತಾ ಇದೆ ಅಂತ ಹೇಳ್ಬೋದು. ತುಂಬಾ ಇಷ್ಟ ಆಗುವಂತ ವಿವಿಧ ಭಾರತಿನ ನಾನು ಯಾವಾಗಲೂ ಕೇಳ್ತಾ ಇರ್ತೀನಿ. ನೀವು ಕೇಳಿ. ಕೀಪ್ ರಾಕಿಂಗ್, ಕೀಪ್ ಲಿಸ್ನಿಂಗ್.

0: ಶ್ರೇಯ ಶ್ರೇಯ ಏ ಶ್ರೇಯ ಕೇಳಿಸ್ತಿಲ್ವೇನೆ ನಿಂಗೆ?
1: ಏನಮ್ಮ ನೀನು, ನಂಗೂ ಕೇಳಿಸ್ತೋ. ಎಷ್ಟ್ ಸಲ ಕರಿತೀಯಾ? ಬರ್ತೀನಿ ಇರೋ, ನಾನು ಆನ್ಲೈನ್ ಕ್ಲಾಸ್ ಅಲ್ಲಿ ಇದ್ದೀನಿ.
0: ನೀನು ನಿನ್ನ ಆನ್ಲೈನ್ ಕ್ಲಾಸ್ ಎಲ್ಲ ಗೊತ್ತು ನಂಗೆ. ನೀನು ಬರೀ ಫೇಸ್ಬುಕ್, ಇನ್ಸ್ಟಾಗ್ರಾಮು, ವಾಟ್ಸಪ್ಪು ಅಂತ ಮುಳುಗಿರೋದು ನನಗೆ ಕೇಳಿಸ್ತಾ ಇದೆ. ನಾನೇನಷ್ಟು ಪೆದ್ದಿ ಅನ್ಕೊಂಡಿದ್ಯಾ ನೀನು? ಸಾಕು, ನಿಲ್ಸು.
2: ಅಮ್ಮ ಹೌದು, ಇವಳು ರೀಲ್ಸ್ ನೋಡ್ತಾ ಕೂತಿದ್ದಾಳೆ.
0: ಆಹಾ, ನಮ್ ದೇವ್ರ ಸತ್ಯ ನನಗ್ ಗೊತ್ತಿಲ್ವಾ? ಕನ್ನಡಕ ಇಲ್ದೆ ಇದ್ರೆ ಈ ವಯಸ್ಸಿಗೆ ಏನೂ ಕಾಣಲ್ಲ. ಪರೀಕ್ಷೆ ಬರ್ಲಿ, ರಿಸಲ್ಟ್ ಬರ್ಲಿ, ಮೊಬೈಲ್ ಮಾತ್ರ ಕೈಯಲ್ಲಿ. ಮೊಬೈಲ್ಗೆ ಅಡಿಕ್ಟ್ ಆಗ್ಬಿಟ್ಟಿದ್ಯ ನೀನು.
3: ಬಿಡು ಬಿಡು ಬಿಡು, ಕದ್ದು ಕದ್ದು ನೋಡೋದನ್ನ.
4: ಅತಿಯಾದ ಅವಲಂಬನೆ ಎಂದೆಂದಿಗೂ ಒಳ್ಳೆಯದಲ್ಲ. ಮೊಬೈಲ್ ಬಳಕೆಯ ಬಗ್ಗೆ ಎಚ್ಚರವಿರಲಿ, ಅವಶ್ಯಕತೆಯ ಪರಿಮಿತಿಯ ಬಗ್ಗೆ ಅರಿವಿರಲಿ.
5: ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ಕಾದಂಬರಿ ಆಧಾರಿತ ಚಿತ್ರಗಳಿಂದ ಆಯ್ದ ಎರಡೆರಡು ಗೀತೆಗಳು ಮೂಡಿ ಬರ್ತಾ ಇವೆ. ಕನ್ನಡದಲ್ಲಿ ಸಾಕಷ್ಟು ಕಾದಂಬರಿ ಆಧಾರಿತ ಚಿತ್ರಗಳಿವೆ. ನಮ್ಮ ಕೇಳುಗರು ಕೂಡ ಕಾರ್ಯಕ್ರಮವನ್ನು ಕೇಳ್ತಾ ಕೇಳ್ತಾ ಅನೇಕರು ಸಂದೇಶಗಳ ಮೂಲಕ ಯಾವ್ಯಾವ ಚಿತ್ರಗಳಿದೆ ಕಾದಂಬರಿ ಆಧಾರಿತ ಚಿತ್ರಗಳು ಅನ್ನೋದನ್ನು ಪಟ್ಟಿ ಮಾಡಿ ಹೇಳ್ತಾ ಇದ್ದಾರೆ. ತುಂಬ ಖುಷಿ ಕೊಡ್ತಾ ಇದೆ. ನಾಗರತ್ನ ಅವರು ಹೇಳ್ತಾ ಇದ್ದಾರೆ, ಬಾಡದ ಹೂ ಹಾಡುಗಳು ಬಂದೇ ಬರುತ್ತಲ್ವಾ ಅಂತ ಕೇಳ್ತಾ ಇದ್ದಾರೆ. ಖಂಡಿತ ಇಲ್ಲ, ಯಾಕೆಂದರೆ ಪ್ಲೇಲಿಸ್ಟ್ನಲ್ಲಿ ಬೇರೆ ಹಾಡುಗಳು ರೆಡಿಯಾಗಿ ಕೂತಿವೆ. ಇನ್ನು ಸಿಪಾಯಿ ರಾಮು ಚಿತ್ರದ ಬಗ್ಗೆ ಮಾಹಿತಿ ಕೇಳಿ, ಹಾಡುಗಳನ್ನು ಕೇಳಿ ಖುಷಿಯಾಯಿತು ಅಂತ ಚಂದ್ರಕಾಂತ್ ಅಥಣಿಯಿಂದ ಹೇಳ್ತಾ ಇದ್ದಾರೆ. ಸನಾದಿ ಅಪ್ಪಣ್ಣ ಚಿತ್ರ ಕಾದಂಬರಿ ಆಧಾರಿತ ಚಿತ್ರ ಅಲ್ವಾ ಅಂತ ಜ್ಞಾಪಿಸ್ತಾ ಇದ್ದಾರೆ ಹರೀಶ್ ಮಲ್ಲೇಶ್ವರದಿಂದ.

ಹೌದು, ಆದರೆ ಆ ಹಾಡುಗಳು, ಆ ಚಿತ್ರದ ಹಾಡುಗಳು ಈಗ ಇಲ್ಲ ನಮ್ಮ ಪಟ್ಟಿಯಲ್ಲಿ. ಇನ್ನು ಬೆಳ್ಳಿಮೋಡ ತ್ರಿವೇಣಿ ಅವರ ಕಾದಂಬರಿ ಆಧಾರಿತ ಚಿತ್ರ, ತರಾಸು ಅವರ ಚಕ್ರತೀರ್ಥ ಚಿತ್ರದ ಗೀತೆಗಳು ನೆನಪಾಗ್ತಾ ಇವೆ ಅಂತ ನಾಗರಾಜ್ ಕೊಡೇಕಲ್ ಗಂಗಾವತಿಯಿಂದ ತಿಳಿಸ್ತಾ ಇದ್ದಾರೆ. ಸುಮಧುರವಾದ ಗೀತೆಗಳು ಅಂತ ಉಮೇಶ್ ಸಿರಿಗೆರೆಯಿಂದ ಹೇಳ್ತಾ ಇದ್ದಾರೆ. ಪ್ರವಾಸದಲ್ಲಿ ಗೈಡ್ಗಳು ವಿವರಿಸಿದಂತೆ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದ ಈ ಒಂದು ಹಾಡುಗಳು ನಮ್ಮನ್ನು ಹಾಗೇ ಕರ್ಕೊಂಡು ಹೋಗುತ್ತೆ ಯಾವುದೋ ಒಂದು ಭ್ರಮಾಲೋಕಕ್ಕೆ ಅಂತ ಹೇಳ್ತಾ ಇದ್ದಾರೆ. ಮಂಗಳೂರಿನ ಮಂಗಳೇಶ್ ಸ್ವಾಮಿ ಕೊಪ್ಪಳ ಜಿಲ್ಲೆಯಿಂದ ಸಂದೇಶ ಕಳಿಸಿದ್ದಾರೆ. ಬಂಗಾರದಂಥ ಗೀತೆಗಳು ಮನಸ್ಸಿಗೆ ಆನಂದ ನೀಡ್ತಾ ಇದೆ ಅಂತ, ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮ ತುಂಬ ಇಷ್ಟ ಅಂತ ಕೂಡ ಹೇಳ್ತಾ ಇದ್ದಾರೆ. ಧನ್ಯವಾದಗಳು ನಿಮ್ಮೆಲ್ಲರ ಸ್ಪಂದನೆಗೆ. ಕೇಳ್ತಾ ಇರಿ ವಿವಿಧ ಭಾರತಿ, ಆಕಾಶವಾಣಿ, ಕನ್ನಡ ವಾಹಿನಿ.

ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮ ಮೂಡಿ ಬರ್ತಾ ಇದೆ. ಈ ಸಮಯದಲ್ಲಿ 10:30 ಸೆಕೆಂಡುಗಳಾಗಿದೆ.

ಇನ್ನು ಮುಂದಿನ ಚಿತ್ರ ಭೂತಯ್ಯನ ಮಗ ಅಯ್ಯು. ಈ ಚಿತ್ರದ ಎರಡು ಗೀತೆಗಳು, ಮೊದಲನೇ ಗೀತೆಯನ್ನ ವಾಣಿಜ್ಯರ ಮತ್ತು ಸಂಗಡಿಗರು ಹಾಡಿದ್ದಾರೆ, ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯ, ಜಿ ಕೆ ವೆಂಕಟೇಶ್ ಅವರ ಸಂಗೀತವಿದೆ. ಎರಡನೇ ಗೀತೆಗೆ ದನಿಯಾಗಿದ್ದಾರೆ ಪಿ ವಿ ಶ್ರೀನಿವಾಸ್ ಹಾಗೂ ಜಿ ಕೆ ವೆಂಕಟೇಶ್ ಮತ್ತು ಸಂಗಡಿಗರು. ಈ ಗೀತೆಗಳನ್ನು ಕೇಳಿ ಬನ್ನಿ. ಇದು ಗೊರೂರು ರಾಮಸ್ವಾಮಿ ಅಯ್ಯಂಗಾರ್ ಅವರ ಕಾದಂಬರಿ ಆಧಾರಿತ ಚಿತ್ರ ಭೂತಯ್ಯನ ಮಗ ಅಯ್ಯು.

0: ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ಕಾದಂಬರಿ ಆಧಾರಿತ ಚಿತ್ರಗಳಿಂದ ಆಯ್ದ ಗೀತೆಗಳು ಮೂಡಿ ಬರ್ತಾ ಇದೆ ವಿವಿಧ ಭಾರತಿಯಲ್ಲಿ.
1: ಜೀವನ ಬೇವು ಬೆಲ್ಲ ಬಲ್ಲಾತಗೆ ನೋವೇ ಇಲ್ಲ ಬಾಧೀರರಿಗೆ ಈ ಕಾಲ ನಿನಗುಂಟು ಜಯ ತೆರೆದ ಹೃದಯ ಬಳಿಕೆ.
2: ಬದುಕಿನ ನಿಜವಾದ ನೋವು ಕಳಿಬೇಕು ಅಂದ್ರೆ ಸಿಹಿಯೊಂದನ್ನೇ ಉಣ್ಣಬಾರದು, ಸಿಹಿಯೊಂದಿಗೆ ಬೇವಿನ ಕಹಿಯ ರುಚಿಯನ್ನೂ ನೋಡಬೇಕು.
3: ಕೇವಲ ನಮ್ಮ ನೋವನ್ನಷ್ಟೇ ಕಂಡು ಉಂಡು ಅರಗಿಸಿಕೊಂಡು ಬಾಳುವುದಕ್ಕಿಂತ ಪರರ ನೋವಿಗೂ ಸ್ಪಂದಿಸಿದಾಗ ನಮ್ಮ ನೋವು ಮಾಯವಾಗುತ್ತದೆ.

0: ನಾನು ನಿಮ್ಮ ಆಕಾಶವಾಣಿ
1: ಸಂಗೀತವೇ ನನ್ನ ದೇವರು ಚಪ್ಪಾಳೆ ನನ್ನ ಬುಸಿರು
0: ನಂಗೀಗ 90ರ ಸಂಭ್ರಮ
1: ಈ ನಿಮ್ಮ ಪ್ರೀತಿಯನ್ನು ಮರೆಯಲಾಗದು
0: ದೇಶಕ್ಕೆ ಸ್ವಾತಂತ್ರ್ಯ ಬಂದ ಸುದ್ದಿ ನನ್ನಿಂದಲೇ ಮೊದಲು ಹೊರಬಿದ್ದದ್ದು
1: ಭಾರತಾಂಬೆ ನಿನ್ನ ಜನ್ಮದಿನ ಭಾರತೀಯರ ಶೌರ್ಯ ಮೆರೆದ ದಿನ
0: ಗಾಂಧಿ ಸುಭಾಷರು ನೆಹರು ಅಂಬೇಡ್ಕರರು ಕುವೆಂಪು ಟ್ಯಾಗೂರರು ಬೇಂದ್ರೆ ರಾಜಕುಮಾರರು ನನ್ನೊಡಲಲ್ಲಿ ನುಡಿದವರು
2: ಇಲ್ಲಿ ಯಾವುದೋ ಒಂದು ಸಮಾರಂಭದಲ್ಲಿ ಅಭಿಮಾನಿಗಳನ್ನ ಉದ್ದೇಶಿಸಿ ಒಂದು ಮಾತು ಹೇಳಿದೆ ನಾನು ನನಗೆ ನಾನು ದೇವರು ಕಂಡಿದ್ದೀನಿ ನೀವೆಲ್ಲ ಒಪ್ಪುಗೊತ್ತೀರ ಅಂತ ಹೇಳಿ ಅವರುಗಳಿಗೆಲ್ಲ ಆಶ್ಚರ್ಯ ಹೇಳಕ್ಕಾಗಲ್ಲ ಮನುಷ್ಯ ಕಂಡಿದ್ರು ಕಂಡಿರಬಹುದು ಅಂತ ಆವಾಗ ಅವ್ರನ್ನೆಲ್ಲ ನೀವೇ ನೋಡಿ ನನ್ನ ದೇವರುಗಳೆಲ್ಲ
0: ಸಂಗೀತಕ್ಕೆ ತವರಂತೆ ನಾನು ಮನೆ ಮನೆಯ ಗಡಿಯಾರ ನಾನು ಮಕ್ಕಳಿಗೆ ಮಾಹಿತಿ ಹಿರಿಯರಿಗೆ ಸಾರಥಿ ರೈತರಿಗೆ ಮಿತ್ರ ಸೈನಿಕರಿಗಂತೂ ಆಪ್ತ ಮಿತ್ರ ಸುದ್ದಿ ಹೊತ್ತು ತರಲು ನಾನೇ ಅಧಿಕೃತ
1: ಹೀಗೆ ಸಾಗಲಿ ನಮ್ಮಿ ಪಯಣ ಹಾಡಿನಲ್ಲಿ
0: ನಿಮ್ಮ ಸಂಗಾತಿ ಈಗ 90ರ ಕಿಶೋರನು ನಿಮ್ಮ ಆಕಾಶವಾಣಿ ನಾನು

ಹತ್ತು ಗಂಟೆ 40:04 ಈ ಸಮಯ ನಮ್ಮಿಷ್ಟದ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ಇವತ್ತು ವಿಶೇಷ ಕನ್ನಡ ಕಾದಂಬರಿಗಳ ಆಧಾರಿತ ಚಿತ್ರಗಳಿಂದ ಆಯ್ದ ಗೀತೆಗಳು. ಈಗ ಎರಡು ಗೀತೆಗಳು ಪ್ರಸಾರವಾಗ್ತಾ ಇದೆ. ಇದರ ಮೂಲ ಕಾದಂಬರಿ ತೆಲುಗು ಭಾಷೆಯಲ್ಲಿ ಬಂದದ್ದು. ಬರೆದವರು ಯಾರು, ಆ ತೆಲುಗು ಕಾದಂಬರಿಯನ್ನು ಅದನ್ನು ಕನ್ನಡಕ್ಕೆ ಅನುವಾದ ಮಾಡಿದವರು ಯಾರು, ಇಷ್ಟು ಮಾಹಿತಿ ನಿಮಗೆ ಕೊಡೋದಕ್ಕೆ ಸಾಧ್ಯವಾದರೆ ಖಂಡಿತ ಸಂದೇಶಗಳು ನಮಗೆ ಹರಿದು ಬರಲಿ. 9483091209 ಈ ಸಂಖ್ಯೆಗೆ ಎರಡು ಹಾಡುಗಳು ಮೂಡಿ ಬರ್ತಾ ಇದೆ. ದೊಡ್ಡರಂಗೇಗೌಡ ಅವರ ಸಾಹಿತ್ಯ, ಗುಣಸಿಂಗ್ ಅವರ ಸಂಗೀತವಿದೆ ಈ ಗೀತೆಗಳಿಗೆ. ಶ್ಯಾಮಸುಂದರ ಕುಲಕರ್ಣಿ ಎರಡನೇ ಗೀತೆಗೆ ಸಾಹಿತ್ಯವನ್ನು ಒದಗಿಸಿದ್ದಾರೆ. ಎರಡೂ ಹಾಡುಗಳಿಗೆ ಗುಣಸಿಂಗ್ ಅವರ ಸಂಗೀತವಿದೆ. ಮೊದಲನೇ ಹಾಡು ದೊಡ್ಡರಂಗೇಗೌಡ ಅವರ ಸಾಹಿತ್ಯ, ಎರಡನೆಯ ಹಾಡು ಶ್ಯಾಮಸುಂದರ ಕುಲಕರ್ಣಿ ಅವರ ಸಾಹಿತ್ಯವಿದೆ. ಗೀತೆಗಳನ್ನು ಕೇಳ್ತಾ ಕೇಳ್ತಾ ಹಾಡುಗಳು ಯಾವ ಚಿತ್ರದಿಂದ ಆಯ್ಕೆ ಮಾಡಲಾಗಿದೆ ಅನ್ನೋದು ನನಗೆ ಬೇಡ, ಯಾಕೆಂದರೆ ಚಿತ್ರದ ಹೆಸರು ನಿಮಗೆ ಬಹುಶಃ ಗೊತ್ತಿರುತ್ತೆ. ಆದರೆ ಮೂಲ ಕಾದಂಬರಿ ತೆಲುಗಿನ ಕಾದಂಬರಿ, ಕಾದಂಬರಿಯ ಹೆಸರು ಬೇಡ, ಕಾದಂಬರಿಯ ರಚನಾಕಾರರು ಯಾರು, ತೆಲುಗು ಕಾದಂಬರಿಯ ರಚನಾಕಾರರು ಯಾರು, ಅದನ್ನು ಕನ್ನಡಕ್ಕೆ ಯಾರು ಅನುವಾದ ಮಾಡಿದರು, ಏನಾದರೂ ನಿಮಗೆ ಸ್ವಲ್ಪ ಸುಳಿವಿದ್ರೆ ಖಂಡಿತ ನೀವು ಉತ್ತರಗಳನ್ನು ಕಳಿಸಬಹುದು. ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಚಂದ್ರಿಕಾ ಗುರುರಾಜ್ ಹಾಡುಗಳನ್ನು ಹಾಡಿದ್ದಾರೆ, ಕೇಳಿ ಉತ್ತರವನ್ನು ಕಳಿಸ್ಕೊಡಿ.

ಚಿತ್ರದ ಹೆಸರು ಗೊತ್ತಾಗ್ಬಿಟ್ಟಿದೆ, ಬೆಳದಿಂಗಳ ಬಾಲೆ. ಖಂಡಿತ ಹೌದು, ಇದನ್ನ ಕನ್ನಡಕ್ಕೆ ಯಾರು ಅನುವಾದ ಮಾಡಿದ್ರು ಈ ಕಾದಂಬರಿಯನ್ನ? ಕನ್ನಡದ ಹೆಸರು, ಕನ್ನಡದ ಕಾದಂಬರಿ ಹೆಸರು ಬೆಳದಿಂಗಳ ಬಾಲೆ, ಆದರೆ ತೆಲುಗಿನಲ್ಲಿ ವೆನ್ನೆಲ್ಲೋ ಆಡಪಿಲ್ಲ ಅನ್ನುವ ಕಾದಂಬರಿ ಇದು. ಯಾರ ಕಾದಂಬರಿ ಇದು? ಮೂಲ ಕಾದಂಬರಿಕಾರರು ಯಾರು ಅನ್ನೋದನ್ನ ನೀವು ಹೇಳಬೇಕು.

ಇದು ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮ. ನನ್ನ ಪ್ರಶ್ನೆಗಳು. ಈ ಬೆಳದಿಂಗಳ ಬಾಲೆ ಚಿತ್ರದ ಮೂಲ ತೆಲುಗಿನ ಕಾದಂಬರಿ, ಆ ಕಾದಂಬರಿಯ ಬರಹಗಾರರು ಯಾರು ಅಂತ ಕೇಳಿದ್ದಕ್ಕೆ ಸರಿ ಉತ್ತರ ತುಂಬ ಜನ ಕೊಟ್ಟಿದ್ದೀರಾ. ಕನ್ನಡದ ಅನುವಾದ ಯಾರು ಮಾಡಿದ್ರು ಅದನ್ನು ಕೂಡ ಅನೇಕರು ಸರಿ ಉತ್ತರವನ್ನು ಕೊಟ್ಟಿದ್ದೀರಾ. ಮೂರ್ತಿ ಮಂಗಮ್ಮ, ವಿಜಯ್, ಶಿವು, ಮರಿಯಮ್ಮನ ಪಾಳ್ಯದಿಂದ, ಅನಂತಕುಮಾರ್ ಅರಸು ಕಡಬ ಗುಬ್ಬಿ ತಾಲೂಕಿನಿಂದ, ಹಾಗೆ ಪ್ರತಿಭಾ ಹೆಬ್ಬಾಳದಿಂದ, ಹಲಸೂರಿನ ರಾಜೇಶ್, ಮತ್ತು ಇವರು ಯಾರು ಹೆಸರೇ ಕೊಟ್ಟಿಲ್ಲ, ವರಲಕ್ಷ್ಮಿ ಪೀಣ್ಯದಿಂದ ಉತ್ತರ ಕೊಟ್ಟಿದ್ದಾರೆ. ಹಾಗೆ ಟಿ ಬಿ ಸರ್ಕಲ್ ಹೊಸದುರ್ಗದಿಂದ ಚಿದಾನಂದ ಅವರು 55985 ಇಂದ ಸಂದೇಶ ಬಂದಿದೆ. ಮಧುಸೂದನ್ ಬೆಂಗಳೂರಿನಿಂದ, ಜಗದಾಂಬಿಕಾ ಹಂಸವೇಣಿ ಗಂಗಾಧರ್ ಪತ್ತಾರ್ ಬಳ್ಳಾರಿಯಿಂದ, ನಾರಾಯಣ ಅವರು ಉದಯನಗರದಿಂದ, ಮತ್ತು ಇವರು ಯಾರು ಚಲ್ಲಹಳ್ಳಿಯ ರಾಧಾಕೃಷ್ಣ ಅವರು, ಮತ್ತು ಶ್ರೀನಿವಾಸ್ ಯಲಹಂಕದಿಂದ, ಸುಜಾತ ಆರ್ ಗಣೇಶ್ ರಜಾಜಿನಗರದಿಂದ, ಕಲಾ ಅರುಣ್ ಅವರು, ಮತ್ತು ರಘು ಚೆನ್ನೈನಿಂದ, ಮತ್ತು ಯಾರು ಪ್ರಸನ್ನಕುಮಾರ್ ದಾವಣಗೆರೆಯಿಂದ, ಮಂಗಳ ಮೈಸೂರಿನಿಂದ, ರಾಜು ಹಳೇಬೀಡಿನಿಂದ, ಮತ್ತು ಸಂಜಯ್ ಬೆಳಗಾವಿಯಿಂದ, ರಾಜಶೇಖರ್ ಪಾಪಯ್ಯ ಗಾರ್ಡನ್ನಿಂದ ಸಂದೇಶ ಕಳಿಸಿದ್ದಾರೆ, ಲೀಲಾ ಬೇಗೂರಿನಿಂದ, ಜೈರಾಮ್ ಅವರು ರಾಜಾಜಿನಗರದಿಂದ, ಹೆಚ್ ಬಿ ಜೈರಾಮ್ ಅವರು. ಇವರು ಇನ್ನೊಂದು ಸಂದೇಶ ಕಳಿಸಿದ್ದಾರೆ, ತಾಯಿಯ ದಯೆಕ್ಕಾಗಿ ಅನ್ನೋ ಹಾಡು ಗ್ರಾಮೀಣ ಸಂಗೀತದ ಪ್ರಕಾರ ಇರುವಂಥ ಜಿ ಕೆ ವೆಂಕಟೇಶ್ ಅವರ ಸಂಗೀತ ನಿರ್ದೇಶನದ ಗೀತೆ ಅಂತ. ಹೌದು, ಮಾರಿಯೇ ಗತಿಯೆಂದು ಮನ್ನಿಸು ತಪ್ಪೆಂದು ಅನ್ನೋ ಗೀತೆ ಅದು, ಭೂತಯ್ಯನ ಮಗ ಅಯ್ಯೋ ಚಿತ್ರದ್ದು. ನೀವು ಹಾಡಿನ ಸಾಲು ಸ್ವಲ್ಪ ತಪ್ಪು ಕಳಿಸಿದ್ದೀರಾ, ನೋಡಿ ಗಮನಿಸಿ. ಇನ್ನು ಸ್ವಪ್ನ ಹೊಯ್ಸಳ ಯಶವಂತಪುರದಿಂದ, ಹಾಗೆ ಒಳ್ಳೊಳ್ಳೆಯ ಗೀತೆಗಳು ಕೇಳೋ ಭಾಗ್ಯ ಸಿಕ್ಕಿದೆ ಅಂತ ನಿರ್ಮಲಾ ರಾವ್ ಜೆ ಪಿ ನಗರದಿಂದ ಹೇಳ್ತಾ ಇದ್ದಾರೆ, ಧನ್ಯವಾದಗಳು. ಚಂದ್ರಮತಿ ಪ್ರಕಾಶ್ ರಾಜಾಜಿನಗರದಿಂದ ಉತ್ತರ ಕೊಟ್ಟಿದ್ದಾರೆ, ಹಾಗೆ ಅಥಣಿಯ ಶ್ರೀಶೈಲ ತೇಲಿ ಮತ್ತು ಮನೆಯವರು ಅಂಜನಾ ಗಾಂಧಿ ಬಜಾರ್ನಿಂದ ಉತ್ತರವನ್ನು ಕಳಿಸಿದ್ದೀರಾ, ಧನ್ಯವಾದಗಳು ನಿಮ್ಮೆಲ್ಲರ ಸಂದೇಶಗಳಿಗೆ. ಇನ್ನೆರಡು ಗೀತೆಗಳು ಮೂಡಿ ಬರ್ತಾ ಇದೆ, ಅರುಣ ರಾಗ ಚಿತ್ರದು, ಎಸ್ ಜಾನಕಿ ಮತ್ತು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಈ ಗೀತೆಗಳನ್ನು ಹಾಡಿದ್ದಾರೆ. ಗೀತೆಗಳಿಗೆ ದೊಡ್ಡರಂಗೇಗೌಡ ಅವರ ಸಾಹಿತ್ಯವಿದೆ ಮೊದಲನೇ ಗೀತೆಗೆ, ನಂತರದ ಗೀತೆಗೂ ಅವರದೇ ಸಾಹಿತ್ಯ, ಎಂ ರಂಗರಾವ್ ಅವರ ಸಂಗೀತ ಸಂಯೋಜನೆ. ಸೊ ಅರುಣರಾಗ ಚಿತ್ರದ ಗೀತೆ ರೇಖಾ ಖಾಖಂಡಕಿ ಅವರ ಕಾದಂಬರಿ ಆಧಾರಿತ ಚಿತ್ರ, ಅದೇ ಹೆಸರಿನ ಕಾದಂಬರಿ ಆಧಾರಿತ ಚಿತ್ರ ಕೇಳಿ. ಎರಡು ಹಾಡುಗಳು ಬ್ಯಾಕ್ ಟು ಬ್ಯಾಕ್ ನಿಮಗಾಗಿ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಮತ್ತು ಸ್ವೀಡನ್ ಪ್ರಧಾನಿ ಉಲ್ಫ್ ಕ್ರಿಸ್ಟರ್ಸನ್ ಪರಸ್ಪರ ಸಾಂಸ್ಕೃತಿಕ ಉಡುಗೊರೆಗಳನ್ನು ವಿನಿಮಯ ಮಾಡಿಕೊಳ್ಳುವ ಮೂಲಕ ಮಹಾನ್ ಕವಿ ರವೀಂದ್ರನಾಥ್ ಠಾಗೂರ್ ಅವರ ಐತಿಹಾಸಿಕ ಸ್ವೀಡನ್ ಭೇಟಿಯ ಶತಮಾನೋತ್ಸವದ ನೆನಪಿಗಾಗಿ ಅವರ ಪರಂಪರೆಯನ್ನು ಸ್ಮರಿಸಿದ್ದಾರೆ. ತಿರುವನಂತಪುರಂನಲ್ಲಿ ನಡೆಯುತ್ತಿರುವ ಸಮಾರಂಭದಲ್ಲಿ ಕಾಂಗ್ರೆಸ್ ನಾಯಕ ವಿಡಿ ಸತೀಶನ್ ಕೇರಳಂನ ಮುಖ್ಯಮಂತ್ರಿಯಾಗಿ ಪ್ರಮಾಣವಚನ ಸ್ವೀಕರಿಸಿದ್ದಾರೆ. ಅವರಿಗೆ ಕೇರಳಂ ರಾಜ್ಯಪಾಲ ರಾಜೇಂದ್ರ ಅರಳೇಕರ್ ಅಧಿಕಾರ ಮತ್ತು ಗೌಪ್ಯತೆಯ ಪ್ರಮಾಣವಚನ ಬೋಧಿಸಿದರು. ಇದೇ ಸಂದರ್ಭದಲ್ಲಿ 21 ನೂತನ ಸಚಿವರ ಪ್ರಮಾಣವಚನ ಪ್ರಕ್ರಿಯೆ ನಡೆಯುತ್ತಿದೆ. ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಕಳೆದ ಮೇ 10 ನಡೆದ ಸಂಪುಟ ವಿಸ್ತರಣೆಯಲ್ಲಿ ನೂತನವಾಗಿ ಸೇರ್ಪಡೆಗೊಂಡ ಹಾಗೂ ಬಡ್ತಿ ಪಡೆದ ಸಚಿವರಿಗೆ ಇಲಾಖೆಗಳನ್ನು ಹಂಚಿಕೆ ಮಾಡಿದ್ದಾರೆ. ದೇಶಾದ್ಯಂತ ಸಂಚಲನ ಮೂಡಿಸಿರುವ ನೀಟ್ ಪ್ರಶ್ನೆಪತ್ರಿಕೆ ಸೋರಿಕೆ ಪ್ರಕರಣದ ತನಿಖೆ ಮಹಾರಾಷ್ಟದ ಲಾತೂರ್ನಿಂದ ನಾಂದೇಡ್ಗೆ ವಿಸ್ತರಿಸಿದೆ. ತನ್ನ ಮಗಳಿಗಾಗಿ 5 ಲಕ್ಷ ರೂಪಾಯಿ ನೀಡಿ ಸೋರಿಕೆಯಾದ ಪ್ರಶ್ನೆಪತ್ರಿಕೆ ಖರೀದಿಸಿದ ಆರೋಪದ ಮೇಲೆ ಪೋಷಕರೊಬ್ಬರನ್ನು ಸಿಬಿಐ ತಂಡ ನಿನ್ನೆ ವಿಚಾರಣೆ ನಡೆಸಿದೆ. ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡ ಅವರ ಜನ್ಮದಿನದ ಅಂಗವಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಶುಭಾಶಯ ಕೋರಿದ್ದಾರೆ. ಸಾಮಾಜಿಕ ಮಾಧ್ಯಮದಲ್ಲಿ ಪ್ರಧಾನಿ ದೇಶಕ್ಕೆ ನೀಡಿದ ದೇವೇಗೌಡ ಅವರ ಕೊಡುಗೆಯನ್ನು ಶ್ಲಾಘಿಸಿದ್ದು ಅವರ ಉತ್ತಮ ಆರೋಗ್ಯ ದೀರ್ಘಾಯುಷ್ಯಕ್ಕೆ ಪ್ರಾರ್ಥಿಸಿದ್ದಾರೆ. ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಆರಂಭಿಕ ವಹಿವಾಟಿನಲ್ಲಿ ಷೇರು ಸಂವೇದಿ ಸೂಚ್ಯಾಂಕ ಸೆನ್ಸೆಕ್ಸ್ 833 ಅಂಕಗಳ ಇಳಿಕೆಯೊಂದಿಗೆ 74,405 ವಹಿವಾಟು ನಡೆಸಿದೆ. ಅಂತೆಯೇ ರಾಷ್ಟೀಯ ಸಂವೇದಿ ಸೂಚ್ಯಾಂಕ ನಿಫ್ಟಿ ಕೂಡ 234 ಅಂಕ ಇಳಿಕೆಯ ನಂತರ 23,402 ಆರಂಭಿಕ ವಹಿವಾಟು ನಡೆಸಿದೆ. ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿ ಪ್ರತಿ ಅಮೆರಿಕನ್ ಡಾಲರ್ ಎದುರು ಭಾರತೀಯ ರೂಪಾಯಿ ಮೌಲ್ಯ 96 ಪೈಸೆ ಇಳಿಕೆಯೊಂದಿಗೆ 20.43 ರೂಪಾಯಿಯಷ್ಟಿದೆ. ಇಂದು ಚೆನ್ನೈನಲ್ಲಿ ನಡೆಯಲಿರುವ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ಹಾಗೂ ಸನ್ರೈಸರ್ಸ್ ಹೈದರಾಬಾದ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ರಾತ್ರಿ 7:30 ಆರಂಭವಾಗಲಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ಮಧ್ಯಾಹ್ನ 1 ಗಂಟೆಗೆ.

ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಸಮಯ 11:03 ಆತ್ಮೀಯ ಕೇಳುಗರಿಗೆಲ್ಲ ಮಧು ಮಾಲತಿ ಮಾಡುವ ನಮಸ್ಕಾರಗಳು. ಇಂದಿನ ಎಲ್ಲಾ ಕಾರ್ಯಕ್ರಮಗಳಿಗೂ ಆತ್ಮೀಯ ಆದರದ ಸ್ವಾಗತ. ಈಗ ಸೂಪರ್ ಹಿಟ್ ಹಾಡುಗಳನ್ನ ಕೇಳೋಣ.

ವಿವಿಧ ಭಾರತಿ ಆಕಾಶವಾಣಿ ಕನ್ನಡ, ಸಮಯ 11:30. ಇದುವರೆಗೆ ಸೂಪರ್ ಹಿಟ್ ಹಾಡುಗಳನ್ನ ಕೇಳಿದ್ರಿ. ದತ್ತ, ಮಿಲನ, ಜಂಗ್ಲಿ, ಮುಂಗಾರು ಮಳೆ, ಮಿಸ್ಟರ್ ಅಂಡ್ ಮಿಸ್ಟರ್ ರಾಮಾಚಾರಿ, ಮುಸ್ಸಂಜೆ ಮಾತು ಚಿತ್ರದ ಹಾಡುಗಳು ಪ್ರಸಾರವಾದವು. ಕಾರ್ಯಕ್ರಮ ಕಲಾಭಾರತಿ. ಕಲಾಭಾರತಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಕಲಾಭಾರತಿ ಕಾರ್ಯಕ್ರಮದಲ್ಲಿ ಇಂದಿನ ತಾರೆ ಯಾರು ಅಂದರೆ, ಸ್ವಲ್ಪ ಮ್ಯೂಸಿಕ್ ಕೇಳಿಸ್ತೀನಿ ತಟ್ ಅಂತ ಗೊತ್ತಾಗ್ಬಿಡುತ್ತೆ. ಗೊತ್ತಾಯ್ತಲ್ವಾ ಯಾರಂತ? ಹೌದು, ಅತ್ಯದ್ಭುತ ನಟನೆಯ ಮೂಲಕ 80-90ರ ದಶಕದಲ್ಲಿ ಪ್ರೇಕ್ಷಕರ ಮನೆ ಮಾತಾಗಿದ್ದಂತಹ ಸಹಜ ಸುಂದರಿ ಚೆಲುವೆ ಯಾರು? ಭವ್ಯ. ಅವರು ಇವತ್ತಿನ ಕಲಾಭಾರತಿ ಕಾರ್ಯಕ್ರಮದ ತಾರೆ. ಕೇಳ್ತಾರೆ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.

ಕಲಾಭಾರತಿ ಕಾರ್ಯಕ್ರಮವನ್ನ ಕೇಳ್ತಾ ಇದ್ದೀರಾ. ಕಲಾಭಾರತಿ ಕಾರ್ಯಕ್ರಮದಲ್ಲಿ ಅತ್ಯದ್ಭುತ ನಟಿ, ಅಮೋಘ ನಟನೆಯ ಮೂಲಕ ಪ್ರೇಕ್ಷಕರ ಮನೆ ಮಾತಾಗಿದ್ದಂತಹ ಸರಳ ಸುಂದರಿ, ಇವರು ನಟನೆ ಮೂಲಕ ಪ್ರೇಕ್ಷಕರ ಮನ ಗೆದ್ದಿದ್ದಂತಹ 80-90 ದಶಕದಲ್ಲಿ ಅತ್ಯಂತ ಬೇಡಿಕೆಯ ಜನಪ್ರಿಯ ನಟಿಯಾಗಿದ್ದಂತಹ ಭವ್ಯ ಅವರ ಬಗೆಗಿನ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ. ಸಾವಿರದ 1983 ಮುರಳಿ ಅವರ ಜೊತೆ ಸಿದ್ದಲಿಂಗಯ್ಯ ಅವರ ನಿರ್ದೇಶನದ ಪ್ರೇಮ ಪರ್ವ ಈ ಚಿತ್ರದ ಮೂಲಕ ಈ ಒಂದು ಕಲಾ ಜೀವನಕ್ಕೆ ಪ್ರಾರಂಭ ಕಾಲಿಡ್ತಾರೆ. ಇದಾದ ನಂತರ ಹಲವಾರು ನಟರುಗಳ ಜೊತೆ ತೆರೆಯನ್ನು ಹಂಚಿಕೊಳ್ತಾರೆ. ಕಲ್ಲು ವೀಣೆ ನುಡಿಯಿತು ಈ ಚಿತ್ರದಲ್ಲಿ ವಿಷ್ಣುವರ್ಧನ್ ಅವರ ಸಹೋದರಿಯ ಪಾತ್ರದಲ್ಲಿ ನಟಿಸಿದ್ರು. ನಂತರ ವಿ ರವಿಚಂದ್ರನ್ ಅಭಿನಯದ ಪ್ರಳಯಾಂತಕ ಚಿತ್ರದ ಅಲ್ಲಿ ಅಂತೂ ಮನಮೋಹಕವಾದಂತಹ ಪಾತ್ರದ ಮೂಲಕ ಮೆಚ್ಚುಗೆಯನ್ನು ಗಳಿಸ್ಕೊಂಡ್ರು. ಹಾಗೆ ಬಡ್ಡಿ ಬಂಗಾರಮ್ಮ ಚಿತ್ರದಲ್ಲಿ ಕಿರುಕುಳಕ್ಕೆ ಒಳಗಾದಂತಹ ಸೊಸೆಯಾಗಿ ಅತ್ಯದ್ಭುತ ನಟನೆ ಮೂಲಕ ಪ್ರೇಕ್ಷಕರ ಮನ ಗೆದ್ದರು. ವಿನೋದ್ ಕುಮಾರ್, ವಿಜಯಕಾಶಿ, ಚರಣ್ ರಾಜ್, ಅರ್ಜುನ್ ಸರ್ಜಾ ಅವರೊಡನೆ ತೆರೆಯನ್ನು ಹಂಚಿಕೊಂಡು ಹಲವಾರು ಚಿತ್ರಗಳಲ್ಲಿ ನಟಿಸಿದ್ದಾರೆ. ಹಾಗೆ ಇವರಿಗೆ ಒಂದು ದೊಡ್ಡ ಮಟ್ಟದ ಹೆಸರನ್ನು ತಂದುಕೊಟ್ಟಂತಹ ಚಿತ್ರ ಯಾವುದು ಅಂದರೆ, ಈಗ ತಾನೇ ಕೇಳಿದ್ವಲ್ಲ, ನೀ ಬರೆದ ಕಾದಂಬರಿ ಚಿತ್ರದ ಹಾಡನ್ನು ಈ ಒಂದು ಚಿತ್ರದ ಮೂಲಕ ತುಂಬಾ ಜನಪ್ರಿಯತೆಯನ್ನು ತಂದುಕೊಟ್ಟಂತಹ ಚಿತ್ರ ಇದು. ಹಾಗೆ ಕೃಷ್ಣ ನೀ ಬೇಗನೆ ಬಾರು ಈ ಚಿತ್ರದಲ್ಲೂ ಕೂಡ ಅತ್ಯದ್ಭುತವಾಗಿ ನಟಿಸಿದ್ದಾರೆ ಭವ್ಯ ಅವರು. ಸಂಗ್ರಾಮ ಆಗಿರಬಹುದು, ಅವಳೆ ನನ್ನ ಹೆಂಡತಿ ಚಿತ್ರ ಆಗಿರಬಹುದು, ರಾವಣ ರಾಜ್ಯದಂತಹ ಚಿತ್ರದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿ ಅವರು ಚಿತ್ರದ ಯಶಸ್ಸಿಗೆ ಕಾರಣರಾಗಿದ್ದಾರೆ. ಭವ್ಯ ಅವರ ಬಗ್ಗೆ ಮಾತನಾಡ್ತಿದ್ರೆ ಸಮಯವೇ ಸಾಲೋದಿಲ್ಲ, ಅಷ್ಟು ವಿಷಯಗಳಿದೆ. ಈ ಒಂದು ಸುಂದರ ನಟಿಯ ಬಗ್ಗೆ ಮತ್ತಷ್ಟು ಮಾತಾಡೋಣ. ಕೇಳ್ತಾರೆ ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.

ಕಲಾಭಾರತಿ ಕಾರ್ಯಕ್ರಮವನ್ನ ಕೇಳ್ತಾ ಇದ್ದೀರಾ. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಕಲಾಭಾರತಿ ಕಾರ್ಯಕ್ರಮದಲ್ಲಿ ಅಮೋಘ ನಟಿ ಯಾರು, ನಮ್ಮ ಭವ್ಯ ಅವರ ಬಗ್ಗೆ ಮಾತಾಡ್ತಿದ್ದೀವಿ. 80-90 ದಶಕದಲ್ಲಿ ಜನಪ್ರಿಯ ನಟಿ, ಅತಿ ಬೇಡಿಕೆಯನ್ನ ಹೊಂದಿದಂತಹ ನಟಿ ಇವರು. ವಿಷ್ಣುವರ್ಧನ್ ಭವ್ಯ, ಶಂಕರ್ನಾಗ್ ಭವ್ಯ, ಅಂಬರೀಷ್ ಭವ್ಯ, ಹಾಗೆ ರವಿಚಂದ್ರನ್ ಭವ್ಯ, ಯಾವ ನಟರ ಜೊತೆ ಹೋಲಿಕೆ ಮಾಡಿಕೊಂಡ್ರು ಕೂಡ ಭವ್ಯ ಅವರು ಎಲ್ಲ ನಟರೊಂದಿಗೂ ಅತ್ಯಂತ ಸುಂದರವಾಗಿ ಕಾಣುವಂತಹ ನಟಿ. ಅದರಲ್ಲೂ ಕೂಡ ಶಂಕರ್ನಾಗ್ ಭವ್ಯ ಇವರ ಜೋಡಿಯಂತೂ ಅತ್ಯದ್ಭುತ, ಅಮೋಘ ಅಂತಲೇ ಹೇಳ್ಬಹುದು. ಇನ್ನು ವಿಷ್ಣುವರ್ಧನ್ ಅವ್ರ

ಜೊತೆಯಾಗಿ ಜೋಡಿಯಾಗಿ ಕರುಣಾಮಯಿ ಚಿತ್ರದಲ್ಲಿ, ಹೃದಯ ಗೀತೆ ಚಿತ್ರದಲ್ಲಿ ಮತ್ತೆ ಹಾಡಿದ್ದು ಕೋಗಿಲ್ಲ. ಈ ಚಿತ್ರವಂತೂ, ಈ ಹಾಡುಗಳಂತೂ ಕೇಳೋದಕ್ಕೆ ಒಂದು ಆನಂದ. ಅಂತಹ ಚಿತ್ರಗಳಲ್ಲಿ ನಟಿಸಿ ಸೈ ಎನಿಸ್ಕೊಂಡಿದ್ದಾರೆ ಅಂಬರೀಷ್ ಅವರ. ಅವ್ರ ಜೊತೆನೂ ಕೂಡ ಒಂದು 6 ಚಿತ್ರಗಳಲ್ಲಿ ನಟಿಸಿದ್ದಾರೆ. ಹೃದಯ ಹಾಡಿತ್ತು, ಹಾಗೆ ಅನಂತನಾಗ್ ಅವ್ರ ಜೊತೆನೂ ಕೂಡ ನಟನೆ ಮಾಡಿದ್ದಾರೆ. ಇನ್ನು ಶಂಕರ್ನಾಗ್ ಜೋಡಿ ಅಂತೂ, ಶಂಕರ್ನಾಗ್ ಭವ್ಯ ಜೋಡಿ ಅಂತೂ ತುಂಬಾನೇ ಮೆಚ್ಚುಗೆಯನ್ನು ಪಡೆದಂತಹ ಜೋಡಿ. ಸಾಂಗ್ಲಿಯಾನ ಸರಣಿ ಒಂದು ಚಿತ್ರಗಳಲ್ಲಿ ನಟಿಸಿ ಸೈ ಎನಿಸ್ಕೊಂಡಿದ್ದಾರೆ ನಮ್ಮ ಭವ್ಯ. ವಿ ರವಿಚಂದ್ರನ್ ಅವರ ಜೊತೆಗಿನ ಒಂದು ಚಿತ್ರಗಳು ಕೂಡ ತುಂಬಾನೇ ಹಿಟ್, ಸೂಪರ್ ಹಿಟ್ ಆದವು. ಹಾಗೆ ಅವಳೇ ನನ್ನ ಹೆಂಡತಿ ಚಿತ್ರದ ಮೂಲಕವೂ ಕೂಡ ಭವ್ಯ ಅವರು ನಟನೆ ಮಾಡಿ ಅತ್ಯದ್ಭುತ ಜನಪ್ರಿಯತೆಯನ್ನು ಪಡ್ಕೊಂಡ್ರು. ಹಾಗೆ ಹಲವಾರು ಚಿತ್ರಗಳಲ್ಲಿ ನಟಿಸಿದ್ದಾರೆ. ಇತ್ತೀಚೆಗೆ ಪೋಷಕ ಪಾತ್ರಗಳಲ್ಲಿ ನಟಿಸ್ತಾ ಇದ್ದಾರೆ ಭವ್ಯ ಅವರು.

0: ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM ಸಮಯ 11:50 ಕಲಾಭಾರತಿ ಕಾರ್ಯಕ್ರಮದಲ್ಲಿ ನಟಿ ಭವ್ಯ ಅವರ ಬಗೆಗಿನ ಕಾರ್ಯಕ್ರಮವನ್ನ ಕೇಳ್ತಾ ಇದ್ದೀರಾ. 80-90ರ ದಶಕದಲ್ಲಿ ಬಹು ಜನಪ್ರಿಯ ನಟಿ ಅಂದ್ರೆ ಭವ್ಯ. ಆಗಿನ ವಾಲೆಯರು ನಿಮ್ಮ ಅಚ್ಚುಮೆಚ್ಚಿನ ನಟಿ ಯಾರು ಅಂತ ಕೇಳಿದ್ರೆ ಭವ್ಯ ಅಂತಲೇ ಹೇಳ್ತಿದ್ರು. ಮುದ್ದು ಮುಖದ ಸುಂದರಿ, ಹಲವಾರು ಮೇರು ನಟರೊಂದಿಗೆ ತೆರೆ ಹಂಚಿಕೊಂಡಿದ್ದಾರೆ ತಮ್ಮ ಅತ್ಯದ್ಭುತ ಅಭಿನಯದ ಮೂಲಕ. ಪಟಪಟನೆ ಮಾತನಾಡೋದು, ಆ ಸರಳ ಅಭಿನಯದ ಮೂಲಕ ಪ್ರೇಕ್ಷಕರ ಮನಗೆದ್ದಂತಹ ಸುಂದರಿ ನಮ್ಮ ಭವ್ಯ ಅವರು. 2001 ನಂತರ ಅವರು ಪೋಷಕ ಪಾತ್ರಗಳಲ್ಲಿ ನಟಿಸ್ತಾ ಇದ್ದಾರೆ, ಹಾಗೆ ಕಿರುತೆರೆಯಲ್ಲೂ ಕೂಡ ನಟನೆಯನ್ನು ಮಾಡ್ತಾ ಇದ್ದಾರೆ ಭವ್ಯ ಅವರು. ಅವರ ಚಿತ್ರಗಳ ಬಗ್ಗೆ ಹೇಳೋದಾದರೆ, ಪ್ರೇಮ ಪರ್ವ ಚಿತ್ರದ ಮೂಲಕ ಶುರುವಾದಂತಹ ಕಲ್ಲು ವೀಣೆ ನುಡಿಯಿತು, ಬಡ್ಡಿ ಬಂಗಾರಮ್ಮ, ಪ್ರೇಮ ಜ್ಯೋತಿ, ಪ್ರಳಯಾಂತಕ, ಹೊಸಬಾಳು, ಹಾಗೆ ಒಡೆದ ಹಾಲು, ಮಾರುತಿ ಮಹಿಮೆ, ಗೀತಾಂಜಲಿ ಅನ್ನುವಂತಹ ತಮಿಳು ಚಿತ್ರದಲ್ಲಿ, ಹಾಗೆ ಮತ್ತೊಂದು ಚಿತ್ರ ಜನನಿ, ನೀ ಬರೆದ ಕಾದಂಬರಿ ಚಿತ್ರದಲ್ಲಿ ಪ್ರೇಮ ಪಾತ್ರವಂತೂ ಬಹಳ ಅತ್ಯದ್ಭುತವಾದಂತಹ ಪಾತ್ರ. ಹಾಗೆ ನಾನಿನ್ನ ಪ್ರೀತಿಸುವೆ, ಮತ್ತು ಪ್ರೇಮ ಗಂಗೆ, ತವರು ಮನೆ, ನಮ್ಮ ಊರ ದೇವತೆ, ಮತ್ತು ಅಗ್ನಿ ಪರೀಕ್ಷೆ, ಕೃಷ್ಣ ನೀ ಬೇಗನೆ ಬಾರು, ಕರುಣಾಮಯಿ, ಇನ್ಸ್ಪೆಕ್ಟರ್ ಕ್ರಾಂತಿ ಕುಮಾರ್, ಸಂಗ್ರಾಮ, ಹುಲಿ ಹೆಬ್ಬುಲಿ, ರಾವಣ ರಾಜ್ಯ, ತಾಯಿ, ಹಾಗೆ ದೈವ ಶಕ್ತಿ, ಕುರುಕ್ಷೇತ್ರ, ಲಾರಿ ಚಾಲಕ ಅನ್ನುವಂತಹ ಚಿತ್ರದಲ್ಲಿ ಬೇಡಿ, ಹಾಗೆ ಅವಳೇ ನನ್ನ ಹೆಂಡತಿ ಚಿತ್ರದಲ್ಲಿ ಸಾಂಗ್ಲಿಯಾನ ಚಿತ್ರದಲ್ಲಂತೂ ಕಾಂಚನ ಪಾತ್ರವಂತೂ ಅತ್ಯದ್ಭುತ. ಇನ್ನು ಹೃದಯ ಗೀತೆ ಚಿತ್ರದಲ್ಲಿ ನ್ಯಾಯಮೂರ್ತಿ ರಾಜೇಂದ್ರ ಅನ್ನುವಂಥ ಚಿತ್ರದಲ್ಲಿ ನಟಿಸಿದ್ದಾರೆ. ರಾಜಸಿಂಹ ಅನ್ನುವಂತಹ ಚಿತ್ರದಲ್ಲಿ, ಜಯಭೇರಿ ಚಿತ್ರದಲ್ಲಿ, ಮತ್ತೆ ಹಾಡಿತು ಕೋಗಿಲೆ ಚಿತ್ರ, ಹಾಗೆ ಎಸ್ ಪಿ ಸಾಂಗ್ಲಿಯಾನ ಭಾಗಟು, ಹಾಗೆ ಹೃದಯ ಹಾಡಿತು ಚಿತ್ರದಲ್ಲಿ, ಲಯನ್ ಜಗಪತಿ ರಾವ್, ಹೀಗೆ ಹಲವಾರು 100+ ಚಿತ್ರಗಳಲ್ಲಿ ನಟಿಸಿ ಸೈ ಅನಿಸ್ಕೊಂಡಿದ್ದಾರೆ ನಮ್ಮ ಭವ್ಯ ಅವರು.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.

0: ಕಲಾಭಾರತಿ ಕಾರ್ಯಕ್ರಮದಲ್ಲಿ ನಟಿ ಭವ್ಯ ಅವರ ಬಗೆಗಿನ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ. ಸುಮಾರು 100ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿ ಸೈ ಎನ್ನಿಸಿಕೊಂಡಿರುವಂತಹ ಭವ್ಯ ಅವರು ಕನ್ನಡ, ತೆಲುಗು, ತಮಿಳು ಚಿತ್ರರಂಗದಲ್ಲಿ ತಮ್ಮ ಅತ್ಯದ್ಭುತವಾದಂತಹ ನಟನೆ ಮೂಲಕ ಪ್ರೇಕ್ಷಕರ ಮನೆಗೆದ್ದಿದ್ದಾರೆ. ಈಗ ಪೋಷಕ ಪಾತ್ರಗಳಲ್ಲಿ ನಟಿಸ್ತಾ ಇದ್ದಾರೆ. ಕನ್ನಡ ಚಿತ್ರರಂಗಕ್ಕೆ ಅತ್ಯಮೂಲ್ಯವಾದಂತಹ ಕೊಡುಗೆ ನೀಡಿರುವಂತಹ ಭವ್ಯ ಅವರಿಗೆ ಒಳ್ಳೆಯದಾಗಲಿ ಶುಭವಾಗಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತೇನೆ.
1: ಚಿಂತ

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ರೈಲ್ವೆ ಇಲಾಖೆಯಡಿ ರಾಜ್ಯದಲ್ಲಿ ಹೊಸ ಯೋಜನೆಗಳು ಕಾರ್ಯಗತಗೊಳ್ಳುತ್ತಿವೆ. ಹುಬ್ಬಳ್ಳಿ ಅಂಕೋಲಾ ರೈಲು ಮಾರ್ಗಕ್ಕೆ ಪ್ರಯತ್ನಿಸಲಾಗುತ್ತಿದ್ದು ಇದರಿಂದ ಅಂಕೋಲಾ ಬಂದರು ಹಾಗೂ ಬೇಲಿಕೇರಿ ಬಂದರು ಅಭಿವೃದ್ಧಿಗೂ ಸಹಕಾರಿಯಾಗಲಿದೆ ಎಂದು ಕೇಂದ್ರ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದರು. ಬೆಂಗಳೂರು ಮತ್ತು ಮುಂಬೈ ನಡುವೆ ಆರಂಭವಾದ ಹೊಸ ರೈಲನ್ನು ಹುಬ್ಬಳ್ಳಿಯ ಶ್ರೀ ಸಿದ್ಧಾರೂಢ ಸ್ವಾಮೀಜಿ ರೈಲು ನಿಲ್ದಾಣದಲ್ಲಿ ಸ್ವಾಗತಿಸಿ ಅವರು ಮಾತನಾಡಿದರು.
1: ಇನ್ನೊಂದು ಬೇಲಿಕೇರಿ ಪೋರ್ಟ್, ಇದರ ಅಭಿವೃದ್ಧಿಗೆ ನಾವು ದೇಶದ ಅನೇಕ ಉತ್ತಮ ಪ್ರತಿಗಳನ್ನ ತಂತ್ರಜ್ಞ ಎಸ್ಐಯು ಮಾಡಿದ್ದೇವೆ. ಆ ಎರಡೂ ಪೋರ್ಟ್ಗಳು ನಮಗೆ ಬಹಳ ಸಮೀಪ ಆಗ್ತದ. ಅಂಕೋಲಾದ್ದು ನಮಗೆ ಒಂದು ಬಾರಿ ಆ ಕ್ಲಿಯರೆನ್ಸ್ ಸಿಕ್ತು ಅಂತಂದ್ರ ನಮ್ಮ ಬಹಳ ಜನ ಕೇಳ್ತಾರೆ ಫ್ಯಾಕ್ಟ್ರಿ ಕೊಡುದಿಲ್ಲ ಅದು ಬರೋದಿಲ್ಲ ಅಂತ. ಅದು ಬಂದವೆ ಇದು ಸಹಿತ ಅಂಕೋಲಾದಾಗ ಇಲ್ಲಿ ಅಭಿವೃದ್ಧಿಯ ಡೆವಲಪ್ಮೆಂಟ್ ಗೇಟ್ವೇ ಓಪನ್ ಆಗ್ತದೆ. ಯಾಕಂದ್ರೆ ಎರಡು ಪೋರ್ಟ್ ನೋಡಿರ್ತಾವ, ಎಲ್ಲಿ ಪೋರ್ಟ್ ಇರ್ತದೆ ಅಲ್ಲಿ ಡೆವಲಪ್ಮೆಂಟ್ ಆಗ್ತದೆ. ಭಾರತ ಒಂದು ಮ್ಯಾನುಫ್ಯಾಕ್ಚರಿಂಗ್ ಹಬ್ ಆಗ್ತದೆ ಅನ್ನುವಂಥದ್ದು ನಮ್ಮೆಲ್ಲರ ಆಸೆ ಇದೆ. ಆ ರೀತಿ ಪ್ರಯತ್ನವೂ ನಡೆಯುತ್ತದೆ.
0: 2025-26 ಸಾಲಿನ ಮುಖ್ಯಮಂತ್ರಿಗಳ ವಿಶೇಷ ಯೋಜನೆಯಡಿ 50 ಲಕ್ಷ ರೂಪಾಯಿ ಮೌಲ್ಯದ 47 ತ್ರಿಚಕ್ರ ವಾಹನಗಳನ್ನು ಯಾದಗಿರಿ ಜಿಲ್ಲಾ ಉಸ್ತುವಾರಿ ಸಚಿವ ಶರಣಬಸಪ್ಪ ದರ್ಶನಪುರ್ ಫಲಾನುಭವಿಗಳಿಗೆ ಹಸ್ತಾಂತರಿಸಿ ಶುಭ ಕೋರಿದರು. ಯಾದಗಿರಿ ಜಿಲ್ಲೆ ಶಹಾಪುರ ತಾಲೂಕು ಭೀಮರಾಯನಗುಡಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಪ್ರೊಫೆಸರ್ ಬಿ ಕೃಷ್ಣಪ್ಪ ಸ್ಥಾಪಿತ ರಾಜ್ಯ ದಲಿತ ಸಂಘರ್ಷ ಸಮಿತಿ ಆಯೋಜಿಸಿದ್ದ 8 ಜೋಡಿಗಳ ಉಚಿತ ಸಾಮೂಹಿಕ ವಿವಾಹ ಕಾರ್ಯಕ್ರಮದಲ್ಲಿ ಅವರು ಪಾಲ್ಗೊಂಡು ಸರಳ ಮದುವೆಯಿಂದ ಸಮಾಜಕ್ಕೆ ಉತ್ತಮ ಸಂದೇಶ ರವಾನೆಯಾಗುತ್ತದೆ ಎಂದರು. ಭದ್ರಾ ಜಲಾಶಯದಿಂದ ತುಂಗಭದ್ರಾ ನದಿಗೆ ಇಂದಿನಿಂದ 23ರವರೆಗೆ ಪ್ರತಿದಿನ 2000 ಕ್ಯೂಸೆಕ್ ಅಡಿ ನೀರನ್ನು ಹರಿಸಲಾಗುವುದು ಎಂದು ಭದ್ರಾ ಜಲಾಶಯದ ಅಧೀಕ್ಷಕ ಅಭಿಯಂತರರು ತಿಳಿಸಿದ್ದಾರೆ. ನದಿ ಪಾತ್ರದ ಜನರು ಮುಂಜಾಗ್ರತೆ ವಹಿಸುವಂತೆ ಕಟ್ಟುನಿಟ್ಟಿನ ಸೂಚನೆ ನೀಡಲಾಗಿದೆ. ಇಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿರುವನಂತಪುರಂಗೆ ತೆರಳಿ ಕೇರಳಂ ರಾಜ್ಯದ ನೂತನ ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿಕೊಂಡ ವಿಡಿ ಸತೀಶನ್ ಅವರ ಪ್ರಮಾಣವಚನ ಸ್ವೀಕಾರ ಸಮಾರಂಭದಲ್ಲಿ ಪಾಲ್ಗೊಂಡರು. ಚಿಕ್ಕಮಗಳೂರು ಜಿಲ್ಲೆ ಕುದುರೆಮುಖ ವ್ಯಾಪ್ತಿಯ ಅರಣ್ಯದಲ್ಲಿ 1300 ಕುಟುಂಬಗಳಿದ್ದು 350 ಕುಟುಂಬಗಳಿಗೆ ಪರಿಹಾರ ನೀಡಿ ಸ್ಥಳಾಂತರಿಸಲಾಗಿದೆ. ಇನ್ನು 300 ಕುಟುಂಬಗಳು ಸ್ವ ಇಚ್ಛೆಯಿಂದ ಸ್ಥಳಾಂತರಗೊಳ್ಳುವುದಾಗಿ ಅರ್ಜಿ ಸಲ್ಲಿಸಿದ್ದಾಗಿ ಅರಣ್ಯ ಖಾತೆ ಸಚಿವ ಈಶ್ವರ್ ಖಂಡ್ರೆ ತಿಳಿಸಿದ್ದಾರೆ. ಮಾನವ ಆನೆ ಸಂಘರ್ಷ ಹೆಚ್ಚಾಗಿದ್ದು ದಕ್ಷಿಣ ಕನ್ನಡ ಜಿಲ್ಲೆಗೆ ಸಮರ್ಪಿತ ಆನೆ ಕಾರ್ಯಪಡೆ ಮಂಜೂರು ಮಾಡಲಾಗಿದೆ ಎಂದರು. ಚಿಕ್ಕಮಗಳೂರು ಜಿಲ್ಲೆ ಕೊಪ್ಪ ತಾಲೂಕು ಕೊಪ್ಪ ಎಸ್ಟೇಟ್ ಬಳಿ ಒಂದು ಕಾಡುಕೋಣವನ್ನು ಸೆರೆಹಿಡಿದು ಶಿವಮೊಗ್ಗ ಮೃಗಾಲಯಕ್ಕೆ ಸ್ಥಳಾಂತರಿಸಲಾಗಿದೆ. 3 ಕಾಡುಕೋಣಗಳ ಸೆರೆಗೆ ಕಾರ್ಯಾಚರಣೆ ಮುಂದುವರೆದಿದೆ. ಇಂದು ಮಾಜಿ ಪ್ರಧಾನಮಂತ್ರಿ ಹಾಲಿ ರಾಜ್ಯಸಭಾ ಸಂಸದ ಎಚ್ಡಿ ದೇವೇಗೌಡ ಅವರ ಜನ್ಮದಿನ. ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಕೇಂದ್ರ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಸೇರಿದಂತೆ ಗಣ್ಯರು ದೇಶದ ಮುತ್ಸದ್ದಿ ನಾಯಕ ಎಚ್ಡಿ ದೇವೇಗೌಡ ಅವರಿಗೆ ಜನ್ಮದಿನದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸಿದ್ದಾರೆ. ಧಾರವಾಡ ಜಿಲ್ಲೆಯ ಮತದಾರ ಯಾದಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಮ್ಯಾಪಿಂಗ್ ಕಾರ್ಯ ಇಂದು ಪೂರ್ಣಗೊಳ್ಳಲಿದ್ದು 23 ಮತ್ತು 24ರಂದು ವಿಶೇಷ ಅಭಿಯಾನ ಜರುಗಲಿದೆ. ಗದಗ್ ಬೆಟಗೇರಿ

0: ಅವಳಿ ನಗರಗಳಲ್ಲಿ ಸುರಿದ ಭಾರೀ ಗಾಳಿ ಮಳೆಗೆ ಹಲವು ವಿದ್ಯುತ್ ಕಂಬಗಳು ಹಾಗೂ ಬೃಹತ್ ಮರಗಳು ನೆಲಕ್ಕುರುಳಿವೆ. ಜಿಲ್ಲೆಯ ಲಕ್ಷ್ಮೇಶ್ವರ, ಮುಳಗುಂದ್, ಶಿರಹಟ್ಟಿಯಲ್ಲೂ ಜೋರಾದ ಮಳೆಯಾಗಿದೆ. ಹಾವೇರಿ ಜಿಲ್ಲೆಯಾದ್ಯಂತ ಸುರಿದ ಮುಂಗಾರು ಪೂರ್ವ ಧಾರಾಕಾರ ಮಳೆಗೆ ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಮಳೆಯಿಂದಾಗಿ ಜಿಲ್ಲೆಯಲ್ಲಿ 1721 ರೈತರ 1235.8 ಹೆಕ್ಟರ್ ಬೆಳೆ ನಾಶವಾಗಿದೆ ಎಂದು ಜಿಲ್ಲಾಧಿಕಾರಿ ಡಾ ವಿಜಯ್ ಮಹಾಂತೇಶ್ ದಾನಮ್ಮನವರ್ ತಿಳಿಸಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಜನಪ್ರಿಯ ಮನ್ ಕಿ ಬಾತ್ನ 134ನೇ ಆವೃತ್ತಿ ಈ ತಿಂಗಳ 31ರಂದು ಪ್ರಸಾರವಾಗಲಿದೆ. ನಾಗರಿಕರು ತಮ್ಮ ಅಭಿಪ್ರಾಯಗಳನ್ನು ಈ ತಿಂಗಳ 29ರೊಳಗೆ MyGOV.in ಮೂಲಕ ಹಂಚಿಕೊಳ್ಳಬಹುದು. ಶಿವಮೊಗ್ಗದ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಬ್ರಹ್ಮಾವರ ಕೇಂದ್ರದ 2026-27 ಶೈಕ್ಷಣಿಕ ವರ್ಷದ 2 ವರ್ಷಗಳ ಕನ್ನಡ ಮಾಧ್ಯಮ ಡಿಪ್ಲೊಮಾ ಕೃಷಿ ಕೋರ್ಸ್ ಪ್ರವೇಶಕ್ಕೆ ಅರ್ಜಿ ಆಹ್ವಾನಿಸಲಾಗಿದೆ. ರೈತರು ಹಾಗೂ ಕೃಷಿ ಕಾರ್ಮಿಕರ ಮಕ್ಕಳಿಗೆ 50%ರಷ್ಟು ಸೀಟುಗಳನ್ನು ಮೀಸಲಿಡಲಾಗಿದೆ. ಹೆಚ್ಚಿನ ಮಾಹಿತಿಗೆ ಜಾಲತಾಣ www.uahs.edu.in ಭೇಟಿ ನೀಡಬಹುದು. ಬಾಗಲಕೋಟೆ ಜಿಲ್ಲೆ ಬಾದಾಮಿ ತಾಲೂಕಿನ ಮಹಾಕೂಟದಲ್ಲಿ ಬಿಜೆಪಿ ವತಿಯಿಂದ ಆಯೋಜಿಸಲಾದ ಪಂಡಿತ್ ದೀನ್ದಯಾಳ್ ಉಪಾಧ್ಯಾಯ ಪ್ರಶಿಕ್ಷಣ ಮಹಾಭಿಯಾನಕ್ಕೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಚಾಲನೆ ನೀಡಿದರು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ 1:10.
1: ವಿವಿಧ ಭಾರತಿ ಆಕಾಶವಾಣಿ ಕನ್ನಡ, ಸಮಯ 12:06:03.

ನಮಸ್ತೆ, ನಾನು ಯೋಗರಾಜ್ ಭಟ್ ಮಾತಾಡ್ತಿದ್ದೀನಿ. ವಿವಿಧ ಭಾರತಿ ಎಫ್ಎಂ ನಾನು ಸದಾ ಕೇಳ್ತೀನಿ, ತುಂಬಾ ಇಷ್ಟದ ಸ್ಟೇಷನ್ ನಂಗಿದು. ನೀವು ಕೇಳಿ ಆನಂದಿಸಿ, ಕಿವಿಗೊಳ್ಳೆದು. ಜೈ ವಿವಿಧ ಭಾರತಿ.

0: ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಕರಿಗುಂದು ಹಾಡು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಕರಿಗುಂದು ಹಾಡು ಕಾರ್ಯಕ್ರಮದಲ್ಲಿ ನೀವು ಕರೆ ಮಾಡಿ ನಿಮ್ಮ ನೆಚ್ಚಿನ ಮೆಚ್ಚಿನ ಇಷ್ಟದ ಹಾಡುಗಳನ್ನ ಕೇಳಬಹುದು. ಸ್ನೇಹಿತರೆ, ಒಂದು ವಿಷಯ ಹೇಳ್ತೀನಿ, ಏನಪ್ಪ ಅಂದ್ರೆ ಕೇಳಿದ್ದೆ ಹಾಡನ್ನ ಕೇಳಬೇಡಿ. ಸಾಕಷ್ಟು ಹಾಡುಗಳಿದ್ದಾವೆ, ಕೇಳಿ ಆನಂದಿಸಿ ಖುಷಿಯಾಗಿರಿ. ಹಾಗೆ ನಮ್ಮ ಮೆಸೇಜ್ಗಳು ಕೂಡ ಬರ್ತಾ ಇದ್ದಾವೆ, ಅವರು ಹಾಡು ಕೇಳ್ತಾ ಇದ್ದಾರೆ, ಅದನ್ನೇ ಹಾಕ್ತೀರಾ ಇದನ್ನೇ ಹಾಕ್ತೀರಾ ಅಂತೆಲ್ಲ ಮೆಸೇಜ್ ಈಗಾಗಲೇ ಬಂದ್ಬಿಟ್ಟಿದ್ದಾವೆ. ದಯವಿಟ್ಟು ನೀವು ಕೂಡ ಕರೆ ಮಾಡಿ, ನಿಮ್ಮ ಇಷ್ಟದ ಹಾಡನ್ನು ಕೇಳಿ ನೀವು ಕೂಡ ಹಾಕಿಸ್ಕೊಂಡು ಹಾಡನ್ನು ಎಂಜಾಯ್ ಮಾಡಿ ಅಂತ ಹೇಳ್ತಾ ಯಾರಿದ್ದಾರೆ ಕರೆನಲ್ಲಿ? ಹಲೋ, ನಮಸ್ತೆ.
1: ಹಲೋ, ನಮಸ್ತೆ ಮೇಡಮ್.
0: ಎಲ್ಲಿಂದ ಯಾರು?
1: ನಾವು ನಂಜೇಗೌಡ್ರು ಅಂತ, ಸಿಂಗಳ್ಳಿಯಿಂದ.
0: ನಂಜೇಗೌಡ್ರೆ, ಹೇಗಿದ್ದೀರಾ?
1: ಹಾ, ಚೆನ್ನಾಗಿದೆ ಮೇಡಮ್.
0: ಏನ್ ಮಾಡ್ಕೊಂಡಿದ್ದೀರಾ ನಂಜೇಗೌಡ್ರೆ?
1: ಮೇಡಮ್, ನಾವು ಗವರ್ನಮೆಂಟ್ ಅಲ್ಲಿ ಓದ್ತಾ ಇದ್ದೀವಿ.
0: ಗವರ್ನಮೆಂಟ್ ಕೆಲಸ ಮಾಡ್ತಿದ್ದೀರಾ?
1: ಹೌದು ಮೇಡಮ್.
0: ಹಾಗೆ ನಮ್ಮೆಲ್ಲ ಕಾರ್ಯಕ್ರಮಗಳನ್ನ ಕೇಳ್ತೀರಾ?
1: ಹೌದು, ಕೇಳ್ತಾ ಇರ್ತೀವಿ.
0: ಯಾವ ಹಾಡ್ಬೇಕು ತಮ್ಗೆ?
1: ಸ್ವಪ್ನ ಚಿತ್ರದಿಂದ ಮೇಡಮ್.

0: ಅರ್ಪಣೆ ನಿನಗೆ ಅರ್ಪಣೆ ಅಂತ ಮಾಡಿದೆ
1: ಸ್ವಪ್ನ ಚಿತ್ರದಿಂದ ಅರ್ಪಣೆ
0: ನಿನಗೆ ಅರ್ಪಣೆ.
1: ಯಾಕೆ ಈ ಹಾಡ್ಬೇಕು ತಮ್ಗೆ?
0: ಅದು ಒಂದು ಸ್ತ್ರೀಗೆ ಒಂದು ನಮನ ಸಲ್ಲಿಸೋರು ಅದು ಚೆನ್ನಾಗಿದೆ, ಒಂದು ಹಾಡು ರೆಕಾರ್ಡ್ ಚೆನ್ನಾಗಿದೆ, ಒಂದು
1: ಅವ್ರಿಗೆ
0: ಹಾಡಿರೋ ಚೆನ್ನಾಗಿದೆ ಮತ್ತೆ.
1: ಅದೇ ಅದೇ ನಾನು ಕೇಳ್ತಿರೋದು, ಯಾರಿಗೆ ಹೊಗಳ್ಬೇಕು ಅಂತ ಕೇಳ್ತಿದ್ದೀರಾ ಹಾಡು?
0: ಇಲ್ಲ ಯಾರು ಆ ತರ ಎಲ್ಲ ಮೇಡಮ್, ನಮ್ಮ ಹೆಸರು ಕೇಳ್ಕೊಳ್ಳಿ ಹೇಳಿ.
1: ನಿಮ್ಗಾಗಿ ನಂಜೇಗೌಡ್ರೆ ಅರ್ಪಣೆ ಈ ಹಾಡು ನಿಮ್ಗೆ. ಖುಷಿಯಾಗಿರಿ, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ನಮಸ್ತೆ.
0: ಥ್ಯಾಂಕ್ ಯು ಮೇಡಮ್.

ಲಕ್ಷ ದೀಪ ಜೊತೆಯಾಗಿ ಬೆಳಗಿ ಮೆರೆವಂತೆ ಕಣ್ಣ ಮಿಂಚು, ಮುತ್ತು ರತ್ನ ಮಳೆಯಾಗಿ ಚೆಲ್ಲಿ ಹೊಳೆವಂತೆ ನಗೆಯ ಸಂಚು, ಅರಳಿ ನಿಂತ ಕಮಲದಂತೆ

0: ವಾವ್, ಎಂತ ಅದ್ಭುತವಾದಂತ ಹಾಡು. ಸ್ವಪ್ನ ಚಿತ್ರದ ಗೀತೆಯನ್ನ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಕಂಠಸಿರಿಯಲ್ಲಿ ಕೇಳಿದ್ರಿ. ಆರ್ ಎನ್ ಜಯಗೋಪಾಲ್ ಅವರ ರಚನೆ, ಗೀತೆ ಸತ್ಯಂ ಅವರ ಸಂಗೀತವಿತ್ತು. ಕರೆಗೊಂದು ಹಾಡು ಕಾರ್ಯಕ್ರಮವನ್ನ ಕೇಳ್ತಾ ಇದ್ದೀರಾ. ನೀವು ಕರೆ ಮಾಡಿ ನಿಮ್ಮ ಇಷ್ಟದ ನೆಚ್ಚಿನ ಮೆಚ್ಚಿನ ಹಾಡುಗಳನ್ನ ನೀವು ಕೇಳಬಹುದು. ಇದು ನಿಮ್ಮ ವಿವಿಧ ಭಾರತಿ, ನಾನು ಮಧುಮಾಲ್ತಿ. ನಮ್ಮ ದೂರವಾಣಿ ಸಂಖ್ಯೆ 0802216157 ಈ ಸಂಖ್ಯೆಗೆ ಕರೆ ಮಾಡಿ. ಮತ್ತೊಂದು ದೂರವಾಣಿ ಸಂಖ್ಯೆ 0802237799 ಈ ಸಂಖ್ಯೆಗೆ, ಮತ್ತೊಂದು ದೂರವಾಣಿ ಸಂಖ್ಯೆ 0802237788 ಈ ಸಂಖ್ಯೆಗೆ ಕರೆ ಮಾಡಿ. ನಿಮ್ಮಿಷ್ಟದ ಮೆಚ್ಚಿನ ನೆಚ್ಚಿನ ಹಾಡುಗಳನ್ನು ನಮ್ಮ ವಿವಿಧ ಭಾರತಿ ಮೂಲಕ ಕೇಳಿ. ಮುಂದಿನ ಕರೆ, ಹಲೋ, ನಮಸ್ತೆ.
1: ನಮಸ್ತೆ ಮಧುಮಾಲ್ತಿ ಅವರು, ಹೇಗಿದ್ದೀರಾ?
0: ವಾವ್, ನಾನ್ ಚೆನ್ನಾಗಿದ್ದೇನೆ, ನೀವ್ ಹೇಗಿದ್ದೀರಾ?
1: ಗೊತ್ತಾಯ್ತಾನೆ, ಯಾರು ಅಂತ
0: ನೀವ್ ಯಾರಿಗ್ ಗೊತ್ತಿಲ್ಲ ಹೇಳಿ.
1: ಮಧುಮಾಲ್ತಿ ಅವ್ರೆ ನಮಸ್ಕಾರ ನಿಮ್ಗೆ.
0: ನಮಸ್ಕಾರ, ನಮಸ್ಕಾರ, ದೊಡ್ಡ ನಮಸ್ಕಾರ ನಿಮ್ಗೆ.
1: ಎರಡ್ ಹಾಡು ಕೇಳಿದ್ರಿ ನೀವು, ಇಲ್ಲಿ ಯಾವ್ದು ಇಲ್ಲ ಅಂದ್ರಿ.
0: ನೀವು ಇಲ್ದೇ ಇರೋ ಹಾಡುಗಳನ್ನೇ ಕೇಳ್ತೀರಾ, ಒಂದಷ್ಟು ಹೊತ್ತು ಮಾತಾಡೋಣ.
1: ಆರಾಧನೆ ಮೂವಿಯಿಂದ ಒಲವೇ ಚೆಲುವ ಕವನ ಸಾಂಗ್ ಪ್ರಸಾರ ಮಾಡಿ
0: ಹಾಡಿ ಒಂದ್ ಸ್ವಲ್ಪ.

0: ವನ ವನ ವಾವ್
1: ವಲ್ಲವೇ ಚೆಲ್ಲುವ ಕವ, ನಮ್ಮ ಅಣ್ಣವ್ರು ವಿಷ್ಣುವರ್ದು ನಾಡಿರೋದು
0: ಅಲ್ವಾ.
1: ಮತ್ತೆ ಗೀತಾ ಇದಾರೆ.
0: ಇವರೇ ರೇಖಾ ಅವರೇ,
1: ಹೇಳಿ ಹೇಳಿ.
0: ಏನಂದ್ರೆ ನಿಮ್ಮ ಒಂದು ಈ ಒಂದು ಜೋಶ್ ಇದೆಯಲ್ಲ, ನಿಜಕ್ಕೂ ಮೆಚ್ಚ ಅಂತದ್ದು.
1: ಏನ್ ಜೋಶ್! ಟಿಫನ್ ಮಾಡಿ, ಟಿಫನ್ ಮಾಡಿ ಬನ್ನಿ,
0: ಟಿಫನ್ ಮಾಡಿ ಬನ್ನಿ. ಅಲ್ಲ, ನೀವು ಈಗ ಕರೆ ನಿಮ್ಗೆ ಸಿಗ್ಬೇಕು ಅಂದ್ರೆ ತುಂಬಾ ಪ್ರಯತ್ನ ಪಡ್ತೀರಲ್ವಾ?
1: ಹೌದು, ತುಂಬಾ ಪ್ರಯತ್ನ ಪಡ್ತಾ ಇರ್ತೀನಿ, ಸಿಗಲ್ಲ ಮಧುಮಾಲತಿ ಅವರೇ. ಇಮೇಲ್ ಕಳ್ಸಲ್ಲ ಅಂದ್ರೆ ಗೊತ್ತಾಗಲ್ಲ ನನ್ಗೆ. ಇಮೇಲ್ ಅದೇ ಇದ್ದ ಸಾಂಗ್ ಬರುತ್ತಲ್ಲ, ಸಾಂಗ್ ಹಾಕ್ತಿರಲ್ಲ. ಅದು ನಿಮ್ಮಲ್ಲಿ ಒಂದು ಮನವಿ
0: ಹೇಳಿ ಹೇಳಿ, ಮನವಿ ಮಾಡಿ.
1: ಹನ್ನೊಂದುವರೆಗೆ ಫಿಲಮ್ ಎಲ್ಲ ಹಾಕ್ತಿದ್ರಲ್ಲ, ಅದು ಕ್ಯಾನ್ಸಲ್ ಮಾಡ್ಬಿಟ್ರೆ ತುಂಬಾ ಬೇಜಾರಾಗುತ್ತೆ ಮಧುಮಾಲತಿ ಅವರೇ.
0: ಹನ್ನೊಂದುವರೆಗೆ
1: ಫಿಲಮ್ ದೆಲ್ಲ ಸ್ಟೋರಿದೆಲ್ಲ ಬರ್ತಿತ್ತಲ್ಲ,
0: ರಜತಾಂತರಂಗನ. ಬರುತ್ತೆ ಬರುತ್ತೆ, ಅದು ಬರುತ್ತೆ ಬರುತ್ತೆ, ಮತ್ತೆ ಬರುತ್ತೆ. ಆದ್ರೂ ನನ್ಗೆ ನಿಮ್ಮ ಒಂದು ಜೋಶ್ ಇದೆಯಲ್ಲ, ಕರೆ ಮಾಡಿ ಅದು ಮೊದಲನೇ ಕರೆ ನಂದೇ ಆಗ್ಬೇಕು ಅಂತ ತುಂಬಾ ಕಾಂಪಿಟೇಷನ್ ಅಲ್ಲಿ ನೀವು ನಮ್ ಜೊತೆ ಮಾತಾಡ್ತಿರಲ್ಲ, ಖುಷಿ ಆಗುತ್ತೆ ನಮ್ಗೆ. ತುಂಬಾ ದಿನ ನನ್ ಬಂದಾಗೆಲ್ಲ ಮಾತಾಡ್ತೀರಾ, ತುಂಬಾ ದಿನ ಏನಿಲ್ಲ. ನಿಮ್ಗಾಗಿ ಈ ಹಾಡನ್ನ ಪ್ರಸಾರ ಮಾಡ್ತೀನಿ, ಕೇಳಿ ಎಂಜಾಯ್ ಮಾಡಿ.
1: ಧನ್ಯವಾದಗಳು ತಮ್ಗೆ.
0: ನಿಮ್ಗೂ ಧನ್ಯವಾದಗಳು. ನಮಸ್ತೆ ನಮಸ್ತೆ
1: ನಮಸ್ತೆ.

ಒಂದು ಪಪ್ಪಿ ಡ್ಯಾಡಿಗೆ, ಒಂದು ಪಪ್ಪಿ ಮಮ್ಮಿಗೆ. ಮಮ್ಮಿ ಕೊಟ್ಟ ಪಪ್ಪಿ ಸಿಹಿ, ಡ್ಯಾಡಿ

0: ಒಂದು ಸೊಗಸಾದ ಹಾಡನ್ನ ನೆನಪು ಮಾಡಿಕೊಟ್ರು ನಮ್ಮ ರೇಖಾ ಅವರು. ಒಂದೊಳ್ಳೆ ಹಾಡನ್ನ ಕೇಳ್ಕೊಂಡು ಬಂದ್ವಿ. ಸಮಯ 12:21 ಕರೆಗೊಂದು ಹಾಡು ಕಾರ್ಯಕ್ರಮವನ್ನ ಕೇಳ್ತಿದ್ದಾರೆ. ನಿಮ್ಮಿಷ್ಟದ ಹಾಡುಗಳನ್ನ ಕೇಳೋದಕ್ಕೆ ನೀವು ನಮಗೆ ಕರೆ ಮಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆ 0802237 7788. ಮತ್ತೊಂದು ದೂರವಾಣಿ ಸಂಖ್ಯೆ 0802237 7999. ಮತ್ತೊಂದು ದೂರವಾಣಿ ಸಂಖ್ಯೆ 0802262615. ಈ ಸಂಖ್ಯೆಗೆ ಕರೆ ಮಾಡಿ ನಿಮ್ಮಿಷ್ಟದ ಹಾಡುಗಳನ್ನ ನೀವು ಕೇಳಬಹುದು. ಇದು ನಿಮ್ಮ ನೆಚ್ಚಿನ ವಿವಿಧ ಭಾರತಿ 102.9 FM. ಹಲೋ, ನಮಸ್ತೆ.
1: ನಮಸ್ಕಾರ ಮೇಡಮ್.
0: ಎಲ್ಲಿಂದ? ಯಾರು?
1: ಬೆಳಗಾವಿ ಜಿಲ್ಲೆ ಸೌಂದರ್ಯ ತಾಲೂಕು ಮುರುಘಾ ಗ್ರಾಮದಿಂದ ಮೇಡಮ್.
0: ತಮ್ಮ ಹೆಸರು?
1: ರಮೇಶ್ ಅಂತ ಹೇಳಿ ಮೇಡಮ್.
0: ರಮೇಶ್, ಏನ್ ಮಾಡ್ಕೊಂಡಿದ್ದೀರಾ?
1: ನಾವು ಹಸಿರು ಬಳೆ ತಯಾರಕರು ಮೇಡಮ್.
0: ಏನು?
1: ಹಸಿರು ಬಳೆ ತಯಾರಕರು. ಹಸಿರು ಬಳೆ ತಯಾರಕರು.
0: ಹೌದಾ?
1: ಹಾ ಮೇಡಮ್.
0: ಕೆಲಸ ನಡೀತಾ ಇದೆಯಾ?
1: ಕೆಲಸ ಜೋರಿದೆ ಮೇಡಮ್.
0: ಆ ನಡುವೆ ನಮ್ಮ ಕಾರ್ಯಕ್ರಮಗಳನ್ನ ಕೇಳ್ತಾ ಇರ್ತೀರಾ?
1: ಸತತ ಕೇಳ್ತಾನೆ ಮೇಡಮ್. 12 ವರ್ಷದಿಂದ ಕೇಳ್ತಾ ಇದ್ದೀನಿ ಮೇಡಮ್.
0: 12 ವರ್ಷದಿಂದ? ಪರವಾಗಿಲ್ಲ. ಮತ್ತೆ ಯಾವೆಲ್ಲ ಕಾರ್ಯಕ್ರಮಗಳು ಇಷ್ಟ ಆಗ್ತವೆ ತಮ್ಗೆ?
1: ಒಂದ್ರಕ್ಕಿಂತ ಒಂದ್ ಅದ್ಭುತ ಕಾರ್ಯಕ್ರಮ ಇದೆ ಮೇಡಮ್. ಯಾವ್ದಂತ ಹೇಳಕ್ ಆಗುದಿಲ್ಲ ಮೇಡಮ್. ವೈವಿಧ್ಯಮಯ ಕಾರ್ಯಕ್ರಮ ಅಂತ ಬಹಳ ಚಲೋ ಕಾರ್ಯಕ್ರಮ ಕೊಡತ್ರಿ ಮೇಡಮ್. ಮತ್ತೆ ಕಾಯಂ ಅಂತ ಈಗ ನಾವು ರೆಡಿಯಾಗಿ ಕೇಳೋದ್ರ ಮೇಡಮ್. ಯಾವಾಗಿದ್ರು ಒಟ್ ನಿಮ್ಮ ಕಾರ್ಯಕ್ರಮ ಕೇಳ್ಕೊಂತ ಇದೀನಿ. ಕಾರ್ಯಕ್ರಮ ಮಾತ್ರ ಸೂಪರ್ ಆಗಿ ಬರ್ತಾವ ಮೇಡಮ್.
0: ಮತ್ತೆ ಯಾವ ಹಾಡು ಬೇಕು ತಮ್ಗೆ?
1: ಮುದ್ದಿನ ಮಾವಾದಿಂದ ಮೇಡಮ್. ಶಿವನಿ ಹರಣಿ ಅಂತ ರಾಜ್ಕುಮಾರ್ ಅದ್ ಹಾಡಿ ಬೇಕಲ್ರ ಮೇಡಮ್.
0: ಯಾಕೆ ಈ ಹಾಡು ತುಂಬಾ ಇಷ್ಟ ನಿಮ್ಗೆ?
1: ಹಾಡ ಭಕ್ತಿ ಇದೆ ಅಲ್ಲ ಮೇಡಮ್ ಸಾಂಗ. ಮತ್ತ ಎಲ್ಲಾ ನಮ್ಮ ಕರ್ನಾಟಕ ದೇವಸ್ಥಾನದ ಕೆಲವೊಂದು ತಗೊಂಡಿದ್ದಾರೆ ಹಾಡಲ್ಲಿ.
0: ಬಹಳ ಅದ್ಭುತವಾದ
1: ಇಷ್ಟ
0: ಖಂಡಿತವಾಗಿ. ನಿಮ್ಮಿಷ್ಟದ ಹಾಡನ್ನ ಪ್ರಸಾರ ಮಾಡ್ತೇನೆ ರಮೇಶ್ ಅವರೇ.
1: ನಾಗರಾಜ್ ಗೋಸ್ಕರನು ಸ್ವಲ್ಪ ಕೇಳ್ತಾ ಇದ್ದೀನಿ. ನಾಗರಾಜ್ ಸುನಗಾರ್ ಅಂತ ಹೇಳಿ ಮೇಡಮ್.
0: ನಾಗರಾಜ್ ಹೂಗಾರ್?
1: ಸುನಗಾರ್ ಮೇಡಮ್.
0: ಸುನಗಾರ್ ಅಂತನಾ? ಅವರಿಗಾಗಿ ಕೂಡ ಈ ಹಾಡು ಪ್ರಸಾರ ಆಗುತ್ತೆ. ನಮ್ಮೆಲ್ಲಾ ಕೇಳುಗ ಮಿತ್ರರಿಗೂ ಕೂಡ ಈ ಹಾಡು ತುಂಬಾನೇ ಇಷ್ಟ ಆಗುತ್ತೆ ಎಲ್ಲರಿಗೂ ಕೂಡ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ನಮಸ್ಕಾರ.

0: ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ 102.9 ಎಫ್ಎಂ ಕರಿಗೊಂದು ಹಾಡು ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ. ಮುಂದಿನ ಕರೆ, ಹಲೋ ನಮಸ್ತೆ.
1: ಹಲೋ
2: ಹಲೋ, ನಮಸ್ಕಾರ ಮೇಡಮ್.
0: ನಮಸ್ಕಾರ ರೋಹಿತ್ ಅವರು, ಹೇಗಿದ್ದೀರಾ?
2: ಚೆನ್ನಾಗಿದ್ದೀನಿ ಮೇಡಮ್, ನೀವ್ ಹೇಗಿದ್ದೀರಾ?
0: ನಾನ್ ಚೆನ್ನಾಗಿದ್ದೇನೆ. ಎಲ್ಲಿಂದ ರೋಹಿತ್ ಕರೆ?
2: ದಾಸನ್ಪುರ ಮೇಡಮ್.
0: ದಾಸನ್ಪುರ, ಮರ್ತೋಗ್ಬಿಟ್ಟೆ ನಾನು, ತುಂಬಾ ದಿನಗಳಾಯ್ತಲ್ಲ.
2: ನಿಮ್ಮತೆ ಮಾತಾಡಿ ತುಂಬಾ ದಿನ ಆಯ್ತು. ಕಾರ್ಯಕ್ರಮಕ್ಕೆ ಕರೆ ಮಾಡಿ 25
0: ತಿಂಡಿ ಆಯ್ತಾ ಅಂತ ಕೇಳಕ್ಕೂ ಆಗಲ್ಲ, ಟೈಮ್ ಆಗಿದೆ. ಊಟ ಆಯ್ತಾ ಅಂತಾನು ಆಗಲ್ಲ, ಇನ್ನು ಟೈಮ್ ಬಂದಿಲ್ಲ.
2: ಹೌದು, ಖಂಡಿತ ಮೇಡಮ್.
0: ಮಧ್ಯದಲ್ಲಿ ಜ್ಯೂಸ್ ಕುಡಿದ್ರಾ?
2: ಜ್ಯೂಸ್ ಕುಡಿದ್ವಿ ಮೇಡಮ್. ಬ್ಯಾಂಕ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೆ, ಒಂದ್ ಎರಡ್ ಸರಿ ಟ್ರೈ ಮಾಡಿದೆ, ಕಾಲ್ ಸಿಕ್ತು.
0: ಖುಷಿ ಆಗ್ಬಿಟ್ರಿ?
2: ಖುಷಿ ಆಯ್ತು ಮೇಡಮ್, ತುಂಬಾ
0: ಖುಷಿ ಆಗಿದ್ದೀರಾ ಅಂತ.

0: ಹೌದೌದು ಮೇಡಮ್.
1: ಯಾವ ಹಾಡ್ ಬೇಕು ರೋಹಿತ್?
0: ಮೇಡಮ್ ಚಿತ್ರದ ಹೆಸರು ಸ್ಟೇಟ್ ರೌಡಿ ಅಂತ.
1: ಸ್ಟೇಟ್ ರೌಡಿ,
0: ಆಕ್ಚುಲಿ ಈ ಹಾಡು ನಾನು ಕೇಳೋ ಹಾಡು ಚಿತ್ರದಲ್ಲಿಲ್ಲ.
1: ಚಿತ್ರದಲ್ಲಿಲ್ಲ
0: ಬಟ್ ತುಂಬಾ ಅಪರೂಪದ ಹಾಡು, ಫೀಮೇಲ್ ಡುಯೆಟ್ ಇದು.
1: ಚಿತ್ರ ಭಂಡಾರದಲ್ಲಿದೆ.
0: ಹೌದು,
1: ನಮ್ಮ ವಿವಿಧ ಭಾರತಿ ಭಂಡಾರದಲ್ಲಿ ಇದೆ.
0: ಹೌದು ಹೌದು, ಚಿತ್ರಮ್ಮ ಮತ್ತೆ ಮಂಜುಳ ಗುರುರಾಜ್ ಅವರು ತುಂಬಾ ಚೆನ್ನಾಗಿ ಆಡಿದ್ದಾರೆ ಅದನ್ನ.
1: ನೀವೇನ್ ಗೊತ್ತಾ, ತುಂಬಾ ಸರ್ಚ್ ಮಾಡ್ದಿರಾ, ಒಂದು ಅಪರೂಪದ ಹಾಡುಗಳನ್ನ ಹೆಕ್ಕಿ ಹೊಕ್ಕಿ ತಂದು ಕೊಡ್ತೀರಾ ನಮ್ಗೆ.
0: ಕೇಳಿರೋ ಹಾಡುಗಳನ್ನ ಕೇಳ್ಬಾರ್ದು ಮೇಡಮ್, ಕೇಳ್ಬೇಕು ಸ್ವಲ್ಪ ಬದಲಾವಣೆ ಬೇಕು ಜನಕ್ಕೆ.
1: ನಾನು ಯಾವಾಗ್ಲೂ ಅಷ್ಟೇ, ನೀವು ಪ್ರತಿ ಸಲ ಕರೆ ಮಾಡಿದಾಗ್ಲೂ ಅಷ್ಟೇ, ಯಾವ್ದಾದ್ರು ಒಂದು ಅಪರೂಪದ ಹಾಡುಗಳು ಅದನ್ನ ಇಟ್ಕೊಂಡಿರ್ತೀರ ಕಾಯ್ತಾ, ಒಂಥರ ಇದನ್ನ ಕೇಳಿಸ್ಬೇಕು ಅನ್ನೋ ತರದಲ್ಲಿ. ಥ್ಯಾಂಕ್ ಯು ವೆರಿ ಮಚ್.
0: ಧನ್ಯವಾದ.
1: ನಿಮಗಾಗಿ, ಎಲ್ಲಾ ಕೇಳುಗರಿಗಾಗಿ ಈ ಒಂದು ಹಾಡು ನೀವು ಕೇಳಿ, ಎಲ್ಲರೂ ಕೇಳ್ತಾರೆ, ನಾನು ಕೇಳ್ತೀನಿ.
0: ಧನ್ಯವಾದ.
1: ಧನ್ಯವಾದಗಳು. ನಮಸ್ತೆ.
0: ಧನ್ಯವಾದ ಮೇಡಮ್.

0: ವಿ ಮನೋಹರ್ ಅವರ ಸಾಹಿತ್ಯದ, ರಾಜನ್ ನಾಗೇಂದ್ರ ಅವರ ಸಂಗೀತದ ಸ್ಟೇಟ್ ರೌಡಿ ಚಿತ್ರದ ಹಾಡನ್ನು ಕೇಳಿದ್ರಿ. ಮಂಜುಳಾ ಗುರುರಾಜ್ ಹಾಗೂ ಚಿತ್ರ ಅವರ ಕಂಠಸಿರಿಯಲ್ಲಿ ಗೀತೆ ಮುಡಿ ಬಂತು. ಮುಂದಿನ ಕರೆ. ಹಲೋ, ನಮಸ್ತೆ.
1: ಹಲೋ,
0: ನಮಸ್ಕಾರ.
1: ನಮಸ್ತೆ ಮೇಡಮ್.
0: ತಮ್ಮ ಹೆಸರು?
1: ಮೇಡಮ್, ಮಂಗಳೇಶ್ ಸ್ವಾಮಿ ಅಂತ, ಮಂಗಳೂರಿನಿಂದ.
0: ಮಂಗಳೇಶ್ ಸ್ವಾಮಿಯವರು ಮಂಗಳೂರಿನಿಂದ. ಏನ್ ಮಾಡ್ಕೊಂಡಿದ್ದೀರಿ ತಾವು?
1: ನಮ್ದು ಟಿಫನ್ ಸೆಂಟರ್ ಇದೆ ಮೇಡಮ್, ಟಿಫನ್ ಸೆಂಟರ್ ಮಾಡ್ತಾ ನಿಮ್ಮ ಕಾರ್ಯಕ್ರಮವನ್ನು ಆಲಿಸ್ತೇವೆ.
0: ಟಿಫನ್ ಸೆಂಟರ್ ಅಲ್ಲಿ ಟಿಫನ್ ಎಲ್ಲ ಮುಗಿದೋಯ್ತು ಅನ್ಸುತ್ತಲ್ಲ ಈಗ?
1: ಎಲ್ಲ ಮುಗಿಸಿದ್ವಿ ಮೇಡಮ್.
0: ಎಲ್ಲ ಕ್ಲೋಸ್ ಆಯ್ತು.
1: ಕ್ಲೋಸ್ ಆಯ್ತು. ಕಾರ್ಯಕ್ರಮ ಕೇಳ್ತಾ ಕೇಳ್ತಾ ಕರೆ ಮಾಡಿದ್ವಿ, ಲೈನ್ ಸಿಕ್ತು, ಅವತ್ತು ನಿಮ್ ಜೊತೆ ಮಾತಾಡುವ ಅವಕಾಶ ಕೂಡಿ ಬಂತು.
0: ಈಗ ಮಧ್ಯಾಹ್ನಕ್ಕೆ ಅಡಿಗೆ ಎಲ್ಲ ತಯಾರಾಗ್ಬೇಕಾ?
1: ಹೌದು ಮೇಡಮ್.
0: ಟಿಫನ್ ಅಷ್ಟೇನ ಅಡಿಗೆನು ಮಾಡ್ತೀರಾ ಮಧ್ಯಾಹ್ನದ ಊಟನು ಕೂಡ?
1: ಇಲ್ಲ ಮೇಡಮ್, ಟಿಫನ್ ಬೆಳಗ್ಗೆ ಟಿಫನ್ ಮಾಡ್ತೀವಿ, ಸಾಯಂಕಾಲ ಮಿರ್ಚಿ ಬಜ್ಜಿ ಮಾಡ್ತೀವಿ.
0: ಎಲ್ಲಿ? ಮಂಗಳೂರಲ್ಲಿ?
1: ಕೊಪ್ಪಳ ಜಿಲ್ಲೆ ಮಂಗಳೂರು ಮೇಡಮ್.
0: ಒಂದಿನ ಬರೋಣ ನಿಮ್ಮ ಟಿಫನ್ ಸೆಂಟರ್ಗೆ.
1: ಬನ್ನಿ ಬನ್ನಿ ಮೇಡಮ್, ಬನ್ನಿ.
0: ಯಾವ ಹಾಡ್ಬೇಕು ತಮ್ಗೆ
1: ಮೇಡಮ್? ಇವತ್ತು ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿನಯದ ಚಿತ್ರ ಕಾಮಿನಬಿಲ್ಲು, ಅದರಲ್ಲಿ ಕಣ್ಣು ಕಣ್ಣು ಕಲೆತಾಗ ಮನವು ಉಯ್ಯಾಲೆ ಆಗಿದೆ ಕೂಗಿ ಅಂತ ಬರ್ತಲ್ಲ ಮೇಡಮ್, ಆ ಗೀತೆ ಬೇಕಾಯ್ತು.
0: ಯಾಕೆ ಮನವು ಉಯ್ಯಾಲೆ ಆಗಿದೆ ಕೂಗಿ ತಮ್ಗೆ
1: ಮೇಡಮ್? ಕಳೆದ ವಾರ ಈಗ ಕಾರ್ಯಕ್ರಮ ಕಾಮಿನಬಿಲ್ಲು ಚಿತ್ರದ ಗೀತೆ ಎಲ್ಲ ಹೇಳಿದ್ರಲ್ಲ ಮೇಡಮ್, ಪ್ರಸಾರ ಮಾಡಿದ್ರಲ್ಲ, ತುಂಬಾ ಖುಷಿ ಆಯ್ತು. ಆವಾಗಿನಿಂದ ಈ ಗೀತೆ ಕೇಳ್ಬೇಕಂತ ಕಾಯ್ತಾ ಇದ್ದೀನಿ ಮೇಡಮ್, ಅದಕ್ಕೋಸ್ಕರ ಇವತ್ತು ಲೈನ್ ಸಿಕ್ತು.
0: ನನ್ನ ಪ್ರಶ್ನೆ, ಮನವು ಉಯ್ಯಾಲೆಯಾಗಿ ತೂಗಿದೆ ಕೂಗಿ ಯಾಕೆ ನಿಮ್ಗೆ?
1: ಬಹಳ ಖುಷಿ ಆಗುತ್ತದೆ ಮೇಡಮ್,
0: ಕೇಳ್ತೀರಾ?
1: ಖುಷಿ ಆಗುತ್ತದಲ್ಲ ಮೇಡಮ್, ಮಠ ಮಠ ಮಧ್ಯಾಹ್ನ ಬಿಸಿಲಿದೆ ಆದ್ರೂ ಮನ ಉಯ್ಯಾಲೆ ಅಂತ ಕೂಗಿದೆ.
0: ಕೂಗಿದೆ ಇವಾಗ ಬರುತ್ತೆ ಹಾಡು, ಕೇಳಿಸ್ಕೊಂಡು ಎಂಜಾಯ್ ಮಾಡಿ ಒಳ್ಳೆ ಒಂದೊಳ್ಳೆ ಹಾಡನ್ನ, ಸೊಗಸಾದ ಹಾಡನ್ನ ಕೇಳಿದ್ರಿ. ಧನ್ಯವಾದಗಳು ತಮ್ಗೆ. ನಮಸ್ಕಾರ.
1: ನಮಸ್ತೆ ಮೇಡಮ್.

0: ಇದು ನಿಮ್ಮ ನೆಚ್ಚಿನ ವಿವಿಧ ಭಾರತಿ 102.9 FM ಕರಿಗೊಂದು ಹಾಡು ಕಾರ್ಯಕ್ರಮವನ್ನ ಕೇಳ್ತಾ ಇದ್ದೀರಾ. ಮುಂದಿನ ಕರೆ, ಹಲೋ, ನಮಸ್ತೆ.
1: ನಮಸ್ತೆ ಮೇಡಮ್.
0: ಯಾರು, ಎಲ್ಲಿಂದ?
1: ನಾನು ಯಲಹಂಕದಿಂದ, ನಾಗರತ್ನ ಅಂತ.
0: ಯಲಹಂಕದಿಂದ ನಾಗರತ್ನ ಅವರಿಗೆ,
1: ಮನದಾಳದಿಂದ ಮಧುಮಾಲತಿ ಅವರಿಗೆ ನಮಸ್ಕಾರ.
0: ವಾವ್, ಮನದಾಳದಿಂದ ಮಧುಮಾಲತಿ ಅವರಿಗೆ ನಮಸ್ಕಾರ.
1: ನಮಸ್ಕಾರ
0: ಅಂದ್ರೆ ನೀವು ಎಲ್ಲಾ ಕಾರ್ಯಕ್ರಮಗಳನ್ನ ಕೇಳ್ತಾ ಇರ್ತೀರಾ ಅಂತ ಅರ್ಥ ಆಯ್ತು.
1: ಎಲ್ಲಾ ಕಾರ್ಯಕ್ರಮಗಳನ್ನ ಕೇಳ್ತೀವಿ. ಹೊಸ ಕಾರ್ಯಕ್ರಮ ಬಂದಿರೋದು ತುಂಬಾ ಖುಷಿ ಇದೆ. ಅದನ್ನ ಕೇಳ್ಕೊಂಡೆ ನಾವೆಲ್ಲ ಕೆಲಸ ಮಾಡೋದು, ಅಡಿಗೆ ಮಾಡೋದು.
0: ಏನ್ ಮನೆಯಲ್ಲಿ ಮಾಡ್ತಾ
1: ಇರ್ತೀನಿ? ಆ ಮನೇಲಿ ಇರ್ತೀನಿ, ಮತ್ತೆ ಆರ್ಕೆಸ್ಟ್ರಾ ಮಾಡ್ತೀನಿ. ಏನ ಕೆಲಸ ಸಿಕ್ಕದಾಗ ಹೋಗಿರ್ತೀನಿ.
0: ಆರ್ಕೆಸ್ಟ್ರಾದಲ್ಲಿ ಹಾಡ್ತೀರಾ?
1: ಆರ್ಕೆಸ್ಟ್ರಾದಲ್ಲಿ ಹಾಡ್ತೀನಿ.
0: ಒಂದ್ ಹಾಡು ಹಾಗೆ ಬರ್ಲಿ ನೋಡಿ. ಈಗ
1: ಬಯಸದೆ ಬಳಿ ಬಂದೆ, ಬಯಕೆಯ ಸಿರಿ ತಂದೆ, ನಿನ್ನ ಹಂದಕ್ಕೆ ಬೆರಗಾದೆ, ಸಡಗರ ತೆರಲೆಂದೆ. ಅಯ್ಯೋ, ಮರ್ತೋಗ್ತಾ ಇದೆ ಯಾಕೋ, ಅದ್ರೇಡಿ ಅದೆಲ್ಲ ಆಡ್ತಿದ್ದೀರಲ್ಲ, ಮರ್ತೋಗ್ತಾ.
0: ಇದೇ ಹಾಡನ್ನ ಕೇಳಿದಿರಿ ಅಲ್ಲ ನೀವು ತಾವು?
1: ಹೌದು ಹೌದು ಮೇಡಮ್.
0: ಯಾಕೆ ಈ ಹಾಡು ಇಷ್ಟ ಆಯ್ತು ತುಂಬಾ?
1: ನನ್ಗೆ ತುಂಬಾ ಇಷ್ಟ ಅದು. ಲಕ್ಷ್ಮಿ ಅವರ ಕನಸು ಕಾಣ್ತಾರೆ ಜಯ ಜಗದೀಶ್ ಅವರು ಅದ್ರಲ್ಲಿ. ಹಂಗಾಗಿ ನನ್ಗೆ ನಮ್ಗೆ ನೆನಪಾಗುತ್ತೆ, ಹಿಂದೆ ನೆನಪೆಲ್ಲ ಬರುತ್ತೆ.
0: ಕನಸು ಕಾಣದಂದ್ರೆ ನಿಮ್ಗೆ ತುಂಬಾ ಇಷ್ಟ?
1: ಕನಸು ಕಾಣದಂದ್ರೆ ತುಂಬಾ ಇಷ್ಟ. ಈ ಹಾಡು ನನ್ನ ಮಕ್ಕಳು ರಕ್ಷಿತಾ, ರಮ್ಯಾ, ಭಾಗ್ಯ ಅವ್ರಿಗೆಲ್ಲ ಡೆಡಿಕೇಟ್ ಮಾಡ್ತೀನಿ
0: ಅಲ್ವಾ. ಕನಸು ಕಾಣದಂದ್ರೆ ಹೆಣ್ಮಕ್ಳಿಗೆ ತುಂಬಾನೇ ಇಷ್ಟ.
1: ತುಂಬಾ ಇಷ್ಟ ಅಲ್ಲ? ಹೌದೌದು
0: ಅಲ್ವಾ. ಅದ್ರಲ್ಲಿ ಈ ತರದ ಹಾಡುಗಳೆಲ್ಲ ಕೇಳ್ತಾ ಕನಸು ಕಾಣ್ತಾ ಇದ್ರೆ
1: ಒಂಥರ ಎಲ್ಲೋ ಬೇರೆ ಲೋಕಕ್ಕೆ ಹೋಗ್ಬಿಡ್ತೀವಿ
0: ಅಲ್ವಾ. ನಾಗರತ್ನ ಅವರೇ, ಈಗ ಒಂದು ಒಳ್ಳೆ ಹಾಡನ್ನ ನೀವು ನೆನಪು ಮಾಡ್ಕೊಟ್ರಿ. ಧನ್ಯವಾದಗಳು ತಮಗೆ ಕರೆ ಮಾಡಿದ್ದಕ್ಕೆ. ಧನ್ಯವಾದಗಳು, ನಮಸ್ತೆ.
2: ಹಿಂಗ್ಯಾಕ ಅಯ್ಯವ್ವ, ನಿನ್ ಕೂಸು ಅಳ್ಳಿಕತ್ತದ, ಎದಿ ಹಾಲ್ ಕುಡಿಸಿ ಸಮಾಧಾನ ಮಾಡು.
3: ಆಶಕ್ಕ, ಈ ಕೂಸಿಗೆ ಈಗ 3 ತಿಂಗಳಾಗ್ಯದ. ಆಕಳ ಹಾಲ್ ಕೊಟ್ರ ಒಲ್ಲಂದ ಹಠ ಮಾಡ್ಲಿಕತ್ತದ?
2: ಎಂಥ ತಪ್ಪು ಮಾಡ್ಲಿಕತ್ತಿದಿ? ಕೂಸಿಗೆ 6 ತಿಂಗಳ ತನಕ ಎದಿ ಹಾಲ್ ಮಾತ್ರ ಕೊಡ್ಬೇಕು, ಆಮೇಲೆ ಅದ್ರ ಜೊತೆ ಬ್ಯಾರೆ ಆಹಾರನು ಕೊಡು. 2 ವರ್ಷದ ತನಕ ಎದಿ ಹಾಲೇ ಕೊಡು, ಅಂದ್ರನೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದ.
4: ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಿಂಗಳಿನವರೆಗೆ ತಾಯಿ ಹಾಲು ಮಾತ್ರ ಉಣಿಸಿ, ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.

0: ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಕರಿಗೊಂದು ಹಾಡು ಕಾರ್ಯಕ್ರಮವನ್ನ ಕೇಳ್ತಾ ಇದ್ದೀರಾ. ನಿಮ್ಮಿಷ್ಟದ ನೆಚ್ಚಿನ ಮೆಚ್ಚಿನ ಹಾಡುಗಳನ್ನ ಕೇಳಬೇಕು ಅಂತ ಅನ್ಸಿದ್ರೆ ಕರೆ ಮಾಡಿ ನಮ್ಮ ಜೊತೆ ನಿಮ್ಮಿಷ್ಟದ ಹಾಡುಗಳನ್ನ ಕೇಳಬಹುದು. ನಮ್ಮ ದೂರವಾಣಿ ಸಂಖ್ಯೆ 0800 327 7788. ಮತ್ತೊಂದು ದೂರವಾಣಿ ಸಂಖ್ಯೆ 0800 327 7999. ಮುಂದಿನ ಕರೆ. ಹಲೋ, ನಮಸ್ತೆ.
1: ನಮಸ್ತೆ ಮೇಡಮ್ ರೀ.
0: ಯಾರು, ಎಲ್ಲಿಂದ?
1: ಶಿವಲಿಂಗಯ್ಯ ಹಿರೇಮಠರಿ, ರಾಯಬಾಗ್ ತಾಲೂಕ್ ಮುಗುಳ್ಕೋಡದಿಂದ ಮಾತಾಡಿದ್ರಿ.
0: ಹೇಗಿದ್ದೀರಿ?
1: ಆರಾಮದಂಡ ಮೇಡಮ್. ತಾವ್ ಆರಾಮದ್ರಿ?
0: ನಾನ್ ಚೆನ್ನಾಗಿದ್ದೇನೆ
1: ಮೇಡಮ್. ಮೇಡಮ್, ನನಗೆ ಇವತ್ತರಿ ಚಿತ್ರ ಸಂಯುಕ್ತ ರೀ.
0: ಸಂಯುಕ್ತ?
1: ಅದರಲ್ಲಿ ಮೈಸೂರಿನಲ್ಲಿ ಮಲ್ಲಿಗೆ ಹೂವು ಉಂಟಮ್ಮ, ಮಂಗಳೂರಿನಲ್ಲಿ ಭಾರಿ ಕಡಲು ಉಂಟಮ್ಮ. ಆ ಸಾಂಗ್ ರೀ.
0: ಈ ಹಾಡು ಬೇಕಾ ತಮ್ಗೆ? ಖಂಡಿತವಾಗಿಯೂ ನಿಮ್ಮಿಷ್ಟದ ಹಾಡನ್ನ ಪ್ರಸಾರ ಮಾಡ್ತೇವೆ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.
1: ಥ್ಯಾಂಕ್ಸ್ ರೀ ಮೇಡಮ್ ರೀ.

0: ವಿವಿಧ ಭಾರತಿ ಆಕಾಶವಾಣಿ ಕನ್ನಡ, ಸಮಯ 12:54 ಕರೆಗೊಂದು ಹಾಡು ಕಾರ್ಯಕ್ರಮದ ಕೊನೆಯ ಕರೆ ಇದು. ಹಲೋ, ನಮಸ್ತೆ.
1: ನಮಸ್ಕಾರ ಮಧುಮಾಲ್ತವ್ರೆ.
0: ನಮಸ್ತೆ, ಯಾರು, ಎಲ್ಲಿಂದ?
1: ಮಧುಮಾಲ್ತವ್ರೆ, ಬಿಎಲ್ ಇಂದ ಸುರೇಶ್ ಮಾತಾಡ್ತೀನಿ.
0: ಸುರೇಶ್ ಅವರು ಹೇಗಿದ್ದೀರಿ?
1: ಚೆನ್ನಾಗಿದ್ದೀನಿ ಮಧುಮಾಲ್ತವ್ರೆ, ನೀವ್ ಹೇಗಿದ್ದೀರಿ?
0: ನಾನ್ ತುಂಬಾ ಚೆನ್ನಾಗಿದ್ದೇನೆ. ತುಂಬಾ ದಿನಗಳಾಯ್ತು ನಿಮ್ ಜೊತೆ ಮಾತನಾಡಿ.
1: ಅಲ್ಲ, ಅದಕ್ಕಿಂತ ಮುಂಚೆ ನಿಮ್ಮ ಒಂದು ನಗುಮುಖದ

0: ಏನೋ
1: ದನಿ
0: ಮುಖ ಇರುತ್ತಲ್ಲ, ಏನು ಅದಕ್ಕೆ ಕಾರಣ ಅಂತ.
1: ಮುಖ ಕಾಣ್ತಾ ಇದೆಯಾ ಅಲ್ಲಿ?
0: ಹೌದು ಕಾಣ್ತಾ ಇದೆ.
1: ಹೌದಾ? ಯಾವ ಹಾಡ್ಬೇಕು ತಮ್ಗೆ?
0: ನನಗೆ ಗೌರಿ ಚಿತ್ರದಿಂದ ಹಾಡಿರುವಂತ ಹಾಡು ನಾ ಬೇಡವೆಂದೇ ನೀ ನೋಡಿ ಬಂದೆ ಅಂತೇಳಿ.
2: ಗೌರಿ ಚಿತ್ರದ
0: ನಾ ಬೇಡವೆಂದೇ ನೀ ನೋಡಿ ಬಂದೆ ಅಂತೇಳಿ.
2: ನಾ ಬೇಡವೆಂದೇ
0: ನೀ ನೋಡಿ ಬಂದೆ, ಎಂದೆಂದು ನಾ ಬಾಳ್ವೆ ನಿನ್ನೊಲವಿಂದೆ.
2: ಏನು ಸಿಗ್ತಾ ಇಲ್ವಲ್ಲ? ಮತ್ತೆ ಎಲ್ಲಿ ಅವರು ತಾವು?
0: ನಾನು ಜಾಲಹಳ್ಳಿ ಬಿಎಲ್ ಬಿಎಲ್ ಫ್ಯಾಕ್ಟರಿಯಿಂದ ಮಾತಾಡ್ತಾ ಇದ್ದೀನಿ.
2: ಕೆಲಸದಲ್ಲಿ ಕೆಲಸ ಮಾಡ್ತಾ ಮಾಡ್ತಿದ್ದೀರಾ ಏನು?
0: ಹೌದು ಕೆಲಸ ಮಾಡಿ ಈಗ ಊಟ ಮುಗಿಸ್ಕೊಂಡ್ ಬಂದು ನಿಮಗೆ ಮಾಡ್ತಾ ಇದ್ದೀನಿ.
2: ಕೊನೆಯ ಕರೆ ನಿಮ್ದಾಗಿದೆ, ಸದ್ಯಕ್ಕೆ ಸಿಕ್ಕಿದೆ. ಎಷ್ಟೊತ್ತಿಂದ ಪ್ರಯತ್ನ ಪಡ್ತಿದ್ದೀರಾ?
0: ನಾನು ಸುಮಾರು 12-20 ಪ್ರಯತ್ನ ಮಾಡ್ತಾ ಇದ್ದೀನಿ. ಊಟ ಬೇಗ ಮುಗಿಸ್ಕೊಂಡ್ ಬಂದು
2: ನೀವು ಒಂಥರ ಜೋಶ್, ಯಾಕಂದ್ರೆ ಕಾಂಪಿಟೇಷನ್ ಚೆನ್ನಾಗಿ ಕೊಡ್ತೀರಾ. ನಂದು ಕರೆ ಬೇಗ ಬರ್ಬೇಕು, ಸಿಗ್ಬೇಕು ಅಂತ ಹೇಳಿ.
0: ಸಿಗಲ್ಲ ಬಿಡಿ, ಯಾಕೆಂದ್ರೆ ಒಂದೇ ಫೋನ್ ರಿಸೀವ್ ಮಾಡೋದ್ರಲ್ಲಿ ಯಾವ ನಂಬರ್ ಅಲ್ಲಿ ಯಾವ ರಿಸೀವ್ ಮಾಡ್ತಾರೆ ಅಂತ ಯಾವ್ದು ಹೇಳಕ್ ಆಗಲ್ಲ. ಜೊತೆಗೆ ನೀವು ಇನ್ನೊಂದು ಯಾರ ನಂಬರ್ ಯಾರ ಕರೆಂಟ್ ಆಗುತ್ತೆ, ನೀವ್ ಯಾವ್ದು ತೆಗಿತೀರಾ, ಯಾರ ರಿಸೀವ್ ಮಾಡ್ತೀರಾ ಅಂತಾನು ಹೇಳಕ್ಕಾಗಲ್ಲ. ಲ್ಯಾಂಡ್ಲೈನ್ ಅಲ್ಲಿ ಯಾವತ್ತೂ ಅಷ್ಟೇ, ಮೊಬೈಲ್ ಅಲ್ಲಿ ಆದ್ರೆ ನಂಬರ್ ಗೊತ್ತಾಗ್ಬಿಡುತ್ತೆ, ಈ ನಂಬರ್ ಬೇಕಾದ್ರೆ ಈ ನಂಬರು ಇಲ್ಲ ಈ ನಂಬರ್ ಬೇಡ ಈ ನಂಬರು. ಬಟ್ ಲ್ಯಾಂಡ್ಲೈನ್ ಅಲ್ಲಿ ಇದೆ ನಂಬರ್ ಬರುತ್ತೆ, ಬಟ್ ಅದು ನಿಮ್ಮದೇ ಆಕಾಶವಾಣಿ ಅವ್ರು ಹಾಕಿಸ್ಕೊಂಡಿದ್ರು ಇಲ್ವಾ ಗೊತ್ತಿಲ್ಲ ನನಗೆ.
2: ಈಗ ನಿಮ್ಮಿಷ್ಟದ ಹಾಡನ್ನ ಖಂಡಿತ ಪ್ರಸಾರ ಮಾಡ್ತೇನೆ, ಕೇಳಿ ಆನಂದಿಸಿ. ಧನ್ಯವಾದಗಳು ತಮ್ಗೆ.

ಇದುವರೆಗೆ ಕರೆಗೊಂದು ಹಾಡು ಕಾರ್ಯಕ್ರಮವನ್ನು ಕೇಳ್ತಾ ಹಲವಾರು ನಮ್ಮ ಮಿತ್ರರು ಕರೆಯ ಮೂಲಕ ತಮ್ಮಿಷ್ಟದ ಹಾಡುಗಳನ್ನು ಕೇಳಿದ್ರಿ. ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಸಮಯ 1 ಗಂಟೆ. ಇನ್ನೀಗ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ನೀಟ್ ಯುಜಿ ಕಂಪ್ಯೂಟರ್ ಆಧಾರಿತ ಪರೀಕ್ಷಾ ವಿಧಾನಕ್ಕೆ ತಕ್ಷಣವೇ ಬದಲಾಯಿಸುವಂತೆ ಸುಪ್ರೀಂಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಲಾಗಿದೆ. ಅರ್ಜಿಯಲ್ಲಿ ಜೂನ್ 21ರಂದು ನಿಗದಿಪಡಿಸಲಾದ ಮರುಪರೀಕ್ಷೆಯನ್ನು ಸಿಬಿಟಿ ಮೋಡ್ ಮೂಲಕ ನಡೆಸುವಂತೆ ಮನವಿ ಮಾಡಲಾಗಿದೆ. ಕೇರಳಂ ನೂತನ ಮುಖ್ಯಮಂತ್ರಿಯಾಗಿ ವಿಡಿ ಸತೀಶನ್ ಇಂದು ಪ್ರಮಾಣವಚನ ಸ್ವೀಕರಿಸಿದ್ದಾರೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಕಾಂಗ್ರೆಸ್ ಮುಖಂಡರಾದ ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ, ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ಕೇರಳ ಮುಖ್ಯಮಂತ್ರಿಯಾಗಿ ಪ್ರಮಾಣವಚನ ಸ್ವೀಕರಿಸಿದ ವಿಡಿ ಸತೀಶನ್ ಅವರನ್ನು ಪ್ರಧಾನಿ ನರೇಂದ್ರ ಮೋದಿ ಅಭಿನಂದಿಸಿದ್ದಾರೆ. ಹೊಸದಾಗಿ ರಚನೆಯಾದ ಕೇರಳಂ ಸರ್ಕಾರಕ್ಕೆ ಜನರ ಆಕಾಂಕ್ಷೆಗಳನ್ನು ಈಡೇರಿಸುವಲ್ಲಿ ಕೇಂದ್ರ ಸರ್ಕಾರ ಎಲ್ಲ ರೀತಿಯ ಬೆಂಬಲ ನೀಡಲಿದೆ ಎಂದು ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಹೇಳಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ತಮ್ಮ 5 ರಾಷ್ಟಗಳ ವಿದೇಶಿ ಪ್ರವಾಸದ ಭಾಗವಾಗಿ ಸ್ವೀಡನ್ ಭೇಟಿಯನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿ ಇಂದು ನಾರ್ವೆಗೆ ತೆರಳಿದ್ದಾರೆ. ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ವಿಯೆಟ್ನಾಂ ಮತ್ತು ದಕ್ಷಿಣ ಕೊರಿಯಾ ರಾಷ್ಟಗಳ ದ್ವಿಪಕ್ಷೀಯ ಪ್ರವಾಸಕ್ಕಾಗಿ ಇಂದು ಪ್ರಯಾಣ ಬೆಳೆಸಿದ್ದಾರೆ. ಇಡಾಹೋದ ಮೌಂಟನ್ ಹೋಮ್ ಏರ್ಫೋರ್ಸ್ ಬೇಸ್ನಲ್ಲಿ ನಡೆದ ವೈಮಾನಿಕ ಪ್ರದರ್ಶನದ ಸಂದರ್ಭದಲ್ಲಿ 2 ಅಮೆರಿಕದ ಯುದ್ದ ವಿಮಾನಗಳು ಆಕಾಶದಲ್ಲಿ ಡಿಕ್ಕಿ ಹೊಡೆದು ಅಪಘಾತ ಸಂಭವಿಸಿದೆ. ಘಟನೆಗೆ ಕಾರಣಗಳನ್ನು ಅಧಿಕಾರಿಗಳು ಇನ್ನೂ ಬಹಿರಂಗಪಡಿಸಿಲ್ಲ. ಜಿಬಿಎ ವ್ಯಾಪ್ತಿಯಲ್ಲಿ ವಿಪತ್ತು ನಿರ್ವಹಣೆಗಾಗಿ ಅಧಿಕಾರಿಗಳು ಸದಾ ಸನ್ನದ್ದರಾಗಿರುವಂತೆ ಮುಖ್ಯ ಆಯುಕ್ತ ಮಹೇಶ್ವರ್ ರಾವ್ ಸೂಚನೆ ನೀಡಿದ್ದಾರೆ. ತಮಿಳುನಾಡಿನ ಮೆಟ್ಟೂರು ಜಲಾಶಯದಲ್ಲಿ ನೀರಿನ ಸಂಗ್ರಹಣಾ ಮಟ್ಟದಲ್ಲಿ ತೀವ್ರ ಕುಸಿತ ಕಂಡಿದ್ದು ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಕುರುವೈ ಕೃಷಿಗೆ ಇದರಿಂದ ತೀವ್ರ ಹಿನ್ನಡೆ ಉಂಟಾಗಿದೆ. ಏಷ್ಯನ್ ವೇಟ್ ಲಿಫ್ಟಿಂಗ್ ಚಾಂಪಿಯನ್ಶಿಪ್ 2026ರ ಮಹಿಳೆಯರ ವಿಭಾಗದಲ್ಲಿ ಭಾರತ 3ನೇ ಸ್ಥಾನ ಹಾಗೂ ಪುರುಷರ ವಿಭಾಗದಲ್ಲಿ 5ನೇ ಸ್ಥಾನ ಪಡೆದುಕೊಂಡಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 1:00 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 5:00.

0: ವಿವಿಧ ಭಾರತಿ ಆಕಾಶವಾಣಿ ಕನ್ನಡ, ಸಮಯ 1:03.
1: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ.
2: ಮಷೀನ್ ನಲ್ಲಿ ಬಟ್ಟೆ ಹಾಕುವ ಮೊದಲು ಚೆಕ್ ಮಾಡಿಲ್ವಾ?
1: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ. ಈಗ ಹತ್ತಿರದ ಬ್ಯಾಂಕ್ ಗೆ ಹೋಗಿ ಹರಿದ ಹಳೆ ನೋಟ್ಸ್ ಬದಲಿಸಿ. ಬ್ಯಾಂಕ್ ತಗೊಳ್ಳದಿದ್ರೆ RBI ನ ಓಂಬಡ್ಸ್ಮನ್ಗೆ ದೂರು ನೀಡಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ.

ಒಂದು ಸಿನಿಮಾ ಕಥೆ ಚಿತ್ರದ ಹಾಡನ್ನ ಕೇಳಿದ್ರಿ. ನಮ್ಮೆಲ್ಲ ಕಾರ್ಯಕ್ರಮಗಳನ್ನ ಕೇಳ್ತಾ ಹಲವಾರು ನಮ್ಮ ಸ್ನೇಹಿತರು, ಕೇಳುಗ ಮಿತ್ರರು ಸಂದೇಶಗಳನ್ನ ಕಳಿಸ್ಕೊಟ್ಟಿದ್ದಾರೆ. ಯಾರೆಲ್ಲ ಸಂದೇಶಗಳನ್ನ ಕಳಿಸ್ಕೊಟ್ಟಿದ್ದಾರೆ ಅಂತ ಒಂದೊಮ್ಮೆ ನೋಡ್ಕೊಂಡು ಬರೋಣ. ರೇಖಾ ಅವರು, ರಮೇಶ್ ರಂಗ ವಿದ್ಯಾರ್ಥಿ, ಇವರು ರಾಯಚೂರಿನಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಗಗನ್ ರಾಜ್ ಕುಮಾರ್ ಮಾರಿಕಣಿವೆಯಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಮಂಗಳ ಅವರು ಮೈಸೂರಿನಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ನಮ್ಮ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀವಿ ಅಂತ ಕವಿತಾ ಶ್ರೀನಿವಾಸ್ ವಯಸ್ ಕಾಲೋನಿ ಧಾರವಾಡದಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಉಮೇಶ್ ಸಂಕೇಶ್ವರ್, ಕಲಾಭಾರತಿ ಕಾರ್ಯಕ್ರಮ ತುಂಬಾ ಇಷ್ಟವಾಯಿತು ಅಂತ ಹೇಳ್ತಿದ್ದಾರೆ. ಬಸವರಾಜ್ ಕೊಳಕಿ ಗೋಕಾಕ್, ಇವರು ಕೂಡ ನಮಗೆ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ನನ್ನ ಅಚ್ಚುಮೆಚ್ಚಿನ ನಟಿ ಇವರು ಭವ್ಯ ಅವರು ಅಂತ ಯಾರಿಗೂ ಸಂದೇಶ ಕಳಿಸಿರೋದು ಅಂದರೆ ದಯವಿಟ್ಟು ನಿಮ್ಮ ಹೆಸರನ್ನು ಬರೆದು ಕಳಿಸ್ಬೇಕು. ಗೀತಾ ಜೋಶಿ ಅವರು, ಹಾಗೆ ಕಲಾಭಾರತಿ ಕಾರ್ಯಕ್ರಮ ತುಂಬಾ ಇಷ್ಟ ಆಯಿತು ಅಂತ ಅರುಣ್ ಮೈತ್ರಿ, ಪೋಸ್ಟ್ ಆಫೀಸ್ ರೋಡ್ ಜೆ ಸಿ ನಗರದಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಗುಳೇದ ಗುಡ್ಡದಿಂದ ವಿರೂಪಾಕ್ಷ ಇವರು ನಮಗೆ ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಹಲಸೂರಿನಿಂದ ರಾಜೇಶ್ ಅವರು ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಕಲಾಭಾರತಿ ಕಾರ್ಯಕ್ರಮ ತುಂಬಾ ಇಷ್ಟವಾಯಿತು ಅಂತ ರಾಘವೇಂದ್ರ ಅವರು ನಮಗೆ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಅಮರಾವತಿ ಹರಿಕುಮಾರ್, ಸೌರಾಷ್ಟ್ರ ಪೇಟ್ ಬೆಂಗಳೂರಿಂದ ನಮಗೆ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಸುರೇಶ್ ಭಟ್ ಅವರು ಗೌರಿಬಿದನೂರಿನಿಂದ ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ವಾಸುಕಿ ಸಾಗರದಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ನವೋದಯ ನಾಗರಾಜ್ ಅವರ ಸಂದೇಶ ತಲುಪಿದೆ. ಇನ್ನು ನಮ್ಮ ರನ್ನಿಂಗ್ ವಿತ್ 1102 ಇವರು ಕೂಡ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ದಯವಿಟ್ಟು ನಿಮ್ಮ ಹೆಸರನ್ನು ಬರೆದು ಕಳಿಸ್ಕೊಡಿ. ಹಾಗೆ ಮೋನಿಕಾ ಅವರ ಸಂದೇಶ ಬಂದಿದೆ. ಇನ್ನು ಜಗದಾಂಬಿಕಾ ಹಂಸವೇಣಿ ಅವರು ಕೂಡ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಮತ್ತು

0: ಹೂವಾಳೆ ಚಂದ್ರಶೇಖರ್ ವಿದ್ಯಾನಗರ ಹರಿಹರದಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹರೀಶ್ ಅವರು ಮಲ್ಲೇಶ್ವರದಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಶ್ರೀನಗರದ ಮಧು ಅವರ ಸಂದೇಶ ಬಂದಿದೆ. ಶಾಂತ ಅವರು ಕೂಡ ನಮಗೆ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಮಂಡಿಕಲ್ ಕೃಪಾ ಉಮೇಶ್ ಅವರು ಕೂಡ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ನಿಮ್ಮೆಲ್ಲರ ಸಂದೇಶಕ್ಕಾಗಿ ಧನ್ಯವಾದಗಳು. ಸಮಯ 1:10 ಇನ್ನು ಮುಂದೆ ಕನ್ನಡದಲ್ಲಿ ವಾರ್ತೆಗಳು.
1: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಶಿಲ್ಪಾ ಹೆಚ್.ಎಂ. ಮುಖ್ಯಾಂಶಗಳು. ಯಶಸ್ವಿ ಸ್ವೀಡನ್ ಪ್ರವಾಸ ಸಂಪನ್ನಗೊಳಿಸಿ ನಾರ್ವೆಗೆ ಪ್ರಯಾಣ ಬೆಳೆಸಿದ ಪ್ರಧಾನಿ ನರೇಂದ್ರ ಮೋದಿ. ವಿಯೆಟ್ನಾಂ, ದಕ್ಷಿಣ ಕೊರಿಯಾ ದ್ವಿರಾಷ್ಟ್ರ ಪ್ರವಾಸ ಆರಂಭಿಸಿದ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ಇಂಡೋ ಪೆಸಿಫಿಕ್ ಪ್ರದೇಶದಲ್ಲಿ ಸಹಕಾರಕ್ಕೆ ಒತ್ತು. ಕೇರಳಂನ ನೂತನ ಮುಖ್ಯಮಂತ್ರಿಯಾಗಿ ವಿಡಿ ಸತೀಶನ್ ಪದಗ್ರಹಣ. ಪ್ರಧಾನಿ ಸೇರಿದಂತೆ ಗಣ್ಯರಿಂದ ಅಭಿನಂದನೆ. ಐಪಿಎಲ್ ಟಿ20 ಕ್ರಿಕೆಟ್. ಇಂದು ಚೆನ್ನೈ ಸೂಪರ್ ಕಿಂಗ್ಸ್, ಸನ್ರೈಸರ್ಸ್ ಹೈದರಾಬಾದ್ ತಂಡಗಳ ನಡುವೆ ಹಣಾಹಣಿ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ತಮ್ಮ 5 ರಾಷ್ಟ್ರಗಳ ವಿದೇಶ ಪ್ರವಾಸದ ಭಾಗವಾಗಿ ಸ್ವೀಡನ್ ಭೇಟಿಯನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿ ಇಂದು ನಾರ್ವೆಗೆ ತೆರಳಿದ್ದಾರೆ. ಇದು ಪ್ರಧಾನಿ ಮೋದಿಯವರ ಮೊದಲ ನಾರ್ವೆ ಪ್ರವಾಸವಾಗಿದ್ದು, ಕಳೆದ 43 ವರ್ಷಗಳಲ್ಲಿ ಭಾರತದ ಪ್ರಧಾನಿಯೊಬ್ಬರು ಆ ದೇಶಕ್ಕೆ ನೀಡುತ್ತಿರುವ ಮೊದಲ ಭೇಟಿಯಾಗಿದೆ. ಈ ಪ್ರವಾಸದ ಅವಧಿಯಲ್ಲಿ ಪ್ರಧಾನಿಯವರು ಅಲ್ಲಿನ ರಾಜ 5ನೇ ಹರಾಲ್ಡ್ ಮತ್ತು ರಾಣಿ ಸೋಂಜಾ ಅವರನ್ನು ಭೇಟಿಯಾಗಲಿದ್ದಾರೆ ಹಾಗೂ ನಾರ್ವೆ ಪ್ರಧಾನಿ ಜೋನಾಸ್ ಗಹರ್ ಸ್ಟೋರ್ ಅವರೊಂದಿಗೆ ಉನ್ನತ ಮಟ್ಟದ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಇದರ ಜೊತೆಗೆ ಉಭಯ ದೇಶಗಳ ಪ್ರಧಾನಿಗಳು ಜಂಟಿಯಾಗಿ ಭಾರತ ನಾರ್ವೆ ಉದ್ಯಮ ಮತ್ತು ಸಂಶೋಧನಾ ಶೃಂಗಸಭೆಯನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ನಾಳೆ 3ನೇ ಭಾರತ ನಾರ್ಡಿಕ್ ಶೃಂಗಸಭೆ ಜರುಗಲಿದ್ದು, ತಂತ್ರಜ್ಞಾನ, ಆವಿಷ್ಕಾರ, ಹಸಿರು ಇಂಧನ ಪರಿವರ್ತನೆ, ಸುಸ್ಥಿರ ಅಭಿವೃದ್ಧಿ, ರಕ್ಷಣೆ, ಬಾಹ್ಯಾಕಾಶ ಮತ್ತು ಆರ್ಕ್ಟಿಕ್ ಸಂಶೋಧನಾ ವಲಯಗಳಲ್ಲಿ ಭಾರತ ಮತ್ತು ನಾರ್ಡಿಕ್ ರಾಷ್ಟಗಳ ನಡುವಿನ ಬಾಂಧವ್ಯಕ್ಕೆ ಕಾರ್ಯತಂತ್ರದ ಹೊಸ ಆಯಾಮವನ್ನು ನೀಡಲಿದೆ. ನಾರ್ವೆಗೂ ತೆರಳುವ ಮುನ್ನ ಇಂದು ಬೆಳಗ್ಗೆ ಪ್ರಧಾನಿ ಮೋದಿ ಸ್ವೀಡನ್ ಪ್ರಧಾನಿಯವರೊಂದಿಗೆ ಮಹಾನ್ ಕವಿ ರವೀಂದ್ರನಾಥ್ ಠಾಗೋರ್ ಅವರ ಸ್ವೀಡನ್ ಭೇಟಿಯ ಶತಮಾನೋತ್ಸವದ ಸ್ಮರಣಾರ್ಥವಾಗಿ ಠಾಗೋರ್ ಸ್ವೀಡನ್ ಉಪನ್ಯಾಸ ಸರಣಿಗೆ ಚಾಲನೆ ನೀಡಿದ್ದಾರೆ. ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ವಿಯೆಟ್ನಾಂ ಮತ್ತು ದಕ್ಷಿಣ ಕೊರಿಯಾ ರಾಷ್ಟಗಳ ದ್ವಿಪಕ್ಷೀಯ ಪ್ರವಾಸಕ್ಕಾಗಿ ಇಂದು ಪ್ರಯಾಣ ಬೆಳೆಸಿದ್ದಾರೆ. ಈ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಮಾಹಿತಿ ನೀಡಿರುವ ಅವರು, ಈ ಭೇಟಿಯು ಎರಡೂ ರಾಷ್ಟಗಳೊಂದಿಗೆ ಭಾರತದ ಬಾಂಧವ್ಯವನ್ನು ವಿಸ್ತರಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಲಿದೆ ಎಂದು ತಿಳಿಸಿದ್ದಾರೆ. ರಕ್ಷಣಾ ಕೈಗಾರಿಕಾ ಸಹಭಾಗಿತ್ವವನ್ನು ಬಲಪಡಿಸುವುದು, ಕಾರ್ಯತಂತ್ರದ ಮಿಲಿಟರಿ ಸಹಕಾರವನ್ನು ಗಾಢವಾಗಿಸುವುದು ಹಾಗೂ ಇಂಡೋ ಪೆಸಿಫಿಕ್ ಪ್ರದೇಶದಲ್ಲಿ ಶಾಂತಿ ಮತ್ತು ಸ್ಥಿರತೆಯನ್ನು ಉತ್ತೇಜಿಸುವುದು ಈ ಪ್ರವಾಸದ ಪ್ರಮುಖ ಉದ್ದೇಶವಾಗಿದೆ. ವಿಯೆಟ್ನಾಂ ಭೇಟಿಯ ವೇಳೆ ರಾಜನಾಥ್ ಸಿಂಗ್ ಅವರು ಅಲ್ಲಿನ ರಾಷ್ಟೀಯ ರಕ್ಷಣಾ ಸಚಿವ ಜನರಲ್ ಪಾನ್ ವ್ಯಾನ್ ಗಿಯಾಂಗ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ನಾಳೆ ವಿಯೆಟ್ನಾಂನ ಮಾಜಿ ಅಧ್ಯಕ್ಷ ಹೋ ಚಿ ಮಿನ್ ಅವರ 136ನೇ ಜನ್ಮದಿನಾಚರಣೆಯ ಸಂದರ್ಭದಲ್ಲೇ ಸಚಿವರ ಈ ಭೇಟಿ ಆಯೋಜನೆಗೊಂಡಿದೆ. ದಕ್ಷಿಣ ಕೊರಿಯಾ ಪ್ರವಾಸದ ಸಂದರ್ಭದಲ್ಲಿ ಅಲ್ಲಿನ ರಕ್ಷಣಾ ಸಚಿವ ಅನ್ ಗ್ಯೂ ಬಾಕ್ ಅವರೊಂದಿಗೆ ಮಾತುಕತೆ ನಡೆಸಲಿರುವ ರಾಜನಾಥ್ ಸಿಂಗ್ ರಕ್ಷಣಾ ಸಹಕಾರದ ಪ್ರಗತಿಯನ್ನು ಪರಾಮರ್ಶಿಸಲಿದ್ದಾರೆ ಹಾಗೂ ಪರಸ್ಪರ ಹಿತಾಸಕ್ತಿಯ ಪ್ರಾದೇಶಿಕ ಮತ್ತು ಜಾಗತಿಕ ವಿಷಯಗಳ ಕುರಿತು ವಿಚಾರ ವಿನಿಮಯ ಮಾಡಲಿದ್ದಾರೆ. ಕೇರಳಂನ 13ನೇ ಮುಖ್ಯಮಂತ್ರಿಯಾಗಿ ಹಿರಿಯ ಕಾಂಗ್ರೆಸ್ ನಾಯಕ ವಿಡಿ ಸತೀಶನ್ ಇಂದು ಪ್ರಮಾಣವಚನ ಸ್ವೀಕರಿಸಿದರು. ಇದರೊಂದಿಗೆ ಕಳೆದ 10 ವರ್ಷಗಳ ಬಳಿಕ ಕೇರಳದಲ್ಲಿ ಕಾಂಗ್ರೆಸ್ ನೇತೃತ್ವದ ಯುಡಿಎಫ್ ಸರ್ಕಾರ ಅಧಿಕಾರಕ್ಕೆ ಬಂದಂತಾಗಿದೆ. ತಿರುವನಂತಪುರಂನ ಕೇಂದ್ರೀಯ ಕ್ರೀಡಾಂಗಣದಲ್ಲಿ ನಡೆದ ಸಮಾರಂಭದಲ್ಲಿ ರಾಜ್ಯಪಾಲ ರಾಜೇಂದ್ರ ಅರ್ಲೇಕರ್ ಸತೀಶನ್ ಅವರಿಗೆ ಅಧಿಕಾರ ಗೌಪ್ಯತೆಯ ಪ್ರಮಾಣವಚನ ಬೋಧಿಸಿದರು. ಮುಖ್ಯಮಂತ್ರಿಯವರೊಂದಿಗೆ ಐಯುಎಂಎಲ್ನ ಪಿಕೆ ಕುನ್ಹಾಲಿ ಕುಟ್ಟಿ, ಕಾಂಗ್ರೆಸ್ನ ರಮೇಶ್ ಚೆನ್ನಿತ್ತಲ ಮತ್ತು ಸನ್ನಿ ಜೋಸೆಫ್ ಸೇರಿದಂತೆ ಒಟ್ಟು 21 ಸದಸ್ಯರ ಸಚಿವ ಸಂಪುಟ ಪ್ರಮಾಣವಚನ ಸ್ವೀಕರಿಸಿತು. ಪ್ರಧಾನಿ ನರೇಂದ್ರ ಮೋದಿ ಸಾಮಾಜಿಕ ಮಾಧ್ಯಮ ಸಂದೇಶದ ಮೂಲಕ ನೂತನ ಮುಖ್ಯಮಂತ್ರಿಯವರನ್ನು ಅಭಿನಂದಿಸಿದ್ದಾರೆ. ಕೇರಳಂನ ಜನರ ಆಕಾಂಕ್ಷೆಗಳನ್ನು ಈಡೇರಿಸುವಲ್ಲಿ ನೂತನ ಸರ್ಕಾರಕ್ಕೆ ಕೇಂದ್ರದಿಂದ ಸಂಪೂರ್ಣ ಬೆಂಬಲ ನೀಡುವುದಾಗಿ ಭರವಸೆ ನೀಡಿದ್ದಾರೆ. ಸಮಾರಂಭದಲ್ಲಿ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಕಾಂಗ್ರೆಸ್ ಮುಖಂಡ ಹಾಗೂ ಲೋಕಸಭೆ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ, ನಾಯಕಿ ಪ್ರಿಯಾಂಕಾ ಗಾಂಧಿ ವಾದ್ರಾ ಸೇರಿದಂತೆ ಕರ್ನಾಟಕ, ತೆಲಂಗಾಣ ಮತ್ತು ಹಿಮಾಚಲ ಪ್ರದೇಶದ ಮುಖ್ಯಮಂತ್ರಿಗಳು ಉಪಸ್ಥಿತರಿದ್ದರು. ನೂತನ ಸಚಿವ ಸಂಪುಟದಲ್ಲಿ ಕಾಂಗ್ರೆಸ್ನ 12, ಐಯುಎಂಎಲ್ನ 5

0: ಹಾಗೂ ಮೈತ್ರಿಕೂಟದ ಇತರ ಪಕ್ಷಗಳ ತಲಾ ಒಬ್ಬರು ಸಚಿವರಾಗಿ ಸ್ಥಾನ ಪಡೆದಿದ್ದಾರೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇಂದು ಛತ್ತೀಸ್ಗಢದ ರಾಯಪುರದಲ್ಲಿ ಮುಂದಿನ ತಲೆಮಾರಿನ ತುರ್ತು ದೂರವಾಣಿ ಸಂಖ್ಯೆ 112ರ 400 ವಾಹನಗಳಿಗೆ ಚಾಲನೆ ನೀಡಿದರು. ಈ ಹಿಂದೆ ರಾಜ್ಯದ ಕೇವಲ 16 ಜಿಲ್ಲೆಗಳಲ್ಲಿ ಲಭ್ಯವಿದ್ದ ಈ ಸೇವೆ ಈಗ ಛತ್ತೀಸ್ಗಢದ ಎಲ್ಲ 33 ಜಿಲ್ಲೆಗಳಲ್ಲಿ ವಿಸ್ತರಿಸಲಾಗಿದೆ. ಈ ಕಾರ್ಯಕ್ರಮದ ಬಳಿಕ ಬಸ್ತಾರ್ಗೆ ತೆರಳಲಿರುವ ಸಚಿವರು ಅಲ್ಲಿ ನೇತನಾರ್ ಗ್ರಾಮದ ಸಿಆರ್ಪಿಎಫ್ ಶಿಬಿರ ಆವರಣದಲ್ಲಿ ಸಾರ್ವಜನಿಕ ಸೇವಾ ಕೇಂದ್ರವನ್ನು ಉದ್ಘಾಟಿಸಲಿದ್ದಾರೆ. ನಂತರ ಜಗದಲ್ಪುರಕ್ಕೆ ಭೇಟಿ ನೀಡಲಿರುವ ಸಚಿವರು ಅಮರ್ ವಾಟಿಕಾದಲ್ಲಿ ಹುತಾತ್ಮರಿಗೆ ಗೌರವ ನಮನ ಸಲ್ಲಿಸಿದ್ದಾರೆ. ಬಳಿಕ ಅಲ್ಲಿನ ಬಾದಲ್ ಅಕಾಡೆಮಿಯಲ್ಲಿ ಹುತಾತ್ಮರ ಕುಟುಂಬಸ್ಥರು, ಭದ್ರತಾ ಸಿಬ್ಬಂದಿ, ನಕ್ಸಲ್ ಹಿಂಸಾಚಾರ ಪೀಡಿತರು ಮತ್ತು ಸ್ಥಳೀಯ ಸಮುದಾಯದ ಪ್ರತಿನಿಧಿಗಳೊಂದಿಗೆ ಸಂವಾದ ನಡೆಸಲಿದ್ದಾರೆ. ಸಂಜೆ ಬಸ್ತಾರ್ ಕೆ ಸಾಂಗ್ ಜಾನಪದ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿರುವ ಅವರು ನಾಳೆ ಜಗದಲ್ಪುರದಲ್ಲಿ ತಮ್ಮ ಅಧ್ಯಕ್ಷತೆಯಲ್ಲಿ ನಡೆಯಲಿರುವ ಕೇಂದ್ರ ವಲಯ ಮಂಡಳಿಯ 26ನೇ ಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಈ ಮಹತ್ವದ ಸಭೆಯಲ್ಲಿ ಛತ್ತೀಸ್ಗಢ, ಮಧ್ಯಪ್ರದೇಶ, ಉತ್ತರ ಪ್ರದೇಶ ಮತ್ತು ಉತ್ತರಾಖಂಡದ ಮುಖ್ಯಮಂತ್ರಿಗಳು ಭಾಗವಹಿಸಲಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪಶ್ಚಿಮ ಬಂಗಾಳದ ಸುವೇಂದು ಅಧಿಕಾರಿ ನೇತೃತ್ವದ ಬಿಜೆಪಿ ಸರ್ಕಾರವು ರಾಜ್ಯ ಸರ್ಕಾರಿ ಉದ್ಯೋಗಾಕಾಂಕ್ಷಿಗಳಿಗೆ ಸಿಹಿ ಸುದ್ದಿ ನೀಡಿದ್ದು ನೇಮಕಾತಿಯ ಗರಿಷ್ಠ ವಯೋಮಿತಿಯನ್ನು ಹೆಚ್ಚಿಸಿ ಐತಿಹಾಸಿಕ ತೀರ್ಮಾನ ಕೈಗೊಂಡಿದೆ. ಹೊಸ ನಿಯಮದಂತೆ ಏರುಂದದ ಹುದ್ದೆಗಳ ನೇಮಕಾತಿಗೆ ಗರಿಷ್ಠ ವಯೋಮಿತಿಯನ್ನು 41 ವರ್ಷಗಳಿಗೆ ನಿಗದಿಪಡಿಸಲಾಗಿದೆ. ಅದೇ ರೀತಿ ಬೀರುಂದದ ಹುದ್ದೆಗಳಿಗೆ 44 ವರ್ಷ ಹಾಗೂ ಸೀರುಂದದ ಮತ್ತು ಡೀರುಂದದ ಹುದ್ದೆಗಳಿಗೆ ಗರಿಷ್ಠ ವಯೋಮಿತಿಯನ್ನು 45 ವರ್ಷಗಳಿಗೆ ಏರಿಕೆ ಮಾಡಲಾಗಿದೆ. ಈಗಾಗಲೇ ಕೆಲವು ನಿರ್ದಿಷ್ಟ ಹುದ್ದೆಗಳಿಗೆ ಇದಕ್ಕಿಂತ ಹೆಚ್ಚಿನ ವಯೋಮಿತಿ ಅಸ್ತಿತ್ವದಲ್ಲಿದ್ದರೆ ಅಂತಹ ಕಡೆಗಳಲ್ಲಿ ಹಳೆಯ ನಿಯಮಗಳೇ ಮುಂದುವರಿಯಲಿವೆ ಎಂದು ಸರ್ಕಾರ ಸ್ಪಷ್ಟಪಡಿಸಿದೆ. ಸರ್ಕಾರದ ಈ ನಿರ್ಧಾರವು ರಾಜ್ಯದ ಸಾವಿರಾರು ನಿರುದ್ಯೋಗಿ ಯುವಕರಿಗೆ ಹೆಚ್ಚಿನ ಉದ್ಯೋಗಾವಕಾಶಗಳನ್ನು ಒದಗಿಸಲಿದೆ ಎಂದು ನಿರೀಕ್ಷಿಸಲಾಗಿದೆ. ಪಶ್ಚಿಮ ಏಷ್ಯಾದಲ್ಲಿ ಉದ್ವಿಗ್ನ ಪರಿಸ್ಥಿತಿ ಮುಂದುವರೆದಿರುವ ನಡುವೆಯೇ ಸುಮಾರು 20,000 ಮೆಟ್ರಿಕ್ ಟನ್ ದ್ರವೀಕೃತ ಪೆಟ್ರೋಲಿಯಂ ಗ್ಯಾಸ್ ಎಲ್ಪಿಜಿ ಹೊತ್ತ ನೌಕೆಯೊಂದು ಗುಜರಾತ್ನ ಕಂಡ್ಲಾದಲ್ಲಿರುವ ದೀನ್ ದಯಾಳ್ ಬಂದರು ಪ್ರಾಧಿಕಾರಕ್ಕೆ ಸುರಕ್ಷಿತವಾಗಿ ಬಂದು ತಲುಪಿದೆ. ಮಾರ್ಷಲ್ ಐಲ್ಯಾಂಡ್ಸ್ ಧ್ವಜ ಹೊಂದಿರುವ ಎಂವಿ ಸಿಮಿ ಎಂಬ ಹೆಸರಿನ ಈ ನೌಕೆಯು ಕತಾರ್ನಿಂದ ತನ್ನ ಪ್ರಯಾಣ ಆರಂಭಿಸಿತ್ತು ಹಾಗೂ ಕಂಡ್ಲಾ ಬಂದರಿನಲ್ಲಿ ಲಂಗರು ಹಾಕಿದೆ. ಮಾರ್ಚ್ ಆರಂಭದಿಂದ ಈವರೆಗೆ ಒಟ್ಟು 13 ಭಾರತೀಯ ಧ್ವಜದ ನೌಕೆಗಳು ಹಾರ್ಮುಜ್ ಜಲಸಂಧಿಯನ್ನು ಯಶಸ್ವಿಯಾಗಿ ದಾಟಿವೆ. ಇವುಗಳಲ್ಲಿ 12 ಎಲ್ಪಿಜಿ ಟ್ಯಾಂಕರ್ಗಳು ಹಾಗೂ 1 ಕಚ್ಚಾ ತೈಲ ಹೊತ್ತ ನೌಕೆ ಸೇರಿವೆ. ಜಾಗತಿಕ ಇಂಧನ ಪೂರೈಕೆಯ ದೃಷ್ಟಿಯಿಂದ ಪ್ರಮುಖವಾಗಿರುವ ಈ ಜಲಮಾರ್ಗದ ಮೂಲಕ ಸರಕು ಸಾಗಣೆ ಮುಂದುವರೆದಿರುವುದು ಆರ್ಥಿಕ ದೃಷ್ಟಿಯಿಂದ ಮಹತ್ವದ ಬೆಳವಣಿಗೆಯಾಗಿದೆ. ಅಂತಾರಾಷ್ಟೀಯ ಸಮುದ್ರಯಾನ ಮಹಿಳಾ ದಿನದ ಅಂಗವಾಗಿ ಕೇಂದ್ರ ಬಂದರು ಹಡಗು ಮತ್ತು ಜಲಮಾರ್ಗ ಸಚಿವ ಸರ್ಬಾನಂದ ಸೋನೋವಾಲ್ ಇಂದು ಮಹಿಳಾ ನಾವಿಕರ ಅದಮ್ಯ ಚೇತನಕ್ಕೆ ನಮನ ಸಲ್ಲಿಸಿದ್ದಾರೆ. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಅವರು ಉತ್ತಮ ನೀತಿ ಸುಧಾರಣೆಗಳಿಂದಾಗಿ ದೇಶವು ಭಾರತೀಯ ಮಹಿಳಾ ನಾವಿಕರ ಸಂಖ್ಯೆಯಲ್ಲಿ ಭಾರೀ ಹೆಚ್ಚಳವನ್ನು ಕಾಣುತ್ತಿದೆ ಎಂದು ಹೇಳಿದ್ದಾರೆ. ನಾರಿಶಕ್ತಿಯು ಮುಂಚೂಣಿಯಲ್ಲಿದ್ದು ಭಾರತ ಮತ್ತು ಜಾಗತಿಕ ಕಡಲ ವಲಯವನ್ನು ಉಜ್ವಲ ಹೆಚ್ಚು ಅಂತರ್ಗತ ಭವಿಷ್ಯದತ್ತ ಕೊಂಡೊಯ್ಯುತ್ತಿದೆ ಎಂದು ಅವರು ಹೇಳಿದರು. ಇಂದು ಚೆನ್ನೈನಲ್ಲಿ ನಡೆಯಲಿರುವ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ಮತ್ತು ಸನ್ರೈಸರ್ಸ್ ಹೈದರಾಬಾದ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ರಾತ್ರಿ 7:30 ಆರಂಭವಾಗಲಿದೆ. ದೆಹಲಿಯ ಅರುಣ್ ಜೇಟ್ಲಿ ಕ್ರೀಡಾಂಗಣದಲ್ಲಿ ನಡೆದ ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ರಾಜಸ್ಥಾನ್ ರಾಯಲ್ಸ್ ತಂಡವನ್ನು 5 ವಿಕೆಟ್ಗಳಿಂದ ಮಣಿಸಿತು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಯಶಸ್ವಿ ಸ್ವೀಡನ್ ಪ್ರವಾಸ ಸಂಪನ್ನಗೊಳಿಸಿ ನಾರ್ವೆಗೆ ಪ್ರಯಾಣ ಬೆಳೆಸಿದ ಪ್ರಧಾನಿ ನರೇಂದ್ರ ಮೋದಿ. ವಿಯೆಟ್ನಾಂ, ದಕ್ಷಿಣ ಕೊರಿಯಾ ದ್ವಿರಾಷ್ಟ ಪ್ರವಾಸ ಆರಂಭಿಸಿದ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಇಂಡೋ ಪೆಸಿಫಿಕ್ ಪ್ರದೇಶದಲ್ಲಿ ಸಹಕಾರಕ್ಕೆ ಒತ್ತು. ಕೇರಳಂನ ನೂತನ ಮುಖ್ಯಮಂತ್ರಿಯಾಗಿ ವಿಡಿ ಸತೀಶನ್ ಪದಗ್ರಹಣ, ಪ್ರಧಾನಿ ಸೇರಿದಂತೆ ಗಣ್ಯರಿಂದ ಅಭಿನಂದನೆ. ಐಪಿಎಲ್ ಟಿ20 ಕ್ರಿಕೆಟ್ ಇಂದು ಚೆನ್ನೈ ಸೂಪರ್ ಕಿಂಗ್ಸ್ ಸನ್ರೈಸರ್ಸ್ ಹೈದರಾಬಾದ್ ತಂಡಗಳ ನಡುವೆ ಹಣಾಹಣಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30.
4: ವಿವಿಧ ಭಾರತಿ ಆಕಾಶವಾಣಿ ಕನ್ನಡ, ಸಮಯ 1:20.

ವಂದೇ ಮಾತರಂ ರಾಷ್ಟ್ರೀಯ ಹಾಡಿಗೆ 150 ವರ್ಷದ ಸಂಭ್ರಮ. ನಾವು ವಂದೇ ಮಾತರಂನ 150 ವೈಭವದ ವರ್ಷಗಳನ್ನ ಆಚರಿಸ್ತಾ ಇದ್ದೇವೆ. ಹಲವು ಪೀಳಿಗೆಯ ಭಾರತೀಯರು ಒಂದಾಗಲು, ಎದ್ದು ನಿಲ್ಲಲು ಮತ್ತು ರಾಷ್ಟ್ರದ ಚೈತನ್ಯವನ್ನ ಆಚರಿಸಲು ಪ್ರೇರೇಪಿಸಿದ ಹಾಡು ಇದಾಗಿದೆ. ಖ್ಯಾತ ಬಂಗಾಳಿ ಕವಿ ಮತ್ತು ಕಾದಂಬರಿಕಾರ ಬಂಕಿಂಚಂದ್ರ ಚಟರ್ಜಿ ಈ ವಂದೇ ಮಾತರಂ ಹಾಡನ್ನ ರಚಿಸಿದರು. ವಂದೇ ಮಾತರಂ ಎಂಬ ರಾಷ್ಟ್ರೀಯ ಹಾಡು ಭಾರತದ ಜಾಗೃತಿಯ ಸಂಕೇತವಾಗಿ ನಿಂತಿದೆ.

ವಿವಿಧ ಭಾರತಿ ಆಕಾಶವಾಣಿ ಕನ್ನಡ, ಸಮಯ 1:23. ಈಗ ನಿಮ್ಮೆಲ್ಲರ ನೆಚ್ಚಿನ ಕಾರ್ಯಕ್ರಮ ಯಾವುದಪ್ಪ ಅಂದರೆ, ನಮ್ಮೆಲ್ಲ ಶ್ರೋತೃಗಳಿಗೆ ತುಂಬಾ ಇಷ್ಟ ಆಗೋದು ಅಂದರೆ ಅವ್ರ ಇಷ್ಟದ ಹಾಡುಗಳನ್ನು ಪ್ಲೇ ಮಾಡಿಬಿಟ್ರೆ, ಅವ್ರ ಇಷ್ಟದ ಹಾಡುಗಳನ್ನು ಕೇಳಿಸ್ಬಿಟ್ರೆ ತುಂಬಾ ಖುಷಿ ಆಗುತ್ತೆ. ಅದಕ್ಕೋಸ್ಕರ ವಿವಿಧ ಕಾರ್ಯಕ್ರಮಗಳು ನಿಮ್ಮ ಮುಂದೆ ಇದೆ. ನಮ್ಮ ವಿವಿಧ ಭಾರತಿಯಲ್ಲಿ ಇಮೇಲ್ ಮೂಲಕ ಹಾಗೂ ಪತ್ರಗಳ ಮೂಲಕ ನೀವು ಚಿತ್ರಗೀತೆಗಳನ್ನು ಕೇಳುವಂತಹ ಈ ಸಮಯ. ನೀವು ಇಮೇಲ್ ಕಳಿಸ್ಬಹುದು, ಇಮೇಲ್ ಮೂಲಕ ನಿಮ್ಮಿಷ್ಟದ ಹಾಡುಗಳು ಯಾವ್ದ್ಯಾವುದು ಅಂತ ನಮಗೆ ಕಳಿಸ್ಕೊಡಿ. ನಾವು ಇಮೇಲ್ ಮೂಲಕ ಬಂದಂತಹ ಒಂದು ಮೆಸೇಜನ್ನು ತೆಗೆದುಕೊಂಡು ನಿಮಗೆ ನಿಮ್ಮಿಷ್ಟದ ಹಾಡುಗಳನ್ನು ನಾವು ಪ್ರಸಾರ ಮಾಡ್ತೇವೆ. ಕನ್ನಡ ವಿವಿಧ ಭಾರತಿ @gmail.com ಈ ವಿಳಾಸಕ್ಕೆ ನೀವು ಕಳಿಸ್ಬಹುದು. ಹಾಗೆ ಪತ್ರಗಳನ್ನು ಸಹ ಬರೆದು ಕಳಿಸ್ಬಹುದು. ಸಾಕಷ್ಟು ಪತ್ರಗಳು ನಮ್ಮ ಮುಂದಿದೆ. ಹಲವಾರು ನಮ್ಮ ಸ್ನೇಹಿತರು ಪತ್ರಗಳನ್ನು ಕೂಡ ಬರೆದು ಕಳಿಸ್ಕೊಟ್ಟಿದ್ದಾರೆ. ನೋಡಿ, ಒಬ್ಬರೇ ಒಂದು 5-10 ಪತ್ರಗಳನ್ನು ಕಳಿಸ್ಕೊಟ್ಬಿಟ್ಟಿದ್ದಾರೆ, ಒಟ್ಟಿಗೆ ಹೋಗಿಬಿಡಲಿ ಅಂತ. ಇರಲಿ, ಇಮೇಲ್ ಕಳಿಸಿ, ನಿಮ್ಮಿಷ್ಟದ ಹಾಡುಗಳನ್ನು ನೀವು ಕೇಳ್ಬೋದು. ಮೊದಲನೇದಾಗಿ ಯಾರು ಕಳಿಸಿದ್ದಾರೆ ಅಂದರೆ ಸುರೇಖಾ ನಾಯ್ಕ್, ಇವರು ನಮಗೆ ಇಮೇಲ್ ಕಳಿಸಿದ್ದಾರೆ. ಮರೆಯಲಾಗದ ಕಥೆ ಚಿತ್ತದ ಹಾಡನ್ನು ಪ್ರಸಾರಿಸಿ ಅಂತ ಕೋರಿದ್ದಾರೆ. ಅವರಿಗಾಗಿ ಈ ಒಂದು ಗೀತೆ ಪ್ರಸಾರ ಆಗುತ್ತೆ. ಕೇಳ್ತಾರೆ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ನೀವು ಕೂಡ ನಿಮ್ಮಿಷ್ಟದ ಹಾಡುಗಳನ್ನು ಕೇಳಬಹುದು. ಅದಕ್ಕಿಂತ ಮುಂಚೆ ಈಗೊಂದು ಸಣ್ಣದಾಗೊಂದು ಹಾಡು ಕೇಳ್ಕೊಂಡು ಬರೋಣ.

ಆಧರಿಸಿದ ಚಿತ್ರಗೀತೆಗಳು ಪ್ರಸಾರವಾಗ್ತಾ ಇದ್ದಾವೆ. ನೀವು ಕನ್ನಡ ವಿವಿಧ ಭಾರತಿ @gmail.com ಈ ವಿಳಾಸಕ್ಕೆ ನಿಮ್ಮಿಷ್ಟದ ನೆಚ್ಚಿನ ಗೀತೆಗಳನ್ನು, ಯಾವ ಗೀತೆಗಳು ನಿಮಗೆ ಪ್ರಸಾರವಾಗಬೇಕು ಅಂತ ಅನಿಸಿದೆ, ಆ ಗೀತೆಗಳನ್ನು ಬರೆದು ಇಮೇಲ್ ಮೂಲಕ ಕಳಿಸ್ಬಹುದು. ಹಾಗೆ ಪತ್ರಗಳನ್ನು ನೀವು ಕಳಿಸ್ಬಹುದು. ಮುಂದಿನ ಇಲ್ಲೊಂದು ಪತ್ರ ಇದೆ. ಯಾರು ಬರೆದಿದ್ದಾರೆ ಅಂದರೆ ಪ್ರಕಾಶ್, ಶ್ಯಾಮ್ಲಾ, ಅಶ್ವಿನಿ, ಆನಂದ್, ಮನ್ವಿತ್, ರಮೇಶ್, ಟೈಲರ್, ವೆಂಕಟೇಶ್ ಇವರು ನಮಗೆ ಪತ್ರವನ್ನು ಬರೆದಿದ್ದಾರೆ. ಅವಳ ಹೆಜ್ಜೆ ಚಿತ್ರದ ಹಾಡನ್ನು ಪ್ರಸಾರಿಸಿ, ಬಂದಿಯ ಬಾಳಿನ ಬೆಳಕಾಗಿ ಈ ಒಂದು ಹಾಡು ನಮಗೆ ತುಂಬಾ ಇಷ್ಟ, ಪ್ರಸಾರಿಸಿ ಅಂತ ಕೋರಿದ್ದಾರೆ. ಅವರಿಗಾಗಿ ಈ ಒಂದು ಗೀತೆ ಕೇಳ್ತಾರೆ ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.

ನಿಮ್ಮ ನೆಚ್ಚಿನ ವಿವಿಧ ಭಾರತಿ ಕೇಳ್ತಾ ಇದ್ದೀರಾ. ಸಮಯ 1:30. ಪತ್ರಗಳ ಮೂಲಕ ಬಂದಂತಹ ಸಂದೇಶಗಳನ್ನು ಆಧರಿಸಿದ ಚಿತ್ರಗೀತೆಗಳು ಪ್ರಸಾರವಾಗ್ತಿದ್ದಾವೆ. ಹಾಗೆ ಇಮೇಲ್ಗಳ ಮೂಲಕ ಬಂದಂತಹ ಸಂದೇಶಗಳ

ಕಳಿಸಿ ನಿಮ್ಮಿಷ್ಟದ ಹಾಡುಗಳನ್ನು ಕೇಳಬಹುದು. ಕೇಳ್ತಾ ಇದ್ರೆ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಪತ್ರಿಕೆಗಳ ಮುಖೇನ ಹಾಡುಗಳನ್ನು ಕೇಳೋದಂದರೆ ತುಂಬಾ ಖುಷಿ ಆಗುತ್ತೆ ಅಲ್ವಾ? ಆವಾಗಿಂದನೂ ಕೂಡ ಪತ್ರಗಳನ್ನು ಬರೆದು ನಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಬರೆದು ಈ ಚಿತ್ರದ ಹಾಡನ್ನು ಪ್ರಸಾರಿಸಿ ಅಂತ ಆವಾಗಿಂದ ನಾವು ಬರೀತಿದ್ದಂತಹ ಕಾಲ ಅದು. ಈಗಲೂ ಕೂಡ ಇದೆ, ಪತ್ರದ ಮೂಲಕ ನಾವು ಹಾಡುಗಳನ್ನು ಕೇಳಬಹುದು ಅಂತ ಎಷ್ಟು ಖುಷಿ ಕೊಡುತ್ತೆ ಅಲ್ವಾ? ಹೀಗೆ ಹಲವಾರು ನಮ್ಮ ಸ್ನೇಹಿತರು ಕೂಡ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ, ಈ ಪತ್ರ ಬರೆದು ಹಾಡು ಕೇಳೋದಂದ್ರೆ ತುಂಬಾ ಇಷ್ಟ ಅಂತ. ಹಾಗೆ ಇಮೇಲ್ ಕಳಿಸಿದ್ದಾರೆ ಯಾರು, ಚೈತ್ರಾ ಕಿರಣ್ ದೇವರ ಚಿಕ್ಕನಹಳ್ಳಿಯಿಂದ ನಮಗೆ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಅದೇ ರಾಗ ಅದೇ ಹಾಡು ಚಿತ್ರದ ಎಲೆಯ ಮರೆಯಲ್ಲಿ ಹಾಡು ಪ್ರಸಾರ ಮಾಡಿ ಅಂತ ಕೋರಿದ್ದಾರೆ ಕಿರಣ್ ಅವರು. ಕಿರಣ್ ಅವರು ಹೇಗಿದ್ದೀರಾ? ನಿಮ್ಮಿಷ್ಟದ ಹಾಡನ್ನು ಖಂಡಿತ ಪ್ರಸಾರ ಮಾಡ್ತೇವೆ. ಕೇಳ್ತಾರೆ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.

ನಿಮ್ಮ ನೆಚ್ಚಿನ ಹಾಡುಗಳನ್ನು ಕೇಳ್ತಿದ್ದೀರಾ, ಇಮೇಲ್ ಮೂಲಕ ಬಂದಂತಹ ಒಂದು ಮೆಸೇಜ್ ಹಾಗೂ ಪತ್ರಗಳ ಮುಖೇನ ಬಂದಂತಹ ಒಂದು ಸಂದೇಶದ ಮೂಲಕ ನಿಮ್ಮಿಷ್ಟದ ಹಾಡುಗಳನ್ನು ನಾವು ಪ್ರಸಾರ ಮಾಡ್ತಾ ಇದ್ದೇವೆ. ಮುಂದಿನ ಹಾಡು ಅನ್ನಪೂರ್ಣ ಅವರು ನಮಗೆ ಸಂದೇಶವನ್ನು ಕಳಿಸ್ಕೊಡ್ತಾರೆ ಅವರಿಗಾಗಿ ಈ ಹಾಡು

ಪಿ ಜಯಚಂದ್ರನ್ ಅವರ ದನಿಯಲ್ಲಿ ಒಲವಿನ ಉಡುಗೊರೆ ಚಿತ್ರದ ಹಾಡನ್ನ ಕೇಳಿದ್ರಿ. ಎಂ ರಂಗಾರಾವ್ ಅವರ ಸಂಗೀತ ನಿರ್ದೇಶನ ಇದ್ದಂತಹ ಗೀತೆ ಇದಾಗಿತ್ತು. ಈ ಗೀತೆಯನ್ನ ಮೆಚ್ಚಿ ನಮಗೆ ಇಮೇಲ್ ಸಂದೇಶವನ್ನ ಕಳಿಸ್ಕೊಟ್ಟಿದ್ದವರು ಅನ್ನಪೂರ್ಣ ಕಾಮಾಕ್ಷಿ ಪಾಳ್ಯದಿಂದ ಈ ಒಂದು ಗೀತೆಯನ್ನ ಕೋರಿದ್ರು. ಅವರಿಗಾಗಿ ಈ ಗೀತೆ ಪ್ರಸಾರವಾಯಿತು. ಮುಂದಿನ ಹಾಡು ಇಸ್ಮಾಯಿಲ್ ಅವರು ವಿಜಯಪುರದಿಂದ ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ. ಅವರಿಗಾಗಿ ಈ ಗೀತೆ ಪ್ರಸಾರವಾಗಲಿದೆ. ಚಿತ್ರ ಶೃಂಗಾರ ಕಾವ್ಯ. ಗೀತೆಯನ್ನು ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಹಂಸಲೇಖ ಅವರ ಸಂಗೀತ ಮತ್ತು ಸಾಹಿತ್ಯದ ಈ ಗೀತೆ.

ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸ್ನೇಹಿತರೆ, ನಿಮ್ಮ ನೆಚ್ಚಿನ ಮೆಚ್ಚಿನ ಹಾಡುಗಳನ್ನು ಕೇಳ್ತಾ ಇದ್ದೀರಾ. ಇಮೇಲ್ ಮೂಲಕ ಬಂದಂತಹ ಸಂದೇಶಗಳು, ಹಾಗೆ ಪತ್ರದ ಮುಖೇನ ಬಂದಂತಹ ಸಂದೇಶಗಳ ಮೂಲಕ ನಿಮ್ಮ ಇಷ್ಟದ ಹಾಡುಗಳು ಪ್ರಸಾರವಾಗ್ತಾ ಇದ್ದಾವೆ. vbnimmahadu@gmail.com ಈ ವಿಳಾಸಕ್ಕೆ ನೀವು ಸಂದೇಶವನ್ನು ಕಳಿಸಬಹುದು. ಹಾಗೆ ಪತ್ರಗಳನ್ನು ಕೂಡ ನಮಗೆ ಬರೆದು ಕಳಿಸ್ಬೇಕು. ಈ ಒಂದು ನೆಚ್ಚಿನ ಮೆಚ್ಚಿನ ಹಾಡುಗಳನ್ನು ನೀವು ಕೇಳಬಹುದು. ಮುಂದಿನ ಹಾಡು ಮಲ್ಲಿಕಾರ್ಜುನ್ ಅವರು ಚಿಕ್ಕೋಡಿಯಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಯಜಮಾನ ಚಿತ್ರದ ಗೀತೆಯನ್ನು ಪ್ರಸಾರಿಸಿ ಅಂತ ಕೋರಿದ್ದಾರೆ. ಅವರಿಗಾಗಿ ಈ ಒಂದು ಗೀತೆ ಪ್ರಸಾರವಾಗಲಿದೆ. ಗೀತೆಯನ್ನು ಹಾಡಿದ್ದಾರೆ ರಾಜೇಶ್ ಹಾಗೂ ಚಿತ್ರ. ಕೆ ಕಲ್ಯಾಣ್ ಅವರ ಸಾಹಿತ್ಯ, ರಾಜೇಶ್ ರಾಮನಾಥ್ ಅವರ ಸಂಗೀತ.

ನಿಮ್ಮಿಷ್ಟದ ಹಾಡಿಗಾಗಿ ವಿಬಿ ನಿಮ್ಮ ಹಾಡು @gmail.com ಈ ವಿಳಾಸಕ್ಕೆ ನೀವು ಸಂದೇಶಗಳನ್ನು ಕಳಿಸಬಹುದು. ಸುಬ್ರಹ್ಮಣ್ಯ ಜಯಂತ್ ಅವರು ನಮಗೆ ಚಂದ್ರಮುಖಿ ಪ್ರಾಣಸಖಿ ಚಿತ್ರದ ಹಾಡನ್ನು ಪ್ರಸಾರಿಸಿ ಅಂತ ಕೋರಿದ್ದಾರೆ. ಅವರಿಗಾಗಿ ಈ ಒಂದು ಗೀತೆ

0: ವಿವಿಧ ಭಾರತಿ ಆಕಾಶವಾಣಿ ಕನ್ನಡ, ಸಮಯ 2:15. ಕಾರ್ಯಕ್ರಮ ಸ್ಪಂದನ. ಸ್ಪಂದನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ.
1: ಎಲ್ಲರಿಗೂ ನಮಸ್ಕಾರ. ಸ್ಪಂದನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಪ್ರೀತಿಯ ಸ್ವಾಗತ, ಸುಸ್ವಾಗತ. ನಾನು ಚಂದು ಬಾನುಲಿ ಬಂಧು.
2: ನಾನು ಕೋಲಾರ ಕೃಷ್ಣಪ್ಪ. ಎಲ್ರಿಗೂ ನಮಸ್ಕಾರ.
1: ಹಾಂ, ನಾವು ಸೋಮವಾರದಿಂದ ಶುಕ್ರವಾರದವರೆಗೆ ಸ್ಪಂದನ ಕಾರ್ಯಕ್ರಮ ಅಂತ ಮಾಡ್ತಾ ಇದ್ದೇವೆ. ನಮ್ಮ ಕೇಳುಗರ ಪ್ರತಿಕ್ರಿಯೆಯನ್ನು ಆಧರಿಸಿದಂತಹ ಕಾರ್ಯಕ್ರಮ ಇದು.
2: ಹೌದು,
1: ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಪತ್ರ ಬರೆಯೋದಕ್ಕೆ ಶುರು ಮಾಡಿದ್ದಾರೆ. ಹಾಗೆ ನಾವು ನೇರವಾಗಿ ಪತ್ರಕ್ಕೆ ಹೋಗೋದಾದರೆ, ನಾವು ಆಕಾಶವಾಣಿಗೆ 90 ವರ್ಷಗಳು ತುಂಬಿರುವಂತಹ ಸಂದರ್ಭದಲ್ಲಿ ಒಂದು ವಾಕಥಾನ್ ಕಾರ್ಯಕ್ರಮವನ್ನು ಮಾಡಿದ್ವಿ ಅಲ್ವಾ?
2: ಹೌದು.
1: ಆ ವಾಕಥಾನ್ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ನಮ್ಮ ಕೇಳುಗರು ಬಂದಿದ್ರು.
2: ಖಂಡಿತ. ಕಳೆದ 8ನೇ ತಾರೀಕು ಏನು ವಾಕಥಾನ್ ಕಾರ್ಯಕ್ರಮವನ್ನು ಆಯೋಜಿಸಿದ್ವಲ್ಲ, ಕೇಳುಗರು ನಮ್ಮ ಅಭಿಮಾನಿಗಳು, ನಾವು ಹೇಳ್ತಾ ಹೋದ್ರೆ ಒಂದು 300-400 ಅಷ್ಟು ಜನ ನಮ್ಮಲ್ಲಿ ಸೇರಿಕೊಂಡು ಒಂದು ವಾಕಥಾನ್ ಕಾರ್ಯಕ್ರಮವನ್ನು ತುಂಬಾ ಒಂದು ಯಶಸ್ವಿಯಾಗಿ ನಾವು ಅದನ್ನು ನಡೆಸಿದ್ದೀವಿ. ಇದು ಒಂದು ಆಕಾಶವಾಣಿಗೆ ಒಂದು ಹೆಮ್ಮೆಯ ಒಂದು ವಿಷಯ ಅಂತ ನಾವು ಹೇಳ್ಬೋದು ಈ ಸಂದರ್ಭದಲ್ಲಿ.
1: ಆ ಒಂದು ವಾಕಥಾನ್ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಮೇಲ್ ಮಾಡಿದ್ದಾರೆ.
2: ಏನಂತ?
1: ಜಗದಾಂಬಿಕಾ ಹಂಸವೇಣಿ ಮತ್ತಿಕೆರೆ ಬೆಂಗಳೂರಿನಿಂದ. ಅವ್ರೇನ್ ಹೇಳ್ತಾರೆ ಅಂದ್ರೆ, ನಮಸ್ತೆ, ಆಕಾಶವಾಣಿಗೆ 90 ವರ್ಷದ ಪ್ರಯುಕ್ತ ಆಕಾಶವಾಣಿಯಲ್ಲಿ ನಡೆಸಿಕೊಟ್ಟಂತ ವಾಕಥಾನ್ ಕಾರ್ಯಕ್ರಮಕ್ಕೆ ನಾನು ಕೂಡ ಬಂದಿದ್ದೆ. ಇದೇ ಮೊದಲ ಬಾರಿಗೆ ನಾನು ಆಕಾಶವಾಣಿಗೆ ಭೇಟಿ ಕೊಟ್ಟಿದ್ದು. ಈ ಭೇಟಿ ಸುಮಧುರ ಅನುಭವವನ್ನ ನೀಡಿತು. ಅಲ್ಲಿಗೆ ಬರೋ ಮುಂಚೆ ನಮ್ಮನ್ನ ಹೇಗೆ ಅಲ್ಲಿ ಒಳಗಡೆ ಬಿಟ್ಕೊಳ್ತಾರೋ ಇಲ್ವೋ, ನಮ್ಗೆ ಅವಕಾಶ ಇದೆಯೋ ಇಲ್ವೋ ಅನ್ನುವ ಒಂದು ಭಯ ಮತ್ತೆ ಗೊಂದಲ ಇತ್ತು. ಆದ್ರೆ ನಿರೂಪಕರು ಮತ್ತೆ ಸಿಬ್ಬಂದಿಗಳು ನಮ್ಮ ಜೊತೆ ಬಹಳ ದಿನಗಳಿಂದ ಪರಿಚಯ ಇರೋರ ಹಾಗೆ ಖುಷಿಯಿಂದ ನಮ್ಮ ಜೊತೆ ಬೆರೆತರು. ಅಲ್ಲಿಯ ವಾತಾವರಣ ಮತ್ತೆ ನೀವು ಕೊಟ್ಟಂತ ಉಪಹಾರ ಬಹಳ ಚೆನ್ನಾಗಿತ್ತು. ಹಾಗೆ ಇದನ್ನ ಹೇಳ್ಬೇಕೋ ಬೇಡವೋ ಗೊತ್ತಿಲ್ಲ, ನಾನು ಗಮನಿಸಿದ ಹಾಗೆ ಕಾರ್ಯಕ್ರಮದ ಮುನ್ನಾ ದಿನಗಳಲ್ಲಿ ಗೂಗಲ್ ಫಾರ್ಮ್ ಅನ್ನ ತುಂಬೋದಕ್ಕೆ ಹೇಳಿದ್ರಿ, ಆದ್ರೆ ಅದರ ಉಪಯೋಗ ಸರಿಯಾಗಿ ಕಾರ್ಯರೂಪಕ್ಕೆ ಬರಲಿಲ್ಲ ಅನ್ನಿಸ್ತು. ಹಾಗೆ ಟೀ ಶರ್ಟ್ ಗಾಗಿ ನೋಕು ನುಗ್ಗಲು ಕೂಡ ಉಂಟಾಯ್ತು. ಮುಂದಿನ ದಿನಗಳಲ್ಲಿ ಈ ರೀತಿಯ ಚಟುವಟಿಕೆಗಳನ್ನ ತಪ್ಪಿಸಬಹುದು ಅಂತ ಅನ್ಸುತ್ತೆ. ನಾ ಹೇಳಿದ್ರಲ್ಲಿ ಏನಾದರೂ ತಪ್ಪಿರೋ ದಯವಿಟ್ಟು ಕ್ಷಮಿಸಿ ಅಂತ ಹೇಳಿ ಜಗದಾಂಬಿಕಾ ಹಂಸವೇಣಿಯವರ ಸಂದೇಶ ಬಂದಿದೆ.
2: ಈಗ ಅವರ ಅನಿಸಿಕೆ ಹೇಳಿರೋದ್ರಲ್ಲಿ ಏನು ತಪ್ಪೇನಿಲ್ಲ. ಆಕ್ಚುಲಿ ಅವತ್ತು ನಡೆದಿದ್ದು ಇಷ್ಟೇನೆ. ನಾವೇನು ಗೂಗಲ್ ಫಾರ್ಮ್ನ ಫಿಲ್ ಮಾಡಬೇಕು, ಟೀ ಶರ್ಟ್ಗಾಗಿ ಒಂದು ನೋಂದಣಿ ಮಾಡ್ಕೋಬೇಕಂತೇಳಿ ಒಂದು 200 ಟೀ ಶರ್ಟು, ಒಂದು 250 ಟೀ ಶರ್ಟನ್ನು ನಾವು ತಯಾರಿಸಿ ಒಂದು 250 ಜನ ಬರಬಹುದು ಅಂತೇಳಿ ಒಂದು ನಿರೀಕ್ಷೆ ಇಟ್ಕೊಂಡಿದ್ವಿ. ಅಲ್ಲಿ ನೋಡಿದ್ರೆ ಸುಮಾರು ಒಂದು ಹತ್ರ ಒಂದು 400-450 ಜನ ಬಂದಿದ್ರು. ಒಂದು 200 ಜನ ಹೆಚ್ಚಿಗೆ ಬಂದಿದ್ರು. ಆಕಾಶವಾಣಿಯ ಒಂದು 90 ವರ್ಷಗಳ ಸಂಭ್ರಮಾಚರಣೆಗೆ ನಾವು ಅಂದುಕೊಂಡಿದ್ದಂತಹ ಒಂದು ಏನು ಸಂಖ್ಯೆ ಏನಿದೆ ನಿರೀಕ್ಷೆಗೆ ಮೀರಿ ಜನ ಬಂದಿದ್ರು. ಆ ಸಂದರ್ಭದಲ್ಲಿ ಕೆಲವರು ಶರ್ಟು ಶಾರ್ಟೇಜ್ ಆಗಿ ಸ್ವಲ್ಪ ಏನಾದ್ರ ಒಂದು ಕೊರತೆಯಾಗಿ ನೂಕ್ಲುಗ್ಲು ಸಣ್ಣ ಪುಟ್ಟದಾಗಿತ್ತು, ಆದ್ರೂ ನಿರ್ವಹಣೆ ಮಾಡಿ ಬಂದಂತಹ ಎಲ್ಲರಿಗೂ ನಾವು ಕೊಡ್ಲಿಕ್ಕೆ ಪ್ರಯತ್ನ ಮಾಡಿದ್ದೇವೆ.
1: ಈಗ ನಮ್ಮ ಜಗದಾಂಬಿಕ ಅವರು ಹೇಳಿದಂಗೆ ಅದೊಂದು ಮರೆಯಲಾಗದಂತ ಒಂದು ಅನುಭವ. ಯಾಕೆ ಅಂತ ಹೇಳಿದ್ರೆ, ನಮ್ಮ ಆಕಾಶವಾಣಿಯ ಸಿಬ್ಬಂದಿಗಳು, ಅವರ ಸಂಬಂಧಿಕರು ಬಂದಿದ್ರು, ಕೇಳುಗರು ಬಂದಿದ್ರು, ಬೇರೆ ಬೇರೆ
2: ಸಣ್ಣ ಪುಟ್ಟ ಮಕ್ಕಳು ಬಂದಿದ್ರು, 5-6 ವರ್ಷದ ಮಕ್ಕಳು ಬಂದಿದ್ರು.
1: ಆಮೇಲೆ ಬಂದವರೆಲ್ಲರಿಗೂ ಕೂಡ ಈಗ ಜಗದಾಂಬಿಕ ಅವ್ರ ತರಾನೇ ಬಹಳಷ್ಟು ಜನ ಮೊದಲನೇ ಸಲ ಬಂದಿರೋದ್ರಿಂದ ಎಲ್ಲರೂ ಕೇಳ್ತಾ ಇದ್ರು, ಅವರಲ್ಲಿ ಅವ್ರ ಮೆಚ್ಚಿನ ನಿರೂಪಕರಲ್ಲಿ ಅವರಲ್ಲಿ ಇವರಲ್ಲಿ ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ರು.
2: ಒಂದು ರೇಡಿಯೋ ಫ್ರೆಂಡ್ ಅಷ್ಟೇ ಆಗಿದ್ದಾರೆ ನಮ್ಮ ನಿರೂಪಕರು, ನೇರ ಮಖಾಮುಖ ಪರಿಚಯ ಆಗಿಲ್ಲ ಅನ್ಸುತ್ತೆ.
1: ತುಂಬಾ ಜನ ಲಿಸ್ನರ್ಸ್ ಜೊತೆಗೆ, ನಮ್ಮ ಕೇಳುಗರ ಜೊತೆಗೆ ಒಂದು ಮಾತಾಡ್ಲಿಕ್ಕೆ, ಅವ್ರನ್ನ ಭೇಟಿ ಮಾಡೋದಕ್ಕೆ ಒಂದು ಅವಕಾಶ ಸಿಕ್ಕಿದ್ದು ತುಂಬಾನೇ ಖುಷಿ ಆಯ್ತು ಅಂತ ಹೇಳ್ಬೋದು.
2: ನೋಡಿ, ಅವತ್ತು ನಡೆದಂತಹ ಈ ಒಂದು ವಾಕಥಾನ್ ಕಾರ್ಯಕ್ರಮದಲ್ಲಿ ವಯೋವೃದ್ಧರು, ಸಣ್ಣ ಮಕ್ಕಳು, ಗಣ್ಯ ವ್ಯಕ್ತಿಗಳು, ಈ ಕೇಳುಗರು, ನಮ್ಮ ನಿರೂಪಕರು, ನಮ್ಮ ಏನು ಸಿಬ್ಬಂದಿ ವರ್ಗ ಎಲ್ಲ ಸೇರಿಕೊಂಡು ತುಂಬಾ ಖುಷಿ ಖುಷಿಯಾಗಿ ಆ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಟ್ವಿ. ಬೆಳಗ್ಗೆ ಒಂದು 7 ಗಂಟೆಗೆ ಒಂದು ತಣ್ಣನೆ ವಾತಾವರಣದಲ್ಲಿ, ತುಂಬಾ ತಣ್ಣನೆಯ ಒಂದು ವಾತಾವರಣದಲ್ಲಿ ನಾವು ಕಬ್ಬನ್ ಪಾರ್ಕ್ ಮುಖಾಂತರ ವಿಧಾನಸೌಧ ಮತ್ತು ಹೈಕೋರ್ಟ್ ಮಧ್ಯದಲ್ಲಿ ಹಾಸಿ ನಮ್ಮ ಒಂದು ಏನು ಒಂದು 5 ಕಿಲೋಮೀಟರ್ ಅಷ್ಟು ದೂರವನ್ನು ನಾವು ಕ್ರಮಿಸಿ ಆಕಾಶವಾಣಿಗೆ ನಾವು ವಾಕ್ತಾನ್ ಮಾಡ್ಕೊಂಡು ಮರಳಿ ಬಂದ್ರೂ ಅವರಲ್ಲಿ ಉತ್ಸಾಹ ಅನ್ನೋದು ಇನ್ನೂ ಹೆಚ್ಚಿಗೆ ಹುಮ್ಮತಾ ಇತ್ತು.
1: ಹೋಗ್ತಾ ದಾರಿ ಉದ್ದಕ್ಕೂ
2: ಘೋಷಣೆಗಳು ಕೂಗೋದು,
1: ಆಮೇಲೆ ಫೋಟೋಗಳು, ಎಷ್ಟು ವಿಡಿಯೋಸ್, ಎಷ್ಟು ಫೋಟೋಸ್, ಏನೆಲ್ಲ ಆಗೋಯ್ತು ಅವತ್ತು.
2: ಮತ್ತೆ ಕಾರ್ಯಕ್ರಮ ವಾಕತಾನ್ ಮುಗಿದ ಮೇಲೆ ಕೂಡ ಆ ಒಂದು ಖುಷಿಯಲ್ಲಿ ನಮ್ಮ ಏನು ಆಕಾಶವಾಣಿ ಹಾಡುಗಳಿಗೆ ಅಲ್ಲ, ನಮ್ಮ ಆಕಾಶವಾಣಿಯ ಒಂದು ಏನು ಹಾಡುಗಳನ್ನು ಕೇಳ್ತಾ ನಮ್ಮ ವೇದಿಕೆ ಮೇಲೆ ಡಾನ್ಸ್ ಮಾಡ್ತಿದ್ರು ಮಕ್ಕಳು ಕೇಳುಗರು. ತುಂಬಾ ಖುಷಿ ಆಯ್ತು. ಅಂತರ ಒಂದು ಕಾರ್ಯಕ್ರಮಗಳು ಒಂಥರ ಮರೆಯಲಾರದ ಒಂದು ತುಂಬಾ ಸ್ಮರಣಾರ್ಥವಾದಂತ.
1: ನಿಜ, 90 ವರ್ಷ ಅನ್ನೋದು ಸುಮ್ಮನೆ ಅಲ್ಲ, ಅದು ಎಷ್ಟು ಸುದೀರ್ಘವಾದಂತ ಒಂದು ಪಯಣ. ಈ ಒಂದು ಪಯಣದಲ್ಲಿ ಸಾಕಷ್ಟು ಏಳು ಬೀಳುಗಳನ್ನ ಕಂಡಿದ್ದೇವೆ, ಸಾಕಷ್ಟು ದಾಖಲೆಗಳನ್ನ ಮಾಡಿದ್ದೇವೆ ನಾವು. ಆಕಾಶವಾಣಿ ಅಂತ ಹೇಳಿದ್ರೆ ಒಂದು ಕಾಲಕ್ಕೆ ಒಂದು ರಾಜನ ಹಾಗೆ ಮಹಾರಾಜನಾಗಿ ಇದ್ದಂತ ಒಂದು ಸಂಸ್ಥೆ, ಇವತ್ತಿಗೂ ಕೂಡ ರಾಜ ಮಹಾರಾಜನ ಹಾಗೇನೆ ಇದೆ ಅದು ಅನ್ನೋದಕ್ಕೆ. ಇಂತಹ ಅನೇಕ ಕಾರ್ಯಕ್ರಮಗಳು ಮುಂದೆ ಕೂಡ ನಡೀತಾ ಇರುತ್ತವೆ, ಅದಕ್ಕೆ ಎಲ್ಲರ ಸಹಕಾರ ಕೂಡ ಹೀಗೆ ಇರಲಿ ಅಂತ ನಾವು ಕೇಳ್ಕೊಳ್ಳೋಣ.
2: ಖಂಡಿತ ಖಂಡಿತ ಖಂಡಿತ.
1: ಹಾಗೆ ಇನ್ನೊಂದು ಪತ್ರ, ಇನ್ನೊಂದು ಮೇಲ್ ಕಳಿಸಿದ್ದಾರೆ ಗಂಗು ಪೂಜಾರಿ ಅವರು.
2: ಎಲ್ಲಿಂದ
1: ಗಂಗು ಪೂಜಾರಿ ಅಂತ ಅಷ್ಟೇ ಹಾಕಿದ್ದಾರೆ ಇವರು, ಮೋಸ್ಟ್ಲಿ ಉತ್ತರ ಕರ್ನಾಟಕದ ಕಡೆಯವರು ಅಂತ ಅನ್ಸುತ್ತೆ ನನಗೆ.
2: ಕೇಳುಗ್ರೆ ನೋಡಿ, ನೀವು ಪತ್ರ ಬರೀಬೇಕಾದ್ರೆ ಸ್ಪಷ್ಟವಾಗಿ ನಿಮ್ಮ ಹೆಸರು ವಿಳಾಸವನ್ನ ನೀವು ಮೇಲ್ ಮುಖಾಂತರ ನಮಗೆ ಅಥವಾ ಪತ್ರದ ಮುಖಾಂತರ ನಮಗೆ ನೀವು ಸಂದೇಶವನ್ನು ಕಳಿಸಬೇಕಾದ್ರೆ ಸ್ಪಷ್ಟವಾಗಿ ನಿಮ್ಮ ಹೆಸರು ಮತ್ತು ವಿಳಾಸವನ್ನು ತಪ್ಪದೇ ನಮೂದಿಸಿ ನಮ್ಗೆ ಕಳಿಸಿ. ಯಾಕೆಂದರೆ ನಿಮ್ಮ ಹೆಸರು ಅಷ್ಟೇ ಓದಿದ್ರೆ ಸಾಲದು, ನೀವು ಎಲ್ಲಿಂದ ಕಳಿಸ್ತಾ ಇದ್ದೀರಿ, ರಾಜ್ಯದ ಯಾವ್ಯಾವ ಭಾಗದಿಂದ ನೀವು ಕಳಿಸ್ತಾ ಇದ್ದೀರಿ ಅನ್ನೋದಾದರೆ ಕೇಳೋರಿಗೂ ಒಂಥರ ಚೆನ್ನಾಗಿರುತ್ತೆ, ನಮಗೆ ಪತ್ರ ಓದೋದಕ್ಕೆ ಕೂಡ ತುಂಬ ಖುಷಿಯಾಗುತ್ತೆ. ಅಂದರೆ ನಮ್ಮ ಆಕಾಶವಾಣಿ ಯಾವ್ಯಾವ ಭಾಗಗಳಲ್ಲಿ ಕೇಳ್ತಾ ಇದ್ದಾರೆ ವಿವಿಧ ಭಾರತಿ ಅನ್ನೋದನ್ನು ನಮ್ಗೆ ಖಾತ್ರಿ ಆಗತ್ತೆ. ಏನಂತೀರ?
1: ನಿಜ, ಅದೇನಾಗುತ್ತೆ ಅವ್ರಿಗೆ ನಿರಂತರವಾಗಿ ವಾಟ್ಸಪ್ ಮೆಸೇಜ್ ಕಳಿಸ್ತಾ ಇರ್ತಾರೆ, ಮೇಲ್ ಮಾಡ್ತಾ ಇರ್ತಾರೆ, ಹಾಗಾಗಿ ಎಲ್ರಿಗೂ ನಮ್ಮ ಊರು ನಮ್ಮ ಜಿಲ್ಲೆ ನಮ್ಮ ಹೆಸರು ಗೊತ್ತು ಅಂತ ಅವ್ರು ಅಂದ್ಕೊಂಡ್ರು ಕೂಡ ತಕ್ಷಣಕ್ಕೆ ನಾವು ಹೇಳಕ್ಕೆ ಬರೋದಿಲ್ಲ ಇಂಥದ್ದೇ ಊರ್ನವರು ಅಂತ ಹೇಳಿ. ಹಾಗಾಗಿ ಮೇಲ್ ಇರ್ಲಿ ಏನೇ ಇದ್ರು ಕೂಡ ಪೂರ್ತಿ ಒಂದು ಅಡ್ರೆಸ್ ಕಳಿಸಿದ್ರೆ ಒಳ್ಳೇದು ಅಂತ ಹೇಳೋಣ. ಗಂಗು ಪೂಜಾರಿ ಅವ್ರು ಹೇಳ್ತಾ ಇದ್ರೆ ವಿವಿಧ ಭಾರತೀಯ ಸ್ಪಂದನ ವಿಭಾಗ ಕಾರ್ಯಕ್ರಮ ಚೆನ್ನಾಗಿದೆ, ಇತ್ತೀಚೆಗೆ ಬದಲಾದ ಕಾರ್ಯಕ್ರಮಗಳು ಕೂಡ ಸಾಕಷ್ಟು ಖುಷಿಯನ್ನ ತಂದಿದೆ. ಆದ್ರೆ ನನಗೆ ತುಂಬಾ ಇಷ್ಟವಾಗಿದ್ದು ಅಂತ ಹೇಳಿದ್ರೆ ಸೋಮವಾರ ಮಧ್ಯಾಹ್ನ 1:20 ಬರ್ತಾ ಇತ್ತಲ್ಲ ಅಂತ್ಯಾಕ್ಷರಿ ಕಾರ್ಯಕ್ರಮ. ಯಾಕೆ ಅಂತ ಹೇಳಿದ್ರೆ ಎಷ್ಟೋ ಸಲ ನಾವು ಖುಷಿ ಖುಷಿಯಾಗಿ ಮನೆಯಲ್ಲಿ ಗುಣುಗ್ತಾ ಇದ್ದವ್ರಿಗೆ ಹಾಡೋದಕ್ಕೆ ಇದೊಂದು ವೇದಿಕೆ ತರ ಇತ್ತು, ಈ ಕಾರ್ಯಕ್ರಮದ ಬದಲಾಗಿ ನೀವು ಬೇರೆ ಕಾರ್ಯಕ್ರಮ ತಂದಿದ್ದೀರಾ, ಅಂತ್ಯಾಕ್ಷರಿ ಕಾರ್ಯಕ್ರಮವನ್ನು ಮತ್ತೆ ತರಬಹುದಾ ಅಂತ ಕೇಳ್ತಾ ಇದ್ದಾರೆ ಅವರು.
2: ನೋಡಿ, ಅಂತ್ಯಾಕ್ಷರಿ ಕಾರ್ಯಕ್ರಮ ಅದು ಏನು ನಮ್ಮ ಕೇಳುಗರ ಒಂದು ಅಭಿರುಚಿ ಅಂತ ನಾವು ಅದನ್ನು ಚೇಂಜ್ ಮಾಡಿದ್ದೀವಿ. ಸೊ ಹಾಗಾಗಿ ಅಂತ್ಯಾಕ್ಷರಿ ಕಾರ್ಯಕ್ರಮ ಹೆಚ್ಚಿನ ಒಂದು ಏನು ಜನರ ಕೇಳುಗರ ಒಂದು ಸ್ಪಂದನೆ ಸಿಕ್ತಿರಲಿಲ್ಲ ಅನ್ನುವ ಒಂದು ಕಾರಣಕ್ಕೆ ನಾವು ಅದನ್ನು ಬದಲಾಯಿಸಿ ಬೇರೆ ಒಂದು ಕಾರ್ಯಕ್ರಮವನ್ನು ಆ ಒಂದು ಸಮಯದಲ್ಲಿ ನಾವು ಪ್ರಸಾರ ಮಾಡ್ತಾ ಇದ್ದೀವಿ. ನೋಡೋಣ ಮುಂದಿನ ದಿನಗಳಲ್ಲಿ, ಈಗ ಬದಲಾದ ಕಾರ್ಯಕ್ರಮಗಳು ಏನಾಗಿದೆ ಮುಂದೆ ಕೂಡ ಈ ಕಾರ್ಯಕ್ರಮಗಳು ಬದಲಾಗಿ ಪುನಃ ಒಂದು ಕಾರ್ಯಕ್ರಮಗಳ ಒಂದು ಹೊಸ ಕಾರ್ಯಕ್ರಮಗಳ ಸೇರ್ಪಡೆ ಆಗಬಹುದು. ನೋಡೋಣ ಮುಂದಿನ ದಿನಗಳಲ್ಲಿ ಅದನ್ನು ಬದಲಾಯಿಸೋಕ್ಕೆ ಈ ಥರ ಒಂದು ಹೆಚ್ಚಿನ ಒಂದು ಕೋರಿಕೆ ನಮ್ಗೆ ಬಂದರೆ ಮುಂದೆ ಅದನ್ನು ಬದಲಾಯಿಸೋಕ್ಕೆ ಅದೇನೋ ಒಂದು ನಮ್ಮ ತಕರಾರು ಏನಿಲ್ಲ. ಏನಂತೀರಾ ನೀವು?
1: ನಿಜ, ಅಂದರೆ ಬದಲಾವಣೆ ಮಾಡಬೇಕು ಅಂತ ನಮ್ಮ ಪಾಲಿಸಿಯಲ್ಲಿ ಇರೋದ್ರಿಂದ ಕಾರ್ಯಕ್ರಮಗಳ ಬದಲಾವಣೆ ಮಾಡ್ತಾ ಇರ್ತೀವಿ. ಯಾವುದು ಬೇಕು ಬೇಕು ಅಂತಾರೆ ಜನ, ಮತ್ತೆ ಅದನ್ನು ವಾಪಸ್ ತರೋದಕ್ಕೆ ಕೂಡ ಸಾಧ್ಯತೆ ಇರುತ್ತೆ.
2: ಪ್ರತಿ ವರ್ಷದ 6 ತಿಂಗಳು ವರ್ಷದಲ್ಲಿ 2 ಬಾರಿ ಈ ಒಂದು ಕಾರ್ಯಕ್ರಮಗಳ ಬದಲಾವಣೆಗೆ ಅವಕಾಶ ಇರುತ್ತೆ. 6 ತಿಂಗಳಿಗಷ್ಟೇ ನಮ್ಮ ಒಂದು ಕಾರ್ಯಕ್ರಮ ಸೀಮಿತ ಆಗಿರುತ್ತೆ, ಮತ್ತೆ ಬದಲಾವಣೆಗೆ ಅವಕಾಶ ಕೊಡ್ತಾ ಇರ್ತಾರೆ. ಸೊ ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಅಂತ್ಯಾಕ್ಷರಿ ಬೇಕು ಅನ್ನೋದು ಒಂದು ಅಪೇಕ್ಷೆ ಅಥವಾ ಕೋರಿಕೆ ಬಂದರೆ ಮುಂದಿನ ದಿನಗಳಲ್ಲಿ ನಾವು ಅದನ್ನು ಅಂತ್ಯಾಕ್ಷರಿ ಸೇರಿಸೋದಕ್ಕೆ ಕಾರ್ಯಕ್ರಮ ರೂಪಿಸೋದಕ್ಕೆ ನಾವು ಅನುವು ಮಾಡಿಕೊಡ್ತೀವಿ ಅಂತೇಳಿ ಗಂಗಾ ಪೂಜಾರಿ ಅವರಿಗೆ ಪತ್ರ ಬರೆದಿದ್ದಕ್ಕಾಗಿ ಧನ್ಯವಾದಗಳನ್ನು ತಿಳಿಸೋಣ.
1: ಹೌದು, ಆಮೇಲೆ ಲಿಂಗರಾಜು ಅಂತ ಒಬ್ರು ಮೇಲ್ ಮಾಡಿದ್ದಾರೆ,
2: ಹೆಸರು ಹಾಕಿದ್ದಾರೆ ವಿಳಾಸ ಹಾಕಿಲ್ಲ.
1: ಲಿಂಗರಾಜು ಅಂತ ಹೇಳಿ ಒಬ್ರು ಮೇಲ್ ಕಳಿಸಿದ್ದಾರೆ, ಎಲ್ಲಿಂದ ಅಂತ ಹಾಕಿಲ್ಲ. ಅವ್ರೇನ್ ಹೇಳ್ತಾರೆ ಅಂದ್ರೆ, ನಾವು ಪ್ರತಿ ಮಧ್ಯಾಹ್ನ 12:05 ಕರೆಗೊಂದು ಹಾಡು ಕಾರ್ಯಕ್ರಮ ಪ್ರಸಾರ

0: ಮಾಡ್ತೀವಿ. ಕರೆಗೊಂದು ಹಾಡು ಕಾರ್ಯಕ್ರಮ ಪ್ರಸಾರ ಮಾಡಿದಾಗ ಏನಾಗುತ್ತೆ, ಕರೆ ಮಾಡಿದ ತಕ್ಷಣ ಹಾಡು ಕೇಳ್ಬಿಟ್ಟು ಸುಮ್ನೆ ಹಾಡು ಹಾಕಿ ಮತ್ತೆ ಕುಟುಂಬದ ಸ್ಥಿತಿಗತಿಗಳು ಈ ತರದ ವಿಷಯ ಎಲ್ಲ ನೀವ್ ಯಾಕೆ ಕೇಳ್ತೀರಾ, ನೀವು ಬರೀ ಹಾಡು ಹಾಕಿದ್ರೆ ಸಾಕು, ಅವ್ರ ಜೊತೆ ಮಾತಾಡಬೇಡಿ, ಜಾಸ್ತಿ ಮಾತಾಡಬೇಡಿ ಅಂತ ಹೇಳ್ತಾರೆ.
1: ನಮ್ಮ ಏನು ಅನೌನ್ಸರ್ಸ್ ಉದ್ಘೋಷಕರಿಗೆ ನಾವು ಹೇಳೋಣ, ಇನ್ಮೇಲೆ ನೋಡಿ ಸ್ಪಷ್ಟವಾಗಿ ಸಂಕ್ಷಿಪ್ತವಾಗಿ ಮಾತಾಡಿ, ಇಷ್ಟು ಬೇಕು ಅಷ್ಟೇ ಮಾತಾಡಿ, ಆದಷ್ಟು ಕೂಡ ಮಾತು ಕಡಿಮೆ ಮಾಡಿ, ಹೆಚ್ಚಿನ ಒಂದು ಕಾರ್ಯಕ್ರಮವನ್ನು ಕೊಡಿ, ಹೆಚ್ಚಿನ ಒಂದು ಸಂಗೀತವನ್ನು ನೀಡಿ, ಹಾಡನ್ನು ಪ್ರಸಾರ ಮಾಡಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳೋಣ. ಇವರೊಂದು ಸಲಹೆಗೆ ನಮ್ಮ ಒಂದು ಅಭಿಪ್ರಾಯವನ್ನು ಕೂಡ ತಿಳಿಸೋಣ.
0: ನಾನು ಒಂದು ಮಾತು ಹೇಳಬೇಕಿಲ್ಲಿ, ನಾನು ಕೂಡ ಅನೌನ್ಸರ್ ಅಥವಾ ಆರ್ಜಿ ಆಗಿರೋದ್ರಿಂದ ಎಷ್ಟೊಂದು ಜನ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಆನ್ ಏರ್ ಅಲ್ಲಿ ಹೇಳಲ್ಲ, ಆಫ್ ಏರ್ ಅಲ್ಲಿ ನಾವು ಮಾತಾಡ್ಬೇಕಾದ್ರೆ ತುಂಬಾ ಜನ ಕರೆ ಮಾಡಿದಾಗ ನಮ್ಗೆ ಹಾಡು ಮುಖ್ಯ ಅಲ್ಲ, ನಮ್ಮ ಮನಸ್ಸಿನ ಮಾತನ್ನ ಹೇಳ್ಕೊಳ್ಬೇಕು, ನಮ್ಮ ಕಷ್ಟ ಸುಖ ಹಂಚ್ಕೊಳ್ಬೇಕು, ಒಂದೆರಡು ಮಾತಾಡಿದ್ರೆ ನಮ್ಗೆ ಖುಷಿ ಆಗುತ್ತೆ. ಹಾಡೇನು ಯೂಟ್ಯೂಬ್ ಅಲ್ಲಿ ಕೇಳ್ಬೋದು, ಇನ್ನೊಂದ್ರಲ್ಲಿ ಕೇಳ್ಬೋದು, ಮತ್ತೊಂದ್ರಲ್ಲಿ ಕೇಳಬಹುದು, ಆದ್ರೆ ಇದೊಂದು ವೇದಿಕೆ, ಕೆಲವೊಂದು ಹೇಳುವಂತ ವಿಚಾರಗಳಿರುತ್ತೆ, ಕೇಳುವಂತ ವಿಚಾರಗಳಿರುತ್ತೆ. ಹಾಗಾಗಿ ನಾವು ಬರೀ ಹಾಡ್ಗೋಸ್ಕರ ರೇಡಿಯೋ ಕೇಳೋದಿಲ್ಲ, ಸಮಯ ಇರುತ್ತೆ, ಮಾತಿರುತ್ತೆ, ಮಾಹಿತಿ ಇರುತ್ತೆ. ಹಾಗಾಗಿ ಅದೆಲ್ಲವೂ ಕೂಡ ಒಂದ್ ಸ್ವಲ್ಪ ಮೇಳೈಸಿ ಬಂದ್ರೆ ಕಾರ್ಯಕ್ರಮ ಚೆನ್ನಾಗಿರುತ್ತೆ ಅಂತ ಕೂಡ ತುಂಬಾ ಜನ ಹೇಳ್ತಾರೆ. ಎರಡು ಕೂಡ ಸಮ ಪ್ರಮಾಣದಲ್ಲಿ ಇರಬೇಕು, ಬೆಳಿಗ್ಗೆ 6 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೂ ನಾವು ಹಾಡೇ ಪ್ರಸಾರ ಮಾಡೋದು
1: ಖಂಡಿತ. ಈಗ ಅವರು ಹೇಳಿರೋದು ಜಾಸ್ತಿ ಮಾತಾಡ್ತಾರೆ, ಹೆಚ್ಚಿನ ಒಂದು ಸಮಯವನ್ನ ಮಾತಕ್ಕೆ ಸೀಮಿತ ಮಾಡ್ತಾರೆ ಅನ್ನೋದು. ಆದ್ರೆ ಈಗ ಅವ್ರ ತರ ಈಗ ಫೋನ್ ಮಾಡಿ ಅವರ ಒಂದು ಏನು ಕಷ್ಟ ಸುಖಗಳು

0: ಅದನ್ನು ಕೂಡ ಅರ್ಥ ಮಾಡ್ಕೊಳ್ಬೇಕು ಅನ್ನೋದು ನಾನು ಎಲ್ಲ ಆರ್ಜಗಳ ಪರವಾಗಿ ಹೇಳುವಂತ ಮಾತು.
1: ಓಕೆ, ಇವರ ಸಂದೇಶಕ್ಕಾಗಿ ಧನ್ಯವಾದಗಳು.
0: ಗಜಾನನ ಭಟ್ ಬೋಳನ ಮಕ್ಕಿ ಅಂತ. ನಮಸ್ಕಾರ ವಿವಿಧ ಭಾರತಿಗೆ, ನನ್ನ ಮೊದಲ ಮೇಲ್ ಇದು. ನಾನು ಗಜಾನನ ಭಟ್ ಬೋಳನ ಮಕ್ಕಿ ಹೊನ್ನಾವರ. ನಾನು ಸುಮಾರು 45 ವರ್ಷಗಳಿಂದನೂ ವಿವಿಧ ಭಾರತಿಯನ್ನ ಆಕಾಶವಾಣಿಯನ್ನ ಕೇಳ್ತಾನೆ ಇದ್ದೇನೆ. ನಾನು ಮೊದಲು DTH ನಲ್ಲಿ ಕೇಳ್ತಾ ಇದ್ದೆ, ಈಗ ಆನ್ಲೈನ್ ನಲ್ಲಿ ಕೇಳ್ತಾ ಇದ್ದೇನೆ. ಇತ್ತೀಚೆಗೆ ವಿವಿಧ ಭಾರತಿಯಲ್ಲಿ ಕಾರ್ಯಕ್ರಮಗಳಲ್ಲಿ ಸಾಕಷ್ಟು ಬದಲಾವಣೆಗಳಾಗಿದೆ, ತುಂಬಾ ಚೆನ್ನಾಗಿ ಮೂಡಿ ಬರ್ತಾ ಇದೆ, ಖುಷಿ ಆಗುತ್ತೆ ಅಂತ ಹೇಳ್ತಾರೆ.
1: ನೋಡಿ, ಇವರು ಮೊಟ್ಟ ಮೊದಲ ಬಾರಿಗೆ ನಮಗೆ ಇಮೇಲ್ ಮುಖಾಂತರ ಸಂದೇಶವನ್ನು ಕಳಿಸಿದ್ದಾರೆ. ಇವ್ರಿಗೆ ನಮಗೆ ಇವ್ರಿಗಾಗಿ ನಮ್ಮ ವಿವಿಧ ಭಾರತಿ ಪರವಾಗಿ ಧನ್ಯವಾದವನ್ನು ತಿಳಿಸೋಣ. ಯಾಕಂತಂದರೆ ನಮಗೆ ಪತ್ರ ಬರೆಯೋರೇ ಬರೆಯೋದು, ಸಂದೇಶವನ್ನು ಕಳಿಸೋರೇ ಕಳಿಸೋದು, ಕರೆ ಮಾಡೋರೇ ಮಾಡೋದಾದರೆ ಕೇಳೋಕ್ಕೆ ಅಷ್ಟು ಚೆಂದ ಇರೋದಿಲ್ಲ. ಹೊಸಬ್ರಿಗೆ ಒಂದು ಅವಕಾಶವನ್ನು ಕಲ್ಪಿಸಬೇಕು, ಹೊಸಬ್ರು ನಮ್ಮೊಂದಿಗೆ ಸಂಪರ್ಕಕ್ಕೆ ಬರಬೇಕು, ಹೊಸಬ್ರ ಒಂದು ಸಂದೇಶ, ಸಲಹೆ, ಸೂಚನೆಗಳು ಕೂಡ ನಮ್ಗೆ ಬೇಕಾಗುತ್ತೆ. ಸೊ ಹಾಗಾಗಿ ಮೊಟ್ಟ ಮೊದಲನೇ ಬಾರಿಗೆ ಇವರು ಏನು ನಮಗೆ ಸಂದೇಶವನ್ನು ಇಮೇಲ್ ಮುಖಾಂತರ ಕಳಿಸಿದ್ದಾರೆ, ಇವರಿಗೆ ನಮ್ಮ ವಿವಿಧ ಭಾರತಿ ಪರವಾಗಿ ಧನ್ಯವಾದಗಳನ್ನು ತಿಳಿಸೋಣ. ಇವರು ಏನು ಬದಲಾದ ಕಾಲಕ್ಕೆ ಏನೇನು ಹೊಸ ಕಾರ್ಯಕ್ರಮಗಳನ್ನು DTH ಮುಖಾಂತರ ಕೇಳ್ತಾ ಇದ್ದಾರೆ, ಅಥವಾ ಈಗ ಆನ್ಲೈನ್ ಮುಖಾಂತರ ನಮ್ಮ ಏನು ನ್ಯೂಸ್ ಆನ್ ಏರ್ ಆ್ಯಪ್ ಮುಖಾಂತರ ಕೇಳ್ತಾ ಇದ್ದಾರೆ, ಇವರು ಕಾರ್ಯಕ್ರಮಗಳನ್ನು ಮೆಚ್ಚಿಕೊಂಡು ನಮಗೆ ಪತ್ರ ಬರೆದಿದ್ದಾರೆ, ಹೀಗೆ ನೀವು ನಿರಂತರವಾಗಿ ನಮ್ಮ ಸಂದೇಶವನ್ನು ಕಳಿಸ್ತಾ ಇರಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಗೆ ತಿಳಿಸಿದರೆ ನಮ್ಮ ಕಾರ್ಯಕ್ರಮಗಳನ್ನು ಇನ್ನೂ ಉತ್ತಮ ರೀತಿಯಲ್ಲಿ ಪ್ರಸಾರ ಮಾಡೋದಕ್ಕೆ ಅದೊಂದು ಅನುಕೂಲ ಆಗುತ್ತೆ. ಏನಂತೀರ ತಾವು?
0: ಖಂಡಿತ ನಿಜ. ಇವರು ಗಜಾನನ ಭಟ್ ಬೋಳನ ಮಕ್ಕಿಯವರು ನನಗೆ ನಿಮಗೆ ಗೊತ್ತಿರಂಗೆ ಹೊಸಬ್ರಲ್ಲ, ಈ ಸಲ ಈ ಸ್ಪಂದನ ಕಾರ್ಯಕ್ರಮಕ್ಕೆ ಹೊಸಬ್ರು. ಆದರೆ ಸುಮಾರು ವರ್ಷಗಳಿಂದ ಪತ್ರಗಳನ್ನು ಬರೀತಾ ಇರ್ತಾರೆ, ಮೆಸೇಜ್ ಮಾಡ್ತಾ ಇರ್ತಾರೆ, ವಾಟ್ಸಪ್ನಲ್ಲಿರ್ತಾರೆ, ಆಗಾಗ ಕಾಲ್ ಕೂಡ ಮಾಡ್ತಾ ಇರ್ತಾರೆ. ಏನೇವೇ ಈ ಸಲದ ಸ್ಪಂದನ ಕಾರ್ಯಕ್ರಮಕ್ಕೆ ಮೊದಲನೇ ಸಲ ಮೇಲ್ ಕಳಿಸಿದ್ದಾರೆ ಅಂತ ಅನ್ಕೊಳ್ಳೋಣ. ಮತ್ತೆ ನಾನು ಅವಾಗಲೇ ಹೇಳಿದೆ ಅಲ್ಲ ನಿಮಗೆ
1: ಕೇಳುಗ್ರೆ, ಈ ಒಂದು ಸ್ಪಂದನ ಕಾರ್ಯಕ್ರಮ ನಿರಂತರವಾಗಿ ಪ್ರಸಾರವಾಗುವಂಥದ್ದು ವಾರದ 5 ದಿನಗಳು, ಅಂದರೆ ಸೋಮವಾರದಿಂದ ಶುಕ್ರವಾರದವರೆಗೆ ಪ್ರತಿದಿನ 2 ಗಂಟೆ 15 ನಿಮಿಷಕ್ಕೆ ಪ್ರಸಾರ ಆಗುತ್ತೆ. ನಮಗೆ ಇಮೇಲ್ ಮುಖಾಂತರ ಅಥವಾ ಪತ್ರದ ಮುಖಾಂತರ ನೀವು ನಿಮ್ಮ ಸಂದೇಶಗಳನ್ನು ಕಳಿಸಿ, ಸಲಹೆ ಸೂಚನೆಗಳನ್ನು ನೀಡಿ, ಅದರಂತೆ ನಾವು ಕಾರ್ಯಕ್ರಮವನ್ನು ರೂಪಿಸೋದಕ್ಕೆ ತುಂಬ ಅನುಕೂಲ ಆಗುತ್ತೆ ಅಂತೇಳಿ ತಿಳಿಸೋಣ.
0: ಹೌದು, ಅಂದರೆ ಇಷ್ಟು ದಿನ ನಮಗೊಂದು ವೇದಿಕೆ ಇರಲಿಲ್ಲ ನಮ್ಮ ಮಾತು ಹೇಳೋದಕ್ಕೆ, ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸೋದಕ್ಕೆ ಅಂತ ಹೇಳ್ತಾ ಇದ್ರಲ್ಲ, ಹಾಗಾಗಿ ಈಗ ಸೋಮವಾರದಿಂದ ಶುಕ್ರವಾರದವರೆಗೆ ನಿಮಗೋಸ್ಕರ ಇರುವಂತಹ ವೇದಿಕೆ ಇದು ಸ್ಪಂದನ. ಈ ಕಾರ್ಯಕ್ರಮಕ್ಕೆ ನಿಮ್ಮ ಪ್ರತಿಕ್ರಿಯೆಗಳನ್ನು ತಿಳಿಸಿ, ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.
1: ನಮಸ್ತೆ.
2: ಇದುವರೆಗೆ ಸಂದೇಶಗಳನ್ನು ಆಧರಿಸಿದ ಸ್ಪಂದನ ಕಾರ್ಯಕ್ರಮವನ್ನು ಕೇಳಿದ್ರಿ. ಈ ಕಾರ್ಯಕ್ರಮದ ಪ್ರಸ್ತುತಿ ಚಂದು ಹಾಗೂ KV ಕೃಷ್ಣಪ್ಪ. ಇದೇ ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.
3: ನಮಸ್ತೆ, ನಾನು ನಿಮ್ಮ ಕವಿರಾಜ್ ಮಾತಾಡ್ತಾ ಇದ್ದೀನಿ. ವಿವಿಧ ಭಾರತಿ ಅನ್ನೋದು ನಮ್ಮ ಬದುಕಲ್ಲಿ ಹಾಸುಹೊಕ್ಕಾಗಿದೆ. ಯಾಕಂದ್ರೆ ಬಾಲ್ಯದಲ್ಲಿ ರೇಡಿಯೋ ಅನ್ನೋದೇ ಅದ್ಭುತ ಪ್ರಪಂಚ ನಮಗೆ. ಎಲ್ಲಿ ನೋಡಿದ್ರು ಅಬ್ಬರ ಉದ್ವೇಗ ತುಂಬಿರುವ ದಿನಗಳಲ್ಲಿ ವಿವಿಧ ಭಾರತಿ ಅಂದ ತಕ್ಷಣ ಇದೊಂದು ನೆಮ್ಮದಿ, ಇದೊಂದು ಶಾಂತಿ ಅಂತ ಹೇಳ್ತೀನಿ. ನಾನು ಯಾವಾಗಲೂ ಕೇಳ್ತೀನಿ ವಿವಿಧ ಭಾರತಿ, ನೀವು ಕೇಳಿ.

0: ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಇನ್ನೀಗ ಪ್ರದೇಶ ಸಮಾಚಾರ. ಸಮಯ 2:30.
1: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶಿಲ್ಪಾ ಹೆಚ್.ಎಂ. ಮುಖ್ಯಾಂಶಗಳು. ಸಾರಿಗೆ ನೌಕರರು ಮುಷ್ಕರದಲ್ಲಿ ಭಾಗವಹಿಸಿದರೆ ವೇತನ ಕಡಿತ, ಕೆಎಸ್ಆರ್ಟಿಸಿ ಎಚ್ಚರಿಕೆ. ಕಲ್ಯಾಣ ಕರ್ನಾಟಕ ಪ್ರದೇಶದಲ್ಲಿ ಹಸಿರು ಹೊದಿಕೆ ಹೆಚ್ಚಿಸಲು ಸರ್ಕಾರ ಕ್ರಮ, ಅರಣ್ಯ ಸಚಿವ ಈಶ್ವರ ಖಂಡ್ರೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣ, ವಿದ್ಯಾರ್ಥಿಗಳು ಆತಂಕ ಪಡುವ ಅಗತ್ಯವಿಲ್ಲ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ದಾವಣಗೆರೆ ಹಾವೇರಿಯಲ್ಲಿ ಸುರಿದ ಮಳೆಗೆ ಜನಜೀವನ ಅಸ್ತವ್ಯಸ್ತ, ಕೋಟ್ಯಂತರ ರೂಪಾಯಿ ಬೆಳೆಹಾನಿ. ಇದೇ 26ರಂದು ಕೇರಳಕ್ಕೆ ನೈಋತ್ಯ ಮುಂಗಾರು ಪ್ರವೇಶ, ಕರಾವಳಿ ಜಿಲ್ಲೆಗಳಲ್ಲಿ ಇಂದು ಮಳೆ ಸಾಧ್ಯತೆ.

0: ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆ. ವೇತನ ಪರಿಷ್ಕರಣೆಗೆ ಆಗ್ರಹಿಸಿ ಮುಷ್ಕರಕ್ಕೆ ಸಿದ್ದವಾಗಿರುವ ಸರ್ಕಾರಿ ಸಾರಿಗೆ ನೌಕರರಿಗೆ ಕೆಎಸ್ಆರ್ಟಿಸಿ ಶಿಸ್ತು ಕ್ರಮದ ಎಚ್ಚರಿಕೆ ನೀಡಿದೆ. ಮೇ 20ರಂದು ನಡೆಯುವ ಹೋರಾಟದಲ್ಲಿ ಭಾಗಿಯಾಗಿ ಕೆಲಸ ಮಾಡದಿದ್ದರೆ ನೋ ವರ್ಕ್ ನೋ ಪೇ ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದ್ದಾರೆ. ಎಲ್ಲಾ ಸಾರಿಗೆ ನೌಕರರು ಕಡ್ಡಾಯವಾಗಿ ಕರ್ತವ್ಯಕ್ಕೆ ಹಾಜರಾಗಬೇಕು. ಪ್ರತಿಭಟನೆಯಲ್ಲಿ ಭಾಗಿಯಾದರೆ ಸೇವಾ ನಿಯಮಗಳ ಅನ್ವಯ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ಹೇಳಿದ್ದಾರೆ. ಇದೇ 20ರಂದು ಬಸ್ಗಳ ಕಾರ್ಯಾಚರಣೆಯಲ್ಲಿ ಯಾವುದೇ ವ್ಯತ್ಯಯವಾಗಬಾರದು. ಅನಿವಾರ್ಯ ಸಂದರ್ಭ ಹೊರತುಪಡಿಸಿ ನೌಕರರಿಗೆ ರಜೆ ಇಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಕಲ್ಯಾಣ ಕರ್ನಾಟಕ ಪ್ರದೇಶದಲ್ಲಿ ಹಸಿರು ಹೊದಿಕೆ ಹೆಚ್ಚಿಸಲು ಸರ್ಕಾರ ಕ್ರಮ ಕೈಗೊಳ್ಳಲಿದೆ ಎಂದು ರಾಜ್ಯ ಅರಣ್ಯ ಪರಿಸರ ಸಚಿವ ಈಶ್ವರ ಬಿ ಖಂಡ್ರೆ ತಿಳಿಸಿದ್ದಾರೆ. ಕಲಬುರಗಿಯ ಚಿತ್ತಾಪುರ ಕ್ಷೇತ್ರದ ಕಳಗಿ ತಾಲೂಕಿನ ಮಾಡಬೂಲ್ ಗ್ರಾಮದ ಬಳಿ ನೂತನವಾಗಿ ನಿರ್ಮಿಸಲಾದ ಮೃಗಾಲಯ ಉದ್ಘಾಟಿಸಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪರಿಸರ ಸಂರಕ್ಷಣೆಯ ಬಗ್ಗೆ ಹೆಚ್ಚಿನ ಜಾಗೃತಿ ಮೂಡಿಸುವ ಅಗತ್ಯತೆಯನ್ನು ಪ್ರತಿಪಾದಿಸಿದ್ದಾರೆ. ಕಲ್ಯಾಣ ಕರ್ನಾಟಕ ಪ್ರದೇಶದಲ್ಲಿ ಪ್ರಸ್ತುತ ಅರಣ್ಯ ಮತ್ತು ಮರಗಳ ಕೊರತೆ ತೀವ್ರವಾಗಿದ್ದು ಹವಾಮಾನ ವೈಪರೀತ್ಯಕ್ಕೆ ಕಾರಣವಾಗಿದೆ. ಹಸಿರು ಹೊದಿಕೆಯ ಕೊರತೆಯಿಂದ ಹವಾಮಾನ ಅಸಮತೋಲನ ಉಂಟಾಗುತ್ತದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಕಲಬುರಗಿಯ 42.33 ಎಕರೆ ಪ್ರದೇಶದಲ್ಲಿ 44 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಮೃಗಾಲಯ ನಿರ್ಮಿಸಲಾಗಿದೆ. 56 ವಿವಿಧ ಜಾತಿಯ ಪ್ರಾಣಿಗಳನ್ನು ತರಲು ನಿರ್ಧರಿಸಲಾಗಿದ್ದು, ಬನ್ನೇರುಘಟ್ಟ ರಾಷ್ಟೀಯ ಉದ್ಯಾನವನದಿಂದ 2 ಹುಲಿಗಳನ್ನು ಈಗಾಗಲೇ ಸ್ಥಳಾಂತರಿಸಲಾಗಿದೆ. ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ಮಹಾಕೂಟದಲ್ಲಿ ಬಿಜೆಪಿ ವತಿಯಿಂದ ಆಯೋಜಿಸಲಾದ ಪಂಡಿತ ದೀನದಯಾಳ್ ಉಪಾಧ್ಯಾಯ ಪ್ರಶಿಕ್ಷಣ ಮಹಾ ಅಭಿಯಾನ ಕಾರ್ಯಕ್ರಮಕ್ಕೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಚಾಲನೆ ನೀಡಿದರು. ಮಹಾಕೋಟೇಶ್ವರ ದೇವಸ್ಥಾನ ಆವರಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಪಂಡಿತ ದೀನದಯಾಳ್ ಉಪಾಧ್ಯಾಯರ ಆದರ್ಶಗಳನ್ನು ಕಾರ್ಯಕರ್ತರು ಅಳವಡಿಸಿಕೊಳ್ಳಬೇಕೆಂದು ಕರೆ ನೀಡಿದರು. ಕಾರ್ಯಕ್ರಮಕ್ಕೂ ಮುನ್ನ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಚಿವರು, ನೀಟ್ ಪ್ರಶ್ನೆಪತ್ರಿಕೆ ಸೋರಿಕೆ ಪ್ರಕರಣ ಕುರಿತು ಪ್ರತಿಕ್ರಿಯಿಸಿ, ವಿದ್ಯಾರ್ಥಿಗಳಿಗೆ ಅನ್ಯಾಯವಾಗದಂತೆ ಸರ್ಕಾರ ಕ್ರಮ ಕೈಗೊಂಡಿದ್ದು ಆತಂಕ ಪಡುವ ಅಗತ್ಯವಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ.
1: ಇದರ ಬಗ್ಗೆ ಏನು ವಿದ್ಯಾರ್ಥಿಗಳು ಪ್ರಾಣವನ್ನು ಕಳೆದುಕೊಳ್ತಾ ಇದ್ದಾರೆ, ಆದಷ್ಟು ಶೀಘ್ರದಲ್ಲೇ ನಾವು ಅದನ್ನು ಪರೀಕ್ಷೆಯನ್ನು ಮಾಡ್ತೀವಿ. ಇದರ ಅರ್ಥ ಪರೀಕ್ಷೆ ಮುಗಿದೋಯ್ತು ಅಂದ್ರೆ ನೀಟು ಮೆಡಿಕಲ್ ಸೀಟೇ ಸಿಗೋದಿಲ್ಲ ಅಂತಲ್ಲ. ಅದಕ್ಕೆ ನಾನು ವಿದ್ಯಾರ್ಥಿನಿಯರಿಗೆ ನಾನು ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ. ಇದು ಮುಗಿದ್ರೆ ಏನು, ಇದು ಒಂದು ಸರ್ತಿ ಪೋಸ್ಟ್ಪೋನ್ ಆದರೆ ನಿಮ್ಗೆ ಸೀಟೇ ಸಿಗೋದಿಲ್ಲ ಅಂತ ಯಾರೂ ಅಂದ್ಕೋಬಾರ್ದು. ಇನ್ನೂ ಮುಂದೆ ಪರೀಕ್ಷೆ ಆಗೇ ಆಗ್ತದೆ. ಇನ್ನೊಂದು ವ್ಯವಸ್ಥೆ ಒಳಗೇ ನಿಮ್ಗೆ ನಾವು ಸೀಟ್ ಕೊಡ್ಬೇಕಂದ್ರೆ ಸರ್ಕಾರ, ನಾ ಹೇಳೋದು ನಾವು ಅಂದರೆ ಸರ್ಕಾರ ಸೀಟ್ ಕೊಡಬೇಕು. ಹಾಗಾಗಿ ಯಾರು ಪ್ರತಿಭಾವಂತರಿದ್ದಾರೆ ಅವ್ರಿಗೆ ಅನ್ಯಾಯ ಆಗಬಾರದು ಅಂತ ಕಾರಣಕ್ಕೇ ಫೋನ್ ಮಾಡಿದ್ವಿ.
0: ಜಿಬಿಇ 5 ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ವಿಪತ್ತು ನಿರ್ವಹಣೆಗಾಗಿ ಅಧಿಕಾರಿಗಳು ಸದಾ ಸನ್ನದ್ದವಾಗಿರುವಂತೆ ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ಸೂಚನೆ ನೀಡಿದ್ದಾರೆ. ಮಳೆಗಾಲದ ವೇಳೆ ರಾಜಕಾಲುವೆಗಳನ್ನು ಸ್ವಚ್ಛಗೊಳಿಸುವ ಎಎಂಸಿ ತಂಡ, ವಿಪತ್ತು ನಿರ್ವಹಣೆ ತಂಡ, ಮರ ಕಟಾವು ತಂಡ, ಸಿಲ್ಟ್ ಅಂಡ್ ಟ್ರ್ಯಾಕ್ಟರ್ ತಂಡ ಸೇರಿದಂತೆ ಮುನ್ನೆಚ್ಚರಿಕಾ ಕಾರ್ಯಗಳಿಗೆ ಬಳಸುವ ಸಂಪನ್ಮೂಲಗಳ ಪ್ರದರ್ಶನ ಮತ್ತು ಸನ್ನದ್ದತೆಯನ್ನು ಅವರಿಂದು ಪರಿಶೀಲನೆ ನಡೆಸಿದರು. ಮಳೆಗಾಲದ ಕಾರ್ಯನಿರ್ವಹಿಸುವ ಸಿಬ್ಬಂದಿಯೊಂದಿಗೆ ಸಂವಹನ ನಡೆಸಿ ಯಂತ್ರೋಪಕರಣಗಳ ಕಾರ್ಯಕ್ಷಮತೆಯನ್ನು ಪರಿಶೀಲಿಸಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ದಾವಣಗೆರೆ ಜಿಲ್ಲೆಯಲ್ಲಿ ಕಳೆದ 2 ದಿನಗಳಿಂದ ಸುರಿಯುತ್ತಿರುವ ಭಾರಿ ಮಳೆಗೆ 622 ಎಕರೆ ಪ್ರದೇಶದಲ್ಲಿ ಬೆಳೆ ನಾಶವಾಗಿದೆ. ಪ್ರಾಥಮಿಕ ಅಂದಾಜಿನ ಪ್ರಕಾರ ಒಟ್ಟು 1,41,00,000 ರೂಪಾಯಿಗೂ ಅಧಿಕ ಹಾನಿ ಉಂಟಾಗಿದೆ ಎಂದು ಜಿಲ್ಲಾಧಿಕಾರಿ ಜಿಎಂ ಗಂಗಾಧರಸ್ವಾಮಿ ತಿಳಿಸಿದ್ದಾರೆ. ಮಳೆಯಿಂದಾಗಿ ಜಿಲ್ಲೆಯ ಚನ್ನಗಿರಿ ಮತ್ತು ಜಗಳೂರು ತಾಲೂಕುಗಳಲ್ಲಿ ಒಟ್ಟು 8 ಮನೆಗಳು ಭಾಗಶಃ ಕುಸಿದಿವೆ. ಜಿಲ್ಲೆಯಲ್ಲೇ ಚನ್ನಗಿರಿ ತಾಲೂಕಿನಲ್ಲಿ ಮಳೆಯ ತೀವ್ರತೆ ಹೆಚ್ಚಾಗಿದ್ದು ಗರಿಷ್ಠ ಪ್ರಮಾಣದ ಹಾನಿ ವರದಿಯಾಗಿದೆ. ಈ ತಾಲೂಕೊಂದರಲ್ಲೇ 540 ಎಕರೆ ಪ್ರದೇಶದಲ್ಲಿ ಬೆಳೆ ನಾಶವಾಗಿದೆ. ಹರಿಹರ ತಾಲೂಕಿನಲ್ಲಿ 30 ಎಕರೆಯಲ್ಲಿದ್ದ ಅಡಿಕೆ ಹಾಗೂ ತೇಗದ ಮರಗಳು ಧರೆಗುರುಳಿದ್ದು 4,30,00,000 ರೂಪಾಯಿ ನಷ್ಟವಾಗಿದೆ. ದಾವಣಗೆರೆ ತಾಲೂಕಿನಲ್ಲಿ 30 ಎಕರೆ ಬೆಳೆ ಹಾನಿಯಿಂದ

0: 3,40,00,000 ರೂಪಾಯಿ ಹಾಗೂ ಜಗಳೂರು ತಾಲೂಕಿನಲ್ಲಿ 15 ಎಕರೆ ಬೆಳೆ ನಾಶವಾಗಿ 2,85,00,000 ರೂಪಾಯಿ ನಷ್ಟ ಸಂಭವಿಸಿದೆ ಎಂದು ಜಿಲ್ಲಾಧಿಕಾರಿಗಳು ಮಾಹಿತಿ ನೀಡಿದ್ದಾರೆ. ಹಾವೇರಿ ಜಿಲ್ಲೆಯಾದ್ಯಂತ ನಿನ್ನೆ ಸುರಿದ ಗುಡುಗು ಸಿಡಿಲು ಮಿಂಚು ಸಹಿತ ಮುಂಗಾರು ಪೂರ್ವ ಧಾರಾಕಾರ ಮಳೆಗೆ ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಗಾಳಿ ಮಳೆಗೆ ಹಲವು ಕಡೆ ಶಾಲೆ ಹಾಗೂ ರೇಷ್ಮೆ ಮನೆಗೆ ಹೊದಿಸಿದ್ದ ತಗಡಿನ ಶೀಟ್ಗಳು ಹಾರಿಹೋಗಿದ್ದು ಹಂಸಭಾವಿಯಲ್ಲಿ ಬೆಲೆ ಬಾಳುವ ಎತ್ತಿಗೆ ಸಿಡಿಲು ಬಡಿದು ಜೀವಹಾನಿಯಾಗಿದೆ. ಕೆಲವೆಡೆ ವಿದ್ಯುತ್ ಕಂಬ, ಗಿಡಮರಗಳು ರಭಸದಿಂದ ಬೀಸಿದ ಗಾಳಿಗೆ ಧರೆಗುರುಳಿವೆ. ವಿದ್ಯುತ್ ಕಂಬಗಳು ನೆಲಕ್ಕುರುಳಿದ ಪರಿಣಾಮ ರಾತ್ರಿಪೂರ್ತಿ ವಿದ್ಯುತ್ ಪೂರೈಕೆಯಲ್ಲಿ ವ್ಯತ್ಯಯ ಉಂಟಾಗಿದೆ. 2026-27 ಸಾಲಿನ ಪೂರ್ವ ಮುಂಗಾರಿನಲ್ಲಿ ಈವರೆಗೆ ಜಿಲ್ಲೆಯಲ್ಲಿ 112 ಮನೆಗಳಿಗೆ ಹಾನಿಯುಂಟಾಗಿದೆ. 1,721 ರೈತರ 1,235.8 ಹೆಕ್ಟೇರ್ ಬೆಳೆ ಹಾನಿ ಸಂಭವಿಸಿದೆ. ವಿಪತ್ತು ನಿರ್ವಹಣೆಗಾಗಿ ಜಿಲ್ಲಾಧಿಕಾರಿಗಳು ಹಾಗೂ ತಹಶೀಲ್ದಾರರ ಪಿಡಿ ಖಾತೆಗಳಲ್ಲಿ ಒಟ್ಟು 1,872,00,000 ರೂಪಾಯಿ ಅನುದಾನ ಲಭ್ಯವಿದೆ ಎಂದು ಜಿಲ್ಲಾಧಿಕಾರಿ ಡಾ ವಿಜಯ ಮಹಾಂತೇಶ ದಾನಮ್ಮನವರ ತಿಳಿಸಿದ್ದಾರೆ. ಮುಂಬರುವ ಮಳೆಗಾಲದ ಸಂದರ್ಭದಲ್ಲಿ ಭಾರೀ ಮಳೆ, ಗಾಳಿ, ಗುಡುಗು, ಮಿಂಚು ಸಂಭವಿಸುವ ಸಾಧ್ಯತೆ ಇರುವುದರಿಂದ ಸಾರ್ವಜನಿಕರು ಅಗತ್ಯ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಎಂದು ಹೇಳಿದ್ದಾರೆ. ನೈಋತ್ಯ ಮುಂಗಾರು ಈ ತಿಂಗಳ 26ರಂದು ಕೇರಳಕ್ಕೆ ಅಪ್ಪಳಿಸುವ ಸಾಧ್ಯತೆ ಇದೆ. ಜೂನ್ 1 ಸಾಮಾನ್ಯ ದಿನಾಂಕಕ್ಕಿಂತ 6 ದಿನ ಮುಂಚಿತವಾಗಿಯೇ ನೈಋತ್ಯ ಮುಂಗಾರು ಪ್ರಾರಂಭವಾಗುವ ಸಾಧ್ಯತೆ ಇದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಮುಂದಿನ 2-3 ದಿನಗಳಲ್ಲಿ ಆಗ್ನೇಯ ಅರೇಬಿಯನ್ ಸಮುದ್ರ, ಬಂಗಾಳಕೊಲ್ಲಿ, ಅಂಡಮಾನ್ ದ್ವೀಪಗಳು ಮತ್ತು ಅಂಡಮಾನ್ ಸಮುದ್ರದ ಹೆಚ್ಚಿನ ಭಾಗಗಳತ್ತ ನೈಋತ್ಯ ಮುಂಗಾರು ಸಾಗುವ ಮುನ್ಸೂಚನೆ ಇದೆ. ಕರಾವಳಿ ಕರ್ನಾಟಕದಲ್ಲಿ ಇಂದು ಭಾರೀ ಮಳೆಯಾಗುವ ಸಾಧ್ಯತೆ ಇದೆ. ರಾಜ್ಯದ ಕರಾವಳಿಯ ಬಹುತೇಕ ಕಡೆ, ದಕ್ಷಿಣ ಒಳನಾಡಿನ ಹಲವೆಡೆ ಹಾಗೂ ಉತ್ತರ ಒಳನಾಡಿನ ಕೆಲವೆಡೆ ನಿನ್ನೆ ಮಳೆಯಾಗಿದೆ. ಉತ್ತರ ಕನ್ನಡ ಜಿಲ್ಲೆಯ ಬಹುತೇಕ ಕಡೆಗಳಲ್ಲಿ ಇಂದು ಭಾರೀ ಗಾಳಿ ಹಾಗೂ ಮಿಂಚು ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ ಇದ್ದು ಮೀನುಗಾರರು ಸಮುದ್ರಕ್ಕೆ ಇಳಿಯದಂತೆ ಮುನ್ನೆಚ್ಚರಿಕೆ ನೀಡಲಾಗಿದೆ. ನವದೆಹಲಿಯಲ್ಲಿ ರಾಮಕೃಷ್ಣ ಮಿಷನ್ನ ವಿವೇಕಾನಂದ ಸಭಾಂಗಣದಲ್ಲಿ ಭಾರತೀಯ ಸಂತ ಮಹಾಪರಿಷತ್ ಜಾಗತಿಕ ಸಮ್ಮೇಳನ ನಡೆಯುತ್ತಿದೆ. ಸಮ್ಮೇಳನದಲ್ಲಿ ದೇಶ ವಿದೇಶಗಳ ವಿವಿಧ ಸಂಪ್ರದಾಯಗಳನ್ನು ಪ್ರತಿನಿಧಿಸುವ 386 ಸಾಧು ಸಂತರು ಭಾಗವಹಿಸಿದ್ದಾರೆ. ಹರಿಹರಪುರ ಮಠದ ಸಚ್ಚಿದಾನಂದ ಸರಸ್ವತಿಜಿ ಮಹಾರಾಜ್ ಸೇರಿದಂತೆ ರಾಜ್ಯದ ಸಾಧು ಸಂತರು ಭಾಗವಹಿಸಿದ್ದಾರೆ. ಮಂಗಳೂರಿನ ತಣ್ಣೀರು ಬಾವಿಯ ಬ್ಲೂ ಬೇ ಇಕೋ ಬೀಚ್ನಲ್ಲಿ ಇದೇ 29-31 ಇಂಡಿಯನ್ ಓಪನ್ ಆಫ್ ಸರ್ಫಿಂಗ್ ಚಾಂಪಿಯನ್ಶಿಪ್ ಆಯೋಜಿಸಲಾಗಿದೆ ಎಂದು ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ದರ್ಶನ್ ಹೆಚ್ವಿ ತಿಳಿಸಿದ್ದಾರೆ. ಮಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆ, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಹಾಗೂ ಕರ್ನಾಟಕ ಸರ್ಫಿಂಗ್ ಅಸೋಸಿಯೇಷನ್ ನೇತೃತ್ವದಲ್ಲಿ ಐಚಿ ನಗೋಯ ಏಷ್ಯನ್ ಗೇಮ್ಸ್ 2026 ಹಿನ್ನೆಲೆಯಲ್ಲಿ ಈ ಸರ್ಫಿಂಗ್ ಚಾಂಪಿಯನ್ಶಿಪ್ ಆಯೋಜಿಸಲಾಗಿದೆ.
1: ಮೇ 29 3 ದಿನಗಳ ಏನು ಸರ್ಫಿಂಗ್ ಕಾಂಪಿಟೇಷನ್ ಇದೆ, ಇದರಲ್ಲಿ ನಮ್ಮ ಕನ್ಸಿಕ್ಯೂಟಿವ್ ಆಗಿ ಇದು NMP ಅವರು 3 ಸಲ ಮಾಡಿರುವಂತದ್ದು, ಮತ್ತೆ ಕರ್ನಾಟಕ ಸರ್ಕಾರ 7 ವರ್ಷ ನಮ್ಮ ವತಿಯಿಂದ ಇದಕ್ಕೆ ಪ್ರೋತ್ಸಾಹ ನೀಡ್ತಿರುವಂತದ್ದು. ಇಂಟರ್ನ್ಯಾಷನಲ್ ಪ್ಲೇಯರ್ಸ್ ನಮಗೇನೇ ಬರುತ್ತೆ ಅವರು ಭಾಗವಹಿಸುವಂತ ಇದೆ, ಅದರಲ್ಲೂ ಐಚಿ ನಗೋಯ ಏಷ್ಯನ್ ಗೇಮ್ಸ್ ಅಡಿಯಲ್ಲಿ ಕಣ್ಣಿಟ್ಟಿರುವಂತ ಎಲ್ಲಾ ಕ್ರೀಡಾಪಟುಗಳು
0: ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಾರಿಗೆ ನೌಕರರು ಮುಷ್ಕರದಲ್ಲಿ ಭಾಗವಹಿಸಿದರೆ ವೇತನ ಕಡಿತ, KSRTC ಎಚ್ಚರಿಕೆ. ಕಲ್ಯಾಣ ಕರ್ನಾಟಕ ಪ್ರದೇಶದಲ್ಲಿ ಹಸಿರು ಹೊದಿಕೆ ಹೆಚ್ಚಿಸಲು ಸರ್ಕಾರ ಕ್ರಮ, ಅರಣ್ಯ ಸಚಿವ ಈಶ್ವರ ಖಂಡ್ರೆ. ನೀಟ್ ಪ್ರಶ್ನೆಪತ್ರಿಕೆ ಸೋರಿಕೆ ಪ್ರಕರಣ, ವಿದ್ಯಾರ್ಥಿಗಳು ಆತಂಕ ಪಡುವ ಅಗತ್ಯವಿಲ್ಲ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ದಾವಣಗೆರೆ ಹಾವೇರಿಯಲ್ಲಿ ಸುರಿದ ಮಳೆಗೆ ಜನಜೀವನ ಅಸ್ತವ್ಯಸ್ತ, ಕೋಟ್ಯಂತರ ರೂಪಾಯಿ ಬೆಳೆಹಾನಿ. ಇದೇ 26ರಂದು ಕೇರಳಕ್ಕೆ ನೈಋತ್ಯ ಮುಂಗಾರು ಪ್ರವೇಶ, ಕರಾವಳಿ ಜಿಲ್ಲೆಗಳಲ್ಲಿ ಇಂದು ಮಳೆ ಸಾಧ್ಯತೆ, ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
2: ವಿವಿಧ ಭಾರತಿ ಆಕಾಶವಾಣಿ ಕನ್ನಡ, ಸಮಯ 2:40. ಈಗ ಕೇಳೋಣ ಚಿತ್ರತಾನ, ಒಂದೇ ಚಿತ್ರದ ಹಾಡುಗಳು ನಿಮಗಾಗಿ. ಶಾಸ್ತ್ರಿ ಚಿತ್ರದ ಹಾಡುಗಳು ನಿಮಗಾಗಿ ಕೇಳ್ತಾರೆ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.

ಚಿತ್ರತಾನ ಕಾರ್ಯಕ್ರಮದಲ್ಲಿ ಶಾಸ್ತ್ರಿ ಚಿತ್ರದ ಹಾಡುಗಳನ್ನ ಕೇಳಿದ್ರಿ. ಸಾಧು ಕೋಕಿಲ್ ಅವರ ಸಂಗೀತ ಸಂಯೋಜನೆಯ ಹಾಡುಗಳು ಮೂಡಿ ಬಂದವು. ಗೀತೆಯನ್ನು ಹಾಡಿದವರು ಮಂಗಳ, ಉದಿತ್ ನಾರಾಯಣ್, ಮಧುವಂತಿ, ಅರ್ಚನಾ ಉಡುಪ, ಟಿಪ್ಪು, ಅನುರಾಧ, ಶ್ರೀರಾಮ್ ಮುಂತಾದವರ ದನಿಯಲ್ಲಿ ಗೀತೆಗಳು ಮೂಡಿ ಬಂದವು. ಚಿತ್ರತಾನ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ಈಗ ಸಮಯ 2:59 ಮೂರು ಗಂಟೆಯಿಂದ 4 ಗಂಟೆವರೆಗೆ ಹಿಂದಿ ಕಾರ್ಯಕ್ರಮಗಳು ನಿಮಗಾಗಿ. ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.

0: ಸಮಯ 4 ಗಂಟೆ. ಇನ್ನೀಗ ಕಾರ್ಯಕ್ರಮ ಪರಿಮಳ. ಪರಿಮಳ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಇವತ್ತಿನ ಪರಿಮಳ ಕಾರ್ಯಕ್ರಮದಲ್ಲಿ ಯಾರೊಂದಿಗೆ ಮಾತುಕತೆ ಅಂದರೆ, ಸಂಗೀತ ವಾದ್ಯಗೋಷ್ಠಿ ಮೂಲಕ ಕಲಾ ಪ್ರಪಂಚಕ್ಕೆ ಕಾಲಿಟ್ಟು ಹಲವಾರು ಕ್ಷೇತ್ರಗಳಲ್ಲಿ ತಮ್ಮದೇ ಆದಂತಹ ಛಾಪನ್ನು ಮೂಡಿಸಿರುವಂತಹ ನಟರಾದಂತಹ, ನಿರ್ದೇಶಕರಾಗಿ, ನಿರ್ಮಾಪಕರಾಗಿ ಕರ್ನಾಟಕ ರಾಜ್ಯ ಪ್ರಶಸ್ತಿ ಪುರಸ್ಕೃತರು ಆದಂತಹ ಮದನ್ ಪಟೇಲ್ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಮಾತುಕತೆಯಲ್ಲಿದ್ದಾರೆ. ಹಲೋ ಹಲೋ
1: ಹಲೋ
0: ಸರ್, ನಮಸ್ತೆ.
1: ನಮಸ್ಕಾರ,
0: ಹೇಗಿದ್ದೀರಾ ಸರ್?
1: ಚೆನ್ನಾಗಿದ್ದೇನಮ್ಮ.
0: ಈ ಒಂದು ಪರಿಮಳ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯ ಸ್ವಾಗತ.
1: ಥ್ಯಾಂಕ್ ಯು. ಹೇಳಿ.
0: ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಸರ್, ನಿಮ್ಮ ಒಂದು ಕಲಾಕ್ಷೇತ್ರಕ್ಕೆ ನಿಮ್ಮ ಕೊಡುಗೆ ಅಪಾರ. ಸಂಗೀತದ ಮೂಲಕ ಬರ್ತೀರಾ, ವಾದ್ಯಗೋಷ್ಠಿಗಳ ಮೂಲಕ ಒಂದು ಕಲಾ ಪ್ರಪಂಚಕ್ಕೆ ಕಾಲಿಡ್ತೀರಾ, ನಟರಾಗಿ, ನಿರ್ದೇಶಕರಾಗಿ, ನಿರ್ಮಾಪಕರಾಗಿ ಹಲವಾರು ಕೊಡುಗೆಯನ್ನು ನೀಡಿದ್ದೀರಾ ಕಲಾ ಪ್ರಪಂಚಕ್ಕೆ. ಈ ಒಂದು ಕಲಾ ಪ್ರಪಂಚಕ್ಕೆ ಅಂದರೆ ಈ ಒಂದು ಸಂಗೀತಕ್ಕೆ ಕಾಲಿಡುವ ಮುನ್ನ

0: ನಿಮಗೆ ಸ್ಫೂರ್ತಿ ಹೇಗೆ ಬಂತು? ಈ ಸಂಗೀತಕ್ಕೆ ನೀವು ಬರೋದಕ್ಕೆ ಯಾರು ನಿಮಗೆ ಸ್ಫೂರ್ತಿದಾಯಕ? ಎಲ್ಲ ವಿಚಾರಗಳ ಬಗ್ಗೆ ಮಾತಾಡೋಣ. ಮೊದಲನೇದಾಗಿ ನಿಮಗೆ ತುಂಬ ಇಷ್ಟವಾದಂಥ ಹಾಡು ಯಾವುದು ಸರ್?
1: ನನ್ನ ಸಿನಿಮಾಗೆ ಹಾಡ ಅಥವಾ
0: ನಿಮ್ದೇ ಸಿನಿಮಾ ಆಗಿರಬಹುದು ಅಥವಾ ಮತ್ತೆ ಯಾವ ಹಾಡಾದ್ರೂ ಪರವಾಗಿಲ್ಲ.
1: ನನಗೆ ನಂದೊಂದು ನಾನು ನಿರ್ದೇಶನ ಮಾಡಿದಂತ ಏನದೇ ನೆನಪು ಚಿತ್ರದ ಯಾರೇ ಸಖಿ ಅಂತ ಒಂದು ಹಾಡಿದೆ.
0: ಯಾರೇ ಸಖಿ
1: ನನಗೆ ಇಷ್ಟವಾದ ಹಾಡು.
0: ನಿಮ್ಗೆ ತುಂಬಾನೆ ಇಷ್ಟವಾದಂತ ಹಾಡು ಯಾರೇ ಸಖಿ ಅನ್ನುವಂತ ಹಾಡನ್ನ ನಾವು ಕೇಳೋಣ ಮುಂದೆ. ಈಗ ಸರ್, ಸಂಗೀತ ಕ್ಷೇತ್ರಕ್ಕೆ ಕಾಲಿಡ್ತೀರಿ, ಆ ಸಂಗೀತದ ಕ್ಷೇತ್ರದಲ್ಲಿ ನಿಮ್ಮ ಅನುಭವ ಹೇಗಾಯಿತು, ಹೇಗ್ ಮೂಡ್ ಬಂತು? ಸಾಕಷ್ಟು ಕೊಡುಗೆಗಳನ್ನು ಕೊಟ್ಟಿದ್ದೀರಾ ಮ್ಯೂಸಿಕ್ ಡೈರೆಕ್ಟರ್.
1: ನಮ್ದು ಸಂಗೀತ ಮನೆತನ. ನನ್ನ ತಾತಾರವರು ಅವರು ವಾದ್ಯಗಾರರಾಗಿದ್ದರು ರಾಜರ ಸ್ಥಾನದಲ್ಲಿ. ನಂತರ ಅವರು ಬೆಂಗಳೂರು ಮೂಲತಃ ನಮ್ಮ ನನ್ನ ನಾನು ನಮ್ಮಣ್ಣ ನನ್ನ ತಮ್ಮಂದಿರು ಎಲ್ಲರೂ ವಾದ್ಯಗಾರ. ನಾವು ನಾನು ಮತ್ತೆ ನಮ್ಮಣ್ಣನಿಗೆ ಒಂದೇ ಬಾರಿಗೆ ನಮ್ಮ ತಂದೆಯವರು ಸಂಗೀತ ಪಾಠ
0: ಹೇಳ್ಕೊಡ್ತಾ ಇದ್ರು.
1: ಆಗ ನಾನು ಕ್ಲಾರಿನೆಟ್ ನುಡಿಸ್ತಿದ್ದೆ, ನಮ್ಮಣ್ಣ ಟ್ರಂಪೆಟ್ ನುಡಿಸ್ತಿದ್ದ ಮಹಾದೇವ್. ನಂತರ ಅದು ಬದಲಾವಣೆ ಆಯ್ತು, ನಾನು ಟ್ರಂಪೆಟ್ ನಲ್ಲಿ ಅತಿ ಹೆಚ್ಚು ಪ್ರಚಾರವನ್ನ ಪಡ್ಕೊಂಡೆ. ನಮ್ಮ ವಾದ್ಯದಲ್ಲಿ ಪರಿಣಿತರಾಗಿದ್ದನ್ನ ಗಮನಿಸಿ ಆ ಕಾಲದಲ್ಲಿ ನಮ್ಮ ವಾಣಿ ಉದಯ ಭಾನು ಅಂತ ವಾದ್ಯಗೋಷ್ಠಿಗಳಲ್ಲಿ ವಾದ್ಯಗಾರರಾಗಿದ್ರು. ಆ ವಾದ್ಯ ಗೋಷ್ಠಿಗಳಿಗೆ ಕರ್ಕೊಂಡು ಹೋಗರು. ಅಲ್ಲಿಂದ ನಮ್ಮ ಸಂಗೀತ ಜೀವನ ಪ್ರಯಾಣ
0: ಪ್ರಾರಂಭ ಆಯ್ತು.
1: ನಂತರ ಬೇರೆ ಬೇರೆ ವಾದ್ಯ ಗೋಷ್ಠಿಯ ಇವರು ನನ್ನನ್ನ ಅತಿ ಸಣ್ಣ ವಾದ್ಯಗೋಷ್ಠಿಯ ನಿರ್ದೇಶಕನಾಗಿ ಮಾಡ್ತಾರೆ. ಅಜಂತ ವಾದ್ಯಗೋಷ್ಠಿ, ಅಭಿಲಾಷ ವಾದ್ಯಗೋಷ್ಠಿ, ಹಲವಾರು ವಾದ್ಯಗೋಷ್ಠಿಗಳಿಗೆ ನಾನು ನಿರ್ದೇಶನ ಮಾಡ್ತೇನೆ. ನಿರ್ದೇಶಕನಾಗಿ ಆ ತಂಡ ಎಲ್ಲ ಕಡೆ ಕಾರ್ಯಕ್ರಮಗಳನ್ನ ಮಾಡುವಂಥದ್ದು. ಇದು ನಮ್ಮ ಸಂಗೀತದ ಪಯಣ ಪ್ರಾರಂಭ. ಅದನ್ನ ಮಾಡ್ತಾ ಇದ್ದ ಆಗ ಕರ್ನಾಟಕದಲ್ಲಿ ನಿಮ್ಗೆ ಇದು ರೆಕಾರ್ಡಿಂಗ್ ವ್ಯವಸ್ಥೆ ಇರಲಿಲ್ಲ. ಒಂದೇ ಒಂದು ಸ್ಟುಡಿಯೋ ಇತ್ತು, ಚಾಮುಂಡೇಶ್ವರಿ ಸ್ಟುಡಿಯೋ ಅಂತ. ಅದು ಒಂದು ಮೈಕ್ ಇಟ್ಕೊಂಡು ಒಂದೇ ಮೈಕ್ ರೆಕಾರ್ಡಿಂಗ್ ಆಗ್ತಿತ್ತು. ಆಗ ಕೆಂಪುರಾಜ್ ಅರಸ್ ಅಂತ ಹೇಳಿ ಅವರು ಕರ್ನಾಟಕ ಚಲನಚಿತ್ರ ಅಭಿವೃದ್ಧಿ ಮಂಡಳಿಗೆ ಅಧ್ಯಕ್ಷರಾಗಿದ್ದರು. ಅವರು ಮೊದಲು ನಾಲ್ಕು ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಅದರಲ್ಲಿ ವಿಜಯ ಭಾಸ್ಕರ್ ಅವರು, ಉಪೇಂದ್ರ ಅವರೆಲ್ಲ ಬೆಂಗಳೂರಿಗೆ ಬಂದು ಇಲ್ಲಿ ಅದನ್ನ ರೆಕಾರ್ಡಿಂಗ್ ಮಾಡ್ತಾರೆ. ಅದರಲ್ಲೂ ನಾನು ವಾದ್ಯಗಾರನೇ. ನಂತರ ಅನಂತ ಸ್ವಾಮಿ, ಮೈಸೂರು ಅನಂತ ಸ್ವಾಮಿ ಅಂತಿದ್ರು, ಬಹಳ ಸಂಗೀತ ನಿರ್ದೇಶಕರವರು. ಅವರು ನಿಸಾರ್ ಅಹಮದ್ ರವರ ಕುರಿಗಳು ಸಾರ್ ಕುರಿಗಳು ನಿತ್ಯೋತ್ಸವ ಅಂತ ಅದು. ಅದರಲ್ಲೂ ಸಹ ನನ್ನ ಟ್ರಂಪೆಟ್ ವಾದ್ಯದೊಂದಿಗೆ
0: ಪ್ರಾರಂಭ.
1: ಹೀಗೆ ಎಲ್ಲಾ ಕಡೆ ನನ್ನ ಟ್ರಂಪೆಟ್ ವಾದ್ಯಗಾರನಾಗಿ ನಾನು ಶುರು ಮಾಡ್ತೇನೆ. ನನ್ನ ಸಂಗೀತ ನಿರ್ದೇಶನಗಾಗಿ ಬಡ್ತಿ ಹೊಂದ್ತೇನೆ. ಆವಾಗ ಎಲ್ಲ ಕಡೆ ರಾಜನ್ ನಾಗೇಂದ್ರ, ಲಕ್ಷ್ಮೀಕಾಂತ್ ಪ್ಯಾರಲಾಲ್, ಈ ರೀತಿ ಎರಡೆರಡು ಹೆಸರು ಒಂದು ವಾಡಿಕೆ ಇರ್ತಿತ್ತು.
0: ಹೌದೌದು.
1: ಆಗ ನಮ್ಮಣ್ಣ ಮಹಾದೇವ ಅವನನ್ನ ಮದನ್ ಮಾಡಿ ಮಲ್ಲಿಕಾರ್ಜುನ ಮಲ್ಲು ಮಲ್ಲು ಅಂತ ಕರೆಯರಾಗ ನಾನು. ಹಾಗಾಗಿ ಮದನ್ ಮಲ್ಲು ಅನ್ನೋ ಒಂದು ಹೆಸರು ಇಡೀ ಕರ್ನಾಟಕದಾದ್ಯಂತ ಬೇರೆ ಬೇರೆ ರಾಜ್ಯಗಳಲ್ಲೂ ಸಹ ನಮ್ಮ ವಾದ್ಯ ಪರಿಚಿತರ
0: ಮದನ್ ಮಲ್ಲು.
1: ಮದನ್ ಮಲ್ಲು ಸೌಂಡ್ ಅಂಡ್ ಮ್ಯೂಸಿಕ್ ಅಂದ್ರೆ ಬಹಳ
0: ಹೌದೌದು ತುಂಬಾ ಜನಪ್ರಿಯತೆ.
1: ಸುಮಾರು 8,000 ಹೆಚ್ಚು ಕಾರ್ಯಕ್ರಮಗಳನ್ನು ಮಾಡಿ ಆ ಮಧ್ಯದಲ್ಲಿ ನಾವು ನಮ್ದೇ ಆದಂತ ಒಂದು ತಂಡ ಸೌಂಡ್ ಅಂಡ್ ಮ್ಯೂಸಿಕ್ ಕಟ್ಕೊಂಡು ಸಂಗೀತ ನಿರ್ದೇಶನ ತುಂಬಾ ಸಿನಿಮಾಗಳಿಗೆ ನಾವು ಸಂಗೀತ ಅವನ ಕಣ್ಣು ಲವರ್ಸ್ಗಳಿಗೆ ನಾವು ಸಂಗೀತವನ್ನು ಮಾಡ್ತಾ ಇದ್ದೀವಿ. ಫಸ್ಟ್ ಟೈಮ್ ನಾನೊಂದು ರೆಕಾರ್ಡಿಂಗ್ ಸ್ಟುಡಿಯೋ ಪ್ರಾರಂಭ
0: ಮಾಡಿದೆ.
1: ಸ್ಟುಡಿಯೋ ಶಂಕರ್ ನಾಗರ್ ಅವರು 1987 ಇಲ್ಲಿ ಒಂದು ಸ್ಟುಡಿಯೋ ಮಾಡಿ ಇಲ್ಲಿನ ಸಂಗೀತಗಾರರಿಗೆ ಇಲ್ಲೇ ಆಗ್ಬೇಕು ಕನ್ನಡ ಎಲ್ಲ ಜೊತೆಲೇ ಇದ್ದು ಇವನ್ನೆಲ್ಲ ನಾವು ಮಾಡಿದ್ದು ನಾನಾಗ್ಲಿ ನಮ್ಮ ವಾದ್ಯಗಾರರಲ್ಲ ನಾವು ಹೇಳಿ ಮಾಡೋದು. ನಾನು ನಂದೇ ಆದಂತ ಸೌಂಡ್ ಇನ್ ಮ್ಯೂಸಿಕ್ ಸ್ಟುಡಿಯೋ ಆವಾಗೆಲ್ಲ ನಾವು ಡಾಕ್ಟರ್ ರಾಜ್ ಗಾನ ತರಂಗ, ಕನ್ನಡ ಕಹಳೆ, ಮತ್ತೆ ಜಾನಪದ ಡಿಸ್ಕೋ ಇಂತ ಸುಮಾರು 175 ಹೆಚ್ಚು ಕ್ಯಾಸೆಟ್ಗಳ ಪ್ರಪಂಚ.
0: ಕ್ಯಾಸೆಟ್ ಅವಾಗೆಲ್ಲ ಕ್ಯಾಸೆಟ್ ಇದ್ದಿದ್ದು
1: ರೀ ಕ್ಯಾಸೆಟ್ ಪ್ರಪ್ರಥಮ ಬಾರಿ ಮತ್ತೆ ಗೀತೆಗಳನ್ನ ಡಿಸ್ಕೋ ಶೈಲಿಯಲ್ಲಿ ಅಳವಡಿಸಿದ್ದು ತುಂಬಾ ಪ್ರಖ್ಯಾತಿಯನ್ನ ಪಡೆದ. ನಮ್ಮ ಎಲ್ಲ ಆಗಿನ ಇದ್ದಂತ ಸಂಗೀತ ಮತ್ತು HME ಸಂಸ್ಥೆ, ಮುದ್ರಣ ಸಂಸ್ಥೆ ಎಲ್ಲದರಲ್ಲೂ ನಮ್ದು ಕ್ಯಾಸೆಟ್ಗಳಿದೆ. ಆನಂತರ ಅದೆಲ್ಲ ಅದೆಲ್ಲ ಬೇರೆ ಬೇರೆ ಕೊಂಡ್ಕೊಂಡ್ರು. ನಂತರ ನಮ್ಮ ಸಿನಿಮಾಗಳಲ್ಲಿ ನಮ್ದು ಪಯಣ ಶುರು ಆಯ್ತು.
0: ಮೊದಲನೇದಾಗಿ ನೀವು ಸಂಗೀತ ನಿರ್ದೇಶಕರಾಗಿ ಬರ್ತೀರಾ, ಜನಪ್ರಿಯ ಸಂಗೀತ ನಿರ್ದೇಶಕರು ಮದನ್ ಮಲ್ಲು ಅಂದರೆ ಒಂದೊಂಥರ ಖ್ಯಾತ ಮ್ಯೂಸಿಕ್ ಡೈರೆಕ್ಟರ್ ಅಂತಲೇ ಹೇಳಬಹುದು. ನಂತರ ನಟನೆಗೆ ಕಾಲಿಡ್ತೀರಿ ತಾವು, ಈ ಬಗ್ಗೆ ಮಾತಾಡೋಣ
1: ಸರ್. ನಮ್ಮ ಹೇಳಿ ಏನಾದ್ರು ಬೇರೆ ಇದ್ರೆ
0: ಈಗೊಂದು ಹಾಡು ಕೇಳ್ಕೊಂಡು ಬರೋಣ. ತದನಂತರ ನಿಮ್ಮ ನಟನೆ ಹೇಗಾಯ್ತು, ಯಾವ ಚಿತ್ರದ ಮೂಲಕ ನೀವು ಒಂದು ನಟನೆಗೆ ಕಾಲಿಡ್ತೀರ ಅನ್ನೋಂಥದ್ದನ್ನ ಮಾತಾಡೋಣ. ಈಗೊಂದು ಹಾಡು ಕೇಳ್ಕೊಂಡು ಬರೋಣ ಸರ್. ನಿಮ್ಮ ನಿರ್ಮಾಣದ ಒಂದು ಲವ್ ಸ್ಟೋರಿ ಚಿತ್ರದ ಒಂದು ಸುಂದರವಾದ ಹಾಡು ಈಗ.
1: ಓಕೆ

0: ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 ಎಫ್ಎಂ ಸಮಯ 4:12 ಪರಿಮಳ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ. ಇಂದು ನಮ್ಮೊಂದಿಗೆ ಮಾತುಕತೆಯಲ್ಲಿ ಪರಿಮಳ ಕಾರ್ಯಕ್ರಮದಲ್ಲಿದ್ದಾರೆ ಜನಪ್ರಿಯ ಸಂಗೀತ ನಿರ್ದೇಶಕರಾದಂತಹ ಮದನ್ ಮಲ್ಲೋ ಎಂದೇ ಪ್ರಸಿದ್ಧರಾಗಿರುವಂತಹ ಮದನ್ ಪಟೇಲ್ ಅವರು. ನಟರಾಗಿ, ನಿರ್ದೇಶಕರಾಗಿ, ನಿರ್ಮಾಪಕರಾಗಿ ಕರ್ನಾಟಕ ರಾಜ್ಯ ಪ್ರಶಸ್ತಿ ಪುರಸ್ಕೃತರಾದಂತಹ ಮದನ್ ಪಟೇಲ್ ಅವರು ನಮ್ಮೊಂದಿಗಿದ್ದಾರೆ. ಸರ್, ಈಗ ನೀವು ಸಂಗೀತದ ಬಗ್ಗೆ ಹಲವಾರು ಮಾಹಿತಿಗಳನ್ನು, ಹೇಗೆ ಸಂಗೀತ ಪ್ರಪಂಚಕ್ಕೆ ಕಾಲಿಟ್ರಿ ಅನ್ನೋದನ್ನ ತಿಳಿಸ್ಕೊಟ್ರಿ. ಈಗ ನಟನೆ ಅಂತ ಬಂದಾಗ
1: ನಮ್ಮ ಸಂಗೀತ ನಿರ್ದೇಶನದಲ್ಲಿ ಒಂದಷ್ಟು ಹೇಳಬೇಕಾಗಿದ್ದು ಮರ್ತಿದ್ದೆ. ಪಿ ಬಿ ಶ್ರೀನಿವಾಸರವರು, ಯೇಸುದಾಸರವರು, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ರವರು, ಪಿ ಸುಶೀಲಾರವರು, ಹೀಗೆ ಎಲ್ಲ ಖ್ಯಾತ ಸಂಗೀತ ಹಿನ್ನೆಲೆ ಗಾಯಕರು ಹಾಡಿದ್ದಾರೆ. ಆ ಮಧ್ಯೆ ನಮ್ಮ ಸ್ಟುಡಿಯೋದಲ್ಲಿ ಬೇರೆ ಬೇರೆ ನಿರ್ಮಾಪಕರು ಏನು ನಮ್ಮ ಸಂಗೀತವನ್ನ ಮಾಡಲಿಕ್ಕೆ ಬಂದಂತ ಸಂದರ್ಭದಲ್ಲಿ, ಸರ್ ನೀವು ಸ್ಮಾರ್ಟ್ ಆಗಿದ್ದಾರೆ, ನೀವು ಯಾಕೆ ಸಿನಿಮಾಲಿ ಆಕ್ಟ್ ಮಾಡಬಾರ್ದು ಅಂತ ಹೇಳಿ ನಮ್ಮನ್ನ ಸಿನಿಮಾ ರಂಗಕ್ಕೆ ಕರ್ಕೊಂಡು ಬಂದ್ರು. ಬಟ್ ಬಹಳ ಹಿಂದೆನೆ ನಾನು ಹಲವಾರು ಸಣ್ಣ ಪುಟ್ಟ ಪಾತ್ರಗಳನ್ನ ಮಾಡಿದ್ದೆ. ಡಾಕ್ಟರ್ ರಾಜ್ಕುಮಾರ್ ಅವರ ಭಾಗ್ಯವಂತರು, ವಿಷ್ಣುವರ್ಧನ್ ಅವರ ಅಸಾಧ್ಯಳಿಯ, ಆಮೇಲೆ ದೇವರಾಜ್ ಅವ್ರ ಜೊತೆ ಗರುಡ, ಮೈಸೂರು ಹುಲಿ ಅಂತೇಳಿ ಟೈಗರ್ ಪ್ರಭಾಕರ್, ಅವ್ರ ಸಿನಿಮಾಗಳೆಲ್ಲ ನಾನು ಒಂದು ಸಣ್ಣ ಪುಟ್ಟ ಪಾತ್ರಗಳನ್ನ ಮಾಡಿದ್ದೆ. ಅದಾದ ನಂತರ ನಾವು ನನ್ನ ಸ್ನೇಹಿತರ ಜೊತೆ ಸೇರಿ ನಾನೇ ಸಂಗೀತ ಮಾಡಿದಂತ ಇಂಡಿಯನ್ ಸಿನಿಮಾ ಮೊಟ್ಟ ಮೊದಲ ನಾನು ಆಕ್ಟ್ ಮಾಡಕ್ಕಿಂತ ಮುಂಚೆ ನಾನು ಪ್ರಾರಂಭ ಮಾಡಿದ್ದು ಚಿತ್ರ ನಿರ್ಮಾಣ. ಇಂಡಿಯನ್ ಸಿನಿಮಾದಲ್ಲಿ ದೇವರಾಜ್ ಹೀರೋ, ನಾವು ಸಿತಾರನ್ನ ಒಬ್ಬ ಹೆಚ್ಚು ಪ್ರಖ್ಯಾತಿಯನ್ನ ಪಡೆದಂತ ನಟಿಯನ್ನ ನಮ್ಮ ಸಿನಿಮಾ ಮೂಲಕನೇ ನಾವು ಇಂಟ್ರೊಡ್ಯೂಸ್ ಮಾಡಿದ್ದಾಗ, ತದನಂತರ ನಮ್ಮ ಸಿನಿಮಾ ನೀನ್ ಬಿಡುಗಡೆ ಆಗ ಮುಂಚೆನೆ ಆಲುಂಡ ತವರನ್ನಲ್ಲಿ ಮಾಡಿ ಅವರು ಅದರಲ್ಲಿ ಹೆಚ್ಚು ಇನ್ನು
0: ಜನಪ್ರಿಯತೆ
1: ಹೆಚ್ಚಿನ ಖ್ಯಾತಿಯನ್ನ ಗಳಿಸಿದಂತ 93 ನಾವು ಪ್ರಾರಂಭ ಮಾಡಿದ್ದು, ಅದು 94 ರಿಲೀಸ್ ಮಾಡಿದ್ವು. ಆಗ ನಾನು ಇಲ್ಲ, ನೀವು ಸಿನಿಮಾ ರಂಗಕ್ಕೆ ಬರಲೇಬೇಕು ಅಂದಾಗ ನಾನು ನಿರ್ದೇಶನ ಮಾಡಿ ಡಿಜಿಟಲ್ ಕ್ಯಾರೆಕ್ಟರ್ ಮಾಡಿದ್ದು ಸಿನಿಮಾ ಮಹಾಚತುರ. ಅದು ನನ್ನ ಮೊಟ್ಟ ಮೊದಲ ಹೀರೋ ಆಗಿ ಆಕ್ಟ್ ಮಾಡಿದಂತ ಸಿನಿಮಾ. ಈಗಲೂ ಆ ಸಿನಿಮಾದ ಕೆಲವಾರು ತುಣುಕುಗಳನ್ನ ಯೂಟ್ಯೂಬ್ ಅಲ್ಲಿ ಇಲ್ಲಿ ನೋಡಿದಂತವ್ರು ಈಗಲೂ ಆ ಸಿನಿಮಾ ಇವತ್ತಿನ ಕಾಲಘಟ್ಟದಿಂದ ಬಂದಿತ್ತು ಸರ್, ತುಂಬಾ ಒಳ್ಳೆ ಸಿನಿಮಾ ಆಗ್ಲೇ ಮಾಡಿದ್ರು 30 ವರ್ಷದ ಹಿಂದೆ ಅಂತ. ಅದು 95 ಬಿಡುಗಡೆ ಆಯ್ತು ಮಹಾಚತುರ. ಅದಾದ್ಮೇಲೆ ನಾನು ಹಲವಾರು ಸಿನಿಮಾಗಳನ್ನ ಆಕ್ಟ್ ಮಾಡಿದ್ದೀನಿ ಹೀರೋ ಆಗಿ. ಈಗ ನೀವು ಆಂಧ್ರ ಹೆಂಡತಿ ನೀವು ಕೇಳಿರ್ತೀರಿ ಸಾಮಾನ್ಯ, ಅದು ಒಂದು ಹೆಚ್ಚು ಹೆಸರನ್ನ ಪಡ್ಕೊಂಡಂತ ಸಿನಿಮಾ. ಅದರಲ್ಲಿ ಪಂಚಭಾಷಿತಾರೆ ರಮ್ಯಾ ಕೃಷ್ಣ ಹೀರೋಯಿನ್ ಆಗಿ ನನ್ನ ಜೊತೆ ಆಕ್ಟ್ ಮಾಡಿದ್ರು. ಆಮೇಲೆ ಓಕೆ ಸರ್ ಓಕೆ ಅನೂಪ್ ಪ್ರಭಾಕರ್ ಆಕ್ಟ್ ಮಾಡಿದ್ದಾರೆ.

0: ನಂತರ ಹಲವಾರು ಸಿನಿಮಾಗಳು ಮಾಡಿದೆ ಪೊಲೀಸ್ ಆಫೀಸರ್, ಅದನ್ನ ನಾನು ನಿರ್ಮಾಣ ಮಾಡಿದ್ದು, ನೀವು ಈಗ ತಾನೇ ಪ್ಲೇ ಮಾಡಿದ್ರಿ ಹಾಡು
1: ಲವ್
0: ಸ್ಟೋರಿ, ಅದನ್ನ ಕನ್ನಡ ಮತ್ತು ತಮಿಳು ಭಾಷೆಯಲ್ಲೂ ನಾನು ಅದನ್ನ ನಿರ್ಮಾಣ ಮಾಡಿದ್ದೆ. ಉಯಿರ್ ಉಳ್ಳವರೇ ಅಂತ ತಮಿಳಲ್ಲಿ, ಕನ್ನಡದಲ್ಲಿ ಲವ್ ಸ್ಟೋರಿ. ಅದಾದ ನಂತರ ನಾವು ಸಿನಿಮಾ ಮಾಡ್ಕೊಂಡು ಬಂದಿದ್ದೆಲ್ಲ ಸಾಮಾನ್ಯವಾಗಿ ತೆಲುಗು ತಮಿಳಿಗೆ ಅವೆಲ್ಲ ಡಬ್ ಆಗ್ತಿತ್ತು. ನಂದು ತೆಲುಗುನಲ್ಲಿ ನೋಡಿ ಉಗ್ರ ನರಸಿಂಹ, ಬಲೆ ಅಮ್ಮಾಯಿಲು, ಆಮೇಲೆ ಸ್ವಾಮಿ ಸತ್ಯಾನಂದ, ಇದೆಲ್ಲ ತೆಲುಗುನಲ್ಲೂ ರಿಲೀಸ್ ಆಗಿದೆ. ತಮಿಳಿನಲ್ಲಿ ಉಯಿರ್ ಉಳ್ಳವರೇ, ಸ್ವರ್ಗಂ ಇನ್ ಕೈಯಿಲ್ಲ ಅಂತೇಳಿ
1: ಎರಡು ಸಿನಿಮಾ.
0: ನನ್ ಬಿಟ್ರೆ ಇಲ್ಲಿ ಗರುಡ, ಅಂದ್ರ ಎಂಟಿ, ಪೊಲೀಸ್ ಆಫೀಸರ್ಸ್, ಓಕೆ ಸರ್ ಓಕೆ, ಇಗೂ ಉಂಟೆ,
1: ಯಾರಿವನು,
0: ನಂತರ ಮೊನ್ನೆ ಬಿಡುಗಡೆ ಆಗಿದ್ದು
1: ತಮಟೆ,
0: ಕಳೆದ ವರ್ಷ ತಮಟೆ, ತಮಟೆ ನಂತರ ಈಗ ಬೆಳಗು ಅಂತ ಒಂದು ಸಿನಿಮಾ ಮಾಡಿದ್ದೀನಿ, ಅದನ್ನ ರಿಲೀಸ್ ಮಾಡಬೇಕು. ನಾನು ಇತ್ತೀಚೆಗೆ ಸ್ವಲ್ಪ ಹೆಚ್ಚು ರಾಜಕೀಯದಲ್ಲಿ ತೊಡಸ್ಕೊಂಡಿರೋದ್ರಿಂದ ಮತ್ತು ಕನ್ನಡ ಸಿನಿಮಾದ ಸ್ಥಿತಿಗತಿಗಳ ಬಗ್ಗೆ ಅದನ್ನೇ ನೀವು ಎರಡು ಅವರು ಇಂಟ್ರೂ ಮಾಡಿದ್ರು. ಬೇಕಾದ್ರೆ ಕನ್ನಡ ಸಿನಿಮಾ ರಂಗ ಯಾವ ಕಾರಣಕ್ಕೆ ಇಲ್ಲಿ ಬಂದ ನಿಂತಿದೆ, ಯಾಕೆ ಜನ ಥಿಯೇಟರ್ಗಳಿಗೆ ಬರ್ತಿಲ್ಲ, ಅದ್ರ ಬಗ್ಗೆ ಇನ್ನೊಂದ್ಸಲ ಮಾತಾಡೋಣ. ಈಗ ನೀವು ಸಿನಿಮಾ ರಂಗಕ್ಕೆ ಬಂದಿದ್ದು ಕೇಳಿದ್ರಿ, ನಾನು ಸಾಕಷ್ಟು ಸಿನಿಮಾಗಳನ್ನ ಪ್ರೊಡ್ಯೂಸ್ ಮಾಡಿದ್ದೀನಿ. ಏನಾಗುತ್ತೆ ನಮ್ಮ ಇಂಡಸ್ಟ್ರಿನಲ್ಲಿ, ನಿನ್ನೆ ಮೊನ್ನೆ ಬಂದಂತವ್ರು, ಒಂದು ಸಿನಿಮಾ ಎರಡು ಸಿನಿಮಾ ಮಾಡಿದಂಥವ್ರು, ಇವತ್ತಿನ ಡಿಜಿಟಲ್ ಇದರಲ್ಲಿ ನಾವೆಲ್ಲ ಮಾಡ್ತಿದ್ದಾಗ ಅವಾಗ ನಾನು ರೆಡಿ ತೆಲುಗು ರೀಲ್ಗಳನ್ನು ಹೊತ್ಕೊಂಡ್ಬಂದು ಸಿನಿಮಾ ಮಾಡ್ತಿದ್ದಿದ್ ನಾವು. ಈಗ ಸ್ವಲ್ಪ ಎಲ್ಲ ಡಿಜಿಟಲ್ ಬಂದಿದೆ, ಸಿನಿಮಾಗಳನ್ನ ಮಾಡ್ತಿದ್ದಾರೆ. ಯಾರು ಏನಕ್ಕೆ ಸಿನಿಮಾ ಮಾಡ್ಬೇಕಂತ ಮಾಡಲ್ಲ, ಎಲ್ಲರೂ ಒಳ್ಳೆ ಸಿನಿಮಾ ಮಾಡ್ಬೇಕಂತ ಮಾಡ್ತಿದ್ದಾರೆ. ಬಹಳ ನೋವಿನ ಸಂಗತಿ ಏನಪ್ಪ ಅಂದ್ರೆ 2024 248 ಸಿನಿಮಾ ಬಿಡುಗಡೆ ಆಗುತ್ತೆ ಒಂದು ವರ್ಷದಲ್ಲಿ. ಯಾವ ಸಿನಿಮಾನು ದುಡ್ಡು ಮಾಡಿಲ್ಲ, ಆಯ್ತಾ? ಅದೇ ಎಂಡಲ್ಲಿ ನಂದು ತಮಟೆ ಬಿಡುಗಡೆ ಆಯ್ತು. 25 ಓಡಿದ್ರು, ನಾನು ಹಾಕದಷ್ಟು ಹಣ ಬರ್ಲಿಲ್ಲ, ಆದ್ರೆ ಹೆಸರು ಬಂತಷ್ಟೇ. ಆಮೇಲೆ ಸ್ವಲ್ಪ ರಾಜಕೀಯ ಪಿತೂರಿಯಿಂದಾಗಿ ಒಂದು ಅತ್ಯುತ್ತಮ ಚಿತ್ರಕ್ಕೆ ಬರಬೇಕಾಗಿದ್ದಂತಹ ಒಂದು ಪ್ರಶಸ್ತಿ ಬರ್ಲಿಲ್ಲ, ಅದೊಂದು ನೋವಿದೆ ನನಗೆ. ಇದು ಸಿನಿಮಾ ಪಯಣ, ಹಲವಾರು ಸಿನಿಮಾಗಳನ್ನ ನಾನು ಬಿಡುಗಡೆ ಮಾಡಿಸಿದ್ದೇನೆ, ಅಂದ್ರೆ ಏನು ವಿತರಕನಾಗಿ ಹಲವಾರು ಸಿನಿಮಾ ನಿರ್ಮಾಣ ಮಾಡಿದ್ದೇನೆ, ಹಲವಾರು ಸಿನಿಮಾಕ್ಕೆ ನಟನೆ ಮಾಡಿದ್ದೇನೆ, ಹಲವಾರು ಸಿನಿಮಾಗಳಿಗೆ ಮ್ಯೂಸಿಕ್ ಡೈರೆಕ್ಷನ್ ಮಾಡಿದ್ದೇನೆ. ಗಾಂಧಿನಗರದಲ್ಲಿ 37 ವರ್ಷಗಳ ಕಾಲ ನನ್ನ ಕಚೇರಿ ಇತ್ತು. ನಮ್ಮ ಕಚೇರಿಗೆ ಬರದೇ ಇರೋಂತ ನಟ ನಟಿಯರೇ ಎಲ್ಲ ಅದನ್ನ ಶಿವರಾಜ್ಕುಮಾರ್ ಅವರೇ ಉದ್ಘಾಟನೆ ಮಾಡಿದ್ರು ಅವಾಗ ಹಿಂದೆ. ಇದು ಸಿನಿಮಾ ರಂಗ ನಡ್ಕೊಂಡ್ ಬಂದಿದ್ದು. ಸಂಗೀತ ಮತ್ತು ಸಿನಿಮಾ ನನ್ನ ಈ ಒಂದು ಸೇವೆಯನ್ನ ಗುರುತಿಸಂತ ಕರ್ನಾಟಕ ರಾಜ್ಯ ಸರ್ಕಾರ 1998 ನನಗೆ ರಾಜ್ಯೋತ್ಸವ ಪ್ರಶಸ್ತಿಯನ್ನ ಕೊಟ್ಟರು. ನಾನು 1998 ಕರ್ನಾಟಕ ರಾಜ್ಯ ಪ್ರಶಸ್ತಿ ಪುರಸ್ಕೃತ.
1: ಅಭಿನಂದನೆಗಳು ತಮಗೆ ಈ ಮೂಲಕ. ಹಾಗೆ ನೀವು
0: ಆಯ್ತಲ್ಲ, 98 ಅಂದ್ರೆ 28 ವರ್ಷ ಆಗ್ತಿದೆ, 26 ಇದೀವಿ.
1: 26 ವರ್ಷದ ಹಿಂದೆನೆ ನೀವು
0: 28 ವರ್ಷ. ನಾವೆಲ್ಲ ನೋಡಿ, ಈಗ ನನ್ನ ಹತ್ರನೇ ತುಂಬಾ ಜನ ಬಂದು ಬಯೋಡೇಟ ಕೊಡ್ತಾರೆ, ಸರ್ ಈ ಸಲ ನಮಗೆ ರಾಜ್ಯೋತ್ಸವ ಪ್ರಶಸ್ತಿ ಕೊಡಿಸಿ, ಅದ್ ಕೊಡಿಸಿ, ಇದ್ ಕೊಡಿಸಿ ಅಂತ. ಹಾಗೆಲ್ಲ ನಾವ್ ಯಾರು ಕೇಳಿದವ್ರೆ ಇಲ್ಲ.
1: ಹೌದೌದು,
0: ನಾನು ನನ್ನ ತಂಗಿ ಮದುವೆ ಕಾರ್ಡ್ ಹಂಚಿದ್ದೆ 98 ನಾನು ಮೈಸೂರಿನಲ್ಲಿ ಕಾರ್ಡ್ ಹಂಚಿದ್ದೆ ನಮ್ಮ ಸಂಬಂಧಿಕರಿಗೆ. ಮುದ್ದು ಕೃಷ್ಣ ಅಂತ ಈಗೆಲ್ಲ ನೀವು ಕೇಳ್ತೀರ, ಅವರು ಒಳ್ಳೆ ಗಾಯಕರು ಸಹ.
1: ಹೌದೌದು,
0: ಅವರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಇದು ನಿರ್ದೇಶಕರಾಗಿದ್ದರು. ಅವ್ರು ಫೋನ್ ಮಾಡಿ, ಸರ್ಕಾರ ನಿಮಗೆ ರಾಜ್ಯೋತ್ಸವ ಪ್ರಶಸ್ತಿಯನ್ನ ಘೋಷಣೆ ಮಾಡಿದೆ, ನನ್ ಬಯೋಡೇಟಾ ಏನಾರ ಕೊಡ್ಲಾ, ಇದ್ರೆ ನಿಮ್ ಬಯೋಡೇಟಾ ನಮ್ಗಳಿಗೆ ಗೊತ್ತಿದೆ ಅಂತ ಹೇಳಿ ಪ್ರಶಸ್ತಿಯನ್ನ ಕೊಟ್ಟಂತ. ಹೇಳಿ ಮಾ, ಬೇರೆ ಇನ್ನೇನಾದ್ರು.

0: ನಟನೆ ಆಯಿತು, ಸಂಗೀತ ಕ್ಷೇತ್ರದಲ್ಲೂ ಸಾಕಷ್ಟು ಸಾಧನೆ ಮಾಡಿದ್ದೀರಾ, ನಟನೆ ಮೂಲಕ ಹಲವಾರು ಚಿತ್ರಗಳಲ್ಲಿ ನಟಿಸಿದ್ದೀರಾ. ನಿರ್ದೇಶನ ಒಂದು ಕ್ಷೇತ್ರಕ್ಕೆ ನೀವು ಕೈ ಹಾಕಿದ್ದು
1: ಅದರಲ್ಲಿ? ನಾನು ಮೊದಲನೇ ಸಿನಿಮಾನೇ ನಾನು ನಿರ್ದೇಶನ ಮತ್ತು ನಟನೆ ನಾನು ಮಾಡಿತುರ ನಾನೇ
0: ಮಾಡಿದ್ದೀರಾ. ನಿನ್ನದೇ ನೆನಪು ಈ ಚಿತ್ರದ ನಿರ್ದೇಶನ ಮಾಡಿದ್ದೀರಾ?
1: ನಿನ್ನದೇ ನೆನಪು ನಾನೇ ನಿರ್ದೇಶನ ಮಾಡಿದ್ದು.
0: ಲವ್ ಸ್ಟೋರಿ ಮತ್ತೆ ತಮಟೆ?
1: ಲವ್ ಸ್ಟೋರಿ ನಾನಲ್ಲ, ಅದು ಭಾರತಿ ಖಂಡನ್ ಅಂತ,
0: ಅದು ನಿರ್ಮಾಣ ಸ್ಟೋರಿ.
1: ಯಾಕಂದ್ರೆ ಅದು ಆ ಕಥೆ ಬಂದು ಕೆ ಬಾಲಚಂದರ್ ಅವರು, ಪ್ರಖ್ಯಾತ ನಿರ್ದೇಶಕರು ಅವರು, ಅವರ ಇದನ್ನ ನಾವು ಡಬ್ಬಿಂಗ್ ರೈಟ್ಸ್ ತಗೊಂಡು ಕನ್ನಡ ಮತ್ತು ತಮಿಳಿನಲ್ಲಿ. ಫ್ಯಾಕ್ಟ್ ಅವ್ರು ತಮಿಳ್ನವರಾಗಿದ್ರು. ತೆಲುಗುನಲ್ಲಿ ಮರೋ ಚರಿತ್ರ ಅಂತ ಬಂತು, ಹಿಂದಿಯಲ್ಲಿ ಏಕ್ ದೂಜೆ ಕಿಲೆ ಅಂತ ಬಂತು. ಅದನ್ನ ನಾನು ಕನ್ನಡ ಮತ್ತು ತಮಿಳಿನಲ್ಲಿ ನಿರ್ಮಾಣ ಮಾಡಿದ್ದೆ.
0: ನಿರ್ಮಾಣ ಮಾಡಿ
1: ಅದು ಒಂದು ನಿರ್ಮಾಣ, ನನ್ನ ಸಂಗೀತನು ಮಾಡ್ಲಿಕ್ಕಾಗಲ್ಲ.
0: ಇಂಡಿಯನ್ ಸಿನಿಮಾ, ಈ ಸಿನಿಮಾದ ಒಂದು ಸಾಹಿತ್ಯವನ್ನ ನೀವು ಡಾಕ್ಟರ್ ಸಿದ್ಲಿಂಗಯ್ಯ ಅವರ ಹತ್ರ ಬರೆಸ್ತೀರಾ, ಅದೊಂದು
1: ನೋಡಿ. ಸಿದ್ಲಿಂಗಯ್ಯ ಅವರು ಆ ಕಾಲದಲ್ಲಿ ಸಿದ್ಲಿಂಗಯ್ಯ ಅವರ ಗೀತೆಗಳು ಹೋರಾಟದ ಗೀತೆಗಳಂದ್ರೆ ಬಹಳ ಅದ್ಭುತವಾದಂತ ಗೀತೆಗಳು ರಚನೆ ಮಾಡಿದ್ರು.
0: ಹೌದೌದು,
1: ನೀವೆಲ್ಲ ಕೇಳಿರ್ತೀರಿ. ಆಗ ನಾನು ಕವಿಗಳ ಹತ್ರ ಕೂತ್ಕೊಂಡು ನೀವು ನಮ್ಮ ಸಿನಿಮಾಗ ಒಂದು ಹಾಡು ಬರಿಬೇಕು, ಅವರು ಸಾಮಾನ್ಯವಾಗಿ ಹಾಡುಗಳನ್ನ ರಚನೆ ಮಾಡ್ತಿದ್ರು. ಆದ್ರೆ ನಾವು ಸಿನಿಮಾ ಅಂದ ತಕ್ಷಣ ನಾವು ಟ್ಯೂನ್ ಹಾಕಿ ಅಂದ್ರೆ ರಾಗ ಸಂಯೋಜನೆ ಮಾಡಿ ಅದಕ್ಕೆ ಸಾಹಿತ್ಯ ಬರ್ಸೋದು, ಅದು ಅವ್ರಿಗೊಂದು ಚಾಲೆಂಜಿಂಗ್ ಆಗಿತ್ತು. ಹಾಗಾಗಿ ಫಸ್ಟ್ ಟೈಮ್ ಅವರ ಇತಿಹಾಸದಲ್ಲೇ ಒಂದು ಸಿನಿಮಾಗೆ ನಾನು 93 ಅಂದ್ರೆ ಸುಮಾರು 33 ವರ್ಷ ಆಯ್ತು, 33 ವರ್ಷಗಳಿಂದ ಅವ್ರ ಕೈಲಿ ಇಂಡಿಯನ್ ಅಂತ ಒಂದು ಒಳ್ಳೆ ಹೋರಾಟದ ಹಾಡನ್ನ ಬರ್ಸಿದ್ದೆ ನಾನು. ಎಸ್ ವಿ ಬಾಲಸುಬ್ರಹ್ಮ ಹಾಡಿದ್ರು, ನಾನು ಸಂಗೀತ ಮಾಡಿದ್ದೆ. ಅದು ದೇವರಾಜ್ ನಟಿಸಿರುವಂತ ಸಿನಿಮಾ. ಈಗಲೂ ಆ ಇಂಡಿಯನ್ ಹಾಡು ಬಹಳಷ್ಟು ಕಡೆ ಸ್ವಾತಂತ್ರ್ಯೋತ್ಸವ ಸಂದರ್ಭದಲ್ಲೆಲ್ಲ ಅದನ್ನ ಹಾಕ್ತಾರೆ.
0: ಒಂದು ದೇಶಭಕ್ತಿ ಗೀತೆ ಆಗಿ,
1: ದೇಶಭಕ್ತಿ ಗೀತೆ ಶೈಲಿಯಲ್ಲಿ ಮಾಡದಂತ ಹಾಡದು.
0: ಹೌದೌದು,
1: ಬಹಳ ನೋವಿನ ಒಂದು ಸಂಗತಿ ಏನಪ್ಪಾ ಅಂದ್ರೆ, ದಿವಂಗತ ಸಿದ್ಧಲಿಂಗಯ್ಯ ಅವರ ಕೈಯಲ್ಲಿ ಫಸ್ಟ್ ಟೈಮ್ ನಾನು ಸಿನಿಮಾಗ್ ಬರ್ಸಿದ್ದು. ಅದೇ ರೀತಿ ಅವ್ರದೇ ಹಾಡನ್ನ ಅವರ ಕೊನೆಯ ಕಾಲಘಟ್ಟದಲ್ಲಿ ಮಾಡಿದ್ದು ನನ್ನ ತಮಟೆನಲ್ಲಿ.
0: ತಮಟೆ ಚಿತ್ರಕ್ಕಾಗಿ
1: ಒಂದೇ ಒಂದು ಗೀತೆನಲ್ಲಿ ಇಡೀ ಚಿತ್ರದ ಕಥೆಯನ್ನ ಹೇಳುವಂತ ಒಂದು ಅದ್ಭುತವಾದಂತ ಹಾಡು ಬರೆದಿದ್ದು.
0: ಈಗ ಆ ಒಂದು ಗೀತೆನ
1: ನಿಮ್ಮ ಹತ್ರ ಹಾಡಿದ್ರೆ ಪ್ಲೇ ಮಾಡ್ಬೋದು.
0: ಆ ಒಂದು ಗೀತೆನ ಈಗ ಕೇಳ್ಕೊಂಡು ಬರೋಣ ಸರ್. ನಿಮ್ಮ ಸಿನಿ ಪಯಣದ ಬಗ್ಗೆ ಮತ್ತಷ್ಟು ಮಾತಾಡೋಣ ಈ ಒಂದು ಸಂದರ್ಭದಲ್ಲಿ. ಪರಿಮಳ ಕಾರ್ಯಕ್ರಮವನ್ನ ಕೇಳ್ತಾ ಇದ್ದೀರಾ ಸ್ನೇಹಿತರೆ. ಮತ್ತಷ್ಟು ಮಾತುಕತೆ ಮದನ್ ಪಟೇಲ್ ಅವರ ಜೊತೆಗೆ ಇರುತ್ತೆ. ಕೇಳ್ತಾರೆ ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.

0: ಐಸೋ, ನೀನು ಆಕಾಶ, ನಾನು ಭೂಮಿ, ನಾವಿಬ್ರು ಯಾವತ್ತೂ ಒಂದಾಕಾಕಿಲ್ಲ.
1: ಆಕಾಶ, ಈ ಭೂಮಿ, ಎಲ್ಲೋ ಒಂದ್ ಕಡೆ ಎರಡು ಒಂದಾಗಿವೆ. ನಮ್ಗೆ ಪ್ರೀತಿ ಇದ್ರೆ ಎಲ್ಲ ಸಾಧ್ಯ ಆಗತ್ತೆ.
0: ನೀನ್ ಹೇಳೋದು ನಿಜನಾ?

0: ನಾವೇನೋ ಪಿರುತಿ ಮಾಡಿದ್ವಿ, ಆದ್ರೆ ನಮ್ಮನ್ ಬದುಕಕ್ಕೆ ಇವರೆಲ್ಲ ಬಿತ್ತಾರ?
1: ಯಾರ್ ಯಾಕೋ ಬಿಡ್ಬೇಕು, ನಮ್ ಬದುಕು ನಮ್ಮ ಇಷ್ಟ. ನೀನೇ ನನ್ ಸರ್ವಸ್ವ, ನೀನ್ ಇಲ್ಲ ಅಂದ್ರೆ ನಾನು ಸತ್ತೇ ಹೋಗ್ತೀನಿ.
2: ವಿವಿಧ ಭಾರತಿ ಆಕಾಶವಾಣಿ ಕನ್ನಡ, ಸಮಯ 4:30. ಪರಿಮಳ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ. ಪರಿಮಳ ಕಾರ್ಯಕ್ರಮದಲ್ಲಿ ಜನಪ್ರಿಯ ಸಂಗೀತ ನಿರ್ದೇಶಕರಾದಂತಹ ಮದನ್ ಮಲ್ಲು ಎಂದೇ ಪ್ರಖ್ಯಾತರಾಗಿರುವಂತಹ, ಕರ್ನಾಟಕ ರಾಜ್ಯ ಪ್ರಶಸ್ತಿ ಪುರಸ್ಕೃತರಾದಂತಹ ಮದನ್ ಪಟೇಲ್ ಅವರು ನಮ್ಮ ಪರಿಮಳ ಕಾರ್ಯಕ್ರಮದಲ್ಲಿ ಇದ್ದಾರೆ. ಈಗೊಂದು ಹಾಡು ಕೇಳ್ಕೊಂಡು ಬರೋಣ, ಮತ್ತಷ್ಟು ಅವರ ಸಿನಿ ಪಯಣದ ಬಗ್ಗೆ ಮಾತಾಡೋಣ. ಕೇಳ್ತಾರೆ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.

0: ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಸಮಯ 4:33 ಪರಿಮಳ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ. ಪರಿಮಳ ಕಾರ್ಯಕ್ರಮದಲ್ಲಿ ಜನಪ್ರಿಯ ಸಂಗೀತ ನಿರ್ದೇಶಕರಾದಂತಹ ನಟರಾದಂತಹ ನಿರ್ದೇಶಕರಾಗಿ ನಿರ್ಮಾಪಕರಾಗಿ ಹಲವಾರು ಕ್ಷೇತ್ರದಲ್ಲಿ ತಮ್ಮ ಸಾಧನೆಯನ್ನು ಮಾಡಿರುವಂತಹ ಕರ್ನಾಟಕ ರಾಜ್ಯ ಪ್ರಶಸ್ತಿ ಪುರಸ್ಕೃತರಾದಂತಹ ಮದನ್ ಪಟೇಲ್ ಅವರು ನಮ್ಮ ಜೊತೆ ಇದ್ದಾರೆ ಮಾತುಕತೆಯಲ್ಲಿ. ಮುಂದುವರಿಯುತ್ತೆ ಮಾತುಕತೆ. ಸರ್,
1: ಈಗ ನಾನು ಡಾಕ್ಟರ್ ಮದನ್ ಪಟೇಲ್.
0: ಡಾಕ್ಟರ್ ಮದನ್ ಪಟೇಲ್ ಅವರು
1: ನಾನು ಡಾಕ್ಟರ್ ಇನ್ ಲಿಟ್ರೇಚರ್ ಮೈಸೂರಿನ ಗಂಗೂಬಾಯಿ ಹಾನಗಲ್ ಸಂಗೀತ ವಿಶ್ವವಿದ್ಯಾಲಯದಲ್ಲಿ ನಾನು ಡಾಕ್ಟರ್ ಇನ್ ಲಿಟ್ರೇಚರ್ ಮಾಡಿದ್ದೀನಿ. ಹಾಗಾಗಿ ಡಾಕ್ಟರ್ ಇನ್ ಡಾಕ್ಟರ್ ಮದನ್ ಪಟೇಲ್.
0: ಯಾವ ವಿಷಯ ಗಂಗೂಬಾಯಿ?
1: ನಾನು ತಗೊಂಡಿದ್ದು ಕನ್ನಡ ಚಲನಚಿತ್ರ ಸಂಗೀತದ ಸ್ಥಿತ್ಯಂತರಗಳು, ಅಂದ್ರೆ ಈ ಕಾಲಘಟ್ಟದಲ್ಲಿ ಯಾವ ಯಾವ ರೀತಿನಲ್ಲಿ ಸಂಗೀತದಲ್ಲಿ ಧ್ವನಿ ಮುದ್ರಣ ಆಗ್ಬೋದು ಮತ್ತು ಯಾವ ರೀತಿಯಲ್ಲಿ ಅವಾಗ ಹಿನ್ನೆಲೆ ಸಂಗೀತವನ್ನ ಮಾಡ್ತಿದ್ರು, ಯಾವ ರೀತಿಯಲ್ಲಿ ಸಿನಿಮಾಗಳಿಗೆ ರಾಗ ಸಂಯೋಜನೆ ಮಾಡ್ತಿದ್ರು, ಮೊದಲು ಸಾಹಿತ್ಯವನ್ನ ಬರೆಸಿ ಅದಕ್ಕೆ ರಾಗ ಸಂಯೋಜನೆ ಮಾಡ್ತಾ ಇದ್ರು. ನಾನು ಹೆಚ್ಚಾಗಿ ಜಿ ಕೆ ವೆಂಕಟೇಶ್ ಅವ್ರ ಜೊತೆ ನಾನು ಕೆಲಸ ಮಾಡಿದ್ದೇನೆ. ಬೇರೆ ಬೇರೆ ಸಂಗೀತ ನಿರ್ದೇಶಕರಿಗೆ ನುಡಿಸಿದ್ದೇನೆ, ಯಾವುದೋ ಒಂದು ಎರಡು ಸಿನಿಮಾಗಳಿಗೆ, ಹೆಚ್ಚಾಗಲ್ಲ. ಡಾಕ್ಟರ್ ರಾಜ್ಕುಮಾರ್ ಅವರ ಈ ಒಂದು ಹಾಡು ಹಾಕಿದ್ರೆ ನಂಗೆ ತುಂಬಾ ಇಷ್ಟವಾದ ಹಾಡದು. ಅವರ ಒಂದು ಏನು ಸಂಗೀತ ಸಂಜೆ ಕಾರ್ಯಕ್ರಮದಲ್ಲೂ ಸಹ ನಾನು ವಾದ್ಯಗಾರನಾಗಿ ಹೋಗಿದ್ದೆ. ಅದು ರಾಯಚೂರಿನ ಒಂದು ಕಾರ್ಯಕ್ರಮ, ಕಾರಣಾಂತರದಿಂದ ಅದು ಕ್ಯಾನ್ಸಲ್ ಆಗಿ ಬಂತು. ಆಮೇಲೆ ನನ್ನನ್ನು ಬಿಸಿ ಆಗ್ಬಿಟ್ಟೆ, ಹೆಚ್ಚಾಗಿ ನಾನು ಅವ್ರ ಜೊತೆಗೆ ಹೋಗಕ್ಕಾಗಲಿಲ್ಲ.
0: ಮತ್ತೆ
1: ಒಂದು ಹೇಳ್ತೀನಿ, ನಾನು ಏನು ಡಾಕ್ಟರ್ ಇನ್ ಲಿಟ್ರೇಚರ್ ಮಾಡಿದ್ದೀನಿ, ಅದರ ಪುಸ್ತಕ ಇವಾಗ ಪ್ರಬಂಧ ಬುಕ್ ರೀತಿನಲ್ಲಿ ಹೊರಗಡೆ ಬರುತ್ತೆ. ಅದು ಬಹುಶಃ ಬಹಳಷ್ಟು ಜನ ಸಂಗೀತಗಾರರಿಗೆ ಅದು ಸಹಕಾರಿ ಆಗುತ್ತೆ,
0: ನಿಜಕ್ಕೂ ಉಪಯೋಗ ಆಗುತ್ತೆ.
1: ಹಿಂದೆ ನೋಡಿ, ಚಲನಚಿತ್ರ ರಂಗ ಅಂದ್ರೆ ಮದ್ರಾಸ್.
0: ಹೌದೌದು,
1: ಅಣ್ಣ ಅವರು ಸಹ ಮದ್ರಾಸ್ ನಲ್ಲೇ ಇದ್ರು, ಎನ್ ಟಿ ರಾಮರಾವ್ ಮದ್ರಾಸ್ ಅಲ್ಲಿ ಇದ್ರು. ಕನ್ನಡ, ತೆಲುಗು, ಮಲಯಾಳಂ ಎಲ್ಲಾ ಭಾಷೆಗಳು ಚಲನಚಿತ್ರ ಆಗ್ತದಿದ್ದು ಮದ್ರಾಸ್ ನಲ್ಲಿ. ನಾನು ಸಹ ಮದ್ರಾಸ್ ನಲ್ಲೇ ಇದ್ದೆ, ಒಂದಷ್ಟು ಸಿನಿಮಾಗಳಿಗೆ ನುಡ್ಸಕ್ ಹೋಗ್ತಿದ್ದೆ, ಬರ್ತಿದ್ದೆ. ಅಲ್ಲಿ ಆಗ ಏನಾಗ್ತಿತ್ತಂದ್ರೆ, ನೀವು ಯಾರಾದ್ರೂ ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ನ ಗುರ್ತು ಮಾಡಿದ್ರೆ ಅವರನ್ನ ನಿರ್ಮಾಪಕರ ಕಚೇರಿನಲ್ಲೋ ಮತ್ತೊಂದ್ರಲ್ಲೋ ಕರೆಸಿ, ಹಾಡುಗಾರನ ಹಿನ್ನೆಲೆ ಗಾಯಕರನ್ನೂ ಕರೆಸಿ, ವಾದ್ಯಗಾರನ್ನೆಲ್ಲ ಕರೆಸಿ, ಅಲ್ಲೇ ಸಾಹಿತ್ಯ ಬರೆಯವರನ್ನ ಕರೆಸಿ ಒಂದ್ ಕಡೆ ಕೂತ್ಕೊಂಡು ಅದನ್ನೆಲ್ಲ ರಿಹರ್ಸಲ್ ಮಾಡಿ ಅಲ್ಲಿ ಸಾಂಗು ಎಲ್ಲವನ್ನೂ ರೆಡಿ ಮಾಡಿ ನಂತರ ಅದನ್ನ ಸ್ಟುಡಿಯೋಗೆ ಹೋಗಿ ರೆಕಾರ್ಡ್ ಮಾಡ್ತಿದ್ರು.
0: ಅಷ್ಟೊಂದು ಕೆಲಸ.
1: ಒಂದೇ ಒಂದು ಸಿಂಗಲ್ ಚಾನಲ್ ಅಂತ ಇರ್ತದೆ, ಒಂದೇ ಒಂದ್ ಮೈಕು, ಒಬ್ಬ ಜೋರಾಗಿ ನುಡಿಸಿದ್ರೆ ಅವ್ನು ಸ್ವಲ್ಪ ಹಿಂದೆ ಕೂತ್ಕೊಂತಿದ್ರು, ಆಗ ಟ್ರಂಪೆಟ್ ನುಡಿಸಿದ್ರೆ ಅದು ಹೆಚ್ಚು ಜೋರಾಗಿ ಬರ್ತಿದ್ದು, ನಾವೆಲ್ಲ ಹಿಂದಿನ ಸಾಲಲ್ಲಿ ಕೂತ್ಕೋತಿದ್ದು. ಆಮೇಲೆ ಹಾಡುಗಾರರು ಮೈಕ್ ಹತ್ರ ಇದ್ದು ಹಾಡ್ತಿದ್ರು, ಹಿನ್ನೆಲೆ ಗಾಯಕರು. ಹಾಗೆ ಅದನ್ನೆಲ್ಲ ವ್ಯವಸ್ಥಿತ ಮಾಡಿ ಇವತ್ತು ನೋಡಿ ಆ ಕ್ವಾಲಿಟಿ. ಆಗ ಒಂದೇ ಒಂದ್ ಸಿಂಗಲ್ ಚಾನಲ್ ನಲ್ಲಿ ಮಾಡ್ತಿದ್ದಂತ ಹಾಡುಗಳು ಕ್ವಾಲಿಟಿ ಇದೆಯಲ್ಲ, ಅನಾಲಾಗ್, ಇವತ್ತಿಗೂ ಅದ್ಭುತವಾಗಿರುತ್ತೆ ಕ್ವಾಲಿಟಿ. ಅದಾದ್ಮೇಲೆ ಎರಡು ಟ್ರ್ಯಾಕ್ ಬಂತು, ನಂತರ 4 ಆಯ್ತು. ಆಮೇಲೆ ಈಗ ನಂಬರ್ ಆಫ್ ಟ್ರ್ಯಾಕ್ಸ್ ಇದೆ. ನಾನ್ ಫಸ್ಟ್ ಒಂದ್ 4 ತಂದೆ, ಆಮೇಲೆ 8

0: ಸ್ಟುಡಿಯೋ ಮಾಡಿದೆ ನಾನು ಡಿಜಿಟಲ್ಲು. ಅದಾದ ನಂತರ ನನ್ನ ಕಿರಿಯ ಸಹೋದರ ಮಹೇಶ್ ಪಟೇಲ್ ಅಂತ ಒಳ್ಳೆ ಮ್ಯೂಸಿಕ್ ಡೈರೆಕ್ಟರ್ ಆದ, ಅವನು ಏನೋ ಕಾರಣದಿಂದ ಆರೋಗ್ಯ ಸರಿಯಿಲ್ಲದೆ ನಮ್ಮ ನಗರದ, ಆ ಕಾರಣದಿಂದ ನಾನು ಆ ಸ್ಟುಡಿಯೋನ ಮುಚ್ಚಿಬಿಟ್ಟೆ, ಆ ಬಿಲ್ಡಿಂಗ್ಗೆ ಮಾರ್ಬಿಟ್ಟೆ ನಾನು. ಆ ರೀತಿ ನಡ್ಕೊಂಡು ಬಂದಿದ್ದು. ಅವಾಗ ಯಾರು ಹಿನ್ನೆಲೆ ಗಾಯಕರಿದ್ರು, ಯಾರು ನಮ್ಮ ಜೊತೆ ಕೆಲಸ ಮಾಡಿದ್ದಾರೆ, ನಾನು ಯಾರ್ಯಾರ ಜೊತೆ ಕೆಲಸ ಮಾಡಿದ್ದೀನಿ, ಅವಾಗ ಯಾವ ರೀತಿಯ ವಾದ್ಯಗಳಿತ್ತು, ಯೂನಿವಾಕ್ಸ್ ಅಂತ ಒಂದೇ ಒಂದು ಕೀಬೋರ್ಡ್ ಬರೋದು, ತದನಂತರ ಒಂದು ಆರ್ಗನ್ ಅಂತ ಬಂತು, ಆಮೇಲೆ ಸಿಂಥಸೈಸರ್ಗಳು ಬಂತು. ಅವಾಗೆಲ್ಲ ಟೋಟಲ್ ವಾದ್ಯ ಗೋಷ್ಠಿ ಅಂದ್ರೆ ಎಲ್ಲ ಲೈವ್ ಇನ್ಸ್ಟ್ರೂಮೆಂಟ್ ಪ್ಲೇಯರ್ಸ್ ಇರ್ತಿದ್ರು, ಒಂದ್ 40 ಜನ 50 ಜನ 70 80 ಜನ ಕೆಲವೊಮ್ಮೆ ಅಧಿಕಾರ ಜೊತೆ ರೆಕಾರ್ಡಿಂಗ್ ಮಾಡಿರೋದು ಇದೆ. ಅಲ್ಲಿಂದ ಬರ್ತಾ ಬರ್ತಾ ಬರ್ತಾ ನೋಡಿ, ಈಗ ನಂದು ನಿನ್ನದೇ ನೆನಪು ಹಾಡು, ನಾನು ಎಲ್ಲೆಲ್ಲವೂ ಕಂಪೋಸ್ ಮಾಡಿ ನಮ್ಮ ಸಹೋದರನ್ಗೆ ಹೇಳಿದೆ, ಅವನು ಅದಕ್ಕೆ BGM ಎಲ್ಲ ಹಾಕಿ ಅದಕ್ಕೆ ಒಂದು ಟ್ರ್ಯಾಕ್ ರೆಡಿ ಮಾಡ್ತಾನೆ, ಅದನ್ನ ಬಾಂಬೆಗೆ ಕಳಿಸ್ತೀವಿ, ಅಲ್ಲಿ ಉದಿತ್ ನಾರಾಯಣ್ ಹಾಡ್ತಾರೆ, ಅಲ್ಲಿಂದ ಅದೇ ಟ್ರ್ಯಾಕ್ ಅನ್ನ ನಾನು ಚೆನ್ನೈ ಕಳಿಸ್ತೀನಿ, ಚೆನ್ನೈನಲ್ಲಿ ಹಿನ್ನೆಲೆ ಗಾಯಕಿ ಅನುರಾಧ ಶ್ರೀರಾಮ್ ಹಾಡ್ತಾರೆ, ಅದಾದ ನಂತರ ಒಂದು ಫ್ಲೂಟ್ ಮತ್ತೆ ಇದಾಗಿರುತ್ತೆ, ಫ್ಲೂಟ್ ನುಡ್ಸಿಸ್ಬೇಕು ಅಂತೇಳಿ ಮತ್ತೆ ಚೆನ್ನೈ ಕಳಿಸ್ತೀನಿ, ಆಮೇಲೆ ಎಲ್ಲ ವೈಲಿನ್ಸ್ ಮಿಕ್ಸ್ ಮಾಡ್ಬೇಕಂತೇಳಿ ಅದನ್ನ ನಾವು ಕೇರಳ ಕಳಿಸ್ತೇವೆ, ಕೇರಳ ಸ್ಟುಡಿಯೋ ಆಗುತ್ತೆ ಅದೆಲ್ಲ ಆದ್ಮೇಲೆ, ದೆನ್ ಬಾಂಬೆನಲ್ಲಿ ಅದರದ್ದು ಮಾಸ್ಟ್ರಿಂಗ್ ಆಗುತ್ತೆ. ಈಗೆಲ್ಲ ಕಾಲಗಳು ಬಹಳ ತುಂಬಾ ಬದಲಾವಣೆಗಳಾಗಿದೆ,
1: ಖಂಡಿತ ತುಂಬಾ ಬದಲಾವಣೆಗಳಾಗಿದೆ.
0: ಆ ಒಂದು ನಾನು 1970 ದಶಕಕ್ಕೆ ನಿಲ್ಸಿದ್ದೀನಿ. ಕಾರಣ ಏನಂದ್ರೆ ಅದಾದ ನಂತರ ಎಲ್ರಿಗೂ ಗೊತ್ತಿದೆ, ಆ ಹಿಂದಿನಿಂದ ಬಂತಲ್ಲ ಸಿಂಗಲ್ ಟ್ರ್ಯಾಕ್, ಡಬಲ್ ಟ್ರ್ಯಾಕ್, 4 ಟ್ರ್ಯಾಕ್, 8 ಟ್ರ್ಯಾಕ್ ಈ ತರ ಎಲ್ಲ ಯಾವ ರೀತಿ ಬರ್ತಿತ್ತು. ಅವಾಗೆಲ್ಲ ಯಾವ ವಾದ್ಯಗಳನ್ನ ಹೆಚ್ಚು ಬಳಸ್ತಾ ಇದ್ರು. ನಂತರ ಬಂದಿಗೆ ಒಂದೇ ಒಂದು ನೀವು ಸಿಂಥಸೈಸರ್ ಅಥವಾ ಕೀಬೋರ್ಡ್ ಇಟ್ಕೊಂಡು ಎಲ್ಲಾ ವಾದ್ಯಗಳನ್ನ ಅದರಲ್ಲಿ ಇಟ್ಕೊಂಡು ನುಡಿಸುವಂತ ವ್ಯವಸ್ಥೆ ಇವತ್ತಾಗಿದೆ. ಈವನ್ ತಬಲಾ ಸಹ ನಿಮ್ಗೆ ಅದರಲ್ಲೇ ಬರುತ್ತೆ, ಡೋಲಕ್ ಸಹ ನುಡಿಸ್ಕೋಬಹುದು, ತಮಟೆ ಸಹ ಅದ್ರಲ್ಲಿ
1: ನುಡಿಸ್ಬೋದು.
0: ಅದನ್ನೆಲ್ಲ ಅವರು ಹಾಗೆ ಸ್ಯಾಂಪ್ಲಿಂಗ್ ಮಾಡ್ಕೋತಾರೆ, ಸೌಂಡ್ ಸ್ಯಾಂಪ್ಲಿಂಗ್ ಇದೆ ಸಿಗುತ್ತೆ. ಈ ರೀತಿ ಸಂಗೀತದಲ್ಲಿ ತುಂಬಾ ವಿಶೇಷಗಳು ಬಂತು, ಲೈವ್ ಇನ್ಸ್ಟ್ರೂಮೆಂಟ್ ಗಳೆಲ್ಲ ನಿಂತೋಯ್ತು, ಟ್ರಂಪೆಟ್ ಆಗ್ಲಿ, ಸ್ಯಾಕ್ಸ್ಫೋನ್ ಆಗ್ಲಿ, ಫ್ಲೂಟ್ ಆಗ್ಲಿ, ಎಲ್ಲ ಹಾಗೆ ಅದನ್ನ ಕಾಪಿ ಅಂದ್ರೆ ಸ್ಯಾಂಪ್ಲಿಂಗ್ ಮಾಡಿಕೊಂಡು ಕೀಬೋರ್ಡ್ ಅಲ್ಲಿ ನುಡಿಸ್ತಾರೆ. ಸಿಕ್ಕಾಪಟ್ಟೆ ಎಲ್ಲ ಡಿಜಿಟಲ್ ಆಗೋಯ್ತು. ಸ್ವಲ್ಪ ನೀವು ಅಪಶ್ರುತಿ ಆಡಿದ್ರು ಅದನ್ನ ಸ್ವಲ್ಪ ಶ್ರುತಿಬದ್ಧವಾಗಿ ಮಾಡುವಂತ ವ್ಯವಸ್ಥೆಗಳಾಗಿದೆ, ಚೆನ್ನಾಗಿ ಬೆಳೆದಿದೆ ಅಂತ.
1: ಹೌದು, ಮದನ್ ಪಟೇಲ್ ಅವರು ನಟರಾಗಿ, ನಿರ್ದೇಶಕರಾಗಿ, ನಿರ್ಮಾಪಕರಾಗಿ ಸಾಕಷ್ಟು ಕೆಲಸಗಳನ್ನು ಮಾಡಿದ್ದಾರೆ, ಜೊತೆ ಜೊತೆಯಲ್ಲಿ ಲೇಖಕರಾಗಿ ಹಲವಾರು ಕೃತಿಗಳನ್ನು ಕೂಡ ಬರೆದಿದ್ದೀರಿ, ಕಾದಂಬರಿಗಳನ್ನು ಬರೆದಿದ್ದೀರಿ. ಇದಕ್ಕೆ ಮೂಲ ಪ್ರೇರಣೆ ಹೇಗೆ?
0: ನಾನು ಚಿಕ್ಕವನಾಗಿದ್ದಾಗ ನನಗೆ ಈ ಬರೆಯೋದೊಂದು ಅಭ್ಯಾಸ ಇತ್ತು, ಪಟ್ಟು ಒಂದು ಆಗ ಒಂದು 2-3 ಪತ್ರಿಕೆಗಳಿಗೆ ಸಣ್ಣ ಸಣ್ಣ ಕತೆ ಬರೆದು ಕಲಿಸಿದೆ. ನಾವೇನು ಅಷ್ಟು ಪಾಪ್ಯುಲರ್ ಅಲ್ವಲ್ಲ, ಹಾಗಾಗಿ ಏನ್ ಕಾರಣಕ್ಕೂ ಅದು ಪ್ರಕಟ ಆಗಿರ್ಲಿಲ್ಲ. 2009 ಕರ್ನಾಟಕ ಸರ್ಕಾರ ಅಮೆರಿಕದ ಶಿಕಾಗೋ ನಗರದಲ್ಲಿ ನಡೆದಂತ ಅಕ್ಕ ಸಮ್ಮೇಳನಕ್ಕೆ ನಮ್ಮನ್ನೆಲ್ಲ ಅಲ್ಲಿಗೆ ಅತಿಥಿಗಳಾಗಿ ಕಳಿಸ್ತಾರೆ. ಆಗ ನನ್ನ ಜೊತೆ ಕುಂ ವೀರಭದ್ರಪ್ಪ ಅವರು, ಕರ್ನಾಟಕದ ಮಹಾನ್ ಲೇಖಕರು, ಅವರು ನಾನು ಜೊತೆ ಜೊತೆಯಾಗಿ ಪ್ರಯಾಣ ಮಾಡ್ತಾರೆ ಅಮೆರಿಕಕ್ಕೆ. ನಾವಿಬ್ರು ಒಂದೇ ಇದ್ದಿದ್ದರಿಂದ ನಮ್ಮಿಬ್ಬರಿಗೆ ಇರ್ಲಿಕ್ಕೂ ಸಹ ಒಂದೇ ಒಂದು ರೂಮ್ ಅನ್ನ ಅಲ್ಲಿ ಕೊಡ್ತಾರೆ ಆರ್ಗನೈಸರ್ಸ್, ಅಕ್ಕ ಸಮ್ಮೇಳನದ ಪದಾಧಿಕಾರಿಗಳು. ಆಗ ಅವರು ಯಾವಾಗ್ಲೂ ಬರೆಯಂತದನ್ನೇ ನಾನು ನೋಡ್ತಿದ್ದೆ, ರೂಮ್ ಅಲ್ಲಿ ಇದ್ರು ಬರೀತಿರ್ತಾರೆ ಹೆಚ್ಚು. ನಾನು ಹೇಳಿದೆ ಅವ್ರದ್ದನ್ನ ನೀವು ನೋಡಿರ್ಬೋದೇನೋ, ಅವ್ರದ್ದೊಂದು ಬೆರಳು ಬರೆದು ಬರೆದು ಹಾಗೆ ಸ್ವಲ್ಪ ಸೊಟ್ಟಗಾಗಿದೆ ಅಲ್ಲಿ, ಅಷ್ಟು ಅವ್ನು ಬರೀತಾ. ನಾನು ಹೇಳಿದೆ ಏನೋ ನಿನ್ಗೆ ಇಷ್ಟೊಂದು, ನಾನು ಅವ್ರನ್ನ ಆತ್ಮೀಯವಾಗಿ ಗುರುಗಳೇ ಅಂತ ನಾನು ಕರಿತೀನಿ. ಅವರು ನಿನ್ಗೆ ಬರೆಯೋದಿದ್ರೆ ಒಂದು ಪುಟ ಬರುತ್ತೆ ತೋರಿಸಿ, ನಿನ್ ಬರೀತೀಯಾ, ನಿನ್ ಬರೆಯಕ್ ಆಗತ್ತ, ಪಟ ಪಟ ಬರುತ್ತೆ ತೋರಿಸಿದೆ. ಅವ್ರಿಗೆ ಖುಷಿ ಆಯ್ತು, ಅವರು ಬೆಂತಟ್ಟಿದ್ರು ನೀನ್ ಬರಿಬೋದು ಕಣವ, ನೀನು ಪ್ರಯತ್ನ ಮಾಡು ಅಂತೇಳಿ ನಾನು ಮೊದಲನೇ ಕಾದಂಬರಿ ಬರೆದಿದ್ದು ತಮಟೆ.

0: ತಮಟೆ ಒಬ್ಬ ತಳ ಸಮುದಾಯದ ಒಬ್ಬ ತಮಟೆ ವಾದ್ಯಗಾರ ಒಂದು ರಾಜಕೀಯ ಕಾರ್ಯಕ್ರಮದಲ್ಲಿ ನುಡಿಸ್ಲಿಕ್ಕೆ ಹೋಗ್ತಾನೆ. ಅಲ್ಲಿ ಅವನು ತಮಟೆಯನ್ನ ಒಂದು ವ್ಯಾನ್ ನಲ್ಲಿ ಹೋಗಿರ್ತಾರೆ. ಅವರು ಆ ವ್ಯಾನ್ ಗೆ ಪರ್ಮಿಷನ್ ಇಲ್ಲ ಅಂತ ವ್ಯಾನ್ ಅನ್ನ ಸೀಸ್ ಮಾಡ್ತಾರೆ ಪೊಲೀಸರು. ಆ ಡಿ ಸಿ ಮೇಡಮ್ ಬಂದು ಇದಕ್ಕಿಲ್ಲ ಅಂತ ಅದರಲ್ಲಿ ಒಂದು ತಮಟೆ ಸಿಕ್ಕಾಕೊಡುತ್ತೆ. ಆ ತಮಟೆನ ಅವನಿಗೆ ಯಾವಷ್ಟು ಪರಿಪಾಟನ ಪಡ್ತಾನೆ, ಅವನಿಗೆ ಕೋರ್ಟ್ ಅಂದ್ರೆ ಗೊತ್ತಿಲ್ಲ, ಪೊಲೀಸ್ ಸ್ಟೇಷನ್ ಅಂದ್ರೆ ಗೊತ್ತಿಲ್ಲ. ತಮಟೆ ಒಂದು ನುಡ್ಸೋದನ್ ಬಿಟ್ರೆ ಯಾವ ರೀತಿಯ ಒಂದು ಸಾಮಾಜಿಕ ಇದು ಅದನ್ನ ಗೊತ್ತಿರೋದಿಲ್ಲ. ಅದರಿಂದ ಅವನ ಜೀವನ ಏನಾಗುತ್ತೆ, ಅವನು ಏನೇನೋ ಕಷ್ಟಗಳನ್ನ ಅನುಭವಿಸ್ತಾನೆ ಅನ್ನೋದನ್ನ ಅದೊಂದು ತಮಟೆ ಕಾದಂಬರಿ.
1: ಇದನ್ನೇ ಸಿನಿಮಾ ತೆಗೆದುಕೊಂಡು
0: ಅದನ್ನೇ ನನ್ನ ಮೊದಲನೇ ಸಿನಿಮಾ ಅಂದ್ರೆ ಕಾದಂಬರಿ ನಾನು ಬರೆದಂತ
1: ಕಾದಂಬರಿ
0: ಮೊದಲ ಕಾದಂಬರಿಯ ಸಿನಿಮಾವನ್ನು ನಾನು ಮಾಡಿದ್ದು ತಮಟೆ. ಅದಾದ ನಂತರ ಎರಡನೇ ಕಾದಂಬರಿ ಬರೆದಿದ್ದು. ನನಗ್ ಬಹಳಷ್ಟು ಜನ ನನ್ನ ಬರವಣಿಗೆ ಪ್ರೋತ್ಸಾಹ ಕೊಟ್ಟಂತವರು ನಾಡೋಜ ಬರಗು ರಾಮಚಂದ್ರಪ್ಪನವರು ನನಗೆ ಅತಿ ಹೆಚ್ಚು ಎಲ್ಲಾ ರೀತಿಯಲ್ಲಿ ಸಹಕಾರ ನೀಡ್ತಾ ಇರೋರು ಪ್ರೊಫೆಸರ್ ಮಲ್ಲೇಪುರಂರವರು. ಅವರು ನನ್ನ ಎರಡನೇ ಕಾದಂಬರಿಗೆ ಮೊದಲನೇ ಕಾದಂಬರಿಗೆ ಕುಂಬೀರ್ಭದ್ರಪ್ಪರವರು ಮುನ್ನುಡಿ ಬರೀತಾರೆ ಮತ್ತು ಬೆನ್ನುಡಿಯನ್ನ ದಲಿತ್ ಕವಿ ಸಿದ್ಧಲಿಂಗ ಬರೀತಾರೆ. ನನ್ನ ಎರಡನೇ ಕಾದಂಬರಿ ಮಹಾಮಾಯೆ ಅದಕ್ಕೆ ಆರತಿ ಅಂತ ನಾನು ಟೈಟಲ್ ಇಟ್ಟಿದ್ದೆ, ಬಟ್ ಅವ್ರು ಬೇಡ ಅಷ್ಟು ಸೂಕ್ತ ಅಲ್ಲ ಒಂದು ಕಾದಂಬರಿಗೆ ಅಂತೇಳಿ ಮಹಾಮಾಯೆ ಅಂತೇಳಿ ಅವರು ಸೂಚಿಸಿದ್ರಿಂದ ಅದು ಮಹಾಮಾಯೆ ಅಂತ ಮಾಡಿದೆ. ಅದಕ್ಕೆ ಮಲ್ಲೇಪುರಂಜಿಯವರು ಮನ್ನುಡಿ ಬರೆದಿದ್ದಾರೆ. ನಮ್ಮ ಬರ್ಗು ರಾಮಜೇತ್ರಬ್ಬವರು ಬೆನ್ನುಡಿಯನ್ನು ಬರ್ಕೊಟ್ಟು ಪ್ರೋತ್ಸಾಹ ಮಾಡಿದ್ದಾರೆ.
1: ಮತ್ತೆ
0: ಮೂರನೇ ಕಾದಂಬರಿ ನಂದು ಬೆಳಗು.
1: ಬೆಳಗು
0: ಅದನ್ನೇ ಮತ್ತೆ ಸಿನಿಮಾ ಮಾಡಿದ್ದೆ, ಅದು ರಿಲೀಸ್ ಆಗ್ಬೇಕು. ಅದಾದ ನಂತರ ಬರೆದಿದ್ದು ಒಂದು ರೋಮಾಂಚಕ ಕಾದಂಬರಿ ಪುನೀತ್ ಎ ಪವರ್ ಥ್ರಿಲ್ಲರ್ ಅಂತ. ಒಂದು ಬಹಳ ವರ್ಷಗಳ ನಂತರ ಕನ್ನಡ ಕಾದಂಬರಿ, ಇದರಲ್ಲಿ ಒಂದು ರೋಮಾಂಚಕ ಪತ್ತೆದಾರಿ ಶೈಲಿಯ ಕಾದಂಬರಿ. ಅದು ತುಂಬಾ ಜನ ಅದನ್ನ ಮೆಚ್ಕೊಂಡಿದ್ದಾರೆ. ಅದನ್ನ ನಾಲ್ಕು ಕಾದಂಬರಿ ಎಲ್ಲ ಸುಮಾರು ಒಂದು ಈ ಕರೋನಾ ಸಂದರ್ಭದಲ್ಲಿ ಏನು ಕೆಲಸಕಾರ ಇರಲ್ಲ ಅಂತೇಳಿ ಸುಮಾರು ಒಂದು 15 ಕಾದಂಬರಿಗೆ ಆಗೋಷ್ಟು ಕತೆಗಳನ್ನೆಲ್ಲ ಬರೆದಿಟ್ಟಿದ್ದೀನಿ. ಕನ್ನಡದಲ್ಲಿ ಹೇಗೆ ಕನ್ನಡ ಸಿನಿಮಾಗಳಿಗೆ ಪ್ರೇಕ್ಷಕರ ಕೊರತೆ ಇದೋ ಅದೇ ರೀತಿ ಓದುಗರ ಕೊರತೆ ಇದೆ. ಹಾಗಾಗಿ ಅದನ್ನೆಲ್ಲ ಪ್ರಕಟಣೆ ಮಾಡಿದಷ್ಟು ಹಣ ಬರುತ್ತೋ ಇಲ್ವೋ ನಮ್ಗೆ ಗೊತ್ತಿಲ್ಲ. ಅದನ್ನೇನಾದ್ರೆ ಡಿಜಿಟಲ್ ಆಗಿ ಮಾಡ್ಬೇಕಾ ಏನೋ ಅಂತ ಆಲೋಚನೆ ಮಾಡ್ತಿದ್ದೆ. ಇತ್ತೀಚೆಗೆ ಹೆಚ್ಚಾಗಿ ನಾನು ಈಗ ಕರ್ನಾಟಕ ರಾಜ್ಯ ಪ್ರದೇಶ ಕಾಂಗ್ರೆಸ್ ಸಮಿತಿಯಲ್ಲಿ ನಾನು ರಾಜ್ಯ ಪ್ರಧಾನ ಕಾರ್ಯದರ್ಶಿ ಆಗಿದ್ದೇನೆ, ಉಸ್ತುವಾರಿ ಪ್ರಧಾನ ಕಾರ್ಯದರ್ಶಿ. ನಮ್ಮ ಬೆಂಗಳೂರು ನಗರದ ಪದ್ಮನಾಭನಗರದ ಉಸ್ತುವಾರಿ ನಾನು. ಈಗ ನಮ್ಗೆ ಮುಂಬರುವ ಚುನಾವಣೆ, ಹಿಂದೆ ನಡೆದಂತ ಚುನಾವಣೆ, ಇದನ್ ಬರೀ ಚುನಾವಣೆ ರಾಜಕೀಯ ಅಂದ್ರೆ ನಿಮ್ಗೆ ಗೊತ್ತಿದೆ, ತುಂಬಾ ಬಿಜಿ ಆಗ್ಬಿಟ್ಟು ಸ್ವಲ್ಪ ಸಾಂಸ್ಕೃತಿಕ ಕೆಲಸ ಕಾರ್ಯಗಳಲ್ಲಿ. ಬಟ್ ನಿಮ್ಗೆ ಇನ್ನೊಂದು ನೀವು ಕೇಳ್ತೀರಿ ಅಂತ ಅನ್ಕೊಳ್ತೀನಿ, ನನಗೆ ನೆನಪಾಗಿದೆ ಹೇಳ್ಬಿಡ್ತೀನಿ. ನಂದು ಈ ಕೊಳಕು ಬೆಳಕು ಅಂತ ಒಂದು ಸುವರ್ಣ ನ್ಯೂಸ್ ಚಾನಲ್ ಅಲ್ಲಿ ಬರ್ತಿತ್ತು. ಅದು ನಮ್ಮ ಟ್ರಸ್ಟ್ ಮಾಡಿಕೊಂಡು ನಾನು ಆ ಟ್ರಸ್ಟ್ ಅಡಿಯಲ್ಲಿ ಕೊಳಗೇರಿಯಲ್ಲಿ ಇರುವಂತಹ ಪ್ರತಿಭೆಗಳನ್ನ ಹೊರತಂದಂತ ಕಾರ್ಯಕ್ರಮ. ಅದು ಬಹಳ ಬಹಳ ಸುದ್ದಿ ಮಾಡ್ತು ಪ್ರಪಂಚದಾದ್ಯಂತ, ಅದೊಂದು ದೊಡ್ಡ ಸುದ್ದಿ ಆಯ್ತದು. 143 ಪ್ರತಿಭೆಗಳನ್ನ ನಾವು ತಂದಿತ್ತು. ಅದರಲ್ಲಿ ಒಬ್ಬ ಸಂಕೇತ ಅನ್ನೋ ಒಂದು ಹುಡುಗ ಡ್ಯಾನ್ಸ್ ಇಂಡಿಯಾ ಡ್ಯಾನ್ಸ್ 5ನೇ ಆವೃತ್ತಿನಲ್ಲಿ ಭಾರತ ದೇಶಕ್ಕೆ ಪ್ರಪ್ರಥಮ ವಿಜೇತನಾಗಿತ್ತು. ಆ ರೀತಿ ತುಂಬಾ ಜನ ಕೊಳಗೇರಿಯ ಪ್ರತಿಭೆಗಳನ್ನ ಒಳತಂದಿತ್ತು. ಅದು ಕೊಳಕು ಬೆಳಕು.
1: ಸಾಮಾಜಿಕ ಕೈಂಕರ್ಯದಲ್ಲೂ ಕೂಡ ನೀವು ತೊಡಗಿಸ್ಕೊಂಡಿದ್ದೀರಿ, ರಾಜಕೀಯ ಕ್ಷೇತ್ರ, ಕಲಾಕ್ಷೇತ್ರ, ಈ ಎಲ್ಲ ಒಂದು ಏನು ಕ್ಷೇತ್ರಗಳನ್ನು ಹೇಗೆ ನಿಭಾಯಿಸ್ತೀರಿ ಒಟ್ಟೊಟ್ಟಿಗೆ?
0: ನನಗೆ ನಾನು ಸುಮ್ಮನೆ ಎಲ್ಲೋ ಒಂದ್ ಕಡೆ ಕೂತ್ಕೊಳ್ಳೋದಲ್ಲ, ಏನಾದರೂ ಕೆಲಸ ಕಾರ್ಯಗಳನ್ನು ತೊಡಗಿಸ್ಕೊಂಡಿರ್ತೀನಿ. ಇಲ್ಲ ಬರವಣಿಗೆ, ಇಲ್ಲ ಒಂದಷ್ಟು ಸಂಗೀತ, ಆಮೇಲೆ ನಾನು ಸಾಮಾನ್ಯವಾಗಿ ಎಲ್ಲಾ ವಾದ್ಯಗಳನ್ನು ನುಡಿಸ್ತೀನಿ. ಫ್ಲೂಟು, ಟ್ರಂಪೆಟ್, ಸ್ಯಾಕ್ಸೋಫೋನ್, ತಬಲಾ ಇಂಥದಂತ ವಾದ್ಯಗಳಂತಿಲ್ಲ, ಕೀಬೋರ್ಡ್. ಆಮೇಲೆ ಹಿಂದೆ ನಾವು ವಾದ್ಯಗೋಷ್ಠಿಗಳೇ ಹಲವಾರು ವಿಭಿನ್ನವಾದಂತ ಮಾಡಿದ್ ಬಹುಶಃ ಇವತ್ತು ಹೇಳ್ತಾರೆ. ಆಗ ಇದ್ದದ್ದು ನಿಮಗೆ ಸಿನಿಮಾ ಬಿಟ್ರೆ ವಾದ್ಯಗೋಷ್ಠಿಗಳೇ. ಸಿನಿಮಾದಲ್ಲಿ ಯಾವ ರೀತಿಯಲ್ಲಿ ಒಂದು ಹಾಡಿಗೆ ಒಂದ್ 4-6

0: ಡ್ರೆಸ್ ಗಳನ್ನ ಬದಲಾವಣೆ ಮಾಡ್ತಾ ಇದ್ದಿದ್ದು, ಗೇರಿಗೆ ಮೇಲೆ ಮೋಟರ್ ವೆಹಿಕಲ್ ಬರ್ತಿದ್ದು, ಮೈ ಮೇಲೆಲ್ಲ ಲೈಟ್ ಹಾಕೊಂಡು ಹಾಡ್ತಾ ಇದ್ದಂತ ಹಾಡುಗಳು ಇವೆಲ್ಲ ಇವತ್ತು ಅಂದಿನ 50-40 ವರ್ಷದ ವಯೋಮಾನದವರೆಲ್ಲ ಇದ್ದಿಗೂ ನೆನ್ಸ್ಕೋತಾರೆ ಅದನ್ನ. ಎಲ್ಲೇ ನಾವು ಹೋದಾಗ ನೀವು ದಾದಾ ಹಾಡಾಡ್ತಿದ್ರಿ,
1: ತುಂಬಾ
0: ಅದ್ಭುತವಾಗಿ ಬರ್ತಿತ್ತು ಮೈ ಮೇಲೆಲ್ಲ. ಅದಾದ್ಮೇಲೆ ಯಾರಾನ ಅನ್ನೋ ಒಂದ್ ಫಿಲ್ಮ್ ನಲ್ಲಿ ಅಮಿತಾಬ್ ಬಚ್ಚನ್ ಅವರು ಸಹ ಅದನ್ನ ಹಾಕೊಂಡ್ರು. ಅದಕ್ಕೂ ಮಾತ ಆ ರೀತಿ ನಾವು ವಾದ್ಯಗೋಷ್ಠಿ ರಂಗದಲ್ಲಿ ಒಂದು ಸಿನಿಮಾವನ್ನೇ ತೋರಿಸುವ ರೀತಿಯಲ್ಲಿ ಮಾಡಿದ್ದೆ.
1: ಇಲ್ಲೊಬ್ರು ನಿಮ್ಮ ಅಭಿಮಾನಿಯೊಬ್ರು ಜಗದಾಂಬಿಕಾ ಹಂಸವೇಣಿ ಅವರು ಹೇಳ್ತಾವ್ರೆ, ಆರ್ಕೆಸ್ಟ್ರಾದಲ್ಲಿ ದಾದಾ ಚಿತ್ರದ ಶೀರ್ಷಿಕೆ ಗೀತೆಯನ್ನ ಅದೇ ರೀತಿಯ ವೇಷಭೂಷಣದಲ್ಲಿ ಪ್ರಸ್ತುತಪಡಿಸ್ತಿದ್ರು. ಈಗಲೂ ನನಗೆ ನೆನಪಿದೆ, ಅವರನ್ನ ಸಂದರ್ಶನ ಮಾಡ್ತಿರೋದು ನನಗೆ ತುಂಬಾನೇ ಖುಷಿ ಆಗ್ತಿದೆ ಅಂತ ಹೇಳ್ತಾ ಇದ್ದಾರೆ.
0: ನಮಸ್ಕಾರ.
1: ಅವರು ಜಗದಾಂಬಿಕಾ ಹಂಸವೇಣಿ ಅವರು. ಹಾಗೆ ಸಾಕಷ್ಟು ನಮ್ಮ ಕೇಳುಗರು ನಿಮ್ಮ ಒಂದು ಏನು ಸಂಗೀತದ ಕೊಡುಗೆಯನ್ನ ಅಪಾರವಾಗಿ ಮೆಚ್ಚಿಕೊಂಡು ನಮಗೆ ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ. ಬೋಪ ವೆಂಕಟೇಶ್ ಅವರು ಬೋಧನ ಹೊಸಹಳ್ಳಿಯಿಂದ ಹೇಳ್ತಾ ಇದ್ದಾರೆ, ಅಭೂತಪೂರ್ವವಾದಂತಹ ನಟ, ಸಂಗೀತ ಕ್ಷೇತ್ರದಲ್ಲಿ ಅದ್ವಿತೀಯ ಸಾಧನೆಯನ್ನ ಮಾಡಿರುವಂತಹವರು, ಜನಮನ ಸೂರೆಗೊಂಡಿರುವಂತಹ ಮದನ್ ಮಲ್ಲು ಪಟೇಲ್ ಅವರಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸ್ಬಿಡಿ, ಅವರ ಕಲಾ ಸೇವೆಗೆ ನನ್ನ ಧನ್ಯವಾದಗಳು ಅಂತ ಹೇಳ್ತಿದ್ದಾರೆ ಅವರು.
0: ಅವರೆಲ್ರಿಗೂ ನನ್ನ ನಮಸ್ಕಾರ ತಿಳಿಸಿ.
1: ಇನ್ನು ಸಾಕಷ್ಟು ನಮ್ಮ
0: ವಿಷಯಗಳನ್ನ ನೀವು ಮತ್ತೆ ಈ ಮದನ್ ಮಲ್ಲು ಮದನ್ ಪಟೇಲ್ ಹೇಗಾದ ಅಂತಾನೆ.
1: ಹೌದೌದು,
0: ಬಹಳಷ್ಟು ಜನ ಪ್ರಶ್ನೆ ಕೇಳ್ತಿರ್ತಾರೆ ನನಗೆ.
1: ಹೌದು,
0: ಒಮ್ಮೆ ನಾನು ಹೈದರಾಬಾದ್ ಆಗ ತೆಲುಗು ಸಿನಿಮಾದ ಶೂಟಿಂಗ್ ಹೋಗ್ತಿದ್ದೆ, ಸಿನಿಮಾ ರಂಗಕ್ಕೆ ಬಂದ್ಮೇಲೆ ನಾನು ಮದನ್ ಪಟೇಲ್ ಆಗಿದ್ದು. ನೆಹರು ಅಂತ ಒಬ್ರು ನ್ಯೂಮರಾಲಜಿಸ್ಟ್ ಅವರು ನನ್ನ ಪಕ್ಕದ ಆಸನದಲ್ಲಿ ಪ್ರಯಾಣ ಮಾಡ್ತಿದ್ರು. ಅವರು ನನ್ನ ನೋಡಿ ನೀವು ಕಲಾವಿದ್ರಾ ಅಂತ ಕೇಳಿದ್ರು. ನೋಡಿದಾಗ ಹೌದು ಅಂತಂದೆ. ಏನ್ ನಿಮ್ಮ ಹೆಸರು? ನಾ ಮದನ್ ಮಲ್ಲು ಅಂತ. ಆ ಮದನ್ ಮಲ್ಲು ಅನ್ನೋದ್ಕಿಂತ ಏನಾದ್ರೂ ನೀವು ಬೇರೆ, ನಾನು ಈ ಸಂಗೀತದಲ್ಲಿ ಎಲ್ಲ ವಾದ್ಯಗಳನ್ನು ನುಡಿಸ್ತಾ ಇದ್ದಾಗ ನನ್ಗೆ ಪಟೇಲ ಪಟೇಲ ಅನ್ನೋದನ್ನ ಒಂದು ಜನನಿತವಾಗಿ ಇಟ್ಕೊಂಡಿದ್ರು. ಹಾಗಾಗಿ ನಾನು ಹೇಳಿದೆ ಏನ್ ಇಡಬಹುದು ಅಂತ. ಅವ್ರು ಮದನ್ ಮೋಹನ್ ಅಥವಾ ಮದನ್ ಇದು ಏನೇನೋ ಎಲ್ಲ ಲೆಕ್ಕಾಚಾರ ಹಾಕಿ ಪಟೇಲ್ ಇದು ಚೆನ್ನಾಗಿರುತ್ತೆ ನೀವು ಮಾಡಿ
1: ಮದನ್ ಪಟೇಲ್
0: ಹೇಳಿ ಅವಾಗ ಮದನ್ ಪಟೇಲ್ ಅಂತ ಅದು ಬದಲಾವಣೆ ಆಯ್ತು.
1: ತುಂಬಾ
0: ಜನಕ್ಕೆ ಗೊತ್ತಿಲ್ಲ ಮದನ್ ಮಲ್ಲುವಿಂದ ಮದನ್ ಪಟೇಲ್ ಆಗಿತ್ತು. ಆ ನಂತರ ಮದನ್ ಪಟೇಲ್ ಆಯ್ತು. ಈಗ ಡಾಕ್ಟ್ರೇಟ್ ಇನ್ ಲಿಟ್ರೇಚರ್ ಮಾಡಿದ್ಮೇಲೆ ಡಾಕ್ಟರ್ ಮದನ್ ಪಟೇಲ್
1: ಆಗಿದ್ದಿ. ಸಾಕಷ್ಟು ವಿಷಯಗಳ
0: ಅಲ್ಲಿ ಕಳೆದೋಗಿರೋ ಒಂದು ವಿಷಯ ಇದೆ, ಮಲ್ಲು ಕಳೆದೋಗಿದ್ದಾನೆ ಅಲ್ಲಿ.
1: ಮಲ್ಲು ಕಳೆದೋಗಿದೆ ಅಂತಾನ? ಬೇಸರ ಇದೆಯಾ ಈಗ?
0: ಬೇಸರ ಅಂತಲ್ಲ, ಇವತ್ತು ನನ್ನ ಎಲ್ಲ
1: ಗುರುತಿಸುವಂತದ್ದು ಮದನ್ ಮಲ್ಲು ಅಂತ.
0: ಈಗ ನಮ್ಮ ತುಂಬಾ ಜನ ಹಳೆಯ ಸ್ನೇಹಿತರುಗಳಿದ್ದಾರೆ. ಇವನ್ ನಮ್ಮ ಸಿದ್ದರಾಮಣ್ಣ ಅವರು ಮಾನ್ಯ ಮುಖ್ಯಮಂತ್ರಿ, ಅವರು ನಮ್ಗೆ ಮಲ್ಲು ಅಂತ
1: ಕರೀತಾರೆ.
0: ವಿ ಸೋಮಣ್ಣ ಅವರು ಸಹ ನನಗೆ ಈಗ್ಲೂ, ಅವರೆಲ್ಲ ನಮ್ಮ ಹಳೆಯ ಒಂದು ಬಾಂಧವ್ಯ, ಅವರು ಎಲ್ಲೇ ಇದ್ರು ಮಲ್ಲು ಮಲ್ಲು ಅಂತಾನೆ
1: ಕರೆಯೋದು.
0: ನಮ್ಮನೆಯಲ್ಲೂ ಮಲ್ಲು ಅಂತಾನೆ
1: ಕರೆಯೋದು. ಬ್ರದರ್ಸ್
0: ಎಲ್ಲ ಮಲ್ಲಣ್ಣ ಮಲ್ಲಣ್ಣ ಅಂತಾನೆ. ಮಲ್ಲಣ್ಣ ಅನ್ನೋದು ನಮ್ಮ ಮನೆಯಲ್ಲಿ ಒಂದು ಹೆಚ್ಚು ಪ್ರಚಲಿತವಾದಂತ ಹೆಸರು. ಈಗ ನಡೀತಾ ಬರ್ತಿದೆ, ಈಗ ಹೆಚ್ಚು ರಾಜಕೀಯದಲ್ಲಿ ತೋರಿಸ್ಕೊಂಡಿದ್ದೀನಿ.
1: ಒಳ್ಳೇದಾಗ್ಲಿ ಸರ್ ನಿಮ್ಮ ರಾಜಕೀಯ ಜೀವನ.
0: ಕಾದಂಬರಿಗಳನ್ನೆಲ್ಲ ಬರೆದಿದ್ದೀನಿ, ಅದನ್ನ ಪ್ರಕಟಣೆ ಮಾಡಬೇಕು. ತುಂಬಾ ಒಳ್ಳೊಳ್ಳೆ ಕತೆಗಳನ್ನೆಲ್ಲ ಸಿನಿಮಾ ಮಾಡ್ಬೇಕನ್ನೋ ಇದಿದೆ. ಬಟ್ ಸಿನಿಮಾ ರಂಗ ಬಹಳಷ್ಟು ಜನ ಹೆಣ್ಮಕ್ಳೆಲ್ಲ ಈಗ ಟಿವಿ ಸೀರಿಯಲ್ಗಳಿಗೆ ಹೊಂದ್ಕೊಂಡಿದ್ದಾರೆ. ಮತ್ತೆ ಈಗಿನ ಕಾಲಘಟ್ಟ ಬದಲಾವಣೆ ಆಗ್ತಾ ಆಗ್ತಾ ಆಗ್ತಾ ಎಲ್ಲರೂ ರೀಲ್ಸ್ ಗೆ ಮುಳುಗೋಗಿದ್ದಾರೆ. ಈಗ
1: ಹೌದೌದು,
0: ರೀಲ್ಸ್ ಜಗತ್ತಿಗ,
1: ರೀಲ್ಸ್ ಜಗತ್ತಿಗ
0: ಯಾರು 2 ಗಂಟೆಗಳ ಕಾಲ ಸಿನಿಮಾ ನೋಡಷ್ಟು ಪೇಷನ್ಸ್ ಇಲ್ಲ. ಎಲ್ಲ 2-3 ನಿಮಿಷದ ರೀಲ್ಸ್ ಅಲ್ಲಿ ನೋಡೋ ಪ್ರಯತ್ನ ಮಾಡ್ತಾರೆ. ಏನಾದ್ರೂ ಆ ನಿಟ್ಟಿನಲ್ಲಿ ಒಂದು ಹೊಸ ಪ್ರಯತ್ನ ಮಾಡಬೇಕು ಅಂತ ನನಗೆ ಮೈಂಡ್ ಅಲ್ಲಿ ಇದೆ.
1: ಖಂಡಿತ ಸರ್,
0: ಒಳ್ಳೆಯದಾಗಲಿ. ಬೇರೆ ಬೇರೆ ನನ್ನ ವೃತ್ತಿಯಲ್ಲಿ ನಾನು ತೊಡಗಿಸ್ಕೊಂಡಿರೋದ್ರಿಂದ ನಮ್ದು ಈಗ ಕಳೆದ 1 ತಿಂಗಳಿಂದ ಈ ಗ್ಯಾಸಿನ ಬವಣೆ, ನಮ್ಗೊಂದು ಗ್ಯಾಸ್ ಏಜೆನ್ಸಿ ಇದೆ ನಮ್ದು, ಅದರ ನಾನು ಓದೋನೇ ಇಲ್ಲ, ಅದೊಂದು 25 ವರ್ಷಗಳಿಂದ ಇದೆ. ನಮ್ಮ ಸಹೋದರರು ಮಾಡ್ತಿದ್ರು. ಈ ಒಂದು ಕ್ರೈಸಿಸ್ ಅಲ್ಲಿ ಸ್ವಲ್ಪ ನಮ್ಮ

0: ಅಲ್ಲಿ ಹೋಗ್ಬೇಕಾದಂತ ಅನಿವಾರ್ಯತೆ ಈಗ ಅದೆಲ್ಲ ಕಡಿಮೆ ಆಗ್ತಿದೆ. ಅದ್ರ ಜೊತೆ ಜೊತೆಗೆ ರಾಜಕೀಯ ಒಂದಷ್ಟು ಬಿಸ್ನೆಸ್ ಬೇರೆ ಬೇರೆ ರಂಗಗಳಲ್ಲಿ ತೋಡಿಸ್ಕೊಂಡಿರ್ತೀನಿ ನಾನು, ಸುಮ್ಮನೆ ಇರೋದಿಲ್ಲ.
1: ಸಾಕಷ್ಟು ಕ್ಷೇತ್ರಗಳಲ್ಲಿ ತೋಡಿಸ್ಕೊಂಡಿದ್ದೀರಾ ಬಿಡಿ. ಹಲೋ,
0: ಒಳ್ಳೊಳ್ಳೆ ಸಿನಿಮಾ ಮಾಡ್ಬೇಕು ಈಗಲೂ ಅಂತ ಬಹಳ ಆಸೆ ಇದೆ. ಇವಾಗ ಎರಡು ಸಿನಿಮಾ ಪ್ಯಾನ್ ಇಂಡಿಯಾ, ಐದು ಭಾಷೆಯಲ್ಲಿ ಪ್ಯಾನ್ ಇಂಡಿಯಾ ಹಂಗೆ ಮಾಡಬೇಕು ಅಂತ ನಾನು ಮಾಡಿದ್ದೀನಿ. ಬಹುಶಃ ಈ ಆಗಸ್ಟ್ ನಂತರ ಅದು. ಆಮೇಲೆ ಇನ್ನೊಂದು ನನಗೆ ತುಂಬಾ ಇಷ್ಟವಾಗಿದ್ದನ್ನ ನಾನು ಮಾಡಕ್ಕಾಗಿಲ್ಲ ಬೇರೆ ಬೇರೆ ಇದ್ರಲ್ಲಿ. ನಾನು ಎಲ್ಲಾ ವಾದ್ಯಗಳನ್ನ ಇಟ್ಕೊಂಡು ಒಂದಾದ ನಂತರ ವಾದ್ಯಗಳನ್ನ ನುಡಿಸಿ ಇತ್ತೀಚಿನ ಯುವಜನಾಂಗಕ್ಕೆ ಲೈವ್ ಇನ್ಸ್ಟ್ರೂಮೆಂಟ್ ಬಗ್ಗೆ ಒಂದು ಹೆಚ್ಚು ಒಂದು ಅವರಲ್ಲಿ ಆಸಕ್ತಿ ಮೂಡಿಸುವಂತ ಒಂದು ಕಾರ್ಯಕ್ರಮ ಮಾಡಬೇಕು ಅಂತಿದೆ.
1: ಒಳ್ಳೆ ಕೆಲಸ,
0: ಅದು ಬಹುಶಃ ಅದನ್ನ ಈ ವರ್ಷ ಪ್ರಯತ್ನ ಮಾಡ್ತೀನಿ ನಾನು.
1: ಖಂಡಿತ ಒಳ್ಳೇದಾಗ್ಲಿ, ನಿಮ್ಮೆಲ್ಲ ಆಶಯಗಳು ಸಾಕಾರಗೊಳ್ಳಿ ಅಂತ ಹೇಳ್ತಾ ಇಷ್ಟೊತ್ತು ಪರಿಮಳ ಕಾರ್ಯಕ್ರಮದಲ್ಲಿ
0: ನಿಮ್ಮ ಪರಿಮಳ ಕಾರ್ಯಕ್ರಮದ ಮೂಲಕ ನನ್ನ ಈ ಒಂದು ಸಂದರ್ಶನವನ್ನ ಕೇಳಿ ಅದಕ್ಕೆ ಬಹಳಷ್ಟು ಜನ ಪ್ರೋತ್ಸಾಹ ಮಾಡದಂತ ನನ್ನ ಎಲ್ಲ ಅಭಿಮಾನಿ ಬಂಧುಗಳಿಗೆ ನಾನು ನಿಮ್ಮ ಪರಿಮಳ ಕಾರ್ಯಕ್ರಮದ ಮೂಲಕ ಧನ್ಯವಾದದಿಂದ ಹೇಳ್ತೇನೆ. ನಾನು ಯಾವಾಗ್ಲೂ ಹೇಳ್ತಿರ್ತೇನೆ, ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಆಶೀರ್ವಾದದಿಂದ ಬೆಳೆಯುತ್ತಿರುವ ಕಲಾವಿದ ಅಂತ.
1: ಖಂಡಿತ ಖಂಡಿತ ಸರ್,
0: ನಾವೆಲ್ಲರೂ ಇವತ್ತು ವಿದ್ಯಾರ್ಥಿಗಳೇ, ಇನ್ನೂ ಸಾಧಿಸೋದು ಬಹಳಷ್ಟು ಇದೆ, ಕೆಲಸ ಮಾಡೋಣ. ನಿಮ್ಮೆಲ್ಲ ಪ್ರೋತ್ಸಾಹ ಸದಾ ಇರಲಿ.
1: ಖಂಡಿತ ಸರ್, ಒಳ್ಳೇದಾಗ್ಲಿ ಸರ್, ಶುಭವಾಗ್ಲಿ ನಿಮ್ಗೆ. ನಿಮ್ಮೆಲ್ಲ ಒಂದು ಆಶಯಗಳಿಗೆ ಆಶಯಗಳು ಸಾಕಾರಗೊಳ್ಳಿ ಅಂತ ಹೇಳ್ತಾ ಇಷ್ಟೊತ್ತು ನಮ್ಮ ಜೊತೆ ಮಾತನಾಡಿದ್ದಕ್ಕೆ ತಮಗೆ ಈ ಮೂಲಕ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ನಮಸ್ಕಾರ ಸರ್.
0: ನಮಸ್ಕಾರ, ಎಲ್ರಿಗೂ ನಮಸ್ಕಾರ.
1: ನಮಸ್ತೆ ಸೇತ್ರೆ. ಇಷ್ಟೊತ್ತು ನೀವು ಕೇಳಿದಂತಹ ಮಾತುಕತೆ ಮದನ್ ಪಟೇಲ್, ಮದನ್ ಮಲ್ಲು ಅವರು ಸಂಗೀತ ನಿರ್ದೇಶಕರಾಗಿ, ಹಾಗೆ ನಟರಾಗಿ, ನಿರ್ದೇಶಕರಾಗಿ, ನಿರ್ಮಾಪಕರಾಗಿ, ಕರ್ನಾಟಕ ರಾಜ್ಯ ಪ್ರಶಸ್ತಿ ಪುರಸ್ಕೃತರಾಗಿ ಕೊಡುಗೆಯನ್ನು ಸಲ್ಲಿಸಿದ್ದಾರೆ. ಒಂದು ಸಂಗೀತ ಕ್ಷೇತ್ರ ಆಗಿರಬಹುದು ಅಥವಾ ಸಿನಿಮಾ ಕ್ಷೇತ್ರಕ್ಕೆ ಹಲವಾರು ಕೊಡುಗೆಯನ್ನು ಸಲ್ಲಿಸಿದ್ದಾರೆ. ಅವರಿಗೆ ಈ ಮೂಲಕ ಅಭಿನಂದನೆಗಳನ್ನು ತಿಳಿಸ್ತಾ ಈ ಒಂದು ಪರಿಮಳ ಕಾರ್ಯಕ್ರಮವನ್ನು ಈ ಒಂದು ಹಾಡಿನೊಂದಿಗೆ ಮುಕ್ತಾಯಗೊಳಿಸ್ತೇನೆ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ವೇತನ ಪರಿಷ್ಕರಣೆಗೆ ಆಗ್ರಹಿಸಿ ಮುಷ್ಕರಕ್ಕೆ ಸಿದ್ಧವಾಗಿರುವ ಸರ್ಕಾರಿ ಸಾರಿಗೆ ನೌಕರರಿಗೆ ಕೆಎಸ್ಆರ್ಟಿಸಿ ಶಿಸ್ತು ಕ್ರಮದ ಎಚ್ಚರಿಕೆ ನೀಡಿದೆ. ಮೇ 20ರಂದು ನಡೆಯುವ ಹೋರಾಟದಲ್ಲಿ ಭಾಗಿಯಾಗಿ ಕೆಲಸ ಮಾಡದಿದ್ದರೆ ನೋ ವರ್ಕ್ ನೋ ಪೇ ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದ್ದಾರೆ. ಕಲ್ಯಾಣ ಕರ್ನಾಟಕ ಪ್ರದೇಶದಲ್ಲಿ ಹಸಿರು ಹೊದಿಕೆ ಹೆಚ್ಚಿಸಲು ಸರ್ಕಾರ ಕ್ರಮ ಕೈಗೊಳ್ಳಲಿದೆ ಎಂದು ರಾಜ್ಯ ಅರಣ್ಯ ಪರಿಸರ ಸಚಿವ ಈಶ್ವರ ಬಿ ಖಂಡ್ರೆ ಕಲಬುರಗಿಯಲ್ಲಿ ತಿಳಿಸಿದ್ದಾರೆ. ಬೆಂಗಳೂರು ಆಕಾಶವಾಣಿ ಕೇಂದ್ರದಲ್ಲಿ ಇಂದಿನಿಂದ ಇದೇ 22ರವರೆಗೆ ನವದೆಹಲಿಯ ನ್ಯಾಷನಲ್ ಬ್ರಾಡ್ಕಾಸ್ಟಿಂಗ್ ಅಂಡ್ ಮಲ್ಟಿಮೀಡಿಯಾ ಸಂಸ್ಥೆ 5 ದಿನಗಳ ನೌಟೆಲ್ ಟ್ರಾನ್ಸ್ಮಿಟರ್ ಕುರಿತ ಕಾರ್ಯಾಗಾರ ಹಮ್ಮಿಕೊಳ್ಳಲಾಗಿದೆ. ಕಾರ್ಯಾಗಾರದಲ್ಲಿ ವಿವಿಧ ರಾಜ್ಯಗಳ ಆಕಾಶವಾಣಿ ಕೇಂದ್ರಗಳ ಸಿಬ್ಬಂದಿ ಭಾಗವಹಿಸಿದ್ದಾರೆ. ಬಿಜೆಪಿ ಮತ್ತು ಜೆಡಿಎಸ್ ನಡುವೆ ಯಾವುದೇ ಬಿರುಕು ಇಲ್ಲ ಎಂದು ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡ ತಿಳಿಸಿದ್ದಾರೆ. ಎರಡೂ ಪಕ್ಷಗಳ ನಡುವೆ ಪಾಲುದಾರಿಕೆ ದೃಢವಾಗಿ ಮುಂದುವರಿಯಲಿದೆ ಎಂದು ಹೇಳಿದ್ದಾರೆ. ಬೆಂಗಳೂರಿನ ವಿವಿಧೆಡೆ ಗುಡುಗು ಗಾಳಿ ಸಹಿತ ಧಾರಾಕಾರ ಮಳೆಯಾಗುತ್ತಿದೆ. ವಿಧಾನಸೌಧ, ನಾಗರಭಾವಿ, ಬಸವೇಶ್ವರ ನಗರ, ಬಸವನಗುಡಿ, ಗಿರಿನಗರ ಸೇರಿದಂತೆ ಹಲವೆಡೆ ಭಾರೀ ಮಳೆಯಾಗುತ್ತಿದೆ. ಕೇರಳಂನಲ್ಲಿ ಮುಖ್ಯಮಂತ್ರಿ ವಿಡಿ ಸತೀಶ್ಸನ್ ಅಧಿಕಾರ ಸ್ವೀಕರಿಸುತ್ತಿದ್ದಂತೆ ರಾಜ್ಯ ಸಾರಿಗೆ ಬಸ್ಗಳಲ್ಲಿ ಮಹಿಳಾ ಪ್ರಯಾಣಿಕರಿಗೆ ಉಚಿತ ಪ್ರಯಾಣ ಜಾರಿಗೆ ತರಲು ನಿರ್ಧರಿಸಿದ್ದಾರೆ. ಮೊದಲ ಸಂಪುಟ ಸಭೆಯಲ್ಲಿ ಆಶಾ ಕಾರ್ಯಕರ್ತೆಯರು ಹಾಗೂ ಅಂಗನವಾಡಿ ಕಾರ್ಯಕರ್ತೆಯರ ವೇತನ ಹೆಚ್ಚಿಸಲು ನಿರ್ಣಯ ತೆಗೆದುಕೊಳ್ಳಲಾಗಿದೆ. ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅಧ್ಯಕ್ಷತೆಯಲ್ಲಿ ಭುವನೇಶ್ವರದಲ್ಲಿ ನಾಳೆ ಪೂರ್ವ ಪ್ರಾದೇಶಿಕ ಕೃಷಿ ಸಮ್ಮೇಳನ ನಡೆಯಲಿದೆ. ರೈತರ ಆದಾಯವನ್ನು ಹೆಚ್ಚಿಸುವುದು ಮತ್ತು ಕೇಂದ್ರ ಮತ್ತು

ರಾಜ್ಯ ಸರ್ಕಾರಗಳ ನಡುವಿನ ಸಮನ್ವಯವನ್ನು ಮತ್ತಷ್ಟು ಬಲಪಡಿಸುವುದು ಸಮ್ಮೇಳನದ ಉದ್ದೇಶವಾಗಿದೆ. ಭಾರತೀಯ ವಿಶಿಷ್ಟ ಗುರುತಿನ ಪ್ರಾಧಿಕಾರದ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿ ಸೌರವ್ ವಿಜಯ್ ಇಂದು ಅಧಿಕಾರ ಸ್ವೀಕರಿಸಿದ್ದಾರೆ. ಚೆನ್ನೈನ ಎಂಎ ಚಿದಂಬರಂ ಕ್ರೀಡಾಂಗಣದಲ್ಲಿಂದು ನಡೆಯಲಿರುವ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ಹಾಗೂ ಸನ್ರೈಸರ್ಸ್ ಹೈದರಾಬಾದ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ರಾತ್ರಿ 7:30 ಆರಂಭವಾಗಲಿದೆ. ಮುಂದಿನ ಸುದ್ದಿ ಮುಖ್ಯಾಂಶಗಳು ಸಂಜೆ 6:00.

0: ಬನ್ನಿ, ದಿಶಾ ಯೋಜನೆಯ ಟೆಲಿಲಾ ಕಾನೂನು ಸುರಕ್ಷತೆ ಹಾಗೂ ಜಾಗೃತಿಯ ಕಾರ್ಯಕ್ರಮದೊಂದಿಗೆ ಎಲ್ಲರೂ ಕೈ ಜೋಡಿಸೋಣ.
1: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
2: The Indian Navy invites online applications from unmarried male and female candidates for short service commission, information technology entry. Last date for submission is 1st June 2026. For more details visit www.joinindiannavy.gov.in. The Indian Navy, combat ready, cohesive, Atmanirbhar, safeguarding seas for a viksit samriddh Bharat.
3: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.

ಇದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ಧೋ ಅಂತ ಮಳೆ ಸಿಕ್ಕಾಪಟ್ಟೆ ಬರ್ತಾ ಇದೆ. ಹಾಗಾಗಿ ಯಾರೆಲ್ಲ ವಾಹನವನ್ನ ಚಲಾಯಿಸ್ತಾ ಇದ್ದೀರಿ, ರಸ್ತೆಯಲ್ಲಿ ನಡೆದುಕೊಂಡು ಹೋಗ್ತಾ ಇದ್ದೀರಿ, ಸ್ವಲ್ಪ ನೋಡಿಕೊಂಡು ಆ ಕಡೆ ಈ ಕಡೆ ಆರಾಮಾಗಿ ಹೋಗಿ ತುಂಬ ಅರ್ಜೆಂಟ್ ಮಾಡಿಕೊಂಡು ಏನೋ ಧಾವಂತದಲ್ಲಿ ಮನೆಗೆ ಹೋಗಬೇಕು ಅಂತ ಹೋಗಬೇಡಿ. ಸ್ವಲ್ಪ ನಿಧಾನಕ್ಕೆ ಹೋದರೆ ಯಾವುದೇ ತೊಂದರೆ ಆಗೋದಿಲ್ಲ. ಹಾಗಾಗಿ ಇವತ್ತಿನ ಸಂಜೆಯ ಎಲ್ಲ ಕಾರ್ಯಕ್ರಮಗಳಿಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಅಂತ ಹೇಳ್ತಾ ಮೊದಲಿಗೆ ಕಾರ್ಯಕ್ರಮ ವಿವರಣೆ. ಈ ದಿನ ಪ್ರಸಾರವಾಗುವ ಕಾರ್ಯಕ್ರಮಗಳು ಹೀಗಿವೆ. ಕಾರ್ಯಕ್ರಮ ವಿವರಣೆಯ ನಂತರ ಸೇಫ್ ಟ್ರೈವ್ನಲ್ಲಿ ಮೊದಲಿಗೆ ಓಲ್ಡ್ ಈಸ್ ಗೋಲ್ಡ್ ಹಳೆಯ ಸುಮಧುರ ಚಿತ್ರಗೀತೆಗಳು. 5:40 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್ ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಇನ್ನು 6:02 ಗಾನ ಭಜಾನ ಕಾರ್ಯಕ್ರಮದಲ್ಲಿ ಇವತ್ತು ಸಹ ಮತ್ತೊಂದು ವಿಷಯದೊಂದಿಗೆ ವಿಶೇಷ ವಿಷಯದೊಂದಿಗೆ ನಿಮ್ಮ ಜೊತೆ ಆಗ್ತೀವಿ. 6:55 ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರುಪ್ರಸಾರ. 7:02 ಗಾನ ಭಜನ ಮುಂದುವರಿಯುತ್ತೆ. 7:07 ಆಕಾಶ ಬುಟ್ಟಿ ಆಕಾಶವಾಣಿಗೆ 90 ಸಂಭ್ರಮ ವಿಶೇಷ ಕಾರ್ಯಕ್ರಮ. ಆರೋಗ್ಯ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ ಡಾಕ್ಟರ್ ಸಿಎ ಕಿಶೋರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಜಾಂಪಣ್ಣ ಆಶಿಹಾಳ್. ಇನ್ನು ಈ ಕಾರ್ಯಕ್ರಮದ ನಂತರ ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್ ನಿರ್ಮಾಣ ಎಂ ಶಿವರಾಮ್. ನಂತರ ಗಾನ ಭಜನ ಕಾರ್ಯಕ್ರಮ ಮುಂದುವರಿಯುತ್ತೆ. 8:02 ಭಾವಚಿತ್ತಾರ. 9:00 ಇಂಗ್ಲಿಷ್ನಲ್ಲಿ ವಾರ್ತೆಗಳು. 9:15 ಹಿಂದಿ ಮೆಲೋಡಿಯಸ್ ಚಿತ್ರಗೀತೆಗಳು ನಿಮಗಾಗಿ. 10:02 ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ ಪ್ರೀತಿ ಪ್ರೇಮದ ಕುರಿತು ಮಾತು, ಹಾಗೆಯೇ ಒಂದಷ್ಟು ಒಳ್ಳೆಯ ಗೀತೆಗಳು ನಿಮಗಾಗಿ ಈ ದಿನ ಕಾರ್ಯಕ್ರಮದಲ್ಲಿ ಲಭ್ಯ ಇರುತ್ತೆ ಅಂತ ಹೇಳ್ತಾ ಕಾರ್ಯಕ್ರಮ ವಿವರಣೆ ಇದುವರೆಗೆ ಕೇಳಿದ್ರಿ. ಇನ್ನು ಒಂದೇ ಉಸಿರಂತೆ ಹಾಡಬೇಕು ಅಂತ ಹಾಡ್ತಾ ಇದ್ದಾರೆ ರಾಜೇಶ್ ಕೃಷ್ಣನ್ ಮತ್ತು ಚಿತ್ರ ಅವರು ಸ್ನೇಹಲೋಕ ಚಿತ್ರದ ಮುಖಾಂತರ. ಇವತ್ತಿನ ಸೇಫ್ ಡ್ರೈವ್ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ. ಸಂಗೀತ ಮತ್ತು ಸಾಹಿತ್ಯ ಹಂಸಲೇಖ ಅವರದ್ದು.

ಸಂಭ್ರಮ ಚಿತ್ರದ ಗೀತೆ ಇದುವರೆಗೆ ನೀವು ಕೇಳಿದ್ದು ಚಿತ್ರ ಅವರ ಧ್ವನಿಯಲ್ಲಿ, ಸಂಗೀತ ಮತ್ತು ಸಾಹಿತ್ಯ ಹಂಸಲೇಖ ಅವರದ್ದು. ನಿಜವಾಗ್ಲೂ ಎಲ್ಲವನ್ನೂ ಸಂಭ್ರಮಿಸಬೇಕು, ಪ್ರೀತಿಯಿಂದ ನೋಡಬೇಕು, ಖುಷಿಯಾಗಿ ಅನುಭವಿಸಬೇಕು. ಆಗ ಜೀವನ ಇನ್ನಷ್ಟು ಮತ್ತಷ್ಟು ಚಂದವಾಗಿರುತ್ತೆ. ಹಾಗಾಗಿ ಮಳೆ ಬಂದಾಗ ಅದನ್ನು ಸ್ವೀಕಾರ ಮಾಡೋಣ, ತುಂಬ ಬಿಸಿಲಿದ್ದಾಗೂ ಅದನ್ನು ಸ್ವೀಕಾರ ಮಾಡಬೇಕು. ಯಾಕೆಂದರೆ ಪ್ರಕೃತಿ ಪರಿಸರ ನಮಗೆ ಯಾವತ್ತೂ ಒಳ್ಳೆಯದನ್ನೇ ಮಾಡ್ತಾ ಬಂದಿದೆ. ಹಾಗಾಗಿ ನಾವು ಅದಕ್ಕೆ ಹಾನಿಯಾಗುವ ರೀತಿ, ಅದಕ್ಕೆ ತೊಂದರೆ ಆಗುವ ರೀತಿ ನಡೆದುಕೊಳ್ಳದೆ ಮಾನವೀಯತೆಯನ್ನು ಮೆರೆಯೋಣ. ಹಾಗೆಯೇ ನಮ್ಮ ಜೊತೆ ಸಂಚಾರ ಮಾಡೋರು, ನಮ್ಮ ಜೊತೆ ಇರುವವರು, ಅವರಿಗೆ ಸ್ವಲ್ಪ ಆಗಾಗ್ಗೆ ಸಹಾಯದ ಅವಶ್ಯಕತೆ ಇದ್ದಾಗ ಅಥವಾ ನಿಮ್ಮ ಕೈಲಿ ಸಾಧ್ಯ ಇದ್ದಾಗ ಅವರಿಗೆ ಆ ಸಾಧ್ಯತೆಗಳನ್ನು ಸರಿ ಮಾಡಿ ಸಹಾಯ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಸೇಫ್ ಡ್ರೈವ್ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮವನ್ನು ಮುಂದುವರಿಸೋಣ. ಗೀತೆಗಳು ಪ್ರಸಾರ ಆಗ್ತಿರೋದು ಸೂಪರ್ ಆಗಿದೆ, ನನಗೆ ಇಷ್ಟ ಆಗ್ತಿದೆ ಅಂತ ಅನೇಕರು ಸಂದೇಶಗಳನ್ನು ಕಳಿಸಿದ್ದಾರೆ. ಸಂಜೆಯ ಕಾರ್ಯಕ್ರಮಗಳಿಗೆ ಸ್ವಾಗತವನ್ನು ಕೋರ್ತಾ ಇದ್ದಾರೆ. ಮೆಸೇಜ್ ಮಾಡಿರುವ ಎಲ್ಲ ಪ್ರೀತಿಯ ಮಿತ್ರರಿಗೆ ಮತ್ತೊಮ್ಮೆ ಧನ್ಯವಾದಗಳು, ಹಾಗೆಯೇ ನಮಸ್ಕಾರ ಅಂತ ಹೇಳ್ತಾ ಅವರಿಗೂ ಸ್ವಾಗತವನ್ನು ಬಯಸ್ತಾ ಮುಂದಿನ ಗೀತೆಗೆ ಧ್ವನಿಯಾಗಿದ್ದಾರೆ ಚಿತ್ರ ಮತ್ತು ರಾಜೇಶ್ ಅವರು. ರವಿ ಮಾಮ ಚಿತ್ರದ ಗೀತೆ ಇದು, ಎಸ್ ನಾರಾಯಣ್ ಅವರ ಸಾಹಿತ್ಯ, ಚೈತನ್ಯ ಅವರ ಸಂಗೀತ ನಿರ್ದೇಶನ.

0: ಸಮಯ ಆಗ್ತಾ ಇದೆ 5:40:38. ಇನ್ನು ಮುಂದೆ ಕೇಳಿ ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ.
1: ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ. ಸಹಯೋಗ ನ್ಯಾಯ ಸಂಸ್ಥೆ.
2: ನ್ಯಾಯವಾಣಿ ಕಾರ್ಯಕ್ರಮದ ಕೇಳುಗರಿಗೆ ನಮಸ್ಕಾರ. ನಮ್ಮ ಜೊತೆಗಿದ್ದಾರೆ ವಕೀಲರಾದ ಗಗನ ಅವರು. ಮೇಡಮ್ ನಮಸ್ಕಾರ.
3: ನಮಸ್ಕಾರ ಸರ್.
2: ಈಗ ಕುಟುಂಬದಲ್ಲಿ ಬೇರೆ ಬೇರೆ ರೀತಿಯಾದಂತಹ ಸಮಸ್ಯೆಗಳು ಇರ್ತವೆ, ಮತ್ತೆ ಈ ವಿಮೆ ಕೂಡ ಮಾಡ್ತೀವಿ ನಾವು, ಅಂದ್ರೆ ವೈಯಕ್ತಿಕ ವಿಮೆಗಳನ್ನು ಮಾಡ್ತೀವಿ, ಜೀವ ವಿಮೆ ಅಂತ ಹೇಳ್ತೀವಿ. ವಸ್ತುಗಳಿಗೆ ವಿಮೆ ಮಾಡ್ದಂಗೆ, ಮನೆ ಗಾಡಿ ವೆಹಿಕಲ್ಗೆಲ್ಲ ಮಾಡ್ದಂಗೆ ಮಾಡ್ತಿರ್ತೀವಿ. ಆದ್ರೆ ಕುಟುಂಬದ ಭದ್ರತೆ, ಇಡಿಯಾದ ಕುಟುಂಬದ ಭದ್ರತೆಗೆ ಅಥವಾ ನಮ್ಮ ಮನೆಗೆ ಅಂತಂತ ಹೇಳಿ, ಮನೆ ಅಂದ್ರೆ ಆ ಮನೆಯಲ್ಲ, ಇಲ್ಲಿ ಒಳಗೆ ವಾಸಿಸುವ ಜನರಿಗೆ ಈ ವಿಮೆಗಳನ್ನೆಲ್ಲ ಆಯ್ಕೆ ಮಾಡ್ತಾರಲ್ಲ, ವಿಮೆ ಮಾಡಿಸ್ಬೇಕು ಅಂತಾರಲ್ಲ, ಹೇಗೆ ಕೌಟುಂಬಿಕ ವಿಮೆ ಅಂತ ಏನಾಗಿರ್ತದ ಭದ್ರತೆಗೆ?
3: ಹೌದು ಸರ್. ಸೊ ವಿಮೆ ಅಂದ್ರೆ ಕೇವಲ ಹಣನ ಉಳಿಸೋದಲ್ಲ, ಅದು ಅಪಾಯದ ಸಮಯದಲ್ಲಿ ಆರ್ಥಿಕ ರಕ್ಷಣೆಯನ್ನು ಕೊಡುವಂತಹ ಒಂದು ಮೂಲ. ಸೊ ಸಾಮಾನ್ಯವಾಗಿ ಜನರು ವಿಮೆಯನ್ನು ತಪ್ಪಾಗಿ ಅರ್ಥ ಮಾಡ್ಕೊಳ್ತಾರೆ. ಅಂದ್ರೆ ಪಾಲಿಸಿ ತಗೊಂಡ್ರೆ ಹಣ ಡಬಲ್ ಆಗುತ್ತೆ ಅಂತ, ಇಲ್ಲಾದ್ರೆ ವಿಮೆ ಮೂಲ ಉದ್ದೇಶ ಬಂದು ರಕ್ಷಣೆ, ಇನ್ವೆಸ್ಟ್ಮೆಂಟ್ ಅಲ್ಲ. ಸೊ ಇದನ್ನ ನಾವು ಗ್ಯಾಪ್ನ ಇಟ್ಕೋಬೇಕು. ಸೊ ಇದರ ಸರಳ 3 ಭಾಗಗಳಾಗಿ ನೋಡೋಣ. ಒಂದು ಲೈಫ್ ಇನ್ಶೂರೆನ್ಸ್ ಆಗಿರ್ಬೋದು, ಇನ್ನೊಂದು ಹೆಲ್ತ್ ಇನ್ಶೂರೆನ್ಸ್ ಆಗಿರ್ಬೋದು, ಇನ್ನೊಂದು ಆಕ್ಸಿಡೆಂಟ್ ಇನ್ಶೂರೆನ್ಸ್ ಆಗಿರ್ಬೋದು. ಸೊ ಲೈಫ್ ಇನ್ಶೂರೆನ್ಸ್ ಅಂದಾಗ ನಾವು ಇವಾಗ ಮಾತಾಡ್ತಾ ಇರುವಂತದ್ದು, ಸೊ ಕುಟುಂಬದ ಬ್ಯಾಕ್ ಬೋನ್ ಆಗಿ ನಿಂತಾಗ ಒಬ್ಬ ಅರ್ನಿಂಗ್ ಮೆಂಬರ್ ಇದ್ದಾರೆ, ಅವರಿಗೆ ಏನಾದರೂ ಆಗಿದ್ರೆ ಕುಟುಂಬದ ಆದಾಯ ಸಂಪೂರ್ಣ ನಿಂತೋಗುತ್ತೆ. ಸೊ ಅಲ್ಲಿ ಲೈಫ್ ಇನ್ಶೂರೆನ್ಸ್ ಕುಟುಂಬಕ್ಕೆ ಹಣದ ಭದ್ರತೆ ಕೊಡುತ್ತದೆ. ಉದಾಹರಣೆಗೆ ಒಬ್ಬ ತಂದೆ ತಿಂಗಳಿಗೆ 50,000 ಸಂಪಾದಿಸುತ್ತಾರೆ, ಅವರಿಗೆ ಏನಾದರೂ ಆಯ್ತು, ಒಂದು ಆಕ್ಸಿಡೆಂಟ್ ಆಯ್ತು, ಅವರ ಕುಟುಂಬ ಹೇಗೆ ಇವಾಗ ಬದುಕಬೇಕು? ಅದೇ ಇಲ್ಲಿ ಟರ್ಮ್ ಇನ್ಶೂರೆನ್ಸ್ ಕುಟುಂಬ ಲೈಫ್ ಇನ್ಶೂರೆನ್ಸ್ ಟರ್ಮ್ ಇನ್ಶೂರೆನ್ಸ್ ನ ತಗೊಂಡಿದ್ದೀವಿ ಅಂತಂದಾಗ ಇದು ಕಡಿಮೆ ಪ್ರೀಮಿಯಂ

0: ಹೆಚ್ಚು ಕವರೇಜ್ ಕೊಡುತ್ತದೆ. ಸೊ ಇದನ್ನ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ.
1: ಲೈಫ್ ಇನ್ಸೂರೆನ್ಸ್ ಒಂದಾಯ್ತು, ಜೀವ ವಿಮೆ ಅಂತ ಹೇಳ್ತೀವಿ. ಅದೇ ರೀತಿ ಅದರೊಳಗೆ ಈಗ ಹೆಲ್ತ್ ಇನ್ಸೂರೆನ್ಸ್, ಒಂದು ಜೀವ ವಿಮೆ ಮಾಡಿಸಿದ್ರೆ ನಿಮಗೆ ಅನಾರೋಗ್ಯ ಆದಾಗ ಆ ಸಂದರ್ಭದಲ್ಲಿ ಹೆಲ್ತ್ ನಿಮಗಾದಂತಹ ಚಿಕಿತ್ಸೆ ವೆಚ್ಚವನ್ನು ಕೂಡ ಭರಿಸ್ಕೊಳ್ಬಹುದು, ಅಥವಾ ಉಚಿತವಾಗಿ ಆಪರೇಷನ್ ಇತ್ಯಾದಿಗಳನ್ನೆಲ್ಲ ಮಾಡಲಾಗ್ತದೆ ಅದು ಹೆಲ್ತ್ ಇನ್ಸೂರೆನ್ಸ್ ಇದ್ದಾಗ. ಆ ಇನ್ಸೂರೆನ್ಸ್ ಅಲ್ಲಿ ಕೂಡ ಕೆಲವು ಸಲ ಹೆಲ್ತ್ ಕವರ್ ಆಗಿರ್ತದೆ, ಆ ಪಾಲಿಸಿಗಳು ಬೇರೆ ಬೇರೆ ಇರ್ತವೆ. ಈ ಹೆಲ್ತ್ ಇನ್ಸೂರೆನ್ಸ್ ಆರೋಗ್ಯದ ಒಂದು ವಿಮೆ ಅಂತಿದೆಯಲ್ಲ, ಸರ್ಕಾರದಿಂದನೂ ಕೂಡ ಸಾಕಷ್ಟು ಸೌಲಭ್ಯ ಇರುತ್ತೆ. ವೈಯಕ್ತಿಕವಾಗಿ ಬೇರೆ ಬೇರೆ ಕಂಪನಿಗಳು ಕೂಡ ಈ ರೀತಿ ಹೆಲ್ತ್ ಇನ್ಸೂರೆನ್ಸ್ ಮಾಡ್ತವೆ. ಏನು ಬಹಳ ಒಂದು ಈ ವಿಷಯದಲ್ಲಿ ಪ್ರಾಮುಖ್ಯತೆಯನ್ನ ಹೇಳಬಹುದು ತಾವು?
0: ಹೌದು ಸರ್, ಈಗ ಈ ಕಾಲಮಾನದಲ್ಲಿ ಈ ಲೈಫ್ ಸ್ಟೈಲ್ ಅಲ್ಲಿ ನಮ್ಗೆ ಏನ್ ಹೇಳ್ಬೇಕಂತಂದ್ರೆ ಆಸ್ಪತ್ರೆಗಳ ವೆಚ್ಚ ತುಂಬಾ ಹೆಚ್ಚಾಗ್ತಾ ಇದಾವೆ. ಒಂದು ಸರ್ಜರಿ ಅಂದ್ರೆ 2 ಲಕ್ಷ 3 ಲಕ್ಷ ಅಂತ ಈಸಿಯಾಗಿ ಖರ್ಚಾಗ್ಬಿಡುತ್ತೆ. ಸೊ ಈ ಸಂದರ್ಭದಲ್ಲಿ ಸೇವಿಂಗ್ಸ್ ಅನ್ನೋದು ಯಾವಾಗ್ಲೂ ನಮ್ಗೆ ಇದ್ರೆ ಮಾತ್ರನೇ ಅದು ನಮ್ಗೆ ಅಪಾಯಕ್ಕೆ ಹೆಲ್ಪ್ ಆಗುತ್ತೆ. ಅಷ್ಟೇ ಅಲ್ಲದೆ ನಮ್ಗೆ ಸೇವಿಂಗ್ಸ್ ಯಾವಾಗ್ಲೂ ಕೆಲವೊಮ್ಮೆ ಸಾಕಾಗೋದಿಲ್ಲ. ಈಗ ನಾನು ಅರ್ನಿಂಗ್ ಮೆಂಬರು ಇಲ್ಲ ನಾನು ಚಿಕ್ಕ ಕುಟುಂಬ ಮಿಡಲ್ ಕ್ಲಾಸ್ ಇಂದ ಬಂದಿದ್ದೀನಿ ಅಂದಾಗ, ಸೊ ಹೆಲ್ತ್ ಇನ್ಶೂರೆನ್ಸ್ ಇದ್ರೆ ನಮ್ಗೆ ಯಾವ್ದೇ ತರ ಹಾಸ್ಪಿಟಲೈಸೇಷನ್ ವೆಚ್ಚ ಇದ್ರೆ ಅದು ನಮ್ಗೆ ಕವರ್ ಆಗುತ್ತೆ. ಸೊ ನಮ್ಗೆ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಸಿಗುತ್ತೆ. ಅದು ಕೆಲವೊಂದು ನಾವು ತಗೊಳ್ಳೋ ರೀತಿಯಾದಂತಹ ಹೆಲ್ತ್ ಇನ್ಶೂರೆನ್ಸ್ ನಾವು ನೋಡ್ಕೊಂಡು ತಗೋಬೇಕಾಗುತ್ತೆ.
1: ಸರಿಯಾಗಿ ತಿಳ್ಕೋಬೇಕು. ಮತ್ತೆ ಹೇಳುವಾಗ ಕೆಲವೊಬ್ರು ಈ ಸಾಮಾನ್ಯವಾಗಿ ಏಜೆಂಟ್ಸ್ಗಳು ಬಹಳಷ್ಟು ಲಾಭ ಇದೆ ಅಂತ ಹೇಳಿ ವೈಭವೀಕರಣ ಮಾಡಿ ಹೇಳ್ಬಿಡ್ತಾರೆ. ವಾಸ್ತವ ಅಂಶ ತಿಳ್ಕೊಂಡು ಮುಂದೆ ಹೆಜ್ಜೆ ಇಡಬೇಕು. ಅದೇ ರೀತಿ ಆಕ್ಸಿಡೆಂಟ್ ಬಗ್ಗೆ ತಾವು ಹೇಳ್ತಾ ಇದ್ರಿ.
0: ಹೌದು ಸರ್, ಆಕ್ಸಿಡೆಂಟ್ ಅಂದಾಗ ಈಗ ನಾವು ತುಂಬಾ ಊಹೆ ಕೂಡ ಮಾಡ್ಕೊಳಕ್ ಆಗೋದಿಲ್ಲ. ಹಂಗಂತ ತುಂಬಾ ಕೀಳಾಗೂ ನೋಡ್ತಾರೆ, ಅಂಡರ್ ರೇಟೆಡ್ ಆಗಿ ನೋಡ್ತಾರೆ ಆಕ್ಸಿಡೆಂಟ್ ಅಂದ್ರೆ. ಇನ್ಶೂರೆನ್ಸ್ ನಮ್ಗೆ ಯಾಕೆ ಬೇಕು, ನನ್ಗೇನು ಆಕ್ಸಿಡೆಂಟ್ ಆಗಲ್ಲ ಅಂತ ರೋಡಲ್ಲಿ ಜಾಸ್ತಿ ಜೋರಾಗಿ ಹೋಗೋರು ಸ್ಪೀಡಾಗಿ ಹೋಗೋರು ಎಲ್ಲ ಇರ್ತಾರೆ. ಬಟ್ ಆದ್ರೆ ಏನ್ ತಿಳ್ಕೋಬೇಕು, ಅಪಘಾತಗಳು ಯಾವಾಗ ಬೇಕಾದ್ರೂ ಆಗ್ಬಹುದು. ರೋಡ್ ಆಕ್ಸಿಡೆಂಟ್, ವರ್ಕ್ ಪ್ಲೇಸ್ ಅಲ್ಲಿ ಆಕ್ಸಿಡೆಂಟ್ ಆಗ್ಬಹುದು, ಇಲ್ಲ ನಮ್ಗೆ ಆತರ ಆದಾಗ ಆ ಆಕ್ಸಿಡೆಂಟ್ ಇಂದ ನಮ್ಗೆ ಏನಾಗುತ್ತೆ, ಡಿಸೆಬಿಲಿಟೀಸ್ ಬರುತ್ತೆ. ಅದಷ್ಟೇ ಅಲ್ಲದೆ ನಮ್ಗೆ ಇನ್ಕಮ್ ಕಮ್ಮಿ ಆಗುತ್ತೆ, ಮೆಡಿಕಲ್ ಎಕ್ಸ್ಪೆನ್ಸಸ್ ಹೆಚ್ಚಾಗುತ್ತೆ. ಸೊ ಇದನ್ನು ಕವರ್ ಮಾಡೋದಕ್ಕೋಸ್ಕರ ನಾವು ಕಂಪಲ್ಸರಿ ಆಗಿ ಆಕ್ಸಿಡೆಂಟ್ ಇನ್ಶೂರೆನ್ಸ್ ತಗೊಂಡ್ರೆ ನಮ್ಗೆ ಒಳ್ಳೇದು.
1: ಒಟ್ಟು ಕಟ್ಟಕಡೆಯಲ್ಲಿ ತಾವು ಏನ್ ಹೇಳ್ತೀರಾ ಈ ವಿಷಯದಲ್ಲಿ?
0: ಸೊ ಇನ್ಶೂರೆನ್ಸ್ ನಾವ್ ಯಾವಾಗ್ಲೇ ಆಗ್ಲಿ ಗ್ರಾಹಕರ ಹಕ್ಕನ್ನು ರಕ್ಷಿಸುತ್ತೆ, ಅಷ್ಟೇ ಆಗ್ಲಿ ಈ ನಿಯಮಗಳನ್ನ ನಾವು ಪಾಲಿಸ್ತಾ ಇದ್ದಾಗ ನಮ್ಗೆ ಇನ್ಶೂರೆನ್ಸ್ ಅನ್ನೋದು ಕರೆಕ್ಟ್ ಆಗಿ ಯಾವ ಸಮಯಕ್ಕೆ ನಮ್ಗೆ ಸಿಗ್ಬೇಕೋ ಅದು ಆ ಸೌಲತ್ಗಳು ನಮ್ಗೆ ಸಿಗುತ್ತೆ ಸರ್.
1: ನಮ್ಮ ಕುಟುಂಬ ಸುರಕ್ಷಿತವಾಗಿರುತ್ತೆ.
0: ಹೌದು,
1: ಈ ಬಗ್ಗೆ ಮಾಹಿತಿ ಮಾಡಿಕೊಟ್ಟಿದ್ದೀರಿ. ವಕೀಲರಾದ ಗಗನ ಅವರೇ, ಕೇಳುಗರ ಪರವಾಗಿ ನಿಮಗೆ ಧನ್ಯವಾದ. ನಮಸ್ಕಾರ.
0: ಥ್ಯಾಂಕ್ ಯು ಸರ್.
2: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯ ಸಂಸ್ಥೆ. ಕಾನೂನು ಮಾಹಿತಿಗಾಗಿ ಕನ್ನಡ ಡಾಟ್ ನ್ಯಾಯ ಡಾಟ್ ಒಆರ್ಜಿ ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸ್ಆಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

ಸೂತ್ರಧಾರ ಚಿತ್ರದ ಈ ಗೀತೆಯೊಂದಿಗೆ ಇವತ್ತಿನ ಸೇಫ್ ಡ್ರೈವ್ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಗುತ್ತೆ. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಇನ್ನು ಕೆಲವೇ ಕ್ಷಣಗಳಲ್ಲಿ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ನೀಟ್ ಪ್ರಶ್ನೆಪತ್ರಿಕೆ ಸೋರಿಕೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಹಾರಾಷ್ಟ್ರದ ಲಾತೂರ್ನ ಆರ್ಸಿಸಿ ತರಬೇತಿ ಕೇಂದ್ರದ ನಿರ್ದೇಶಕ ಶಿವರಾಜ್ ಮೋಟೆಗಾಂವ್ಕರ್ ಅವರನ್ನು ಕೇಂದ್ರ ತನಿಖಾ ದಳ ಸಿಬಿಐ ಬಂಧಿಸಿದೆ. ನೀಟ್ ಪರೀಕ್ಷಾ ಹಗರಣದ ತನಿಖೆಯ ಭಾಗವಾಗಿ ಸಿಬಿಐ ಶುಕ್ರವಾರ ಅವರನ್ನು ಸುಮಾರು 11 ಗಂಟೆಗಳ ಕಾಲ ವಿಚಾರಣೆ ನಡೆಸಿತ್ತು. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಇಂದು ವಿಯೆಟ್ನಾಂನ ಹನೋಯ್ ತಲುಪಿದ್ದಾರೆ. ಅವರು ಇಂದಿನಿಂದ ವಿಯೆಟ್ನಾಂ ಮತ್ತು ದಕ್ಷಿಣ ಕೊರಿಯಾಕ್ಕೆ ಎರಡು ರಾಷ್ಟಗಳ ಭೇಟಿಯಲ್ಲಿದ್ದಾರೆ. ಸ್ವಿಟ್ಜರ್ಲೆಂಡ್ ಜಿನಿವಾದಲ್ಲಿ ನಡೆಯುತ್ತಿರುವ 79ನೇ ವಿಶ್ವ ಆರೋಗ್ಯ ಸಭೆಯ ಸಂದರ್ಭದಲ್ಲಿ ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಜಗತ್ ಪ್ರಕಾಶ್ ನಡ್ಡಾ ಅವರು ಇಂದು ವಿಶ್ವ ಆರೋಗ್ಯ ಸಂಸ್ಥೆಯ ಮಹಾನಿರ್ದೇಶಕ ಡಾ ಟೆಡ್ರೂಸ್ ಅದಾನೋಮ್ ಫೆಬ್ರಿಯಾಸಸ್ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿದರು. ಪಶ್ಚಿಮ ಬಂಗಾಳ ಸಚಿವ ಸಂಪುಟವು ರಾಜ್ಯ ಸರ್ಕಾರಿ ನೌಕರರು, ಸರ್ಕಾರಿ ಮಂಡಳಿ ಮತ್ತು ನಿಗಮಗಳ ಸಿಬ್ಬಂದಿ, ರಾಜ್ಯ ಅನುದಾನಿತ ಸಂಸ್ಥೆಗಳು ಮತ್ತು ಶಿಕ್ಷಣ ಸಂಸ್ಥೆಗಳಿಗೆ 7ನೇ ವೇತನ ಆಯೋಗದ ರಚನೆಗೆ ತಾತ್ವಿಕ ಅನುಮೋದನೆ ನೀಡಿದೆ. ಕೆಎಸ್ಆರ್ಟಿಸಿ ನೌಕರರು ಇದೇ 20ರಿಂದ ಅನಿರ್ದಿಷ್ಟಾವಧಿಯ ಮುಷ್ಕರಕ್ಕೆ ಕರೆ ನೀಡಿರುವ ಹಿನ್ನೆಲೆಯಲ್ಲಿ ಸಾರ್ವಜನಿಕರಿಗೆ ತೊಂದರೆಯಾಗದಂತೆ ಪರ್ಯಾಯ ವ್ಯವಸ್ಥೆ ಮಾಡಿಕೊಳ್ಳಲು ಅಗತ್ಯ ಸಿದ್ಧತೆ ಮಾಡಿಕೊಳ್ಳುವಂತೆ ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿ ಲಕ್ಷ್ಮೀಕಾಂತ ರೆಡ್ಡಿ ಜಿ ಸೂಚಿಸಿದ್ದಾರೆ. ಪೆಟ್ರೋಲ್, ಡೀಸೆಲ್, ತೈಲ ಬೆಲೆ ಏರಿಕೆ ಖಂಡಿಸಿ ಹಾಗೂ ನೀಟ್ ಪರೀಕ್ಷೆ ಪ್ರಶ್ನೆಪತ್ರಿಕೆ ಸೋರಿಕೆ ಹಿನ್ನೆಲೆಯಲ್ಲಿ ಕೇಂದ್ರ ಶಿಕ್ಷಣ ಸಚಿವರ ರಾಜೀನಾಮೆಗೆ ಒತ್ತಾಯಿಸಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರದಲ್ಲಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು. ಚೆನ್ನೈನಲ್ಲಿ ಇಂದು ನಡೆಯಲಿರುವ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ಹಾಗೂ ಸನ್ರೈಸರ್ಸ್ ಹೈದರಾಬಾದ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ರಾತ್ರಿ 7:30 ಆರಂಭವಾಗಲಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 7:00.

ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

ಇವತ್ತಿನ ಗಾನ ಬಚಾನ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಶೇಷ ವಿಷಯದೊಂದಿಗೆ ನಿಮ್ಮ ಜೊತೆ ಆಗ್ತೀವಿ ಅಂತ ಹೇಳಿದ್ದೆ. ಯಾವ ವಿಷಯ, ಏನ್ರ ಬಗ್ಗೆ ಮಾತನಾಡ್ತಾ ಇದ್ದೀವಿ ಅನ್ನೋದಕ್ಕೆ ಒಂದು ಸುಳಿವು ಹೇಳೋದಾದರೆ, ಈ ಒಂದು ಹಣ್ಣನ್ನು ಖಂಡಿತ ಇಷ್ಟಪಡದೇ ಇರೋರ ಸಂಖ್ಯೆ ತುಂಬಾ ವಿರಳ, ತುಂಬಾ ಕಡಿಮೆ ಅಂತ ಹೇಳ್ಬೋದು. ಯಾಕೆ ಅಂದರೆ ಬಹುತೇಕ ಯಾರಿಗೆ ಈ ಹಣ್ಣನ್ನು ತೋರಿಸಿದ್ರು ಇನ್ನೂ ಮತ್ತಷ್ಟು ಬೇಕು ಬೇಕು ಅಂತ ಹೇಳ್ತಾರೆ. ಆದರೆ ಕೆಲವರು, ಅದರಲ್ಲೂ ಸ್ವಲ್ಪ ಶುಗರ್ ಲೆವೆಲ್ ಜಾಸ್ತಿ ಇರೋರಂತೂ ಇದನ್ನು ತಿನ್ನುವ ಆಸೆ ಇದ್ದರೂ ತಿನ್ನಲಿಕ್ಕಾಗದ ಪರಿಸ್ಥಿತಿಯಲ್ಲಿರ್ತಾರೆ. ಆದರೆ ಇದರ ಘಮದಿಂದ, ಇದರ ಸುವಾಸನೆಯಿಂದ ಎಲ್ಲರನ್ನ ತನ್ನತ್ತ ಸೆಳೆಯುತ್ತೆ. ಯಾಕೆ ಅಂದರೆ, ಯಾರೋ ಒಬ್ಬರು ಒಂದು ಕಥೆಯನ್ನು ಹೇಳಿದರು, ನನ್ನ ಸ್ನೇಹಿತರು ಒಬ್ಬರು ಹಲಸಿನಣ್ಣು ತುಂಬ ಇಷ್ಟ ಅಂತ ಒಂದು ಬಾಕ್ಸಲ್ಲಿ ತಂದಿದ್ರಂತೆ. ಯಾರಿಗೂ ಗೊತ್ತಾಗಬಾರ್ದು ಅಂತ ಬ್ಯಾಗ್ ಒಳಗಡೆ ಒಂದಷ್ಟು ಕವರ್ಗಳನ್ನು ಹಾಕಿ ಪೇಪರ್ ಸುತ್ತಿ ಇಟ್ಟಿದ್ರಂತೆ. ಆದರೆ ಅದರ ಸುವಾಸನೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ, ಪರಿಮಳ ಘಮದಿಂದ ಎಲ್ಲರನ್ನ ಸೆಳೆಯುತ್ತೆ, ಎಲ್ಲರಿಗೂ ಹೊರಸೂಸುತ್ತೆ, ಗೊತ್ತಾಗೋ ಹಾಗೆ ಮಾಡುತ್ತೆ. ಹಾಗಾಗಿ ಅವರು ವಾಪಸ್ ಬಂದು ಬಾಕ್ಸನ್ನು ತೆಗೆದು ನೋಡೋಷ್ಟರಲ್ಲಿ ಎಲ್ಲ ಹಣ್ಣು ಖಾಲಿಯಾಗಿತ್ತಂತೆ. ಹಾಗಾಗಿ ಯಾವ ಹಣ್ಣನ್ನು ಮುಚ್ಚಿಟ್ರೂ ಈ ಒಂದು ಹಣ್ಣನ್ನು, ಅದರಲ್ಲೂ ನಮ್ಮೆಲ್ಲರ ಇಷ್ಟದ ಈ ಹಣ್ಣನ್ನು, ಅನೇಕ ಬಗೆಯ ತರಾವರಿ ವಿಧಗಳಲ್ಲಿ ನಮಗೆ ಈ ಹಣ್ಣು ಸಿಗುತ್ತೆ. ಆದರೂ ಈ ಸಮಯದಲ್ಲೇ ಹೆಚ್ಚಾಗಿ ಸಿಗುತ್ತೆ. ಇದು ಸೀಸನಲ್ ಫ್ರೂಟ್ ಆಗಿದ್ರೂ ಇತ್ತೀಚೆಗೆ ಅನೇಕ ಆವಿಷ್ಕಾರಗಳಿಂದ ವರ್ಷವಿಡೀ ಸಿಗುವ ಹಾಗೆ ಆಗಿದೆ. ಯಾವ ಹಣ್ಣನ್ನ ಬಗ್ಗೆ ನಾವು ಮಾತನಾಡ್ತಾ ಇದ್ದೀವಿ ಅಂತ ಸಂದೇಶವನ್ನು ಕಳಿಸಬಹುದು. ಒಂದು ಹಾಡಿನ ಅಂತರ ಇರುತ್ತೆ, ಹಾಡಿನ ನಂತರ ಈ ಬಗ್ಗೆ ಇನ್ನಷ್ಟು ಮತ್ತಷ್ಟು ಮಾತನಾಡೋಣ ಅಂತ ಹೇಳ್ತಾ, ನೀವು ಸಂದೇಶ ಕಳಿಸಲು ನಮ್ಮ ದೂರವಾಣಿ ಸಂಖ್ಯೆ ಅಂದರೆ ವಾಟ್ಸಪ್ ಸಂಖ್ಯೆ ಹೀಗಿದೆ, 9489103019 ಈ ಸಂಖ್ಯೆಗೆ ನಿಮ್ಮ ಮೆಸೇಜ್ ಬೇಗ ಬೇಗ ಕಳಿಸ್ಕೊಡಿ.

ಅನೇಕರ ಸಂದೇಶಗಳಂತೂ ಹರಿದು ಬರ್ತಾನೆ ಇದೆ. ಒಬ್ಬೊಬ್ಬರು ಅಂದರೆ ಎರಡು ಹಣ್ಣಿನ ನಡುವೆ ಸ್ವಲ್ಪ ಕನ್ಫ್ಯೂಸ್ ಆಗಿರಬಹುದು ಅಂತ ಭಾವಿಸ್ತೀನಿ. ಈ ಸೀಸನ್ನಲ್ಲಿ ಅತಿ ಹೆಚ್ಚಾಗಿ ನಮಗೆ ಲಭ್ಯ ಇರೋದು, ಅದರಲ್ಲೂ ಎಲ್ಲರೂ ಇಷ್ಟಪಡುವಂಥದ್ದು, ಮಾವಿನ ಹಣ್ಣು ಮತ್ತು ಹಲಸಿನ ಹಣ್ಣು ಅಲ್ವಾ? ಆದರೆ ಒಂದು ಸಣ್ಣ ಸುಳಿವನ್ನು ನಾನು ಖಂಡಿತ ಒಂದು ಕಥೆಯ ಮುಖಾಂತರ ತಿಳಿಸಿದ್ದೆ. ಬಾಕ್ಸಿಂದ ಆಚೆ ಬರುವಷ್ಟು ಪರಿಮಳ ಮಾವಿನ ಹಣ್ಣಿಗೆ ಇರುತ್ತಾ? ಸ್ವಲ್ಪ ಯೋಚನೆ ಮಾಡುವ ವಿಷಯ ಅಲ್ವಾ? ಅದಿರೋದು ಹಲಸಿನ ಹಣ್ಣಿಗೆ. ಹಾಗಾಗಿ ಹಲಸಿನ ಹಣ್ಣು ಒಂದು ರೀತಿಯ ಮಾಯೆ. ಆ ಮಾಯೆಯ ಒಳಗಡೆ ಎಲ್ಲರೂ ಒಳಪಟ್ಟಿರ್ತೀವಿ ಅಂತ ನಾನು ಭಾವಿಸ್ತೀನಿ, ನನ್ನನ್ನು ಒಳಗೊಂಡು. ಹಾಗಾಗಿ ನಿಜವಾಗ್ಲೂ ಹಲಸಿನ ಹಣ್ಣು ಅಂತ ಹೇಳಿದ ತಕ್ಷಣ ಇಷ್ಟ ಆಗದೆ ಇರೋ ವ್ಯಕ್ತಿ ಇರ್ತಾರ ಅಂತ ನಾನು ಯಾವಾಗಲೂ ಅಂದ್ಕೊಳ್ತಾ ಇದ್ದೆ. ಆದರೂ ನಮ್ಮ ಸುತ್ತಾನೆ ಕೆಲವರಿಗೆ ಹಲಸಿನ ಹಣ್ಣು ಅಷ್ಟು ಪರಿಯಲ್ಲಿ ಇಷ್ಟ ಆಗದೆ ಇರೋರು ಇರ್ತಾರೆ ಅಂತ ಗೊತ್ತಾಯಿತು ಇತ್ತೀಚೆಗೆ. ಅದೇನೇ ಇರಲಿ, ಇದರ ಪರಿಮಳ ಮತ್ತು ಅನೇಕ ಪೋಷಕಾಂಶಗಳ ಆಗರ ಹಲಸಿನ ಹಣ್ಣು. ಕಾಯಿದ್ದಾಗ ಪಲ್ಯ ಮಾಡ್ಕೋಬಹುದು, ಇತ್ತೀಚೆಗೆ ಪಲಾವ್ ಮಾಡ್ತಾರೆ, ಅದರಲ್ಲಿ ಸಾಂಬಾರ್ ಮಾಡ್ತಾರೆ, ಇನ್ನು ಕಾಯಾದ ನಂತರ. ಅದರಲ್ಲೂ ಉಷ್ಣ ಪ್ರದೇಶಗಳಲ್ಲಿ ಹೆಚ್ಚಾಗಿ ಇದು ಬೆಳೆಯುತ್ತೆ. ಒಂದು ಹಂತದವರೆಗೂ ಇದಕ್ಕೆ ಸ್ವಲ್ಪ ನಾವು ನೀರನ್ನು ಹಾಕಿ ಮೇಂಟೈನ್ ಮಾಡಬೇಕಾಗತ್ತೆ ಬೆಳೆಯಲಿಕ್ಕೆ. ಅದಾದ ನಂತರ, ಒಂದು ಹಂತ ದಾಟಿದ ನಂತರ, ಯಾವುದೇ ರೀತಿಯ ಇದಕ್ಕೆ ನಾವು ಗೊಬ್ಬರವನ್ನು ನೀರನ್ನು ನೀಡದೇ ಇದ್ದರೂ ಅದು ಪೋಷಕಾಂಶಗಳ ಜೊತೆಗೆ ಭೂಮಿಯಲ್ಲಿರುವ ಸತ್ವವನ್ನೇ ತೆಗೆದುಕೊಂಡು ಬೆಳೆದು ಸಮೃದ್ಧವಾಗಿ ನಮಗೆ ಫಲವನ್ನು ವೃಕ್ಷ ನೀಡುತ್ತೆ. ಎಲ್ಲ ರೀತಿಯಿಂದನೂ ಇದು ಸಹಕಾರಿಯಾಗುತ್ತೆ. ಇನ್ನು ಬೆಳೆದ ನಂತರ ಅದರ ಬಗ್ಗೆ ಹೇಳೋದೇ ಬೇಡ. ಅದರ ಹಣ್ಣು

ಮತ್ತು ಅದರ ಬೀಜ ಸಹ ಬಹಳ ಮಟ್ಟಿಗೆ ಸಹಕಾರಿ ಅಂತ ಅನೇಕರು ತಿಳಿಸ್ತಾರೆ. ಹಾಗಾಗಿ ಹಲಸು, ಹಲಸಿನ ಹಣ್ಣು ಯಾರಿಗೆಲ್ಲ ಇಷ್ಟ ಆಗುತ್ತೆ? ಸಂದೇಶದ ಮುಖಾಂತರ ನಿಮ್ಮ ಆ ಇಷ್ಟವನ್ನು, ಹಾಗೆಯೇ ನಿಮ್ಮ ಆ ಕುತೂಹಲಕಾರಿಯಾಗಿ ಅದನ್ನು ಹಚ್ಚೋದು ಒಂದು ಕಲೆ ರೀ. ಎಲ್ಲರಿಗೂ ಅದು ಸಾಧ್ಯ ಇಲ್ಲ. ಎಷ್ಟೊಂದು ಮಂದಿ ನಮ್ಮಲ್ಲಿ ಹಚ್ಚಲಿಕ್ಕೆ ಕಷ್ಟ ಆಗುತ್ತೆ ಅಂತ ಅದನ್ನು ಕೊಂಡ್ಕೊಳ್ಳೋದೇ ಇಲ್ಲ. ಹಾಗಾಗಿ ಈ ಬಗ್ಗೆ ಇನ್ನಷ್ಟು ಮತ್ತಷ್ಟು ಮಾತಾಡೋಣ. ನಿಮ್ಮ ಸಂದೇಶಗಳು ನಮ್ಮಲ್ಲಿಗೆ ಹರಿದು ಬರಲಿ. ಬೇಗ ಬೇಗ ಕಳಿಸಿ. ಯಾರಿಗೆಲ್ಲ ಹಲಸು ಇಷ್ಟ ಆಗುತ್ತೆ, ಹಲಸು ಇಷ್ಟಪಡದೇ ಇರೋರು ಯಾರೆಲ್ಲ ಇರ್ತಾರೆ, ಅವರು ಸಹ ನನಗೆ ಹಲಸು ಇಷ್ಟ ಆಗಲ್ಲ ಅಂತಲೂ ಕಳಿಸ್ಬಹುದು. ಆದರೆ ಇಷ್ಟ ಆಗೋರು ನಿಮಗೆ ಯಾವ ರೀತಿಯ ಹಲಸು ಇಷ್ಟ ಆಗುತ್ತೆ? ಹಳದಿ ಕಲರ್ದ, ಕೆಂಪು ಕಲರ್ದ, ಅದರಲ್ಲಿ ನಾನಾ ಬಗೆಯ ವಿಧ ವಿಧವಾದಂಥ ಹಲಸುಗಳು ನಮ್ಮಲ್ಲಿ ಲಭ್ಯ ಇದೆ. ಈ ಸೀಸನ್ನಲ್ಲಂತೂ ಸಿಗುತ್ತೆ ನಿಮಗೆ. ಒಂದೊಂದಕ್ಕೂ ಒಂದೊಂದು ಹೆಸರುಗಳಿದೆ. ಅದರ ಸ್ವೀಟ್ ಲೆವೆಲ್ ವೇರಿ ಆಗ್ತಾ ಹೋಗುತ್ತೆ. ಹಾಗಾಗಿ ನಿಮಗೆ ನಿಮ್ಮ ಸುತ್ತ ಇರುವ, ನೀವು ತಿಂದಿರುವಂತಹ ಅತ್ಯಂತ ಸಿಹಿಯಾದಂತಹ, ಅತ್ಯಂತ ಉತ್ತಮ ದರ್ಜೆಯ ಹಲಸು ಯಾವುದು ಅಂತ ಸಂದೇಶದ ಮುಖಾಂತರ ತಿಳಿಸಿ. ದಯವಿಟ್ಟು ನಿಮ್ಮ ಸಂದೇಶಗಳು ಸ್ಪಷ್ಟವಾಗಿ, ಚಿಕ್ಕದಾಗಿ, ಚೊಕ್ಕದಾಗಿ ಬರಲಿ. ಜೊತೆಗೆ ನಿಮ್ಮ ಹೆಸರು ಮತ್ತು ಸ್ಥಳವನ್ನು ಬರೆಯುವುದನ್ನು ಮರಿಬೇಡಿ.

ಕೇರಳ ಭಾಗದಲ್ಲಿ ನಮ್ಮಲ್ಲಿ ಮಲೆನಾಡು ಕಡೆ ಹೆಚ್ಚಾಗಿ ಹಲಸಿನ ಮರಗಳನ್ನು ನಮಗೆ ಕಾಣಲಿಕ್ಕೆ ಸಿಗುತ್ತೆ. ಅದರಲ್ಲೂ ಈ ಹಣ್ಣಲ್ಲಿ ಅಂದರೆ ಹೆಚ್ಚಾಗಿ ಮಳೆ ಮಿಶ್ರಿತ ಪ್ರದೇಶಗಳಲ್ಲಿ ಮಣ್ಣು ತೇವ ಇರುವಂತಹ ಕಡೆಗಳಲ್ಲಿ ಹಣ್ಣು ತುಂಬ ಟೇಸ್ಟಿಯಾಗಿಲ್ಲದೆ ಇದ್ದರೂ ಅದನ್ನು ಚಿಪ್ಸ್ಗಳಿಗೆ ಹೆಚ್ಚಾಗಿ ಬಳಸ್ತಾರೆ. ಹಲಸಿನ ಹಣ್ಣಿನ ಚಿಪ್ಸ್ ಅಂತೂ ತುಂಬ ಗಟ್ಟಿಯಾಗಿ ಸ್ವಲ್ಪ ಖಾರವಾಗಿ ಸ್ವಲ್ಪ ಸಿಹಿಯಾಗಿ ತುಂಬ ಚೆನ್ನಾಗಿರುತ್ತೆ. ಇನ್ನು ಹಲಸಿನ ಹಣ್ಣಿನ ಪಾಯಸ, ಐಸ್ ಕ್ರೀಮ್ಗಳು, ಹಾಗೆಯೇ ಕೆಲವರು ಸಲಾಡ್ಗಳಲ್ಲೂ ಹಲಸಿನ ಹಣ್ಣನ್ನು ಇತ್ತೀಚೆಗೆ ಬಳಸಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಜೊತೆಗೆ ಹಲಸಿನ ಹಣ್ಣಿನ ಪ್ಯೂರಿ ಸಹ ಮಾಡಲಾಗತ್ತೆ ಅಂತ ಹೇಳ್ತಾರೆ. ಅನೇಕ ಬಗೆಯಲ್ಲಿ ಹಲಸಿನ ಹಣ್ಣನ್ನು ಬಳಸ್ತಾರೆ, ಪಾಯಸ ಮಾಡ್ತಾರೆ, ಹಾಗೆಯೇ ಒಬ್ಬಟ್ಟು ಮಾಡ್ತಾರೆ ಹಲಸಿನ ಹಣ್ಣಿಂದ. ಇನ್ನು ಹಲಸಿನ ಹಣ್ಣಿನಿಂದ ಬಿಡಿಸಿರುವ ಬೀಜವನ್ನು ಬೇಯಿಸಿ ಅದರಿಂದ ಹೂರ್ಣವನ್ನು ತಯಾರಿಸಿ ಒಬ್ಬಟ್ಟನ್ನು ತಯಾರು ಮಾಡಬಹುದು ಅಂತ ಹೇಳ್ತಾರೆ. ಇನ್ನೂ ಕೆಲವರು ಹಲಸಿನ ಹಣ್ಣಿನ ಬೋಂಡ ಸಹ ಮಾಡಬಹುದು ಸಾರ್ ಅಂತ ಹೇಳ್ತಾರೆ. ನಾನಂತೂ ಖಂಡಿತ ತಿಂದಿಲ್ಲಪ್ಪ, ಯಾರಾದರೂ ತಿಂದಿದ್ರೆ ಖಂಡಿತ ಒಂದು ಮೆಸೇಜ್ ಡ್ರಾಪ್ ಮಾಡಿಬಿಡಿ ಅಂತ ಹೇಳ್ತಾ ಅನೇಕರು ನಿಜವಾಗ್ಲೂ ಸಂದೇಶಗಳನ್ನು ನೋಡ್ತಾ ಇದ್ರೆ ಎಷ್ಟು ಜನ ಹಲಸಿನ ಹಣ್ಣಿಗೆ ಫ್ಯಾನ್ಸ್ ಇದ್ದಾರೆ ಅಂತ ಇಲ್ಲಿ ಗೊತ್ತಾಗತ್ತೆ. ಸಾಕಷ್ಟು 40-50 ಅದಕ್ಕಿಂತ ಹೆಚ್ಚಾಗಿ ಸಂದೇಶಗಳು ಹರಿದು ಬರ್ತಾ ಇದೆ ಅಂತ ನೋಡ್ತಾ ಇದ್ದೀನಿ. ಕಾರ್ಯಕ್ರಮದ ಕೊನೆಯಲ್ಲಿ ಖಂಡಿತ ಎಲ್ಲರ ಮೆಸೇಜ್ಗಳನ್ನು ಓದೋಣ ಅಂತ ಹೇಳ್ತಾ, ನಿಮಗೆ ಯಾವ ಹಲಸು, ಅದರಲ್ಲೂ ಹೆಬ್ಬಲಸು, ರುದ್ರಾಕ್ಷಿ ಹಲಸು, ಕೆಂಪು ಹಲಸು, ಹಳದಿ ಹಲಸು, ಹಳದಿ ಮಿಶ್ರಿತ ಕೆಂಪು ಹಲಸು, ಕೇಸರಿ ಹಲಸು, ಹೀಗೆ ಅನೇಕ ಬಗೆಯ ಹಲಸಿನ ಬಣ್ಣಗಳು ಸಹ ನಮಗೆ ಕಾಣಲಿಕ್ಕೆ ಸಿಗುತ್ತೆ. ಹಾಗೆಯೇ ಅದರ ರುಚಿಯಂತೂ ಸವಿದವನೇ ಬಲ್ಲ ಹಲಸಿನ ಹಣ್ಣಿನ ರುಚಿ ಅಂತ ಹೇಳಬಹುದು. ಹಾಗೆಯೇ ಹೆಚ್ಚಾಗಿ ಯಾವುದೇ ಹಣ್ಣನ್ನು ಅಥವಾ ಏನನ್ನೇ ಸೇವಿಸಿದರೂ ಅದು ಖಂಡಿತ ಅಪಾಯವನ್ನು ತಂದು ಒಡ್ಡತ್ತೆ. ಹಾಗಾಗಿ ನಾವು ಎಲ್ಲದಕ್ಕೂ ಒಂದು ಮಿತಿಯನ್ನು ಇಟ್ಕೋಬೇಕು. ನನಗಿಷ್ಟ ಅಂತ ಯಾವುದನ್ನು ಅತಿ ಮಾಡಬಾರ್ದು. ಪ್ರೀತಿಯನ್ನು ಅತಿ ಮಾಡಿದ್ರೆ ಅದು ಕಷ್ಟವನ್ನು ತಂದುಕೊಡುತ್ತೆ. ಹಾಗಾಗಿ ಎಲ್ಲದಕ್ಕೂ ಒಂದು ಸಣ್ಣ ಗಡಿಯನ್ನು, ಒಂದು ಸಣ್ಣ ರೇಖೆಯನ್ನು ಇಟ್ಕೊಳ್ಳೋಣ. ಹಾಗಾಗಿ ಹಲಸಿನ ಹಣ್ಣು ಪೋಷಕಾಂಶಗಳ ಆಗರ ಅಂತ ಈ ಹಿಂದೆ ಹೇಳಿದ್ದೆ. ನಿಜವಾಗ್ಲೂ ಹಲಸಿನ ಹಣ್ಣನ್ನು ಒಂದು ಸ್ವಲ್ಪ ಮಿತಿಯಲ್ಲಿ ತಿನ್ನಬೇಕು ಅಂತ ವೈದ್ಯರು ಸಹ ಹೇಳ್ತಾರೆ. ಇನ್ನು ಕೆಲವರು ಈ ಹಣ್ಣಿನ ಬೀಜದಿಂದ ಪುಡಿಯನ್ನು ತಯಾರಿಸಿ ಅದನ್ನು ಶೇಖರಿಸಿ ಇಟ್ಟುಕೊಳ್ತಾರೆ. ಕೆಲವರು ಒಣಗಿಸಿ ಹಣ್ಣನ್ನು ಇಟ್ಕೊಳ್ತಾರೆ, ಅವರಿಗೆ ಇಷ್ಟವಾದಾಗ ತಿನ್ನಬಹುದು ಅಂತ. ಈ ಚಿಪ್ಸ್ ಅಂತೂ ವರ್ಷದ ಎಲ್ಲ ಸಮಯದಲ್ಲೂ ಸಿಗುತ್ತೆ ಅಂತ ಹೇಳಬಹುದು. ಆದರೂ ಸೀಸನ್ನಲ್ಲಿ ಸಿಗುವಂತಹ ಫ್ರೂಟನ್ನು ಹೆಚ್ಚಾಗಿ ಸೇವಿಸಬೇಕು ಅಂತ ಹಿರಿಯರು ಮತ್ತು ವೈದ್ಯರ ಅಂಬೋಣ. ನೀವೇನಂತೀರಿ? ಸಂದೇಶವನ್ನು ಕಳಿಸ್ತೀರಾ, ಕಳಿಸ್ತಾ ಇದ್ದೀರಾ? ನಿಮ್ಮೆಲ್ಲರ ಸಂದೇಶವನ್ನು ತೆಗೆದುಕೊಳ್ಳೋಣ, ಒಂದು ಸಣ್ಣ ಸಂಚಾರ ಮಾಡಿ ಬರೋಣ ಈ ಹಾಡಿನ ಸಂಚಾರಿಯ ಮುಖಾಂತರ.

ಇನ್ನು ಹಲಸಿನ ಹಣ್ಣನ್ನು ನೂರಾರು ವರ್ಷಗಳ ಹಿಂದೆಯೇ ನಮ್ಮಲ್ಲಿ ಬೆಳೀತಾ ಇದ್ರು ಅಂತ ಹೇಳಲಾಗತ್ತೆ. ಈ ಹಣ್ಣು ಶ್ರೀಲಂಕಾದ ರಾಷ್ಟ್ರೀಯ ಹಣ್ಣು ಸಹ. ಇನ್ನು

ಹಲಸಿನ ಹಣ್ಣು ಒಂದು ಮಾಯೆ. ಈ ವಿಷಯವಾಗಿ ಇವತ್ತಿನ ಸೇಫ್ ಡ್ರೈವ್ ಗಾನ ಬಜಾನ ಕಾರ್ಯಕ್ರಮದಲ್ಲಿ ನಾವು ಮಾತನಾಡ್ತಾ ಇದ್ವಿ. ಸ್ಟುಡಿಯೋದಲ್ಲಿ ಸಮಯ 6:24:28 ಹಸಿದು ಹಲಸು ತಿಂದು ಉಂಡು ಮಾವು ತಿನ್ನು ಅನ್ನುವಂತಹ ಗಾದೆ ಮಾತು ನಮ್ಮಲ್ಲಿ ರೂಢಿಯಲ್ಲಿದೆ. ಇನ್ನು 75% ಹಲಸು ಪ್ರತಿ ವರ್ಷ ಹಾಳಾಗತ್ತೆ ಅಂತ ಹೇಳ್ತಾರೆ. ಆದರೆ ಹಲಸಿನ ಹಣ್ಣಿನ ಸಂರಕ್ಷಣೆಗೆ ಸಾಕಷ್ಟು ರೀತಿಯಲ್ಲಿ ಸರ್ಕಾರ ಸಹ ಕೆಲಸಗಳನ್ನು ಮಾಡ್ತಾ ಇದೆ. ತನ್ನದೇ ಆದ ರೀತಿಯಲ್ಲಿ ರೈತರಿಗೆ ಎಲ್ಲರಿಗೂ ಸಹಾಯವನ್ನು ಮಾಡ್ತಾ ಇದೆ ಹಲಸಿನ ಸಂರಕ್ಷಣೆ ಮಾಡುವಲ್ಲಿ. ಇನ್ನು ಹಲಸಿನ ಎಲೆಯಿಂದ ಕೊಟ್ಟೆ ಕಡುಬು ಅಂತ ಮಾಡ್ತಾರೆ. ಅದನ್ನು ಸಹ ನಾವು ಅಲ್ಲಲ್ಲಿ ತಿನ್ನಲಿಕ್ಕೆ ಸಿಗುತ್ತೆ. ಬೆಂಗಳೂರಲ್ಲೂ ಈಗ ಅನೇಕ ಹೋಟೆಲ್ಗಳಲ್ಲಿ ಈ ಕೊಟ್ಟೆ ಕಡುಬು ಸಿಗುತ್ತೆ. ಹಾಗೆಯೇ ಹಲಸಿನ ಎಲೆಗಳು ಸಹ ನೋಡಲಿಕ್ಕೆ ತುಂಬ ಚೆಂದವಾಗಿರುತ್ತೆ. ಅದು ಮಳೆಗಾಲದಲ್ಲಿ ತುಂಬ ಎಲೆಗಳು ಬಿಟ್ಟಾಗ ತುಂಬ ಚೆನ್ನಾಗಿರುತ್ತೆ. ಒಳ್ಳೆಯ ನೆರಳನ್ನು ನೀಡುತ್ತೆ ಹಲಸಿನ ಮರ. ಪ್ರತಿಯೊಂದು ಮನೆಯ ಮುಂದೆ ಹಿಂದೆ ಒಂದಷ್ಟು ವರ್ಷಗಳ ಹಿಂದೆ ಒಂದು ಹಲಸು, ಒಂದು ಮಾವಿನ ಗಿಡ, ಒಂದು ಪರಂಗಿ ಮರ, ಹೀಗೆ ಅನೇಕ ಹಣ್ಣುಗಳ ಮರಗಳು ಇರ್ತಿತ್ತು. ಅಂದರೆ ಒಂದು ಗಿಡವನ್ನು ಒಬ್ಬ ಅಜ್ಜ ಹಾಕಿದ್ರೆ ಅವರು ತನ್ನ ಮುಂದಿನ ತಲೆಮಾರು ಅದರ ಫಲವನ್ನು ಪಡಿಬೇಕು ಅಂತ ಆ ಒಂದು ನಿಟ್ಟಿನಿಂದ, ಆ ಒಂದು ಆಶಯದಿಂದ, ಆಸೆಯಿಂದ ಅದು ಮರವಾಗಿ ಹೆಮ್ಮರವಾಗಿ ಅವರಿಗೆ ಕೆಲವು ಸಾರಿ ಸಿಗದೇ ಇರಬಹುದು. ಆದರೆ ನೀವು ಈಗಲೂ ಹಳ್ಳಿಗಳ ಕಡೆ ಅಥವಾ ಕೆಲವರಿಗೆ ಕೇಳಿದ್ರೆ ಈ ಮರವನ್ನು ಯಾರು ಹಾಕಿದ್ದು ಅಂದರೆ ನನ್ನ ತಾತನ ಕಾಲದ ಮರ, ಇದು ಇವತ್ತಿಗೆ ಫಲ ನೀಡ್ತಾ ಇದೆ ಅಂತ ಹೇಳ್ತಾರೆ. ಇನ್ನೂ ಸಾಕಷ್ಟು ಹಲಸಿಗೆ ಒಂದಷ್ಟು ಬಗೆಯ ಸಿದ್ದು ಹಲಸು ಆಗಿರಬಹುದು, ತೂಬುಗೆರೆ ಹಲಸು ಆಗಿರಬಹುದು, ಹೀಗೆ ಒಂದಷ್ಟು ವಿಭಿನ್ನ ಹಾಗೆಯೇ ವಿಶೇಷ ಅನಿಸುವಂತಹ ಹಲಸಿನ ಹಣ್ಣಿನ ಮರಕ್ಕೆ, ಅದರಲ್ಲೂ ಮದರ್ ಪ್ಲಾಂಟ್ ಅಂತ ಹೇಳ್ತಾರಲ್ಲ, ತಾಯಿ ಗಿಡ ಅಂತ ಹೇಳ್ತಾರ, ತಾಯಿ ಮರ, ಅದಕ್ಕೆ ಬೇಲಿಗಳನ್ನು ಹಾಕಿ ಕ್ಯಾಮರಾಗಳನ್ನು ಇಟ್ಟು ಸಂರಕ್ಷಣೆಯನ್ನು ಮಾಡಲಾಗ್ತಾ ಇದೆ. ಅಷ್ಟು ವಿಶೇಷ, ಅಷ್ಟು ವಿಶಿಷ್ಟ ಈ ಹಲಸಿನ ಹಣ್ಣು. ಅದರಲ್ಲೂ ಈ ಒಂದು ಸೀಸನಲ್ಲಿ, ಈ ಸಮಯದಲ್ಲಿ ಹೆಚ್ಚಾಗಿ ಸಿಗುತ್ತೆ. ಇನ್ನು ಹಲಸಿನ ಹಣ್ಣು ಹಚ್ಚೋದು ತುಂಬ ಕಷ್ಟ, ಕ್ಲಿಷ್ಟ

ಅಂತ ಕೆಲವರು ಅಂದ್ಕೊಳ್ತಾರೆ, ಹಾಗಾಗಿ ಅದನ್ನು ತರೋದೇ ಇಲ್ಲ. ಇನ್ನು ಹಲಸಿನ ಹಣ್ಣನ್ನು ಹೆಚ್ಚಾಗಿ ಶೇಖರಿಸಲಿಕ್ಕೆ ಸಾಧ್ಯ ಇಲ್ಲ, ಅದು ಹಣ್ಣಾದ ಮೇಲೆ ಒಂದೆರಡು ದಿನಗಳಲ್ಲಿ ಅದನ್ನು ಬಳಸ್ಬಿಡಬೇಕು, ತಿನ್ನಬೇಕು. ಯಾಕೆಂದರೆ ಬೇರೆ ಹಣ್ಣುಗಳ ರೀತಿ 15-20 ದಿನ ಅಥವಾ 1 ವಾರ ಅದನ್ನು ಇಟ್ಟು ತಿನ್ನಲಿಕ್ಕೆ ಆಗಲ್ಲ. ಸರಿಯಾಗಿ ಹಣ್ಣಾಗಿಲ್ಲ ಅಂದರೆ ಅದು ಸಿಹಿಯಾಗಿ ಇರೋದಿಲ್ಲ. ಹಾಗಾಗಿ ಈ ಹಣ್ಣು ವಿಶೇಷ ಅನಿಸುತ್ತೆ. ಇನ್ನು ಕೆಲವರಿಗೆ ಈ ಹಣ್ಣನ್ನು ಹೋಲಿಕೆಯಾಗಿ ಹೇಳ್ತಾರೆ. ಅವರ ಮನಸ್ಸು ಹಲಸಿನ ಹಣ್ಣಿನ ರೀತಿ ಮೇಲೆ ನೋಡಲಿಕ್ಕೆ ಹೊರಟೊರಟಾಗಿ ಕಂಡ್ರು ಒಳಗಡೆ ಇರುವ ಹಣ್ಣು ಅಷ್ಟು ಸಿಹಿಯಾಗಿರುತ್ತೆ, ರುಚಿಯಾಗಿರುತ್ತೆ ಅಂತ ಆಗಾಗ್ಗೆ ಕೆಲವರಿಗೆ ಹೇಳೋದನ್ನು ನಾವು ಕೇಳಿದ್ದೀವಿ.

0: ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಹೊಟ್ಟೆ ತುಂಬದಾಗ. ಇದು ನನ್ನ ಮಗ ಆಟ ಆಡ್ಬೇಕಾದಾಗಿನ ಧ್ವನಿ. ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಉಸಿರಾಟದಲ್ಲಿ ತೊಂದರೆ ಆದಾಗ. ಕೆಮ್ಮು, ನೆಗಡಿ, ತೀವ್ರ ಜ್ವರ, ಪಕ್ಕೆ ಸೆಳೆತ ಅಥವಾ ವೇಗವಾಗಿ ಉಸಿರಾಡ್ತಾ ಇದ್ರೆ ಇವು ನ್ಯುಮೋನಿಯಾ ಲಕ್ಷಣ ಇರಬಹುದು. ಇದಕ್ಕೆ ಮನೆ ಔಷಧ ಅಲ್ವೇ ಅಲ್ಲ, ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ಸಂಪರ್ಕಿಸಬೇಕು.
1: ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
2: ಇಷ್ಟಪಟ್ಟ ಹೆಣ್ಣು ಮತ್ತು ನಾವಿಷ್ಟಪಡುವ ಹಣ್ಣು ಸಿಕ್ಕರೆ ನಿಜವಾಗ್ಲೂ ತುಂಬ ಖುಷಿಯಾಗತ್ತೆ. ಅದರಲ್ಲೂ ಅವ್ರ ಜೊತೆಗಿರೋದು ನಮಗೆ ಹೆಮ್ಮೆ ಅನಿಸುತ್ತೆ. ತುಂಬ ಪ್ರೀತಿಯಿಂದ ಸ್ವೀಕಾರ ಮಾಡಿರ್ತೀವಿ ಅವರನ್ನು. ಹಾಗಾಗಿ ಇನ್ನು ಹಲಸಿನ ಹಣ್ಣಿನ ಬಗ್ಗೆ, ಅದು ಮಾಯೆ ಅಂತ ಇವತ್ತಿನ ಕಾರ್ಯಕ್ರಮದ ಶೀರ್ಷಿಕೆಯ ಮುಖಾಂತರ ಶುರು ಮಾಡಿದ್ವಿ. ಹಣ್ಣನ್ನು ನಿಜವಾಗ್ಲೂ ಈ ಸಮಯದಲ್ಲಿ ಸ್ವಲ್ಪ ನಿಧಾನವಾಗಿ ಹುಷಾರಾಗಿ ಮರದಿಂದ ಇಳಿಸ್ಕೋಬೇಕಾಗತ್ತೆ. ಯಾಕೆ ಅಂದರೆ ಅದನ್ನು ಹೇಗಂದ್ರೆ ಹಾಗೆ ಸ್ವಲ್ಪ ಅಲ್ಲಿ ಇಲ್ಲಿ ಡ್ಯಾಮೇಜ್ ಮಾಡಿ ತಂದರೆ ಹಣ್ಣಿನ ಅಂದರೆ ಆ ಒಳಗಡೆ ಇರುವ ತೊಳೆಗಳು ಹಾಳಾಗತ್ತೆ, ರುಚಿಯಾಗಿ ಇರೋದಿಲ್ಲ. ಹಾಗಾಗಿ ಅದು ಪಾಕಕ್ಕೆ ಬಂದ ನಂತರ ಕೀಳುವುದು ಒಳ್ಳೆಯ ಪದ್ಧತಿ ಅಂತ ಹಲವರು ಹೇಳ್ತಾರೆ. ಯಾಕೆ ಈ ಮಾತನ್ನು ಹೇಳ್ತಾರೆ ಅಂದರೆ ಅದು ಮರದಲ್ಲಿ ಇದ್ದಾಗೇನೆ, ಕೆಲವರು ಹೇಳ್ತಾರೆ ಇದು ಮರದಲ್ಲೇ ಹಣ್ಣಾಗಿತ್ತು ಹಾಗಾಗಿ ಬಹಳ ರುಚಿಯಾಗಿರುತ್ತೆ ಅಂತ. ಇನ್ನು ಮರದಲ್ಲೇ ಪಾಕಕ್ಕೆ ಬರುವಂತಹ ಸಮಯ ಹಾಗೇ ಅದರ ಒಂದು ಶಬ್ದ ಸಹ ನಮಗೆ ಹೇಳುತ್ತೆ ಇದು ಹಣ್ಣಿಗೆ ಸಿದ್ಧವಾಗಿದೆ, ಇದನ್ನು ಕಟಾವು ಮಾಡಬಹುದು ಅಂತ. ಹಾಗಾಗಿ ಅಂತಹ ಸಮಯಕ್ಕೆ ಕಾದು ಕಟ್ ಮಾಡಬೇಕಾಗತ್ತೆ. ಸ್ವಲ್ಪ ಬೇಗ ತಂದ್ರೂ ಅದು ರುಚಿಯಾಗಿರೋದಿಲ್ಲ ಅಥವಾ ಹಣ್ಣೇ ಆಗೋದಿಲ್ಲ. ಇದು ಹಲಸಿನ ಹಣ್ಣಿನ ವಿಶಿಷ್ಟತೆ ಮತ್ತು ವೈಶಿಷ್ಟ್ಯತೆ. ಇದರ ಜೊತೆಗೆ ಹಲಸಿನ ಹಣ್ಣು ಎಲ್ಲರಿಗೂ ಇಷ್ಟ ಆಗತ್ತೆ ಬಹುತೇಕ ಅಂತ ಹೇಳಿದ್ದೆ. ಆದರೆ ಮರದ ತುಂಬ ಕೆಲವು ಕಾಯನ್ನು ಬಿಟ್ಟರೆ ಇನ್ನೂ ಕೆಲವು ಅಲ್ಲಲ್ಲಿ ಅಲ್ಲಲ್ಲಿ ಬಿಟ್ಟಿರುತ್ತೆ. ಹಾಗಾಗಿ ಇದನ್ನು ಕೀಳುವಾಗ ತೆಗೆದುಕೊಂಡು ಬರುವಾಗ ಸ್ವಲ್ಪ ಹುಷಾರಾಗಿ ಚೀಲವನ್ನು ಕಟ್ಟಿ ಹಗ್ಗವನ್ನು ಹಿಡಿದು ಇಳಿಸುವಂತಹ ಪದ್ಧತಿಗಳನ್ನು ಬಳಸಬೇಕು. ಹೇಗಂದ್ರೆ ಹಾಗೆ ಮಾಡಿದ್ರೆ ತುಂಬ ಕಷ್ಟ ಆಗುತ್ತೆ. ಜೊತೆಗೆ ಒಂದು ವಿಶೇಷ ಸಂಗತಿ ನಾವೆಲ್ಲ ಗಮನಿಸಬೇಕು. ಬಹುತೇಕ ಬೇರೆಲ್ಲ ಹಣ್ಣುಗಳಿಗೆ, ಬೇರೆಲ್ಲ ಗಿಡಗಳಿಗೆ, ಮರಗಳಿಗೆ ಸಾಕಷ್ಟು ರೀತಿಯ ಔಷಧಿಗಳನ್ನು ಸಿಂಪಡಣೆ ಮಾಡ್ತಾ ಇರ್ತಾರೆ. ಯಾಕೆಂದರೆ ಕೀಟಬಾಧೆ ಹೆಚ್ಚಾಗಿರುತ್ತೆ ಅಥವಾ ಹಣ್ಣಿನ ಅಂದರೆ ಭೂಮಿಯ ಫಲವತ್ತತೆಯ ಜೊತೆಗೆ ಹಣ್ಣು ಬೇಗ ಬರಲಿ, ಹೆಚ್ಚಾಗಿ ಬರಲಿ, ಸಮೃದ್ಧವಾಗಿ ಬರಲಿ, ಲಾಭ ಬರಲಿ ಅಂತೆಲ್ಲ ಕಾರಣಕ್ಕೆ ಔಷಧಿಗಳನ್ನು ಸಿಂಪಡಣೆ ಮಾಡ್ತಾರೆ. ಆದರೆ ಹಲಸಿನ ಹಣ್ಣು ನೈಸರ್ಗಿಕವಾಗಿ ಸಿಗೋದ್ರಿಂದ ಅದಕ್ಕೆ ಯಾವುದೇ ರೀತಿಯ ಔಷಧಿ ಮತ್ತು ಈ ಹಿಂದೆ ಹೇಳಿದ ಹಾಗೆ ಒಂದು ರೀತಿಯ ನಿರ್ವಹಣೆ, ಮೇಂಟೆನೆನ್ಸ್ ಬೇಕಾಗೇ ಇರೋದಿಲ್ಲ. ಒಂದು ಹಂತ ದಾಟಿದ ನಂತರ ಸಮೃದ್ಧವಾಗಿ ಹಲಸಿನ ಮರ ಎಲ್ಲರಿಗೂ ಫಲ ಪುಷ್ಪವನ್ನು

ಹೃದಯದ ಒಳಗಡೆ ಎಳೆದಿರುವ ತೇರಿನಿಂದ ಪುಟಿಯಿತಂತೆ ಕವಿತೆ. ಎಂತಹ ಒಳ್ಳೆಯ ಸಾಲುಗಳು ನೋಡಿ, ಕವಿಯ ಕವಿತ್ವ ಎಷ್ಟು ಚೆಂದ ಇರುತ್ತೆ ಅಂತ ಇದು ಉದಾಹರಣೆಯಾಗಿ ಹೇಳುತ್ತೆ. ಇನ್ನು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತಂತೆ ದೇಹದಲ್ಲಿ ಹಲಸಿನಕಾಯಿ ಮತ್ತು ಹಣ್ಣಿನ ಸೇವನೆ ಮಾಡೋದ್ರಿಂದ. ಇದು ಪೋಷಕಾಂಶಗಳ ಆಗರ, ಸಮೃದ್ಧವಾಗಿರುತ್ತೆ ಪೋಷಕಾಂಶಗಳು ಅಂತ ತಿಳಿಸಿದೆ. ಇದರಲ್ಲಿ ಕ್ಯಾಲ್ಸಿಯಂ, ಸಿಯಾಸಿನ್, ಪೊಟ್ಯಾಷಿಯಂ, ಕಬ್ಬಿಣ, ಫೋಲಿಕ್, ಹಾಗೆಯೇ ಫೋಲಿಕ್ ಆಮ್ಲ, ಮೆಗ್ನೀಷಿಯಂ ಮತ್ತು ವಿಟಮಿನ್ ಎ, ವಿಟಮಿನ್ ಸಿ, B6 ಮತ್ತು ಥಯಾಮಿನ್, ರೈಬೋಫ್ಲಾವಿನ್, ಹಾಗೆಯೇ ಇನ್ನಿತರ ಪೋಷಕಾಂಶಗಳು ಹೆಚ್ಚಾಗಿ ಹಲಸಿನ ಹಣ್ಣಲ್ಲಿ ಇರತ್ತಂತೆ. ಇನ್ನು ಇದರ ಫೈಬರ್ ಸಹ, ಅಂದರೆ ಫೈಬರ್ ಅಂಶ ಸಹ ಸಮೃದ್ಧವಾಗಿ ಇರೋದ್ರಿಂದ ಹಣ್ಣಿನಲ್ಲಿರುವ ಕ್ಯಾಲೋರಿಗಳು ಕೂಡ ತುಂಬ ಕಡಿಮೆ ಇರುತ್ತೆ ಅಂತ ಹೇಳ್ತಾರೆ. ಇದು ಕಡಿಮೆ ಗ್ಲೈಸಮಿಕ್ ಸೂಚಿಯನ್ನು ಸಹ ಹೊಂದಿದೆ ಅಂತ ಹೇಳಲಾಗತ್ತೆ. ಹಾಗಾಗಿ ಎಲ್ಲರೂ ಸೇವಿಸಬಹುದು, ಆದರೆ ಈ ಹಿಂದೆ ತಿಳಿಸಿದ ಹಾಗೆ ಒಂದು ಸಣ್ಣ ಲಿಮಿಟನ್ನು, ಗಡಿಯನ್ನು ನಾವೇ ಇಟ್ಕೋಬೇಕಾಗತ್ತೆ. ಜೊತೆಗೆ ವಿಟಮಿನ್ ಎ, ಸಿ, ಬಿ ಜೀವಸತ್ವಗಳು ಎಲ್ಲವೂ ಮ್ಯಾಂಗನೀಸ್ ಹೆಚ್ಚಾಗಿ

ರಂಜಕ ಇನ್ನಿತರೆ ಪೋಷಕಾಂಶಗಳು ಇರೋದ್ರಿಂದ ತೂಕವನ್ನು ಇಳಿಸ್ಲಿಕ್ಕೂ ಸಹ ಹಲಸಿನ ಹಣ್ಣಿನ ಸೇವನೆ ಸಹಕಾರಿಯಾಗತ್ತಂತೆ. ಹಾಗಾಗಿ ದೀರ್ಘಕಾಲದವರೆಗೆ ಹೊಟ್ಟೆ ತುಂಬಿದ ಅನುಭವವನ್ನು ಹಲಸಿನ ಹಣ್ಣನ್ನು ಸೇವಿಸೋದ್ರಿಂದ ಅದು ನೀಡುತ್ತಂತೆ. ಜೀರ್ಣಾಂಗ ವ್ಯವಸ್ಥೆಯನ್ನು ಸುಭದ್ರಗೊಳಿಸುತ್ತೆ, ಅದು ಸರಿಯಾಗಿ ಇರುವ ರೀತಿ ನೋಡಿಕೊಳ್ಳುತ್ತೆ. ಹಾಗಾಗಿ ಈ ಹಣ್ಣನ್ನು ಯಾವುದೇ ಸಮಯದಲ್ಲಿ ಸೇವಿಸಬಹುದು ಅಂತ ಹೇಳಲಾಗತ್ತೆ. ಅದರ ನೈಸರ್ಗಿಕ ರೂಪದಲ್ಲಿ ಸೇವಿಸುವುದು ಬಹಳ ಉತ್ತಮ, ಒಳ್ಳೆಯದು ಅಂತ ಹಲವರ ಮಾತು. ಹಾಗಾಗಿ ಈ ಸಮಯದಲ್ಲಿ ಸಿಕ್ಕಾಗ ಖಂಡಿತ ಸೇವಿಸಿ. ಜೊತೆಗೆ ನಿಮ್ಮ ಮನೆ ಹತ್ರ ಅಥವಾ ನಿಮ್ಮಲ್ಲಿಗೆ ಯಾವುದಾದ್ರೂ ಒಂದು ಒಳ್ಳೆಯ ತಳಿ ಇದ್ದರೆ, ನಿಮ್ಮ ಮನೆಯಲ್ಲೇ ಇದ್ದರೆ ಅದನ್ನು ಈಗಾಗಲೇ ಹಂಚ್ತಾ ಇರ್ತೀರಿ, ಸಾಕಷ್ಟು ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ನೀಡ್ತಾ ಇರ್ತೀರಿ, ಹೊಸಬರಿಗೂ ಅದರ ಪರಿಚಯವನ್ನು ಮಾಡಿಕೊಡಿ, ಅದರ ಸ್ವಾದವನ್ನು ಆಸ್ವಾದಿಸಲು ಒಂದು ಅವಕಾಶ ಮಾಡಿಕೊಡಿ. ನಿಜವಾಗ್ಲೂ ಖುಷಿಯಾಗುತ್ತೆ, ಹಂಚಿ ತಿಂದಾಗ ಯಾವುದೇ ಆಹಾರ ಆಗಲಿ ಅದು ಖುಷಿಯನ್ನು ನೀಡುತ್ತೆ. ಇನ್ನು ಹಲಸಿನ ಹಣ್ಣಿನ ಪಾಯಸದ ಬಗ್ಗೆ ತಿಳಿಸಿದ್ದೆ, ಹಲ್ವಾ ಸಹ ತಯಾರಾಗತ್ತಂತೆ. ಅದನ್ನು ಒಂದು ತಟ್ಟೆಗೆ ಸ್ವಲ್ಪ ತುಪ್ಪವನ್ನು ಸವರಿ, ಸ್ವಲ್ಪ ಬೆಲ್ಲವನ್ನು ಪಾಕ ಬರೆಸಿದ ನಂತರ ಹಲಸಿನ ಹಣ್ಣನ್ನು ಹಾಕಿ ಮತ್ತು ಏಲಕ್ಕಿ ಎಲ್ಲ ಬಗೆಯ ನಿಮ್ಗೆ ಯಾವ ಡ್ರೈ ಫ್ರೂಟ್ ಇಷ್ಟನೋ ಅದೆಲ್ಲವನ್ನು ಹಾಕಿದರೆ ಆ ತಟ್ಟೆಗೆ ಮತ್ತೆ ಸವರಿ ಸ್ವಲ್ಪ ಗಟ್ಟಿಯಾಗುವವರೆಗೂ ಕಾಯ್ದು ತುಂಡನ್ನು ಮಾಡಿದರೆ ಒಳ್ಳೆಯ ಹಲ್ವಾ ಸಿಗತ್ತೆ ಅಂತ ನಮ್ಮ ಗೆಳೆಯರೊಬ್ಬರು ಸಂದೇಶವನ್ನು ಕಳಿಸಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಮಾತಾಡೋಣ ಕಾರ್ಯಕ್ರಮದ ಮುಂದಿನ ಹಂತದಲ್ಲಿ. ಸಮಯ ಹೇಳ್ತಾ ಇದೆ 6:40. ಇನ್ನು ಕೆಲವೇ ಕ್ಷಣಗಳಲ್ಲಿ ಪ್ರದೇಶ ಸಮಾಚಾರ.

0: ಆಕಾಶವಾಣಿ ಪ್ರದೇಶ ಸಮಾಚಾರ. ಓದುತ್ತಿರುವವರು ಬಿಎ ಅಜರುದ್ದೀನ್. ಮುಖ್ಯಾಂಶಗಳು: ದುಬಾರೆಯಲ್ಲಿ ಸಾಕಾನೆಗಳ ಕಾದಾಟದ ವೇಳೆ ಮಹಿಳೆ ಸಾವು, ವನ್ಯಜೀವಿಗಳಿಂದ ನಿರ್ದಿಷ್ಟ ಅಂತರ ಕಾಯ್ದುಕೊಳ್ಳುವಂತೆ ಸಚಿವ ಈಶ್ವರ್ ಖಂಡ್ರೆ ಆದೇಶ. ತುಮಕೂರಿನಲ್ಲಿ ನಾಳೆ ಸರ್ಕಾರದ ಸಾಧನಾ ಸಮಾವೇಶ, 1,52,000 ಫಲಾನುಭವಿಗಳಿಗೆ ಹಕ್ಕುಪತ್ರ ವಿತರಣೆ. 4,500 ಕೋಟಿ ರೂಪಾಯಿ ವಂಚನೆ ಪ್ರಕರಣ, ಆರೋಪಿ ಶಿವಾನಂದ ನೀಲಣ್ಣವರ್ 10 ದಿನ ಸಿಐಡಿ ವಶಕ್ಕೆ. ಕೋಲಾರದಲ್ಲಿ ಕೃಷಿ ಹೊಂಡಗಳಿಗೆ ತಂತಿ ಬೇಲಿ ಅಳವಡಿಸುವಂತೆ ಜಿಲ್ಲಾಧಿಕಾರಿ ಎಂಆರ್ ರವಿ ಆದೇಶ. ಬೆಂಗಳೂರಿನಲ್ಲಿ ಸುರಿದ ಮಳೆಗೆ ಜನಜೀವನ ಅಸ್ತವ್ಯಸ್ತ, ರಾಜ್ಯದ ವಿವಿಧೆಡೆ ಇಂದು ಗುಡುಗು ಸಹಿತ ಮಳೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಕೊಡಗು ಜಿಲ್ಲೆಯ ದುಬಾರೆ ಸಾಕಾನೆ ಶಿಬಿರದಲ್ಲಿ 2 ಆನೆಗಳ ನಡುವಿನ ಕಾದಾಟದ ವೇಳೆ ಚೆನ್ನೈ ಮೂಲದ ಪ್ರವಾಸಿ ಮಹಿಳೆ ಸಾವನ್ನಪ್ಪಿದ್ದಾರೆ. ದುಬಾರೆಯಲ್ಲಿ ಸಾಕಾನೆಗಳಿಗೆ ಸ್ನಾನ ಮಾಡಿಸುವ ಸಂದರ್ಭದಲ್ಲಿ 2 ಆನೆಗಳ ನಡುವೆ ಏಕಾಏಕಿ ಕಾದಾಟ ನಡೆದಿದೆ. ಈ ವೇಳೆ ಆನೆಯೊಂದರ ಕೆಳಗಡೆ ಬಿದ್ದು ಗಂಭೀರ ಗಾಯಗೊಂಡಿದ್ದ ಪ್ರವಾಸಿ ಮಹಿಳೆ ಜುನೆಸ್ವಿ ಕುಶಾಲನಗರದ ಖಾಸಗಿ ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿದ್ದಾರೆ. ಘಟನೆ ಸಂಭವಿಸಿದ ಸಂದರ್ಭದಲ್ಲಿ 100 ಪ್ರವಾಸಿಗರಿದ್ದರು. ಈ ವೇಳೆ ಆನೆಗಳ ಕಾದಾಟ ನೋಡಿ ಬಹುತೇಕ ಪ್ರವಾಸಿಗರು ಓಡುವ ಮೂಲಕ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಘಟನೆ ಕುರಿತಂತೆ ಪ್ರತಿಕ್ರಿಯಿಸಿರುವ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಪ್ರವಾಸಿಗರು ವನ್ಯಜೀವಿಗಳಿಂದ ನಿರ್ದಿಷ್ಟ ಅಂತರ ಕಾಯ್ದುಕೊಳ್ಳುವಂತೆ ಸೂಚಿಸಿದ್ದಾರೆ. ಕಂದಾಯ ಇಲಾಖೆಯಲ್ಲಿ ತುಮಕೂರು ಜಿಲ್ಲೆ ಉತ್ತಮ ಸಾಧನೆ ಮಾಡುವ ಮೂಲಕ ಗಿನ್ನೆಸ್ ರೆಕಾರ್ಡ್ಗೆ ಸೇರ್ಪಡೆಯಾಗಿದೆ. ಮಜರೆ ಗ್ರಾಮಗಳನ್ನು ಕಂದಾಯ ಗ್ರಾಮಗಳನ್ನಾಗಿ ಪರಿವರ್ತಿಸಿ 1,52,000 ಫಲಾನುಭವಿಗಳಿಗೆ ಹಕ್ಕುಪತ್ರ ನೀಡಲಾಗುವುದು ಎಂದು ಗೃಹ ಸಚಿವ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ತುಮಕೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಗಿನ್ನೆಸ್ ರೆಕಾರ್ಡ್ನ ಪದಾಧಿಕಾರಿಗಳು ನಾಳೆ ನಡೆಯಲಿರುವ ಕಾರ್ಯಕ್ರಮದಲ್ಲಿ ಪ್ರಮಾಣ ಪತ್ರವನ್ನು ನೀಡಲಿದ್ದಾರೆ ಎಂದು ಹೇಳಿದ್ದಾರೆ. ನಾಳೆ ನಡೆಯಲಿರುವ ಸರ್ಕಾರದ ಸಾಧನಾ ಸಮಾವೇಶ ಕಾರ್ಯಕ್ರಮದಲ್ಲಿ 2,00,000 ಅಧಿಕ ಮಂದಿ ಭಾಗವಹಿಸುವ ನಿರೀಕ್ಷೆ ಇದೆ ಎಂದು ತಿಳಿಸಿದ್ದಾರೆ. 4,500 ಕೋಟಿ ರೂಪಾಯಿ ವಂಚನೆ ಆರೋಪ ಪ್ರಕರಣ ಸಂಬಂಧ ಬೆಳಗಾವಿಯ ಶಿವಂ ಅಸೋಸಿಯೇಟ್ಸ್ ಮಾಲೀಕ ಶಿವಾನಂದ ನೀಲಣ್ಣವರನ್ನು 10 ದಿನಗಳ ಕಾಲ ಸಿಐಡಿ ಕಸ್ಟಡಿಗೆ ನೀಡಿ ಬೆಳಗಾವಿಯ 2ನೇ ಹೆಚ್ಚುವರಿ ಸೆಷನ್ಸ್ ನ್ಯಾಯಾಲಯ ಆದೇಶಿಸಿದೆ. ಬೆಂಗಳೂರಿನ ಕಚೇರಿಗೆ ಆರೋಪಿಯನ್ನು ಕರೆತರಲಾಗಿದ್ದು ವಿಚಾರಣೆ ನಡೆಸಲು ನಿರ್ಧರಿಸಲಾಗಿದೆ. ಶಿವಾನಂದ ನೀಲಣ್ಣನವರ್ ಬಳಿ 35,000 ಮಂದಿ ಹೂಡಿಕೆ ಮಾಡಿದ್ದು 1,000 ಕೋಟಿಗೂ ಅಧಿಕ ಹಣದ ವ್ಯವಹಾರ ನಡೆದಿದೆ. ಹೀಗಾಗಿ 10 ದಿನ ಕಸ್ಟಡಿಗೆ ನೀಡುವಂತೆ ಸಿಐಡಿ ಅಧಿಕಾರಿಗಳು ನ್ಯಾಯಾಲಯಕ್ಕೆ ಮನವಿ ಮಾಡಿದ್ದರು. ಸಿಐಡಿ ವಕೀಲರ ಮನವಿ ಮೇರೆಗೆ ಆರೋಪಿಯನ್ನು ವಶಕ್ಕೆ ನೀಡಿ 2ನೇ ಹೆಚ್ಚುವರಿ ಸೆಷನ್ಸ್ ಕೋರ್ಟ್ ನ್ಯಾಯಾಧೀಶರಾದ ಗಂಗಾಧರ ಅವರು ಆದೇಶ ನೀಡಿದ್ದಾರೆ. ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕು ಟೇಕಲ್ ವ್ಯಾಪ್ತಿಯ ಕೊಂಡಶೆಟ್ಟಿಹಳ್ಳಿ ಗ್ರಾಮದಲ್ಲಿ ಈಜಲು ಹೋದ ತಂದೆ ಹಾಗೂ 2 ಮಕ್ಕಳು ಸಾವನ್ನಪ್ಪಿದ್ದಾರೆ. ಸ್ಥಳಕ್ಕೆ ಮಾಸ್ತಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಕೃಷಿ ಹೊಂಡ ದುರಂತ ಸಂಭವಿಸಿದ ಗ್ರಾಮಕ್ಕೆ ಜಿಲ್ಲಾಧಿಕಾರಿ ಡಾ ಎಂಆರ್ ರವಿ ಭೇಟಿ ನೀಡಿ ಮೃತರ ಕುಟುಂಬಕ್ಕೆ ಸಾಂತ್ವನ ಹೇಳಿ ಪರಿಹಾರ ಘೋಷಣೆ ಮಾಡಿದ್ದಾರೆ. ಜಿಲ್ಲೆಯ ಎಲ್ಲ ಅಸುರಕ್ಷಿತ ಕೃಷಿ ಹೊಂಡಗಳಿಗೆ ಮುಂದಿನ 7 ದಿನಗಳ ಒಳಗಾಗಿ ಕಡ್ಡಾಯವಾಗಿ ತಂತಿ ಬೇಲಿ ಅಳವಡಿಸಬೇಕು, ಇಲ್ಲವಾದಲ್ಲಿ ಅಂತಹ ಹೊಂಡಗಳನ್ನು ಮುಚ್ಚಲು ಈಗಾಗಲೇ ಆದೇಶಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ತಿಳಿಸಿದ್ದಾರೆ. ಹೊಂಡಗಳ ಬಳಿ ಕೇವಲ ಎಚ್ಚರಿಕೆ ಫಲಕ ಮಾತ್ರವಲ್ಲದೆ ಆ ಹೊಂಡದ ಆಳ ಮತ್ತು ಅಗಲದ ನಿಖರ ಮಾಹಿತಿಯನ್ನು ಹೊಂದಿರುವ ಫಲಕಗಳನ್ನು ಅಳವಡಿಸಬೇಕು. ಇದರಿಂದ ನೀರಿನ ಆಳದ ಅರಿವಿಲ್ಲದೆ ಹೊಂಡಕ್ಕೆ ಇಳಿಯುವುದನ್ನು ತಪ್ಪಿಸಬಹುದು ಎಂದು ಸಲಹೆ ನೀಡಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಸಂವಿಧಾನದ 129ನೇ ತಿದ್ದುಪಡಿ ಮಸೂದೆ, 2024 ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಕಾನೂನು ತಿದ್ದುಪಡಿ ಮಸೂದೆ 2024 ಕುರಿತ ಜಂಟಿ ಸಂಸದೀಯ ಅಧ್ಯಯನ ಸಮಿತಿಯು ಇಂದು ಬೆಂಗಳೂರಿನಲ್ಲಿ ಒಂದು ರಾಷ್ಟ್ರ ಒಂದು ಚುನಾವಣೆ ಕುರಿತು ಸಂವಾದ ಏರ್ಪಡಿಸಿತ್ತು. ಸಮಿತಿ ಅಧ್ಯಕ್ಷರಾದ ಪಿಪಿ ಚೌಧರಿ, ಪದ್ಮ ಪ್ರಶಸ್ತಿ ಪುರಸ್ಕೃತರು ಹಾಗೂ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಸಂವಾದ ನಡೆಸಿ ಒಂದು ರಾಷ್ಟ್ರ ಒಂದು ಚುನಾವಣೆ ಕುರಿತು ಅಭಿಪ್ರಾಯ ಸಂಗ್ರಹಿಸಿದರು. ಸಂವಾದದಲ್ಲಿ ಮಾತನಾಡಿದ ಸಮಿತಿ ಅಧ್ಯಕ್ಷರಾದ ಪಿಪಿ ಚೌಧರಿ, ಕಾರ್ಮಿಕರು, ವಲಸಿಗರು ಸೇರಿದಂತೆ ದೇಶಾದ್ಯಂತ ಎಲ್ಲರಿಗೂ ಮತದಾನದ ಅವಕಾಶ ದೊರೆಯಬೇಕು ಎನ್ನುವುದು ಈ ಸಮಿತಿಯ ಉದ್ದೇಶ. ಹಾಗಾಗಿ ಚುನಾವಣೆಯನ್ನು ಒಮ್ಮೆ ಹಲವು ಹಂತಗಳಲ್ಲಿ ನಡೆಸಿದಾಗ ಎಲ್ಲರಿಗೂ ಪ್ರಜಾಪ್ರಭುತ್ವದ ಹಬ್ಬದಲ್ಲಿ ಪಾಲ್ಗೊಳ್ಳಲು ಸಾಧ್ಯವಾಗಲಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಬೆಂಗಳೂರು ಆಕಾಶವಾಣಿ ಕೇಂದ್ರದಲ್ಲಿ ಇಂದಿನಿಂದ ಇದೇ 22ರವರೆಗೆ ನವದೆಹಲಿಯ ನ್ಯಾಷನಲ್ ಬ್ರಾಡ್ಕಾಸ್ಟಿಂಗ್ ಅಂಡ್ ಮಲ್ಟಿಮೀಡಿಯಾ ಸಂಸ್ಥೆ 5 ದಿನಗಳ ನೌಟೆಲ್ ಟ್ರಾನ್ಸ್ಮೀಟರ್ ಕುರಿತ ಕಾರ್ಯಾಗಾರ ಹಮ್ಮಿಕೊಂಡಿದೆ. ಕಾರ್ಯಕ್ರಮವನ್ನು ಭುವನೇಶ್ವರದ ಪ್ರಾದೇಶಿಕ ಬ್ರಾಡ್ಕಾಸ್ಟಿಂಗ್ ಅಂಡ್ ಮಲ್ಟಿಮೀಡಿಯಾ ಸಂಸ್ಥೆಯ ಉಪ ಮಹಾನಿರ್ದೇಶಕರಾದ ವಿಎಂ ರತ್ನಪ್ರಸಾದ್ ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ ಬೆಂಗಳೂರು ಆಕಾಶವಾಣಿ ಕೇಂದ್ರದ ಉಪ ಮಹಾನಿರ್ದೇಶಕರಾದ ಸಂಜೀವ್ ಕೆಪಿ ಉಪಸ್ಥಿತರಿದ್ದರು. ಕಾರ್ಯಾಗಾರದಲ್ಲಿ ವಿವಿಧ ರಾಜ್ಯಗಳ ಆಕಾಶವಾಣಿ ಕೇಂದ್ರಗಳ ತಂತ್ರಜ್ಞರು ಮತ್ತು ಸಿಬ್ಬಂದಿ ಭಾಗವಹಿಸಿದ್ದಾರೆ. ನೌಟೆಲ್ ಟ್ರಾನ್ಸ್ಮೀಟರ್ ಕಾರ್ಯಾಚರಣೆ ಹಾಗೂ ನಿರ್ವಹಣೆ ಕುರಿತಂತೆ ತಾಂತ್ರಿಕ ತರಬೇತಿ ನೀಡುವುದು ಈ ಕಾರ್ಯಾಗಾರದ ಪ್ರಮುಖ ಉದ್ದೇಶವಾಗಿದೆ. ಬೆಂಗಳೂರಿನ ವಿವಿಧೆಡೆ ಗುಡುಗು ಗಾಳಿ ಸಹಿತ ಧಾರಾಕಾರ ಮಳೆಯಾಗಿದೆ. ವಿಧಾನಸೌಧ, ನಾಗರಭಾವಿ, ಬಸವೇಶ್ವರ ನಗರ, ಬಸವನಗುಡಿ, ಗಿರಿನಗರ ಸೇರಿದಂತೆ ಹಲವೆಡೆ ಭಾರೀ ಮಳೆ ಸುರಿದಿದೆ. ಮುನ್ನೆಚ್ಚರಿಕಾ ಕ್ರಮವಾಗಿ ಕೆಲವು ಅಂಡರ್ಪಾಸ್ಗಳಲ್ಲಿ ವಾಹನ ಸಂಚಾರ ನಿರ್ಬಂಧಿಸಲಾಗಿದ್ದು ವಾಹನ ಸವಾರರು ಪರದಾಡುವಂತಾಗಿತ್ತು. ಬೆಂಗಳೂರು ಮಾತ್ರವಲ್ಲದೆ ರಾಜ್ಯದ ಹಲವೆಡೆ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಕರಾವಳಿ, ಉತ್ತರ ಒಳನಾಡು ಹಾಗೂ ದಕ್ಷಿಣ ಒಳನಾಡಿನ ಕೆಲ ಭಾಗಗಳಲ್ಲಿ ಮಳೆಯಾಗಲಿದ್ದು ಗಾಳಿ, ಗುಡುಗು, ಸಿಡಿಲು ಸಹಿತ ಮಳೆ ಸುರಿಯಲಿದೆ ಎಂದು ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆ ನೀಡಿದೆ. ಬಿಸಿಲಿನಿಂದ ತತ್ತರಿಸಿದ್ದ ಚಾಮರಾಜನಗರ ಜಿಲ್ಲೆಯ ಚಾಮರಾಜನಗರ, ಗುಂಡ್ಲುಪೇಟೆ ಹಾಗೂ ಹನೂರು ಭಾಗದಲ್ಲಿ 1 ತಾಸಿಗೂ ಅಧಿಕ ಕಾಲ ಜೋರು ಮಳೆಯಾಗಿದೆ. ಗುಂಡ್ಲುಪೇಟೆ ತಾಲೂಕಿನಲ್ಲೂ ಉತ್ತಮ ಮಳೆಯಾಗಿದ್ದು ಹಿಮವತ್ ಗೋಪಾಲಸ್ವಾಮಿ ಬೆಟ್ಟದ ತಪ್ಪಲು, ಭೀಮನಬೀಡು, ದೇವರಹಳ್ಳಿ, ಗೋಪಾಲಪುರ, ಬಮ್ಮಲಾಪುರ, ಬಾಚಹಳ್ಳಿ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ವರುಣನ ಸಿಂಚನವಾಗಿದೆ. ಬಂಡೀಪುರ, ಕಾಡಂಚಿನ ಗ್ರಾಮಗಳಾದ ಹೊನ್ನೇಗೌಡನಹಳ್ಳಿ, ಗೋಪಾಲಪುರ, ದೇವರಹಳ್ಳಿ, ಹೊಂಗಹಳ್ಳಿ, ಬರಗಿ ಸೇರಿದಂತೆ ವಿವಿಧ ಗ್ರಾಮಗಳಲ್ಲಿ ಈರುಳ್ಳಿ, ಬೆಳ್ಳುಳ್ಳಿ, ಟೊಮ್ಯಾಟೊ, ಬೀನ್ಸ್, ಸೂರ್ಯಕಾಂತಿ, ಹಲಸಂದೆ ಸೇರಿದಂತೆ ವಿವಿಧ ಫಸಲುಗಳಿದ್ದ ಜಮೀನಿಗೆ ನೀರು ನುಗ್ಗಿ ಬೆಳೆಗಳು ಕೊಚ್ಚಿ ಹೋಗಿದ್ದು ರೈತರಿಗೆ ಅಪಾರ ನಷ್ಟವಾಗಿದೆ. ಬಿಜೆಪಿ ಮತ್ತು ಜೆಡಿಎಸ್ ನಡುವೆ ಯಾವುದೇ ಬಿರುಕು ಇಲ್ಲ ಎಂದು ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡರು ತಿಳಿಸಿದ್ದಾರೆ. ತಮ್ಮ 94ನೇ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಎರಡೂ ಪಕ್ಷಗಳ ನಡುವೆ ಪಾಲುದಾರಿಕೆ ದೃಢವಾಗಿ ಮುಂದುವರಿಯಲಿದೆ ಎಂದು ಹೇಳಿದ್ದಾರೆ. ಜೆಡಿಎಸ್ ಕಾರ್ಯಕರ್ತರು ಶಿಸ್ತುಬದ್ಧರಾಗಿ ಪಕ್ಷಕ್ಕೆ ಬದ್ಧರಾಗಿರುವಂತೆ ಕರೆ ನೀಡಿದ್ದಾರೆ. ವಿಜಯನಗರ ಜಿಲ್ಲೆಯ ಎಲ್ಲಾ ಸರ್ಕಾರಿ ಆಸ್ಪತ್ರೆಗಳು ಹಾಗೂ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ನಾಯಿ ಕಡಿತ ಮತ್ತು ಹಾವು ಕಡಿತ ನಿರೋಧಕ ಲಸಿಕೆಗಳು ಕಡ್ಡಾಯವಾಗಿ ಲಭ್ಯವಿರಬೇಕು ಎಂದು ಜಿಲ್ಲಾಧಿಕಾರಿ ಕವಿತಾ ಎಸ್ ಮನ್ನಿಕೇರಿ ಸೂಚನೆ ನೀಡಿದ್ದಾರೆ. ಅಂತರ ಇಲಾಖೆ ಸಮನ್ವಯ ಸಮಿತಿ ಸಭೆಯಲ್ಲಿ ಮಾತನಾಡಿದ ಅವರು, ಯಾವುದೇ ಕೇಂದ್ರದಲ್ಲಿ

0: ವೈದ್ಯಕೀಯ ಕೊರತೆಯಾಗಿ ಚಿಕಿತ್ಸೆ ವಿಳಂಬವಾದರೆ ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧ ಕಟ್ಟುನಿಟ್ಟಿನ ಶಿಸ್ತು ಕ್ರಮ ಕೈಗೊಳ್ಳಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ. ಪರಿಶಿಷ್ಟ ಜಾತಿಗೆ ಶೇಕಡ 17 ಹಾಗೂ ಪರಿಶಿಷ್ಟ ಪಂಗಡಕ್ಕೆ ಶೇಕಡ 7 ಮೀಸಲಾತಿ ಬಿಕ್ಕಟ್ಟನ್ನು ಶೀಘ್ರವೇ ಪರಿಹರಿಸಿ ಎಂದು ಮಾಜಿ ಸಂಸದ ವಿಎಸ್ ಉಗ್ರಪ್ಪ ಒತ್ತಾಯಿಸಿದ್ದಾರೆ. ಚಾಮರಾಜನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯದ ಪರಿಶಿಷ್ಟರ ಮತ್ತು ಒಬಿಸಿ ಮೀಸಲಾತಿಯನ್ನು ಶೇಕಡ 56 ಊರ್ಜಿತಗೊಳಿಸಲು ಕೇಂದ್ರ ಸರ್ಕಾರ 9 ಪರಿಚ್ಛೇದಕ್ಕೆ ಸೇರಿಸುವಂತೆ ಎಲ್ಲಾ ಪಕ್ಷಗಳ ನಾಯಕರು ಒತ್ತಡ ಹೇರುವಂತೆ ಆಗ್ರಹಿಸಿದ್ದಾರೆ. ಇನ್ನು ಸಂಕ್ಷಿಪ್ತ ಸುದ್ದಿಗಳು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರದಲ್ಲಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಪೆಟ್ರೋಲ್, ಡೀಸೆಲ್, ತೈಲ ಬೆಲೆ ಏರಿಕೆ ಖಂಡಿಸಿ ಹಾಗೂ ನೀಟ್ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಹಿನ್ನೆಲೆಯಲ್ಲಿ ಕೇಂದ್ರ ಶಿಕ್ಷಣ ಸಚಿವರ ರಾಜೀನಾಮೆಗೆ ಒತ್ತಾಯಿಸಿ ಪ್ರತಿಭಟನೆ ನಡೆಸಿದರು. ಗದಗ ಜಿಲ್ಲೆಯಲ್ಲಿ ಬೆಳೆಯುವ ದ್ವಿದಳ ಧಾನ್ಯಗಳಲ್ಲಿ ಮೌಲ್ಯವರ್ಧನೆ ಉತ್ತೇಜಿಸಲು ಹಾಗೂ ರೈತರ ಆದಾಯ ಹೆಚ್ಚಿಸುವ ಉದ್ದೇಶದಿಂದ ಅರ್ಹ ಫಲಾನುಭವಿಗಳಿಂದ ದ್ವಿದಳ ಧಾನ್ಯ ಸಂಸ್ಕರಣಾ ಘಟಕಗಳ ಸ್ಥಾಪನೆಗೆ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಅರ್ಜಿ ಸಲ್ಲಿಸಲು ಜೂನ್ 15 ಕೊನೆಯ ದಿನವಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದುಬಾರೆಯಲ್ಲಿ ಸಾಕಾನೆಗಳ ಕಾದಾಟದ ವೇಳೆ ಮಹಿಳೆ ಸಾವು, ವನ್ಯಜೀವಿಗಳಿಂದ ನಿರ್ದಿಷ್ಟ ಅಂತರ ಕಾಯ್ದುಕೊಳ್ಳುವಂತೆ ಸಚಿವ ಈಶ್ವರ್ ಖಂಡ್ರೆ ಆದೇಶ. ತುಮಕೂರಿನಲ್ಲಿ ನಾಳೆ ಸರ್ಕಾರದ ಸಾಧನಾ ಸಮಾವೇಶ, 1,52,000 ಫಲಾನುಭವಿಗಳಿಗೆ ಹಕ್ಕುಪತ್ರ ವಿತರಣೆ. 4,500 ಕೋಟಿ ರೂಪಾಯಿ ವಂಚನೆ ಪ್ರಕರಣ, ಆರೋಪಿ ಶಿವಾನಂದ ನೀಲಣ್ಣವರ್ 10 ಸಿಐಡಿ ವಶಕ್ಕೆ. ಕೋಲಾರದಲ್ಲಿ ಕೃಷಿ ಹೊಂಡಗಳಿಗೆ ತಂತಿ ಬೇಲಿ ಅಳವಡಿಸುವಂತೆ ಜಿಲ್ಲಾಧಿಕಾರಿ ಎಂಆರ್ ರವಿ ಆದೇಶ. ಬೆಂಗಳೂರಿನಲ್ಲಿ ಸುರಿದ ಮಳೆಗೆ ಜನಜೀವನ ಅಸ್ತವ್ಯಸ್ತ, ರಾಜ್ಯದ ವಿವಿಧೆಡೆ ಇಂದು ಗುಡುಗು ಸಹಿತ ಮಳೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ರಾತ್ರಿ 7:35.
1: ಇದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ಸೇಫ್ ಡ್ರೈವ್ ಗಾನ ಭಜಾನ ಕಾರ್ಯಕ್ರಮ ನೀವು ಕೇಳ್ತಾ ಇದ್ದೀರಾ. ಇವತ್ತಿನ ಗಾನ ಭಜಾನ ಕಾರ್ಯಕ್ರಮದಲ್ಲಿ ಜನರು ಅತ್ಯಂತ ಇಷ್ಟಪಟ್ಟು ತಿನ್ನುವಂತಹ, ಅದರಲ್ಲೂ ಈ ಸಮಯದಲ್ಲಿ ಹೆಚ್ಚಾಗಿ ಸಿಗುವಂತಹ ಹಲಸಿನ ಹಣ್ಣು ಒಂದು ಮಾಯೆ, ಈ ವಿಷಯವಾಗಿ ಮಾತನಾಡ್ತಾ ಇದ್ವಿ. ಅನೇಕರ ಸಂದೇಶಗಳು ನಮ್ಮಲ್ಲಿಗೆ ಹರಿದು ಬಂದಿದೆ. ಯಾರೆಲ್ಲ ಏನೆಲ್ಲ ಹೇಳ್ತಾ ಇದ್ದಾರೆ ಅಂತ ನೋಡೋದಾದರೆ, ಅವರ ಇಷ್ಟದ ಹಣ್ಣು ಯಾವುದು ಅಂತ ಹೇಳ್ತಾ ಅದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನೀಡ್ತಾ ಇದ್ದಾರೆ. ಮಾಧವನ್ ಜಯಲಕ್ಷ್ಮಿ ಅವರ ಸಂದೇಶ ಹರಿದು ಬಂದಿದೆ. ಹಾಗೆಯೇ ಇವತ್ತಿನ ಕಾರ್ಯಕ್ರಮ ಇಷ್ಟ ಆಯಿತು ಅಂತ ಕೊಪ್ಪಳ ಜಿಲ್ಲೆ ಕುಷ್ಟಗಿ ತಾಲೂಕು ಚಳಗೇರಿ ಇಲ್ಲಿಂದ ಮಲ್ಲಪ್ಪ ಶೆಟ್ರು ಇವರು ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಹಣ್ಣಿನ ಬಗ್ಗೆ ಮಾಹಿತಿ ಇಷ್ಟ ಆಯಿತು ಅಂತ ಹೇಳ್ತಾ ಇದ್ದಾರೆ. ನನಗೆ ಕೆಂಪು ಹಲಸು ಅಂದರೆ ತುಂಬ ಇಷ್ಟ. ನಮ್ಮ ಹಳ್ಳಿಯಲ್ಲಿ ಈ ಹಲಸು ಇತ್ತಲಿನಲ್ಲಿ ಇದ್ದ ಮರದ ನೆನಪಾಗತ್ತೆ ಅಂತ ಲೀಲಾ ಅವರು ಬೇಗೂರಿನಿಂದ ನಮಗೆ ಮೆಸೇಜ್ ಮಾಡಿದ್ದಾರೆ. ಹಾಗೆಯೇ ಮಂಡಿಕಲ್ ಕೃಪಾ ಉಮೇಶ್ ಅವರು, ನಮಸ್ಕಾರ, ಇವತ್ತಿನ ವಿಷಯ ತುಂಬ ಇಷ್ಟ ಆಯಿತು, ಚೆನ್ನಾಗಿತ್ತು. ಹಾಗೆಯೇ ಹಲಸಿನ ಹಣ್ಣು ನನಗೆ ತುಂಬ ಇಷ್ಟ ಅಂತ ಹೇಳಿ, ಹಲಸಿನಕಾಯಿಯ ಬೀಜದ ಹುಳಿಯಂತೂ ತುಂಬ ರುಚಿಯಾಗಿರುತ್ತೆ ಅಂತ ಇವರು ಹೇಳ್ತಾ ಇದ್ದಾರೆ. ಹಾಗೆಯೇ ಕಾಡು ಮತ್ತು ನಾಡಿನ ನಲ್ಲಿ ಸಾಮಾನ್ಯವಾಗಿ ಕಂಡುಬರೋದು ನಾಟಿ ಹಲಸು, ಅದರಲ್ಲೂ ಹಳದಿ ಹಲಸು ಬಲು ಸ್ವಾದ ರುಚಿ, ದೇಹಕ್ಕೆ ತುಸು ವಾಯು, ಆದರೂ ಸಹ ಅದರ ಪರಿಮಳ ಎಲ್ಲರನ್ನ ಸೆಳೆಯುತ್ತೆ. ತುಸು ಬಿಡಿಸಲು ಅಂಟು ಅಂಟು, ಆದರೆ ಅದರ ಸ್ವಾದ ಬಲು ರುಚಿ. ಕರಡಿಗೆ ಹಲಸಿನ ಹಣ್ಣು ಅಂದರೆ ಜೇನುತುಪ್ಪ ಅಂದರೆ ಬಲು ಇಷ್ಟ ಅಂತ ಬೋಪ ವೆಂಕಟೇಶ್ ಅವರು ಮಾಹಿತಿ ಜೊತೆಗೆ ಸಂದೇಶವನ್ನು ಬೋಧನ ಹೊಸಹಳ್ಳಿಯಿಂದ ಕಳಿಸಿದ್ದಾರೆ. ಹಾಗೆಯೇ ನಮ್ಮ ಗೆಳೆಯರೊಬ್ಬರು ಬಹಳ ದೊಡ್ಡ ಸಂದೇಶವನ್ನು ಕಳಿಸಿದ್ದಾರೆ. ಈ ಹಿಂದೆ ತಿಳಿಸಿದ ಹಾಗೆ ನಿಮ್ಮ ಸಂದೇಶಗಳು ಚಿಕ್ಕದಾಗಿ ಸ್ಪಷ್ಟವಾಗಿರಲಿ ಅಂತ ಹೇಳಿದ್ದೆ. ಮಂಜುನಾಥ್ ಸ್ವಾಮಿ ಅವರು ಚಿಕ್ಕನಾಯಕನಹಳ್ಳಿ ಇಲ್ಲಿಂದ, ಕಿತ್ತಳೆ ಬಣ್ಣದ ಹಲಸಿನ ಹಣ್ಣು ತುಂಬ ಚೆನ್ನಾಗಿರುತ್ತೆ ಸರ್ ಅಂತ ಹೇಳ್ತಾ ಇದ್ದಾರೆ. ಒಮ್ಮೆ ಅದನ್ನು ತಿನ್ನಬೇಕಾಗತ್ತೆ, ತಿನ್ನೋಣ ಎಲ್ಲರೂ ಅಂತ ಹೇಳ್ತಾ, ಡಾಕ್ಟರ್ ಅನಂತಕುಮಾರ್ ಅರಸು ಅವರು, ಕಡಬ ಗುಬ್ಬಿ ತಾಲೂಕು ತುಮಕೂರು ಜಿಲ್ಲೆ, ಹಲಸಿನ ಹಣ್ಣು ಅಂದರೆ ಅದೊಂದು ರೀತಿ ಸ್ವರ್ಗ ಸರ್. ತೋಟದ ಹಲಸಿನ ಹಣ್ಣಿನ ಬಣ್ಣ, ಈ ಮರ ಹಳೆಯದು, ಹಳೆ ಕಾಲದ್ದು, ಸುಮಾರು 100-150 ಅಂತ ಹೇಳಿದ್ದಾರೆ ವರ್ಷಗಳ ಹಿಂದಿಂದಿರಬಹುದು. ರುಚಿ ಜೇನುತುಪ್ಪದ ಹಾಗಿರತ್ತೆ ಅಂತ ಇವರ ಸಂದೇಶ ಹೇಳ್ತಾ ಇದೆ. ಬಾಯಲ್ಲಿಟ್ಕೊಂಡ್ರೆ ಸ್ವರ್ಗ ನೆನಪಾಗತ್ತೆ, ಅಂದರೆ ಸ್ವರ್ಗ ಹೇಗಿರುತ್ತೆ ಅಂತ ಇಲ್ಲೇ ಗೊತ್ತಾಗತ್ತೆ ಅಂತ ಅದನ್ನು ತಿಂದವರೇ ಬಲ್ಲರು ಅಂತ ಹೇಳ್ತಾ ಇದ್ದಾರೆ ನಮ್ಮ ಗೆಳೆಯರು. ಹಲಸೂರಿನಿಂದ ರಾಜೇಶ್ ಅವರು, ನನಗೂ ಸಹ ಹಲಸಿನ ಹಣ್ಣು, ಅದರಲ್ಲೂ ಹಳದಿ ಕಲರ್ ಹಲಸು ತುಂಬ ಇಷ್ಟ ಆಗುತ್ತೆ. ಮನೆಯಲ್ಲಿ

0: ಹಲಸಿನ ಬೀಜಗಳ ಬೇಳೆ ಸಾರನ್ನು ಮಾಡಿ ತಿಂತೀವಿ ಅಂತ ಹೇಳ್ತಾ ಇದ್ದಾರೆ. ಹಾಗೆಯೇ ಹಲಸಿನ ಹಣ್ಣಿನ ಕಥೆ ತುಂಬ ಇಷ್ಟ ಆಯಿತು. ಅವರು ಸಹ ಒಂದು ಸಣ್ಣ ಒಂದು ಇನ್ಸಿಡೆಂಟ್ನ ಶೇರ್ ಮಾಡ್ಕೊಂಡಿದ್ದಾರೆ. ಟ್ರಿಪ್ಗೆ ಹೋದಾಗ ರೋಡ್ ಸೈಡಲ್ಲಿರೋ ಹಲಸಿನ ಹಣ್ಣು ತಗೊಂಡು ಮನೆಗೆ ಬಂದು ಕಟ್ ಮಾಡಿ ನೋಡಿದಾಗ ಗೊತ್ತಾಗತ್ತೆ ಅದರಲ್ಲಿ ಹಲಸಿನ ಅಂಬಲಿ ಸುಮ್ಮನೆ ತೆಗೆಯೋದು ಬಾಕ್ಸ್ಗೆ ಹಾಕ್ತೀವಿ, ಸಖತ್ ಕಾಮಿಡಿ ಇತ್ತು ಅಂತ ಗೌರಿ ಅವರು ಅವರ ಒಂದು ಅನುಭವವನ್ನು ಹಂಚ್ಕೊಂಡಿದ್ದಾರೆ ಬೆಂಗಳೂರಿನಿಂದ. ಹಾಗೆಯೇ ಮಮತಾ ನಟರಾಜ್ ಅವರು ಹನುಮಂತನಗರದಿಂದ, ನಮ್ಮನೆಯಲ್ಲಿ ಹಲಸಿನ ಹಣ್ಣಿನ ವಡೆ ತುಂಬ ಚೆನ್ನಾಗಿರುತ್ತೆ ಅಂತ. ಹೌದಾ, ವಡೆ ಮಾಡ್ತೀರಾ? ನಮ್ಮತ್ತೆ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಹಾಗೆಯೇ ಚೆನ್ನಪ್ಪ ಜೆ ಪಿ ನಗರದಿಂದ, ಹಲಸಿನ ತೊಳೆ ಅಕ್ಕಿ ಜೊತೆ ರುಬ್ಬಿ ದೋಸೆ ಮಾಡಬಹುದು ಅಂತ ಇವರು ಮಾಹಿತಿಯನ್ನು ನೀಡಿದ್ದಾರೆ. ಖಂಡಿತ ಹಲಸಿನ ಹಣ್ಣಿನ ದೋಸೆಯನ್ನು ಸವಿಯೋ ಪ್ರಯತ್ನ ನಮ್ಮ ಎಲ್ಲ ಕೇಳುಗರು ಮಾಡ್ತಾರೆ ಒಮ್ಮೆ ಆದರೂ ಅಂತ ಹೇಳೋಣ. ಹಾಗೆಯೇ ಅರಸೀಕೆರೆ ಇಲ್ಲಿಂದ ಜ್ಯೋತಿ ಸಂಗಮ್ ಅವರು, ಯಾವ್ಯಾವ ಸೀಸನಲ್ಲಿ ಯಾವ ಹಣ್ಣು ಸಿಗುತ್ತೋ ಅದನ್ನು ಹೆಚ್ಚಾಗಿ ಸೇವಿಸಬೇಕು, ಅನುಭವದ ಪ್ರಕಾರ ಬೇರೆ ಬೇರೆ ಹಣ್ಣುಗಳ ಸಮಯದಲ್ಲಿ ಹಣ್ಣುಗಳು ದೊರೆತರೆ ಅವುಗಳಲ್ಲೂ ಸತ್ವ ಇರೋದಿಲ್ಲ, ಅಂದರೆ ಬೇರೆ ಸೀಸನಲ್ಲಿ ಸಿಗೋ ಹಣ್ಣುಗಳಲ್ಲಿ ಸತ್ವ ಇರೋದಿಲ್ಲ ಅಂತ ಇವರ ಮಾಹಿತಿ ಹೇಳ್ತಾ ಇದೆ. ಹಾಗೆಯೇ ಇನ್ನಷ್ಟು ಮತ್ತಷ್ಟು ಸಂದೇಶಗಳು ಕಾರ್ಯಕ್ರಮದ ಮುಂದಿನ ಹಂತದಲ್ಲಿ ತೆಗೆದುಕೊಳ್ಳೋಣ ಅಂತ ಹೇಳ್ತಾ, ಸಮಯ 6:55 ಅಂತ ಹೇಳ್ತಾ ಇದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರು ಪ್ರಸಾರ.
1: ಕನ್ನಡ ರತ್ನ ಭಂಡಾರ. ಆತ್ಮೀಯ ಶ್ರೋತೃ ಬಾಂಧವರೇ, ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಕನ್ನಡದ ರೇಡಿಯೋ ಪ್ರವರ್ತಕರಲ್ಲಿ ಒಬ್ಬರಾದ ನಾ ಕಸ್ತೂರಿ ಅವರ ಸ್ಮರಣೆ August 14th. ಆ ಕಾಲದಲ್ಲಿ ಬಿಎ ಆನರ್ಸ್ ಮಾಡಿದ್ರು ನಾ ಕಸ್ತೂರಿಯವರು. ಮೈಸೂರಿನ ಬನುಮಯ್ಯ ಕಾಲೇಜಿನಲ್ಲಿ ಉಪನ್ಯಾಸಕರಾಗಿದ್ದರು. ಸಾಮಾಜಿಕ ಕೆಲಸಗಳಲ್ಲಿ ಸದಾ ಮುಂದು. ವಿದ್ಯಾರ್ಥಿಗಳನ್ನು ಸಂಘಟಿಸಿದರು, ಪತ್ರಿಕೆಗಳಿಗೆ ಬರೆದರು, ನಾಟಕ ರಚನೆ ಮಾಡಿದರು, ರೇಡಿಯೋ ಕೆಲಸ ಮಾಡಿದರು. ಅವರ ಅನರ್ಥ ಕೋಶ ಅಂತೂ ಅದೊಂದು ವಿಶಿಷ್ಟ ಸಾಹಿತ್ಯ ಪ್ರಕಾರವೇ ಆಗಿದೆ. ಈಗ ಕೇಳೋಣ ನಾ ಕಸ್ತೂರಿ ಅವರ ಧ್ವನಿಯನ್ನು.
2: ಜನರ ಅನುಭವವನ್ನ ಜಾಣ್ಮೆಯ ಉಪ್ಪಿನಲ್ಲಿ ವಿನೋದದ ಖಾರದಲ್ಲಿ ಮುಳುಗಿಸಿ ತೆಗೆದದ್ದೇ ಗಾದೆ. ಸತ್ಯಂ ಬ್ರೂಯಾತ್ ಪ್ರಿಯಂ ಬ್ರೂಯಾತ್, ಗಾದೆ ಸತ್ಯವೂ ಹೌದು ಪ್ರಿಯವೂ ಹೌದು. ಅಂದರೆ ಸತ್ಯದ ಒಂದು ಮುಖ, ಪ್ರಿಯದ ಒಂದು ಕಿಡಿ. ಸಮಯೋಚಿತವಾದ ಒಂದು ಗಾದೆ ಸನಾತನವಾದ ಅಜ್ಞಾನವನ್ನು ತೊಲಗಿಸ್ಬಿಡ್ತದೆ. 5 ಬೆರಳುಗಳು ಒಂದೇ ಸಮನಾಗಿರ್ತದೇನಯ್ಯಾ, ಯೋಚಿಸು ಅಂದರೆ ಸಾಕು. ಅದರ ಅಂತರಾರ್ಥವನ್ನು ಕುರಿತು ಯೋಚಿಸಿದ್ರಾಯಿತು, ಒಂದೇ ಸಮನಾಗಿ ಇಲ್ಲದಿರುವುದರಿಂದಲೇ ಅವು ಅಷ್ಟು ಪ್ರಯೋಜನ, ಇದ್ದಿದ್ದರೆ ಬಹು ಕಷ್ಟವಾಗಿತ್ತು ಎಂದು ಅರಿತರೆ ಪ್ರಪಂಚದ ವಿವಿಧ ರಾಷ್ಟ್ರಗಳು 5 ಬೆರಳಂತೆ ಒಟ್ಟು ಸೇರಿ ಕೆಲಸ ಮಾಡಬೇಕು, ಕೆಲಸ ಮಾಡಿದರೇನೇ ಕ್ಷೇಮ ಎಂಬ ತಿಳುವಳಿಕೆ ಬರೋದು. ಆ ಗಾದೆಯಲ್ಲಿ ಅಂತಹ ಸೂತ್ರ ಅಡಗಿದೆ. ಜಾಣ ಬಲುಜಾಣ ಆದರೆ ತುಸು ಕೋಣ ಅಂತಾರಲ್ಲ ಹಾಗೆ, ಜಾಣ್ಮೆ ವಿನೋದ ಎರಡೂ ಇವೆ ಗಾದೆಗಳಲ್ಲಿ. ಅಂದರೆ ತುಸು ಕೋಣ, ಕೋಣ ಈತು ಅಂದರೆ ಕೊಟ್ಟಿಗೆಯಲ್ಲಿ ಕಟ್ಟು ಅಂತ ಹೇಳೋ ಕೋಣತನವಲ್ಲ. ಕುಂಭಕೋಣಕ್ಕೆ ಹೋದರೂ ಕುಂಭದ್ರೋಣ ತಪ್ಪಲಿಲ್ಲ ಅಂತಾರಲ್ಲ ಆ ಕೋಣ. ಅಂದರೆ ಮನೋಚು ಚುರುಕು ಡೊಂಕು ಕೊಂಕು ಚುಚ್ಚಿ ಬುದ್ಧಿ ಕಲಿಸುವಂತಹ ಉಪದೇಶ. ಕಂಡದ್ದನ್ನು ಹೇಳಿದ್ರೆ ಕೆಂಡದಂತಹ ಕೋಪ ಅಂತದೆ ಗಾದೆ, ನಿಜ ಹೇಳಿದ್ರೆ ನಿಷ್ಠುರ. ಆದ್ದರಿಂದ ನಾವು ಆ ಕೋಪಕ್ಕೆ ಕಾರಣವೇನೆಂದು ವಿವೇಚಿಸಬೇಕು. ಕಂಡದ್ದನ್ನಷ್ಟೇ ಹೇಳಿದ್ದರಿಂದ ಕೋಪವೇ? ಹಾಗಾದರೆ ಅದಕ್ಕೆ ಉಪ್ಪು ಖಾರ ಬೆರೆಸಿ ಸಿಂಗಾರ ಬಂಗಾರ ಮಾಡಿ ಬಣ್ಣ ಕಟ್ಟಿ ಸುಣ್ಣ ಬೆಳೆದು ಹೇಳಬೇಕಾಗ್ತದೆ? ಅಥವಾ ಕಂಡದ್ದನ್ನಷ್ಟೂ ಹೇಳಿದ್ದರಿಂದ ಕೋಪ ಬಂತೆ? ಹಾಗಾದರೆ ಅದಕ್ಕೆ ನೀರು ಬೆರೆಸಿ ಅದನ್ನು ತಗ್ಗಿಸಿ ಕುಗ್ಗಿಸಿ ಅದನ್ನು ಸಪ್ಪೆ ಎಣಿಸಿ ಸಿಪ್ಪೆ ಎಣಿಸಿ ಅದರ ಹಾಗೆ ಹೇಳಬೇಕು. ಆಗ ತೃಪ್ತಿ ಇತರರಿಗೆ ಹಾಗೂ ಆ ನಿಷ್ಠುರ ಬರುವ ಪ್ರಾಣಿಗೆ. ಹೀಗೆ ಗಾದೆಗಳು ನಮಗೆ ಜೀವನೋಪಾಯಗಳನ್ನು ಬಲು ಜಾಣ್ಮೆಯಿಂದ ಬೋಧಿಸುತ್ತದೆ. ಬೀದಿಯಲ್ಲಿ ಹೋಗೋ ಮಾರಿನ ಮನೆಗೆ ನುಗ್ಗಲು ಆಹ್ವಾನಿಸಬಾರದು. ಅನಿರೀಕ್ಷಿತವಾಗಿ ಗಂಟು ಸಿಕ್ಕರೆ ಒಂದು ಕೊಡೆ ಕೊಂಡ್ಕೊಂಡು ಬೆಳೆದಂಗಳು ಸುಡುತ್ತದೆ ಅಂತ ಅದನ್ನು ಅರ್ಧರಾತ್ರಿಯಲ್ಲಿ ಹಿಡಿಯಬಾರದು. ಕೈಗೆ ಕೆಸರಾದ್ರೇನೆ ಬಾಯಿಗೆ ಮೊಸರು ಸಿಗುವುದು, ರುಚಿಸುವುದು. ಆದ್ದರಿಂದ ಎಮ್ಮೆ ಸಗಣಿ ಎತ್ತಲು ಹಿಂಜರಿಯಬಾರದು. ಆಳು ಮಾಡಿದ್ದು ಹಾಳು, ಮಗ ಮಾಡಿದ್ದು ಮಧ್ಯಮ, ತಾನು ಮಾಡುವುದೇ ಉತ್ತಮ. ಆದ್ದರಿಂದ ಉದ್ಧರೇ ಆತ್ಮನ ಆತ್ಮಾನ. ಅತ್ತೆ ಹೊಡೆದ ಪಾತ್ರೆಗೆ ಬೆಲೆ ಇಲ್ಲ, ಸೊಸೆ ಹೊಡೆದ ಪಾತ್ರೆಗೆ

0: ಸಾವಿರ ವರಹ. ಆದ್ದರಿಂದ ದೊಡ್ಡವರು ಏನು ಮಾಡಿದ್ರು, ತಪ್ಪಿಸ್ಕೊಂಡು ಬಿಡ್ತಾರೆ, ಬಗ್ಗಿದವನ ಬೆನ್ನ ಮೇಲೆ ಬೆಡ್ಡಿಂಗ್ ಏರಿಸ್ಬಿಡ್ತಾರೆ, ಬಡವ ಮಡಗಿದಂಗಿರು ಇತ್ಯಾದಿ ಸಮಾಜ ಶಾಂತಿ ಪಾಲಕ ಸೂತ್ರಗಳು ಇವೆ ಈ ಗಾದೆಗಳಲ್ಲಿ. ಒಪ್ಪತ್ತುಂಡವನು ಯೋಗಿಯಂತೆ, ಎರಡು ಹೊತ್ತುಂಡವನು ಭೋಗಿಯಂತೆ, ಮೂರು ಹೊತ್ತುಂಡವನನ್ನು ಎತ್ಕೊಂಡು ಹೋಗಿ ಅಂತದೇ ಲೋಕ ಅನುಭವ ಅಂದರೆ ಗಾದೆ. ದಂಡಿನಲ್ಲಿ ಯಾವ ಸೋದರ ಮಾವ ಎಂಬ ಗಾದೆ ಗೀತೆಯನ್ನೆಲ್ಲ ಕಣ್ಣ ಮುಂದೆ ತರ್ತದೆ. ಆವ ಸೋದರ ಮಾವ, ಅವ ಸೋದರ ಮಾವ, ಇವ ತಾತ, ಇವ ಚಿಕ್ಕಪ್ಪನ ಮೊಮ್ಮಗ ಎಂಬ ಮೋಹ ತಾನೇ ಅರ್ಜುನ ಕೈಯಿಂದ ಗಾಂಡೀವನ್ನು ಸರಿಸಿತ್ತು ದಂಡಿನಲ್ಲಿ ಬಿಲ್ಲುಬಾಣ ಸಹಿತ. ದಂಡಂ ದಶಗುಣಂ ಭವೇತೆ ಅಂತ ಇಳಿದ ಮೇಲೆ ತಿಳಿಯ ಮುಳುಗಿದವನಿಗೆ ಚಳಿ ಏನು ಶೀತ ಏನು? ಎಷ್ಟೋತಿಷ್ಟ ಪರಂತಪ ಅಲ್ವೇ. ಹಾವು ಸಾಯಬಾರದು, ಕೋಲು ಮುರಿಯಬಾರದು, ಅರ್ಧ ರಾಜ್ಯ ಸಿಗಲೇಬೇಕು, ಭೀಷ್ಮ ದ್ರೋಣರು ಬದುಕಬೇಕು, ಹೇಗೆ ಸಾಧ್ಯ? ಅಕ್ಕಿ ಮೇಲೆ ಆಸೆ, ನಂತರ ಮೇಲೆ ಪ್ರೀತಿ, ಇದು ಅರ್ಜುನನ ಸಮಸ್ಯೆ. ಈಗ ಆದೆಗಳು ಎಷ್ಟು ಜಾಣ್ಮೆಯಿಂದ ಅನೇಕ ಸಮಸ್ಯೆಗಳ ಮೇಲೆ ಬೆಳಕು ಚೆಲ್ಲುತ್ತವೆ.
1: ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಕನ್ನಡದ ರೇಡಿಯೋ ಪ್ರವರ್ತಕ ಸಾಹಿತಿ ನಾ ಕಸ್ತೂರಿ ಅವರ ಮಾತುಗಳನ್ನು ಕೇಳಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾ ಎಎಸ್ ಶಂಕರ ನಾರಾಯಣ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ಓಸ್ಲೋದಲ್ಲಿ ನಾರ್ವೆ ಪ್ರಧಾನಿ ಜೋನಾಸ್ ಗಹರ್ ಸ್ಟೋರ್ ಅವರೊಂದಿಗೆ ದ್ವಿಪಕ್ಷೀಯ ಸಭೆ ನಡೆಸಿದರು. ಭೇಟಿಯಲ್ಲಿ ಭಾರತ ಮತ್ತು ನಾರ್ವೆ ನಡುವಿನ ದ್ವಿಪಕ್ಷೀಯ ಮಾತುಕತೆಗಳು ಮತ್ತು ಮೂರನೇ ಭಾರತ ನಾರ್ಡಿಕ್ ಶೃಂಗಸಭೆಯೂ ಸೇರಿವೆ. ಅಮೆರಿಕದ ಉನ್ನತ ಮಟ್ಟದ ಉದ್ಯಮ ನಿಯೋಗವೊಂದು ಇಂದು ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಡಾ ಜಿತೇಂದ್ರ ಸಿಂಗ್ ಅವರೊಂದಿಗೆ ಭಾರತದ ಪರಮಾಣು ವಲಯದಲ್ಲಿ ಖಾಸಗಿ ಹೂಡಿಕೆ ಮತ್ತು ಉದ್ಯಮ ಸಹಭಾಗಿತ್ವದ ಉದಯೋನ್ಮುಖ ಅವಕಾಶಗಳ ಕುರಿತು ಚರ್ಚೆ ನಡೆಸಿತು. ಭಾರತದ ಶುದ್ಧ ಇಂಧನ ಪರಿವರ್ತನೆಯನ್ನು ಮುನ್ನಡೆಸುವ ಮಾರ್ಗಸೂಚಿಯ ಕುರಿತು ಚರ್ಚಿಸಲು ಇಂದು ಇಂಧನ ಸಚಿವಾಲಯದ ಅಧಿಕಾರಿಗಳು, ಅಂತಾರಾಷ್ಟೀಯ ಸೌರ ಒಕ್ಕೂಟ ಮತ್ತು ನವೀಕರಿಸಬಹುದಾದ ಇಂಧನ ವ್ಯವಸ್ಥೆಯ ಪ್ರಮುಖ ಪಾಲುದಾರರನ್ನು ಕೇಂದ್ರ ನವೀಕರಿಸಬಹುದಾದ ಇಂಧನ ಸಚಿವ ಪ್ರಹ್ಲಾದ್ ಜೋಶಿ ಭೇಟಿಯಾದರು. ಭಾರತದಲ್ಲಿ ಕೈಗೆಟುಕುವ ಮತ್ತು ಅಗ್ಗದ ದರದ ಆರೋಗ್ಯ ಸೇವೆಯನ್ನು ಬಲಪಡಿಸುವಲ್ಲಿ 6 ದಶಕಗಳನ್ನು ಪೂರೈಸಿದ ಹಿನ್ನೆಲೆಯಲ್ಲಿ ಆಯೋಜಿಸಲಾದ HLL ವಜ್ರ ಮಹೋತ್ಸವ ಸಮಾರಂಭವನ್ನು ಕೇಂದ್ರ ಆರೋಗ್ಯ ಸಚಿವಾಲಯದ ಕಾರ್ಯದರ್ಶಿ ಪುಣ್ಯ ಸಲೀಲಾ ಶ್ರೀವಾಸ್ತವ ಉದ್ಘಾಟಿಸಿದರು. ಕಂದಾಯ ಇಲಾಖೆಯಲ್ಲಿ ತುಮಕೂರು ಜಿಲ್ಲೆಯು ಉತ್ತಮ ಸಾಧನೆ ಮಾಡುವ ಮೂಲಕ ಗಿನ್ನೆಸ್ ದಾಖಲೆಗೆ ಸೇರ್ಪಡೆಯಾಗಿದ್ದು, ಮಜರೆ ಗ್ರಾಮಗಳನ್ನು ಕಂದಾಯ ಗ್ರಾಮಗಳನ್ನಾಗಿ ಪರಿವರ್ತಿಸಿ 15,24,092 ಫಲಾನುಭವಿಗಳಿಗೆ ಹಕ್ಕುಪತ್ರ ನೀಡಲಾಗುವುದು ಎಂದು ಗೃಹ ಸಚಿವ ಡಾ ಜಿ ಪರಮೇಶ್ವರ್ ತುಮಕೂರಿನಲ್ಲಿ ತಿಳಿಸಿದ್ದಾರೆ. ವಿಶ್ವ ಪರಿಸರ ದಿನ 2026 ಅಂಗವಾಗಿ ಒಮ್ಮೆ ಮಾತ್ರ ಬಳಸುವ ಪ್ಲಾಸ್ಟಿಕ್ ನಿಷೇಧದ ಬಗ್ಗೆ ಜಾಗೃತಿ ಮೂಡಿಸಲು ಮೈಸೂರು ಮತ್ತು ಶಿವಮೊಗ್ಗ ಟೌನ್ ರೈಲ್ವೆ ನಿಲ್ದಾಣಗಳಲ್ಲಿ ಪ್ರಯಾಣಿಕರಿಗಾಗಿ ಜಾಗೃತಿ ಅಭಿಯಾನಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಬ್ರಿಡ್ಜ್ ಫೆಡರೇಷನ್ ಆಫ್ ಇಂಡಿಯಾ ಪ್ರತಿಷ್ಠಿತ 5ನೇ ಏಷ್ಯಾಕಪ್ ಬ್ರಿಡ್ಜ್ ಚಾಂಪಿಯನ್ಶಿಪ್ June 21-27 ಗೋವಾದ ತಾಜ್ ಸಿದಾಡೆ ಡಿ ಗೋವಾ ಹೊರೈಜನ್ನಲ್ಲಿ ನಡೆಯಲಿದೆ. ಪ್ರತಿ 4 ವರ್ಷಗಳಿಗೊಮ್ಮೆ ನಡೆಯುವ ಈ ಪಂದ್ಯಾವಳಿಯು ಅತ್ಯಂತ ವಿಶಿಷ್ಟ ಬ್ರಿಡ್ಜ್ ಚಾಂಪಿಯನ್ಶಿಪ್ಗಳಲ್ಲಿ ಒಂದಾಗಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ಈ ರಾತ್ರಿ 8 ಗಂಟೆಗೆ.

0: ಒಡ್ಡಿದ ಬೊಗಸೆಯಲ್ಲೇ ಬೀಳುವುದು ನಮ್ಮ ಪಾಲಿನದ್ದು ಮಾತ್ರ.
1: ನಮ್ಮದಲ್ಲದ್ದು ಒಂದೊಮ್ಮೆ ಬಿದ್ದರೂ ಬೆರಳ ಸಂದಿಯ ನೀರಿನಂತೆ ಸೋರಿ ಹೋಗುವುದು.
0: ಹಾಗಾಗಿ ಬದುಕು ನೀಡಿದ್ದನ್ನು ಸ್ವೀಕರಿಸೋಣ.
1: ಬಯಸಿದ್ದು ಸಿಗದಿದ್ದಾಗ ಬೀಳದೆ ಭವಿಷ್ಯದ ಭರವಸೆಯಿಂದ ಎದ್ದು ನಿಲ್ಲೋಣ.

0: ಇದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ 102.9 FM. ಸಮಯ 7:07 ಆಗಲಿದೆ. ಇನ್ನು ಮುಂದೆ ಕೇಳಿ ಕಾರ್ಯಕ್ರಮ ಆಕಾಶ ಬುಟ್ಟಿ. ಆಕಾಶವಾಣಿಗೆ 90 ವರ್ಷ ಸಂದಿರುವ ಈ ಸಮಯದಲ್ಲಿ ವಿಶೇಷ ಕಾರ್ಯಕ್ರಮಗಳು.
1: ಆಕಾಶವಾಣಿಯ 90 ವರ್ಷದ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಸರಣಿ ಆಕಾಶ ಬುಟ್ಟಿ.
2: ಆರೋಗ್ಯ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವ ಆಯುರ್ವೇದ ವೈದ್ಯರಾದ ಡಾಕ್ಟರ್ ಸಿಎ ಕಿಶೋರ್ ಅವರೊಂದಿಗೆ ಸಂದರ್ಶನ.
3: ಇವತ್ತಿನ ಆಕಾಶ ಬುಟ್ಟಿ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ಸಿಎ ಕಿಶೋರ್ ಅವರು. ಸರ್ ನಮಸ್ಕಾರ.
4: ನಮಸ್ಕಾರ.
3: ರೇಡಿಯೋವನ್ನು ತುಂಬಾ ಪ್ರೀತಿ ಮಾಡೋರು ನೀವು. ಯಾವ ಕಾಲದಿಂದಲೂ ಕೂಡ ಆಕಾಶವಾಣಿಗೆ ಬರ್ತಾ ಇದ್ದೀರಿ, ಮಾಹಿತಿ ಕೊಡ್ತಾ ಇದ್ದೀರಿ. ಆರೋಗ್ಯದ ಕುರಿತಾದ ಮಾಹಿತಿ ಅಷ್ಟೇ ಅಲ್ಲ, ಇನ್ನು ಬೇರೆ ರೀತಿಯಾದಂತಹ ಅನೇಕ ಕಾರ್ಯಕ್ರಮಗಳನ್ನು ತಾವು ನೀಡಿದ್ದೀರಿ. ಒಬ್ಬ ವೈದ್ಯರಿಗೆ ರೇಡಿಯೋ ಎಷ್ಟು ಹತ್ತಿರ ಆಯಿತು, ಯಾವ ಸಮಯದಿಂದ ನೀವು ರೇಡಿಯೋ ಕೇಳಕ್ಕೆ ಶುರು ಮಾಡಿದ್ರಿ, ನಿಮ್ಗೆ ನೆನಪಿದೆಯಾ ಸಣ್ಣದಾಗ ಹೆಂಗಿತ್ತು ಅಂತ?
4: ಖಂಡಿತ. ನಾನು ಸ್ಕೂಲ್ಗೆ ಹೋಗ್ತಕ್ಕಂತಹ ಕಾಲದಲ್ಲಿ AS ಮೂರ್ತಿ ಅವ್ರದ್ದು ಒಂದು ಕಾರ್ಯಕ್ರಮ ಬರೋದು ಬೆಳಿಗ್ಗೆ, ಅದನ್ನ ಬಂತು ಅಂದ್ರೆ ಶಾಲೆಗೆ ಹೊರಡಬೇಕು ನಾವು ಅಂತಕ್ಕಂಥ ಒಂದು ಸಿದ್ಧತೆ. ಬೇಕೋ ಬೇಡೋ AS ಮೂರ್ತಿ ಅವರ ವಚನಗಳನ್ನ ಕೇಳಿಸ್ಕೊಂಡು ರೇಡಿಯೋಲಿ ಶಾಲೆಗೆ ಹೋಗ್ತಕ್ಕಂಥದ್ದು ಮೊಟ್ಟ ಮೊದಲ ನೆನಪು ನನಗೆ ಆಕಾಶವಾಣಿ ಬಗ್ಗೆ ಇರೋದು. ಅದಾದ್ಮೇಲೆ ಆಕಾಶವಾಣಿ ನನಗೆ ಇಷ್ಟ ಹತ್ರ ಆಯ್ತು ಅಂದಾಗ, ನನ್ನ ಶಾಲೆ ಇದ್ದಿದ್ದು 11-5. ನನ್ನ ತಂದೆ ತಾಯಿ ಇಬ್ರು ಡಾಕ್ಟರ್ಗಳಾಗಿರೋದ್ರಿಂದ ಅವ್ರು 8 ಗಂಟೆಗೆ ಮನೆ ಬಿಟ್ಟು ನನ್ನ ಮನೆಯಲ್ಲಿ ಒಬ್ಬನೇ ಬಿಟ್ಟು ಹೋಗ್ತಾ ಇದ್ರು. 8-11 ಗಂಟೆವರೆಗೂ ಓದೋ ವಿದ್ಯಾಭ್ಯಾಸ ಎಲ್ಲ ಇದ್ರು ಕೂಡ. ಸೊ ಹಾಗಾಗಿ ಆಕಾಶವಾಣಿ ಕೇಳ್ತಕ್ಕಂಥದ್ದು ಆವಾಗಾಯ್ತು. ಈ FM ಎಲ್ಲ ಅವಾಗ ಇರಲಿಲ್ಲ. ಅದೆಲ್ಲ ಆದಮೇಲೆ ತುಂಬ ಖುಷಿಯಾಗಿದ್ದು, ನಾನು ರಾಯಚೂರಿಂದ ಬೆಂಗಳೂರಿಗೆ, ಮಂತ್ರಾಲಯದಿಂದ ಬೆಂಗಳೂರಿಗೆ ರೈಲಿನಲ್ಲಿ ಪ್ರಯಾಣ ಮಾಡುವಾಗ ಒಂದು ಆಕಾಶವಾಣಿ ವಾಹಿನಿಯರು, ಅವ್ರ ಆಕಾಶವಾಣಿಯ ಸಿಬ್ಬಂದಿ ನನಗೆ ಗೊತ್ತಿಲ್ಲ, ನನ್ನ ಹತ್ರ ಹಾಗೆ ದೀರ್ಘಕಾಲೀನವಾಗಿ ಮಾತಾಡ್ಕೊಂಡು ಇಡೀ ಪ್ರಯಾಣ ರಾಯಚೂರು ಬೆಂಗಳೂರು ಪ್ರಯಾಣ ಆಗ್ತಾ ಹೀಗೆ ಅನೇಕ ಲೋಕಾಭಿರುಚಿಯಾಗಿ ಮಾತಾಡ್ಕೊಂಡು ಬರ್ತಾ ಇದ್ವಿ. ಬೆಂಗಳೂರು ರೈಲ್ವೆ ಸ್ಟೇಷನ್ ಬಂದಾಗ ನನ್ನ ತುಂಬಾ ಗುರು ಸಮರಂತಹ ಶ್ರೀ MR ಸತ್ಯನಾರಾಯಣ ಅವರು ಈ ಸಂದರ್ಭದಲ್ಲಿ ನಾನು ಸ್ಮರಿಸ್ಕೊಳ್ತೇನೆ, ಇವತ್ತಿಗೂ ನನ್ನ ಸಂಪರ್ಕದಲ್ಲಿದ್ದಾರೆ, ನಾನು ಅವ್ರನ್ನ ಗುರುಭಾವದಲ್ಲಿ ನೋಡ್ತೇನೆ. ಅವ್ರನ್ನ ಹೋಗಿ ಭೇಟಿ ಮಾಡಿ ಏನಕ್ಕಾದರೂ ಅಂತ ಹೇಳಿದ್ರು. ನಾನು ಆ ಪುಣ್ಯಾತ್ಮನ ಬಂದು ಆಕಾಶವಾಣಿ ಭಾಗದಲ್ಲಿ ಅವ್ರು ಏನು ಮಾಡ್ತೀರಾ ಅಂದರು, ಆಕಾಶವಾಣಿಲಿ ಮಾತಾಡಬೇಕು ಅಂತ ಬಂದೆ ಸರ್, ಹೀಗೆ ಹೇಳಿದ್ರು ರಾಯಚೂರು ಹೇಳಿದ್ರು ಅಂತ. ಸರಿ, ಒಳಗೆ ಹೋಗಿ ಕೂತ್ಕೊಳ್ಳಿ ಅಂದರು. ಆವತ್ತಿನ ಈ ಸ್ಟುಡಿಯೋ ಹೀಗೆ ಇತ್ತು, ನಾ ಏನು ಮಾತಾಡ್ತೇನೆ ಹೀಗೆ ಸಂಗೀತ ಸ್ಟುಡಿಯೋಲ್ಲೇ ಕೂತ್ಕೊಂಡು ಮಾತಾಡಬೇಕು ಅಂತಕ್ಕಂಥ ಒಂದು ನಿರ್ಣಯ ಆಯಿತು. ಅಲ್ಲಿ ಕೂತ್ಕೊಂಡಾಗ ಅವ್ರು ತುಂಬ ಸ್ಪಷ್ಟವಾಗಿ ಹೇಳಿದ್ರು, ನನಗೇನು ರೆಕಾರ್ಡ್ ಮಾಡು ಅಂತ ಹೇಳಲಿಲ್ಲ, ನೀವೇನೋ ಮಾತಾಡಬೇಕು ಅಂತ ಮಹೋದ್ದೇಶದಿಂದ ಬಂದಿದ್ದೀರಿ, ನೀವೇನು ಬೇಕಾದ್ರೂ ಮಾತಾಡ್ಕೊಳ್ಳಿ, ರೆಕಾರ್ಡ್ ಅಂತೂ ಏನು ಮಾಡಲ್ಲ, ನೀವು ಮಾತಾಡಿ, ನಿಮಗೆ ಬೇಜಾರದ ಮೇಲೆ ಎದ್ದು ಹೋಗ್ಬೋದು, ನಿಮ್ಮ ಖುಷಿಗೆ ನೀವು ಮಾತಾಡ್ಕೊಳ್ಳಿ ಅಂತ. ಆವತ್ತು ನಾನು ಹೇಳ್ತೀನಿ ತುಂಬ ವಿನಮ್ರತೆ ಅಂತ ಹೇಳ್ತೀನಿ, ಆವತ್ತು ನನಗೇನಾದರೂ ಭಗವಂತ ಅಹಂಕಾರ ಕೊಟ್ಟು ಹೇಗೂ ರೆಕಾರ್ಡ್ ಮಾಡಲ್ಲ, ಒಬ್ಬ ಡಾಕ್ಟರ್ನ ಕರೆಸಿ ಅವಮಾನ ಮಾಡಿದಾರೆ ಅಂತ ಅಂದ್ಕೊಂಡು ಹೊರಟು ಬಿಟ್ಟಿದ್ರೆ, ಬಹುಶಃ ಇವತ್ತು ಆಕಾಶವಾಣಿ ನನ್ನ ತವರು ಮನೆ ಅಂತ ಹೇಳ್ತೀನಿ. ನಾನು ಅನೇಕ ಸಂದರ್ಭದಲ್ಲಿ ಹೇಳ್ತೀನಿ, 1000 ಬಾರಿ ನಾನು ಆಕಾಶವಾಣಿಗೆ ಬಂದಿದ್ದೀನಿ, ವೃತ್ತಿಪರವಾಗಂತೂ ಬರ್ತಾನೆ ಇರ್ತೀನಿ. ಸಿಂಪಲ್ ರೇಡಿಯೋ ಡಾಕ್ಟರ್ ಇದ್ರು ಬಂದು ಹೋಗಿ ಎಲ್ಲ ಆ ಥರದೆಲ್ಲ ಸಂಬಂಧಗಳಿದೆ. ಆವತ್ತು ನನಗೆ 3 ನಿಮಿಷ ಅವಮಾನ ಅಂತ ಅನ್ನಿಸ್ಬಿಟ್ಟಿದ್ರೆ, ಇವತ್ ಬಹುಶಃ ನಾನು ನಿಮಗೆ ನೀವು ನನಗೆ ಸಿಗ್ತಾ ಇರಲಿಲ್ಲ. ಆವತ್ತು ಕಣ್ಣು ಮುಚ್ಕೊಂಡು ಮಧುಮೇಹದ ಬಗ್ಗೆ ನನಗೆ ಏನೇನು ಗೊತ್ತಿದೆ, ಏಕಪಾತ್ರ ಅಭಿನಯಿತರ ಒಬ್ಬನೇ ಕೂತ್ಕೊಂಡು ಆಶೆ ಭಾಷಣ ಮಾಡ್ಕೊಂಡು ಹೋದೆ. 15 ನಿಮಿಷ ಆದ್ಮೇಲೆ ಕಣ್ಣು ತೆಗೆದೆ. ಬಾಗಲಲ್ಲಿ ನನ್ನ ಗುರುಗಳಂತ ಮನೆ ಸತ್ಯನಾರಾಯಣ ಅವರಿದ್ರು, MR ಸತ್ಯನಾರಾಯಣ ಪ್ರೋಗ್ರಾಮ್ ಪ್ರೊಡ್ಯೂಸರ್ ಆಗಿದ್ರು. ಅವಾಗ ಬಂದಂಗೆ ಗಟ್ಟಿಗೆ ತಪ್ಕೊಂಡ್ರು, ನಾನು ಕೇಳಲಿಲ್ಲಪ್ಪ ರೆಕಾರ್ಡ್ ಮಾಡೋ ಅಂತ ನಾನು ಹೇಳಿರಲಿಲ್ಲ, ಅದು ಇಷ್ಟು ಮನೋಜ್ಞವಾಗಿ ನೀನು ಮಾತಾಡ್ತೀಯ ಅಂದಾಗ ಈಗ ಇದನ್ನೇ ಇನ್ನೊಂದ್ಸಲ ಹೇಳು, ಈ ರೆಕಾರ್ಡ್ ಮಾಡ್ತೀನಿ. ಈ ರಿಹರ್ಸಲ್ಲು ರೀಟೇಕು ಯಾವುದೂ ಗೊತ್ತಿಲ್ಲ ನನಗೆ, ಮಾಧ್ಯಮದ ಪರಿಚಯ ಇಲ್ಲ. ಇವತ್ತು ಭಗವಂತನ ಆಶೀರ್ವಾದ, 1000 ಕಂತುಗಳು ನಾನು ಮಾಧ್ಯಮದಲ್ಲಿ TV9, ಸುವರ್ಣ ನ್ಯೂಸ್, ಯೂಟ್ಯೂಬ್, ಅನೇಕ ವಾಹಿನಿಗಳಲ್ಲಿ 1000 ಕಂತುಗಳನ್ನ ಬೇರೆ ಬೇರೆ ಭಾಷೆಗಳ ಚಂದನ ಅಂತೂ ಅದು ನನ್ನ ತವರು ಮನೆಯೇ ಹೌದು. ಆದ್ರೆ ಆವತ್ತು ಅದು ರಿಹರ್ಸಲ್ಲು ಅಂತ ಅನ್ಕೋ, ಅದನ್ನ ನೀವು ಒತ್ತೊಂದ್ಸಲಿ ಮಾತಾಡಿ ಈಗ ರೆಕಾರ್ಡ್ ಮಾಡೋಣ ಅಂದ್ರು. ಅದು ರೆಕಾರ್ಡ್ ಮಾಡಿದ್ದು ಮರು ಅವ್ರಿಗೆ ಅಷ್ಟು ಕನ್ವಿನ್ಸ್ ಆಯ್ತು, ಇವತ್ತಿಗೂ ಅದನ್ನ ಮೆಲ್ಕ್ ಹಾಕೋತಾರೆ ಸತ್ಯನಾರಾಯಣ ಸರ್ ಸಿಕ್ಕಿದಾಗ, ಹಿಂಗಾಯ್ತು ಕಿಶೋರ್ ಅಂತ ಹೇಳಿ ನೆನ್ಪಾಕೋತಾರೆ.
3: ಅವಾಗ ಹೆಂಗಿತ್ತು ಅಂದ್ರೆ, ಒಬ್ಬ ಕಲಾವಿದ ಆಕಾಶವಾಣಿಗೆ ಬರಬೇಕು ಅಂತಂದ್ರೆ ಅವ್ರನ್ನ ತುಂಬಾ ಪರೀಕ್ಷೆ ಮಾಡ್ತಿದ್ರು. ಅಂದ್ರೆ ಆಕಾಶವಾಣಿ ಮೂಲಕ ಬಿತ್ತರ ಆಗುವಂತ ಯಾವುದೇ ಕಾರ್ಯಕ್ರಮ ಮಾತಾಡಿರೋದು, ಅದಕ್ಕೆ ಆ ಒಂದು ಗಮನ ಕೊಡೋದು ಜಾಸ್ತಿ ಇತ್ತು, ಸೋಸಿ ನೋಡ್ತಿದ್ರು ಜಾಸ್ತಿ, ಸರಿಯಾಗಿ ಇನ್ನೂ ಪ್ರತಿಯೊಂದು ಸ್ಪಷ್ಟತೆ ಇರಬೇಕು.
4: ಆಕಾಶವಾಣಿಯ ಕಾರ್ಯ ವೈಖರಿ ಬಗ್ಗೆ ಇರತಕ್ಕಂತಹ ಸಿಬ್ಬಂದಿಯ ಒಂದು ಕಾರ್ಯತತ್ಪರತೆ ಬಗ್ಗೆ ಮಾತಾಡಲೇಬೇಕು ನಾನು, ಇದು ಸಂದರ್ಭ ಅಂತ ಸದುಪಯೋಗ ಪಡಿಸ್ಕೊಳ್ತೀನಿ. ಮಾನ್ಯ ಶೇಷಪ್ರಭಾ ಮೇಡಮ್ ನನ್ನ ಪ್ರೋಗ್ರಾಮ್ಗೆ ಕರೆದಿದ್ರು, ರಾತ್ರಿ 9 ಶುರು ಆಗಬೇಕಾಯ್ತು, ಅನ್ಯ ಕಾರ್ಯಗಳಿಂದ ಸುಮಾರು 10-11 ಗಂಟೆ ಅದು ಮುಗಿಯೋಷ್ಟೊತ್ತಿಗೆ ಕಾರ್ಯಕ್ರಮ ಇನ್ನೇನು ಶುರು ಮಾಡಿಬಿಡೋಣ 10 ಗಂಟೆಗೆ ಅಂದಾಗ ಆಕೆ ಕಣ್ಣಿನ ಚೆನ್ನ ನೀರು ಬರ್ತಾ ಇತ್ತು. ಸರಿ ಏನೋ ಗಾಯ ಆಯ್ತೇನೋ ಏನೋ, ನಾನು ಡಾಕ್ಟರ್ ಯಾರು ಹತ್ತಿರ ಗಾಯ ಆಯ್ತೇನೋ ಅಷ್ಟೇ ನಮ್ಮ ಕಣ್ಣಿಗೆ ಫಸ್ಟ್ ಕಾಣಿಸ್ತು. ಏನಾಯಿತು ಅಂದರೆ ಆಕೆ ತಾಯಿ ಕಾಲು ಬಾಗ್ಬಿಟ್ಟಿದ್ರು. ನಾನು ಕ್ಯಾನ್ಸಲ್ ಮಾಡಿ ಮೇಡಮ್ ಹೋಗೋಣ ನಾನು ಬರ್ತೀನಿ ಅಂತ. ಆಕೆ ಎಂತಹ ಒಂದು ಮಾತು ಹೇಳಿದ್ರು ಸರ್, ಇವತ್ತಿಗೂ ಒಬ್ಬ ವೃತ್ತಿಪರ ಮನುಷ್ಯ ಮನಸ್ಸಲ್ಲಿ ಇಟ್ಕೊಂಡು ನೋಡ್ಕೋಬೇಕು, ಡಾಕ್ಟರ್ ಕಿಶೋರ್ ಆಕಾಶವಾಣಿನೂ ನನ್ನ ತಾಯಿ, 35 ವರ್ಷ ಊಟ ಕೊಟ್ಟಿದೆ, ನಿಮ್ಮ ರೆಕಾರ್ಡಿಂಗ್ ಆದ್ಮೇಲೆ ಹೋಗ್ತೀನಿ, ಫಸ್ಟ್ ಬನ್ನಿ, ಮನಸ್ಸು ಕೆಡಕ್ಕಿನ ಮುಂಚೆ ರೆಕಾರ್ಡ್ ಮಾಡ್ಬಿಡೋಣ ಅಂದರು. ನೀವು ನಂಬ್ತಿರೋ ಬಿಡ್ತಿರೋ, ಆಕೆ ಕಾಲು ಮುಟ್ಟು ನಮಸ್ಕಾರ ಮಾಡಿ ವೃತ್ತಿಪರತೆಯ ತದ್ರೂಪ ಅಂದರೆ ಆಕೆ ಅಂತ ಅಂದ್ಕೊಂಡು ತುಂಬ ಭಾರವಾದ ಮನಸ್ಸಿನಿಂದ, ಪಾಪ ಆಕೆನೇ ನೋವಲ್ಲಿದ್ದಾಗ ನಾನು ಹೇಗೆ ವಾಯ್ಸ್ ರೆಕಾರ್ಡಿಂಗ್ ಕೊಡ್ಲಿಕ್ಕೆ ಸಾಧ್ಯ, ಅದ್ರಲ್ಲಿ ಏನೋ ಕಾರ್ಯಕ್ರಮ ಮಾಡಿದ್ವಿ, ತುಂಬ ಜನ ಮೆಚ್ಚುಗೆ ಆಯಿತು ಕಾರ್ಯಕ್ರಮ, ಅದಾದಮೇಲೆ ಆ ಸಂದರ್ಭಕ್ಕೆ ಅವ್ರ ಮನೆಗೆ ಹೋಗ್ತಕ್ಕಂಥ ಸಂದರ್ಭ ಬಂತು. ಆಕಾಶವಾಣಿಯಲ್ಲಿ ನಾನು ಯಾಕೆ ಅಷ್ಟು ಪ್ರೀತಿ ಗೌರವ ಅಭಿಮಾನ ಅಂದರೆ ಅದರ ಸಿಬ್ಬಂದಿ ವರ್ಗ, ಇವತ್ತಿಗೂ ನಾನು ಎಲ್ಲ ಕುಟುಂಬ ಸದಸ್ಯರ ಥರ ಆಕಾಶವಾಣಿ ಸಿಬ್ಬಂದಿ ಇದ್ದಾರೆ, ಅವರಿರ್ತಕ್ಕಂಥ ವೃತ್ತಿಪರತೆ, ಅವರಿರ್ತಕ್ಕಂಥ ತಾಳ್ಮೆ, ಆಮೇಲೆ ಎಷ್ಟೋ ಜನ ಇವತ್ತು ಅನ್ಕೊಂಡ್ಬಿಟ್ಟಿದ್ದಾರೆ ಟಿ ವಿ ಮಾಧ್ಯಮ ಬಂದಮೇಲೆ ಈ ಆಕಾಶವಾಣಿ ಏನೋ ಕಣ್ಣಿಲ್ಲ ಬರೀ ಕಿವಿ ಮಾತ್ರ, ಹಾಗಾಗಿ ಅದಕ್ಕೆ ಬೆಲೆ ಇಲ್ಲ, ಏನೋ ಟೈಮ್ ಪಾಸ್ಗೆ ಕಾರಲ್ಲಿ ಹೋಗ್ತಾ ಕೇಳೋದು, ಟೈಮ್ ಪಾಸಲ್ಲಿ ಯಾವುದೋ ಕಾರ್ಪೊರೇಟರ್ಸ್ ಆಫೀಸಲ್ಲಿ ಹಾಕೋತಂತ. ನಿಜವಾಗ್ಲೂ ನೀವು ಆಕಾಶವಾಣಿಯಲ್ಲಿ ಬರ್ತಕ್ಕಂಥ ಯಾವುದೇ ಮಾಹಿತಿ ಇರ್ಬೋದು, ಪ್ರೆಸೆಂಟೇಷನ್ ನಿಧಾನ ಇದೆ, ಸ್ವಲ್ಪ ಪ್ರೆಸೆಂಟೇಷನ್ ಪಾಸ್

0: ಇಲ್ಲ, ಅದೆಲ್ಲ ಅವರವರ ಅನುಗುಣವಾಗಿ ಭಾವಕ್ಕೆ ಅನುಗುಣವಾಗಿರತಕ್ಕಂಥ ಸಂಗತಿಗಳು. ಒಳ ಕಿವಿಯಿಂದ ಒಳ ಕಣ್ಣಿನಿಂದ ನೋಡಿದ್ರೆ ಒಂದು ದಿವಸ ನಿಜವಾಗ್ಲೂ ಆಕಾಶವಾಣಿನ ಸರಿಯಾಗಿ ಕೇಳಿಸ್ಕೊಂಡವನು ಅದಕ್ಕೆ ಹುಚ್ಚಾಗದೆ ಇರಲಿಕ್ಕೆ ಸಾಧ್ಯವೇ ಇಲ್ಲ. ನನ್ನ ಚಿಕಿತ್ಸಾಲಯದಲ್ಲಿ, ನನ್ನ ಚಿಕಿತ್ಸಾ ಕೇಂದ್ರದಲ್ಲಿ, ನನ್ನ ಆಸ್ಪತ್ರೆಯಲ್ಲಿ ನಾನು ಆಕಾಶವಾಣಿನ ತುಂಬಾ ಹೆಮ್ಮೆಯಿಂದ ಬಿತ್ತರಿಸ್ತೀನಿ, ಹಾಕ್ತೀನಿ. ಯಾರಾದರೂ ಬದಲಾಯಿಸಿದ್ರೆ ಇಲ್ಲ ಇದು ನನ್ನ ಅಸ್ಮಿತೆ, ಇದು ನನ್ನ ವಾಹಿನಿ, ಇದನ್ನು ನಾನು ಕೇಳ್ತೀನಿ ಅಂತೀನಿ. ಒಂದು ನಾಲ್ಕಾರು ಸರಿ ಅವರಿಗೆ ಪರಿಚಯ ಮಾಡಿಕೊಳ್ಳೋದು ಕೂಡ ಬರೀ ಆಕಾಶವಾಣಿ ಸಿಬ್ಬಂದಿದೋ ಸರ್ಕಾರದ ಜವಾಬ್ದಾರಿ ಅಲ್ಲ, ಕೇಳುಗನ ಜವಾಬ್ದಾರಿಯೂ ಹೌದು ಅಂತ ನಾನು ಭಾವಿಸ್ತೇನೆ. ಖಾಸಗಿ ವಾಹಿನಿ ಬಂತು ಅಂದ ತಕ್ಷಣ ಸರ್ಕಾರಿ ಸ್ವಾಮ್ಯದ ಆಕಾಶವಾಣಿನ ಮೂಲೆಗೆ ತಳ್ಳಬೇಕು ಅಂತ ಖಂಡಿತ ನಮ್ಗೆ ಸಿದ್ಧಾಂತ ಇಲ್ಲದೆ ಅದನ್ನು ಒಪ್ಕೊಳ್ತಕ್ಕಂಥದ್ದಿದ್ರೆ ಕಾರ್ಯಕ್ರಮ ಚೆನ್ನಾಗಿ ಬಂದಿಲ್ಲ ಅಂದ್ರೆ ಹಕ್ಕೊತ್ತಾಯ ಮಾಡೋ ಹಕ್ಕು ನಮಗಿದೆ. ಚೆನ್ನಾಗಿ ಮಾಡಿ, ಇಂಥವ್ರನ್ನ ಕರೆಸಿ, ಇಂಥ ಪ್ರಶ್ನೆ ಕೇಳಿ, ಕೃಷಿ ಬಗ್ಗೆ ಹೀಗೆ ಮಾಡಿ, ಆರೋಗ್ಯದ ಬಗ್ಗೆ ಹಾಗೆ ಮಾಡಿ, ಆ ಡಾಕ್ಟರ್ನ ಕರೆಸಿ, ಈ ಪ್ರಶ್ನೆ ಕೇಳಿ ಅಂತಕ್ಕಂಥ ಚಿವುಡ್ತಕ್ಕಂಥ ಕೆಲಸ ನಾವು ಮಾಡೋ ಹಕ್ಕು ನಮಗಿದೆ. ಒಬ್ಬ ಶ್ರೋತೃವಾಗಿ ನಮಗಿದೆ. ಬಹುಶಃ ಆ ಬದಲಾವಣೆಗೆ ಅವ್ರು ಸಿದ್ಧ ಆಗಿರೋದ್ರಿಂದನೇ ಇವತ್ತಿಗೂ ಕೂಡ ಆಕಾಶವಾಣಿಗೆ ತನ್ನದೇ ಅಂತ ಒಂದು ಶ್ರೋತೃವರ್ಗ ಖಂಡಿತವಾಗ್ಲೂ ಇದೆ. ಅದು ಅಜರಾಮರ, ಅದನ್ನ ಯಾರು ಅಲ್ಲಾಡ್ಸಕ್ಕಾಗಲ್ಲ, ಕಡಿಮೆ ಆಗಲ್ಲ ಅನ್ನೋದು ಮತ ಸ್ಪಷ್ಟತೆ.
1: ಸಾರ್ವಜನಿಕ ಸೇವೆಯನ್ನು ಸಲ್ಲಿಸುವಾಗ ಯಾವುದೇ ಸಂಸ್ಥೆ ಆಗಿರ್ಬೋದು ಅದು ತನ್ನ ಸೇವೆಯನ್ನು ಸಲ್ಲಿಸ್ತಾ ಇರ್ತದೆ. ಆಕಾಶವಾಣಿ ಒಂದು ಸಾರ್ವಜನಿಕ ಸೇವಾ ಸಂಸ್ಥೆ. ನೀವು ಹೇಳಿದಂಗೆ ಜನರ ಮಾತನ್ನು ನಾವು ಕೂಡ ಕೇಳ್ತೀವಿ, ಪತ್ರದ ಮೂಲಕ ಸಾಕಷ್ಟು ಸಲಹೆ ಸೂಚನೆಗಳು ಬರ್ತವೆ.
0: ಹಾಡಿಗೋಸ್ಕರ ಪತ್ರಗಳು ಬರೆದಂತಹ ದಿನಗಳು ಕೂಡ ನನ್ನ ಮೆಲುಕು ಹಾಕ್ತಾರೆ.
1: ಹೌದೌದು. ಆವಾಗ ಮತ್ತು ಈಗ ತಮ್ಮ ಒಂದು ಅಭಿರುಚಿನಲ್ಲಿ ಯಾವುದೇ ಬದಲಾವಣೆ ಮಾಡ್ಕೊಂಡಿಲ್ಲ ಅಂದ್ರೆ, ರೇಡಿಯೋ ಬೇರೆ ಬೇರೆ ಮಾಧ್ಯಮಗಳನ್ನು ಅವರು ಟ್ಯೂನ್ ಮಾಡಿದ್ರು, ಆಕಾಶವಾಣಿಗೆ ಬಂದಾಗ ನೀವು ಹೇಳಿದಾಗ
0: ಸ್ವಲ್ಪ ಸರಳ ಉದಾಹರಣೆ ಕೊಡ್ತೀನಿ. ನೀವು ಚಿಕ್ಕ ವಯಸ್ಸಲ್ಲಿ ಹೋಟೆಲ್ಗೆ ಹೋದಾಗ ಒಂದು ಮಸಾಲೆ ದೋಸೆನೇ ನಿಮಗೆ ಅಪ್ಪರ್ ಎಂಡ್ ಆಫ್ ಅಪೀಸ್ಮೆಂಟ್ ಅಥವಾ ಹ್ಯಾಪಿನೆಸ್ ಅಂತ ಯೋಚನೆ ಮಾಡಿ ಅದನ್ನು ಅಭ್ಯಾಸ ಮಾಡಿ ರೂಢಿಸಿ ಬಿಟ್ಬಿಟ್ಟಿದ್ರೆ ಇವತ್ತು ನಿಮ್ಮ ಪಿಜ್ಜಾ ಕಣ್ಮುಂದೆ ಇದ್ದರೂ ಮಸಾಲೆ ದೋಸೆಗೆ ನಲಗೆ ಎಳಿಯುತ್ತೆ. ಸೊ ಒಂದು ಪುಟ್ಟ ಮಗುವಿಗೆ ಸರಿಯಾದಂಥ ರೀತಿಯಿಂದ ಸರಿಯಾದ ಆಶೀರ್ವಾಣಿ ಅರ್ಥಾತ್ ಆಕಾಶವಾಣಿಯನ್ನು ನೀವು ಪರಿಚಯಿಸಿದ್ದೆ ಅದರಲ್ಲಿ ಅವನು ಬೇರೆ ಯಾವ್ದು ಬೇಕಾದ್ರೂ ಕೇಳ್ಬೋದು, ಅದ್ರ ಬಗ್ಗೆ ವಿರೋಧ ಭಾಸ ಇಲ್ಲ, ಒಲವು ಪ್ರೀತಿ ಇದ್ರ ಬಗ್ಗೆ ಇರಬೇಕು.
1: ಈಗ ಆರೋಗ್ಯದ ಕುರಿತಾಗಿ ಸಾಕಷ್ಟು ಮಾಹಿತಿಗಳು ಬರ್ತಿರ್ತವೆ. ತಾವು ವೈದ್ಯರಾಗಿ ನಿಮ್ಮ ಆಲೋಚನೆಗಳು ಇಂತಿಂಥ ವಿಷಯಗಳು ಬರಬೇಕು ಅಂತ ಇರುತ್ತೆ, ಅದು ಬರುತ್ತೆ ಅಂದ್ಕೊಳ್ಳೋಣ. ಅದೇ ಸಮಯದಲ್ಲಿ ಈಗ ಜನರಿಗೆ ಬೇಕಾಗಿರೋ ಮಾಹಿತಿ ಅದು ನಮ್ಮ ಆಕಾಶವಾಣಿ ಮೂಲಕವಾಗಿ ಏನು ತಲುಪ್ತಾ ಇದೆ, ಏನೇನು ಇನ್ನು ಹೆಚ್ಚಿಗೆ ಮಾಹಿತಿ ಬೇಕು ಅನ್ಸುತ್ತೆ? ಈಗ ಮಾಹಿತಿ ಕೊಡೋದು ನಮ್ದು ಒಂದು ಉದ್ದೇಶ.
0: ರೇಡಿಯೋ ಡಾಕ್ಟರ್ನ ಮುಖಾಂತರ ಒನ್ ವೇ ಟ್ರಾಫಿಕ್ ಅಂತ ನಾವು ಹೇಳ್ತೀವಿ, ಅವ್ರು ಕೇಳ್ತೀವಿ, ಇದಾಗ್ತಾ ಇದೆ. ಏನಾದ್ರೂ ಬದಲಾವಣೆ ಮಾಡ್ಕೊಳ್ಳಕ್ ಸಿದ್ಧ ಆದ್ರೆ ನಾವು ನೇರ ಫೋನಿನ ಕಾರ್ಯಕ್ರಮಗಳನ್ನ ಇಟ್ಕೊಳ್ಬೇಕು. ಒಂದು ಆ ನೇರ ಫೋನಿನ ಕಾರ್ಯಕ್ರಮದಲ್ಲೂ ತೊಡಕಿದೆ, ಅದು ಯಾಕೆ ನೀವು ಮಾಡಲ್ಲ ಅನ್ನೋದು ನಾನು ಅರ್ಥೈಸ್ಕೊಳ್ಬಲ್ಲೆ. ಒಂಚೂರು ಔಷಧಿ ಹೇಳ್ಬಿಡಿ, ಫೋನಲ್ಲಿ ಬರ್ಕೊಂಡ್ಬಿಡ್ತೀನಿ, ಬರಕ್ ಟೈಮ್ ಇಲ್ಲ, ಈ ಹಂತದ ಕರೆಗಳು ಬಂದು ಅದನ್ನು ನಾವು ಅನುಭವಿಸಿದೀವಿ. ಹಾಗಾಗಿ ಅದನ್ನ ನಿಯಂತ್ರಣ ಮಾಡಿ ಅದಕ್ಕೇನಾದ್ರೂ ಒಂದು ಪ್ರತ್ಯೇಕವಾದಂತಹ ಸಿಬ್ಬಂದಿಯನ್ನು ಇಟ್ಟು ಪ್ರಶ್ನೆಗಳನ್ನ ಫಿಲ್ಟರ್ ಮಾಡಿ ಕೊಟ್ಟು ಸಮಂಜಸವಾದಂತಹ ಉತ್ತರಗಳನ್ನು ಇವತ್ತು ಕೊಟ್ಟರೆ ತುಂಬಾ ಅರ್ಥಗರ್ಭಿತವಾದಂತಹ ಕಾರ್ಯಕ್ರಮ ಆದೀತು ಅಂತ
1: ಮಾಡ್ತಾರೆ.
0: ಬೇರೆ ಅನ್ಯ ವೈದ್ಯಕೀಯ ಪದ್ಧತಿಗಳ ವೈದ್ಯ ಸಂಕುಲವನ್ನ ಒಂದೇ ಕಡೆ ಸೇರಿಸಿ, ಅಂದ್ರೆ ಒಂದು ಆಯುರ್ವೇದ, ಒಂದು ಯೋಗ, ಒಂದು ನ್ಯಾಚುರೋಪತಿ, ಒಂದು ಅಲೋಪತಿ. ಈಗ ಒಂದು ಬೆನ್ನು ನೋವು ಅಂತ ಪೇಷಂಟ್ ಫೋನ್ ಮಾಡ್ತೇನೆ, ಒಂದು ನಿಮಿಷದಲ್ಲಿ ಯಾವ ಎಕ್ಸಸೈಸ್ ಮಾಡಬೇಕು ಅಂತ ಯೋಗದವರು, ಯಾವ ಔಷಧಿ ತಗೊಳ್ಬೇಕು ಅಂತ ಆಯುರ್ವೇದವರು, ತಾಕ್ಷಣಿಕ ಚಿಕಿತ್ಸೆ ಏನು ತಗೊಳ್ಬೇಕು ಅಂತ ಅಲೋಪತಿಯವರು, ಸಂಸ್ಥಾನಿಕ ಚಿಕಿತ್ಸೆ ಏನು ತಗೊಳ್ಬೇಕು ಅಂತ ನಾನು, ಹೀಗೆ ನಾವು ನಾಲ್ಕಾರು ಜನ ನಾಲ್ಕಾರು ನಿಮಿಷದಲ್ಲಿ ಒಂದು ಪೇಷಂಟ್ಗೆ ನಾಲ್ಕೇ ನಿಮಿಷದಲ್ಲಿ ಒಂದು ಪ್ರಶ್ನೆಗೆ ಉತ್ತರ ಕೊಡ್ತೀವಪ್ಪ, ನೀನು ಎರಡನೇ ಪ್ರಶ್ನೆಗೆ ಅವಕಾಶ ಇಲ್ಲ, ನೀನು ಮತ್ತೆ ಕಾಯಬೇಕು ಅಂದಾಗ ಬಹುಶಃ ಈಗಲೂ ಸರಿಯಾದಂತಹ ಸರಕನ್ನು ಸರಬರಾಜು ಮಾಡಬಹುದು ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ.
1: ಈಗ ತಾವು ಒಂದು ಹೊಸ ಸಲಹೆ ಕೊಟ್ಟಂಗಾಯಿತು. ಸಾಮಾನ್ಯವಾಗಿ ಈ ರೀತಿಯಾಗಿ ಫೋನಿನ ಕಾರ್ಯಕ್ರಮ ಅಂದಾಗ ಒಬ್ಬ ತಜ್ಞ ವೈದ್ಯರು ಬಂದಿರ್ತಾರೆ, ವೈದ್ಯರ ಕಾರ್ಯಕ್ರಮ ಇದ್ದಾಗ ನಿರೂಪಕರು ಇರ್ತಾರೆ, ಕರೆಗಳು ಬರ್ತವೆ, ನಾವು ಕನೆಕ್ಟ್ ಮಾಡ್ತಾ ಇರ್ತೀವಿ. ಒಬ್ಬರೇ ವೈದ್ಯರು ಎಲ್ಲರಿಗೂ ಕೂಡ ಒಂದೇ ರೋಗ ಸಂಬಂಧಪಡೋ ಹಾಗೆ ಉತ್ತರ ಕೊಡ್ತಾರೆ.
0: ಅದರಲ್ಲೂ ನಿಮಗೆ ವಿಶೇಷ ಲೇಔಟ್ಗಳು ನಾನು ಹೇಳ್ತೇನೆ ಸರ್, ನಮ್ಮನೆ ಪಕ್ಕದ ಮನೆಗೆ ಒಂಚೂರು ಕೂದಲಾಗ್ತದೆ, ಅದಕ್ಕೆ ಏನ್ ಮಾಡಬಹುದು ಅಂತ ಕೇಳ್ತಾರೆ. ಪೇಷಂಟ್ ಅವನೇ ಆಗಿರ್ತಾನೆ, ಕೇಳಕ್ಕೆ ಸಂಕೋಚ.
1: ಅವ್ರ ಪರವಾಗಿ ನಾನು ಕೇಳ್ತಾ ಇದ್ದೀನಿ, ನನ್ನ ತಂಗಿಗೆ
0: ವೆಂಕಟೇಶನ ಹೆಸರು ಶ್ರೀನಿವಾಸ ಅಂತ ಅದೇ ಪ್ರಶ್ನೆಯನ್ನು ಕೇಳಿದ್ರು ಕೂಡ ಉತ್ತರ ಸಿಕ್ಬಿಡುತ್ತಲ್ವಾ. ಆದ್ರೆ ಈ ಸೂಕ್ಷ್ಮತೆಗಳನ್ನ ಒಬ್ಬ ಶ್ರೋತೃ ಅರ್ಥ ಮಾಡ್ಕೊಂಡಾಗ, ಸಲ ಪತ್ರ ಬರೆಯೋದು ನಿಮಗೆ ಜವಾಬ್ದಾರಿ ಇಲ್ವಾ ಅಂತ ಎಲ್ಲ ಪತ್ರಗಳು ಬರೆಯೋರು, ಆ ಪತ್ರ ಆಕಾಶವಾಣಿಗೆ ಬಂದು ಆಕಾಶವಾಣಿ ನಮಗ್ ಪತ್ರ ಕಳಿಸಿ ನಾವು ಅದಕ್ಕೆ ಉತ್ತರ ಕೊಡಿಸಿ ಒಂದೂವರೆ ತಿಂಗಳು ಆಗಿರೋದು. ಹಾಗಾಗಿ ನೇರ ಸಂಪರ್ಕ ಸಂಬಂಧ ಲೈವ್ ಫೋನಿನಲ್ಲಿ ಈ ತರದ್ ಏನಾದ್ರು ಆದ್ರೆ ಹೆಚ್ಚಿನ ಲಾಭ ಒಬ್ಬ ಶ್ರೋತೃಗೆ ಸಿಗಬಹುದೇನೋ ಅಂತಕ್ಕಂಥ
1: ಮಾಡಬಹುದು. ಈಗ ನಾವು ಬೇರೆ ಬೇರೆ ಕೇಂದ್ರಗಳಲ್ಲಿ ಈ ಎಲ್ಲ ಪ್ರಯೋಗಗಳನ್ನು ಮಾಡಿದ್ದೇವೆ, ಇಂಥ ಇಂಥ ರೋಗಕ್ಕೆ ಏನು ಮಾಡಬೇಕು ಅಂತ ಅವ್ರು ಪತ್ರ ಬರೀತಿದ್ರು. ಆ ಎಲ್ಲ ಪತ್ರಗಳು ಒಂದ್ ಕಡೆ ಬಂದಾಗ ಕ್ರೋಢೀಕರಿಸಿ ವೈದ್ಯರನ್ನು ಕರೆಸೋದು, ಸರ್ ಇಷ್ಟೆಲ್ಲ ಪತ್ರಗಳು ಬಂದಿವೆ, ಈ ಎಲ್ಲ ಸಮಸ್ಯೆಗಳಿವೆ ಅಂತಂದಾಗ ಅದು ವೈದ್ಯರು ಒಂದೊಂದಾಗಿ ಉತ್ತರಿಸ್ತಿದ್ರು. ಅಂದ್ರೆ ಈಗ ನೇರ ಫೋನಿನ ಕಾರ್ಯಕ್ರಮ ಈಗಿದ್ರು ಎಲ್ಲಾ ದೃಷ್ಟಿಕೋನದಿಂದ ಏನೇನು ಜನರ ಜೊತೆಗೆ ಬೆರೆಯಕ್ಕೆ ಸಾಧ್ಯ ಮತ್ತು ಅವರಿಗೆ ಉತ್ತರ ಕೊಡಕ್ಕೆ ಸಾಧ್ಯ, ಅವ್ರ ಸೇವೆ ಮಾಡಕ್ಕೆ ಸಾಧ್ಯ ಅಂತ ಎಲ್ಲಾ ಆಂಗಲ್ಗಳನ್ನು ಕೂಡ ಆಕಾಶವಾಣಿ ಪ್ರಯೋಗ ಮಾಡಿದೆ. ಹೊಸ ಹೊಸ ಪ್ರಯೋಗಗಳು ನಾವು ಕಾಲಕಾಲದಲ್ಲಿ ಮಾಡ್ತಾನೆ ಬಂದಿದ್ದು. ಈಗ ವಾಟ್ಸ್ಯಾಪು, ಟ್ವಿಟ್ಟರು, ಫೇಸ್ಬುಕ್ಕು ಅಂತೆಲ್ಲ ಏನೇನು ಇದ್ರೂ ಕೂಡ ಎಲ್ಲದರ ಮೂಲಕವಾಗಿ ನಮಗೆ ಏನು ಸಂದೇಶ ಬರುತ್ತೆ ಅದನ್ನು ಕೂಡ ನಾವು ತಗೊಂಡು

0: ಅವರಿಗೆ ಬೇಡಿಕೆಗಳನ್ನು ಈಡೇರಿಸ್ತಾ ಇದ್ದೀವಿ. ಅದು ಅವ್ರ ಕೋರಿಕೆ ಹಾಡಾಗಿರ್ಬೋದು ಅಥವಾ
1: ಯಾವ್ದಾದ್ರು ಒಂದು ಒಳ್ಳೆ ರಾಜ್ಕುಮಾರ್ ಹಾಡಬೇಕು ಅಂದಾಗ ನಾಲ್ಕಾರು ಸಾರಿ ಪತ್ರ ಬರೆದು ಇಲ್ಲಿ ಬಂದಾಗ ಲಂಚ್ ಬಾಕ್ಸ್ ಅಂತ ರೇನ್ಬೋಲ್ಲಿ FM ಅಲ್ಲಿ ಇತ್ತು, ಅಲ್ಲಿ ನನ್ನ ರಾಜ್ಕುಮಾರ್ ಹಾಡುಗಳೆಲ್ಲ ಪಟ್ಟಿ ಮಾಡ್ಕೊಂಡ್ಬಂದು ಈ 7 ಹಾಡಗೋಸ್ಕರ ಮಾತು ಕಮ್ಮಿ ಮಾಡ್ತೀವಿ, ಆ ಹಾಡುಗಳು ಪೂರ್ತಿ ಹಾಕಿ ನನ್ನ ಮಾತಂತೂ ಇದ್ದೇ ಅಂತಕ್ಕಂಥ ದಿನಗಳು ಕೂಡ ನಾನು ಇಲ್ಲಿ ಸಹಿಸಿದ್ದೇನೆ.
0: ಈಗ ಸರ್, ಮಾತು ಮತ್ತು ಮನೋರಂಜನೆ ಎರಡೂ ಕೂಡ ಸಮ್ಮಿಳಿತವಾಗಿ ಕಾರ್ಯಕ್ರಮ ಬರಬೇಕು ಅಂತಂಥೇಳಿ ನಮಗೆ ಈಗ ನೀತಿಗಳಲ್ಲಿ ಬದಲಾವಣೆ ಆಗಿದೆ, ಎರಡೂ ಜೊತೆ ಜೊತೆಯಾಗಿ ಹೋಗಬೇಕು ಅಂತಂಥೇಳಿ,
1: ಮಾಹಿತಿ ಮತ್ತು ಮನೋರಂಜನೆ
0: ಮನೋರಂಜನೆ ಇರಬೇಕು ಅಂತೇಳಿ, ಆ ರೀತಿಯಾದಂಥ ಕಾರ್ಯಕ್ರಮಗಳು ಈಗ ಬಹುಶಃ ಬೇಕು ಕಾಣಿಸುತ್ತೆ. ಈಗ ಜನರಿಗೆ ಸ್ವಲ್ಪ ಸ್ವಲ್ಪನೇ ಬೇಕು,
1: ಯಾಕಂದ್ರೆ ಈಗ ಅಟೆನ್ಷನ್ ಸ್ಪ್ಯಾನ್ ತುಂಬ ಕಮ್ಮಿ ಆಗುತ್ತೆ. ಈ ವಾಟ್ಸಪ್ಪು ರೀಲ್ಸ್ ಇನ್ಸ್ಟಾಗ್ರಾಮ್ ಎಲ್ಲ ಬಂದ್ಮೇಲೆ 15-20 ಸೆಕೆಂಡ್ ಮೇಲೆ ಅವನ ಮನಸ್ಸಿನ ಹತೋಟಿಗೆ ನಾವು ತರಲಿಕ್ಕೆ ಕಷ್ಟ ಸಾಧ್ಯ. ಅದು ವೈದ್ಯಕೀಯ ವಲಯದಲ್ಲಿ ನಾನು ಕೂಡ ನೋಡ್ತಾ ಇದ್ದೇನೆ, 15-20 ಸೆಕೆಂಡ್ ಮ್ಯಾಕ್ಸಿಮಮ್ 30 ಸೆಕೆಂಡ್ ಅಷ್ಟರಲ್ಲಿ ವಿಚಲಿತರಾಗ್ಬಿಡ್ತಾನೆ. ಸೊ ನೀವು 1 ನಿಮಿಷದ ಒಳಗಡೆ ಮಾಹಿತಿಯನ್ನು ಸರಬರಾಜು ಮಾಡಬೇಕು, ತರ್ಕ ರವಾನೆ ಆಗಬೇಕು, ಅದ್ರ ಮಧ್ಯದಲ್ಲಿ ಒಂದು ಚೇಂಜ್ ಕೊಡಬೇಕು ಅವನಿಗೆ, ಅವನಿಗೆ ಮುದ ಕೊಡ್ತಕ್ಕಂಥ ಚೇಂಜ್ ಕೊಡಬೇಕು. ಇದಕ್ಕಿಂತ ಕಷ್ಟಕರವಾದ ಕೊಟ್ಟೆ ತಗೊಳ್ಳಲ್ಲ, ವಾಪಸ್ ತರಬೇಕು. ಸೊ ಹಾಗಾಗಿ ನಿಮ್ಮ ಯೂಶಲಿ ಹಾಡು ಅಡ್ವರ್ಟೈಸ್ಮೆಂಟು ಹಾಡು ಆ ಪ್ಯಾಟರ್ನ್ ಇದೆಯಲ್ಲ, ಹಾಡು ಮಾಹಿತಿ ಅಡ್ವರ್ಟೈಸ್ಮೆಂಟು ಬೇಕು, ಯಾಕಂದ್ರೆ ನೀವು ಬದುಕಬೇಕು, ವಾಹಿನಿ ಬದುಕಬೇಕು, ಮಾಹಿತಿ ಎಂಟರ್ಟೈನ್ಮೆಂಟು, ಮಾಹಿತಿ ಎಂಟರ್ಟೈನ್ಮೆಂಟು, ಮನರಂಜನೆ ಮಾಹಿತಿ ಹೋದಾಗ ತುಂಬ ಚೆನ್ನಾಗಿ ಅದು ಆದೀತು ಅಂತಕ್ಕಂಥ ಭಾವ.
0: ನಿಜ ನಿಜ. ಈಗ ಎಲ್ಲರ ಕೈಯಲ್ಲಿ ಹೇಗೆ ರಿಮೋಟ್ ಇದ್ದಾಗ ಬದಲಾವಣೆ ಟಕ್ ಟಕ್ ಟಕ್ ಅಂತ ಚೇಂಜ್ ಮಾಡ್ತಿರ್ತಾರೆ, ಮತ್ತು ಮೊಬೈಲ್ ಬಂದಾಗ ಹಾಗೆ ಬೆರಳಿಂದ
1: ಸಿನಿಮಾ ಥಿಯೇಟರ್ ಹೊರಗೆ
0: ಬರ್ತಿರ್ತಾರೆ, ಮೇಲ್ಗಡೆ ಚೇಂಜ್ ಮಾಡ್ತಾ ಇರ್ತಾರೆ.
1: ಸಿನಿಮಾ ನೋಡಲ್ಲ
0: ನೋಡಲ್ಲ
1: ಮಾಲ್ ಅಲ್ಲಿ ಫಸ್ಟ್ ಅರ್ಧ ಸಿನಿಮಾ ಒಂದು ಥಿಯೇಟರ್ ನೋಡ್ತಾರೆ, ಅದೇ ಟಿಕೆಟ್ ಪಕ್ಕದ ಹಾಲು ದುಡ್ಡು ಕೊಡಬೇಕಾಗಿಲ್ಲ ಅಂತ ಹೇಳಿ ಸೆಕೆಂಡ್ ಹಾಫ್ಗೆ 2ನೇ ಥಿಯೇಟರ್ ಹೋಗುವಂತ ಅನೇಕ ಪ್ರೇಕ್ಷಕವರೆಗೂ ನಾನು ನೋಡಿದ್ದೀನಿ. ಹಾಗೆ ಅಟೆನ್ಷನ್ ಸ್ಪ್ಯಾನ್ ತುಂಬ.
0: ಹಾಗಾಗಿ ಈ ವರ್ಗಕ್ಕೆ ಎಲ್ಲರನ್ನೂ ನಾವು ಆಕರ್ಷಣೆ ಮಾಡಬೇಕು ಅಂತಂದಾಗ ಈ ರೀತಿಯಾದಂಥ ಪ್ರಯೋಗಗಳು ಅಂದರೆ ಸತತವಾಗಿ ಬದಲಾವಣೆ, ಮ್ಯಾಗ್ಝಿನ್ ರೀತಿಯಲ್ಲಿ ಕಾರ್ಯಕ್ರಮಗಳು ಪ್ರಸಾರ ಆಗಬೇಕು ಅಂತನೋ ಕಲ್ಪನೆ ಇಟ್ಕೋಬೇಕು. ನೀವು ಸರ್ ಬೇರೆ ಬೇರೆ ಆಕಾಶವಾಣಿ ಕೇಂದ್ರಗಳಿಗೆ ಏನಾದರೂ ಹೋಗಿದ್ದೀರಾ ಅಥವಾ ಆಕಾಶವಾಣಿ?
1: ಮೈಸೂರು, ಶಿವಮೊಗ್ಗ, ಭದ್ರಾವತಿ, ಧಾರವಾಡ, ಬೇಕಾದಷ್ಟು ಆಕಾಶವಾಣಿ, ಡೆಲ್ಲಿ, ಡೆಹರಾಡೂನು.
0: ಹೌದಾ?
1: ಅಲ್ಲಿ ಹಿಂದಿಯಲ್ಲಿ ಕೂಡ ನಾನು ಮಾತಾಡಿದ್ದೇನೆ. ಸೊ ಹಾಗಾಗಿ ಆಕಾಶವಾಣಿ
0: ಏನು ಅನುಭವ ನಿಮ್ಗೆ ಈಗ ಬೇರೆ? ಈಗ ನಮ್ಮ ಆಕಾಶವಾಣಿ, ನಮ್ಮ ರಾಜ್ಯದ ಆಕಾಶವಾಣಿಯಲ್ಲಿ ನಾವು ಕನ್ನಡದ ಒಂದು ಪಂಡಿತರಾಗಿ ಹೇಳೋದು ಬೇರೆ.
1: ಡೆಹರಾಡೂನ್ಲ್ಲಿ ಇದ್ದಾಗ ನನಗೆ ಹಿಂದಿ ಬರ್ತಾನೆ ಇರಲಿಲ್ಲ ಮಾತಾಡಲಿಕ್ಕೆ, ಸಂಸ್ಕೃತದ ಅರಿವು ಸ್ವಲ್ಪ ಇತ್ತು, ಆದರೆ ಹಿಂದಿ ಜ್ಞಾನ ನನಗಿರಲಿಲ್ಲ. ನಾನು 30 ದಿವಸದಲ್ಲಿ ಹಿಂದಿ ಕಲಿತು ಆಕಾಶವಾಣಿ ಲೈವ್ ಫೋನ್ ಇನ್ ಡೆಹರಾಡೂನಲ್ಲಿ ಹಿಂದಿಯಲ್ಲಿ ಉತ್ತರ ಕೊಡ್ತಕ್ಕಂಥ ಒಂದು ಪ್ರಯತ್ನ ಮಾಡಿದೆ. ಇವತ್ತು ಭಗವಂತ ನನಗೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ನಾಮನಿರ್ದೇಶ ಸದಸ್ಯನಾಗಿ ಕೆಲಸ ಮಾಡೋಕೆ ಅವಕಾಶ ಕೊಟ್ಟ. ಕನ್ನಡವನ್ನು ಒಬ್ಬ ಚೆನ್ನಾಗಿ ಅರ್ಥ ಮಾಡಿಕೊಂಡು ಸೂಕ್ತ ರೀತಿಯಿಂದ ಸಮಯೋಚಿತ ಪದ ಬಳಕೆಯನ್ನು ಮಾಡಕ್ಕೆ ಶುರು ಮಾಡಿದರೆ ಅವನು ಯಾವ ಭಾಷೆಯನ್ನು ಕಲಿಬಲ್ಲ.
0: ಆರೋಗ್ಯ ತಜ್ಞರಾಗಿ, ಒಬ್ಬ ವೈದ್ಯರಾಗಿ, ಉತ್ತಮ ಸಂವಹನಕಾರರಾಗಿ ನೀವು ಆಕಾಶವಾಣಿಯನ್ನು ಆರಿಸಿಕೊಂಡಿದ್ದೀರಿ. ಹೀಗೆ ಆಕಾಶವಾಣಿಗೆ ನಿರಂತರವಾಗಿ ಸಂಪರ್ಕ ಇಟ್ಕೊಂಡವರು ತಮ್ಮ ಭಾಷೆಯನ್ನು ಕೂಡ ಉತ್ತಮ ಪಡಿಸಿಕೊಳ್ಬಹುದು ಅಕಸ್ಮಾತ್ ಹೆಚ್ಚು ಕಡಿಮೆ ಆಗಿದ್ರೆ.
1: ಖಂಡಿತ. ಪ್ರತಿ ಹಂತ ಪ್ರತಿ ಕ್ಷಣ ಅನುಕ್ಷಣ ಮನಸ್ಸಿಗೆ ಮುದ ಕೊಡೋದಷ್ಟೇ ಅಲ್ಲ, ಇಲ್ಲಿನ ವಾರ್ತಾ ವಾಚಕರ ಮತ್ತೆ ಇಲ್ಲಿನ ಅನೌನ್ಸ್ ಉದ್ಘೋಷಕರ ಒಂದು ವಾಯ್ಸ್ ಏನಿದೆ ಅದ್ಭುತ, ಶೈಲಿಯೇ ನಮ್ಮ ಭಾಷೆ ನಮ್ಮ ಊರು ಅಂತಕ್ಕಂಥ ಒಂದು ಭಾವನೆ ನಮಗೆ ತಂದುಕೊಡೋದ್ರಲ್ಲಿ ಎರಡನೇ ಮಾತಿಲ್ಲ.
0: ಬಹಳ ಉತ್ತಮವಾದಂತಹ ಅಭಿಪ್ರಾಯ. ಆಕಾಶವಾಣಿ ಯಾವತ್ತೂ ನಿರಂತರವಾಗಿರುತ್ತೆ, ಹಿಂದೆ, ಇಂದು ಮತ್ತು ಮುಂದೆ ಅಲ್ವಾ, ಎಂದೆಂದೂ ಕೂಡ ಆಕಾಶವಾಣಿ.
1: ಒಂದು ಹೇಳಕ್ಕೆ ಬಯಸ್ತೇನೆ, 90ರ ನಡಿಗೆ 100ರ ಕಡೆಗೆ ಆಕಾಶವಾಣಿ ಆಗಲಿ ಅಂತ.
0: ಕೇಳುಗರ ಪರವಾಗಿ ನಿಮಗೆ ಅನಂತ ಧನ್ಯವಾದಗಳು. ನಮಸ್ಕಾರ.
1: ನಮಸ್ಕಾರ.
2: ಆರೋಗ್ಯ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವ ಆಯುರ್ವೇದ ವೈದ್ಯರಾದ ಡಾಕ್ಟರ್ ಸಿಎ ಕಿಶೋರ್ ಅವರೊಂದಿಗೆ ಸಂದರ್ಶನ ಕೇಳಿದರೆ. ಇದುವರೆಗೂ ಆಕಾಶವಾಣಿಯ 90 ವರ್ಷದ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಆಕಾಶ ಬುಟ್ಟಿ ಕೇಳಿದಿರಿ. ಆಕಾಶವಾಣಿ

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

0: ಒಲಿರು ಕಡೆಗೆ ತೀರ್ಪಾಗುವಂದು ಕಕ್ಷಿಗಾರನ ಓಲೆ ಪೂರುತ್ತೆ ನ್ಯಾಯಕ್ಕೆ ಸಾಕ್ಷಿಯ ಒಲಿರು ಕಡೆಗೆ ತೀರ್ಪಾಗುವಂದು ಭಿಕ್ಷುವಲು ಕಾಲಸವೆ ಇಸಿಲೋಕ ಯಾತ್ರೆಯಲ್ಲಿ ಪಕ್ಷಿವಲು ಮನದೊಳಿರು ಮಂಕುತಿಮ್ಮ
1: ಭಿಕ್ಷುವಲು ಕಾಲಸವೆ ಇಸಿಲೋಕ ಯಾತ್ರೆಯಲ್ಲಿ ಪಕ್ಷಿವಲು ಮನದೊಳಿರು ಮಂಕುತಿಮ್ಮ.

ಬದುಕಿನಲ್ಲಿ ಕಕ್ಷಿಗಾರನ ಹಾಗೆ ಹೋರಾಡಬೇಕು, ಆದರೆ ತೀರ್ಪಿನ ಸನ್ನಿವೇಶದಲ್ಲಿ ನಿರ್ಭಾವಕವಾಗಿರಬೇಕು. ನಮ್ಮ ಬದುಕಿನ ಓಡಾಟ ನೆಲದ ಮೇಲೆ ಸಾಗಿದರೂ ಮನಸ್ಸು ಮಾತ್ರ ಪಕ್ಷಿಯ ಹಾಗೆ ಆಕಾಶಗಾಮಿಯಾಗಬೇಕು. ಅಂದರೆ ಇಲ್ಲಿಯೂ ಕೂಡ ಬದುಕಿನ ಹೋರಾಟದ ಬಗ್ಗೆ ಡಿ ವಿ ಜಿ ಮತ್ತೊಂದು ರೀತಿಯಲ್ಲಿ ವ್ಯಾಖ್ಯಾನ ಮಾಡ್ತಾ ಇದ್ದಾರೆ, ಅಥವಾ ಹಿಂದಿನ ಪದ್ಯಗಳ ಮುಂದುವರಿಕೆಯ ಭಾವನೆಯೇ ಇದು ಆಗಿದೆ. ನಾವು ಹೋರಾಡಬೇಕಾದ್ರೆ ಅದರೊಳಗೆ ಛಲ ಇರಬೇಕು. ಛಲವಿಲ್ಲದೆ ಹೋರಾಟ ಪ್ರಯೋಜನ ಇಲ್ಲ. ಯಾವುದೇ ಯುದ್ಧದಲ್ಲಿ ನಾನು ಗೆಲ್ಲಬೇಕು ಎನ್ನುವಂತಹ ಛಲವಿಲ್ಲದೆ ಇದ್ದರೆ, ನನ್ನ ಪಕ್ಷ ಗೆಲುವನ್ನು ಸಾಧಿಸಬೇಕು ಅನ್ನುವಂತಹ ಹಠವಿಲ್ಲದೆ ಇದ್ದರೆ ಅದಕ್ಕೆ ಬಲ ಬರೋದಿಲ್ಲ. ಬಹಳ ಬೇಗ ನಮ್ಮ ಸೋಲನ್ನು ಒಪ್ಕೊಂಡ್ಬಿಡ್ಬೇಕಾಗತ್ತೆ. ಆದರೆ ನಾವು ಈ ಬದುಕಿನ ಹೋರಾಟದ ವಿಷಯದಲ್ಲಿ, ಅದರ ಫಲದ ವಿಷಯದಲ್ಲಿ, ತೀರ್ಪಿನ ವಿಷಯದಲ್ಲಿ ನಿರ್ಭಾವುಕತೆಯಿಂದ ಇರಬೇಕು. ಹಿಂದೆಯೇ ವ್ಯಾಖ್ಯಾನ ಮಾಡಿದ ಹಾಗೆ ನಮಗೆ ಸೋಲು ಗೆಲುವು ಮುಖ್ಯ ಅಲ್ಲ, ವಾದ ಮಾಡುವುದೇ ಹೋರಾಡುವುದೇ ನಮ್ಮ ಬದುಕಿನ ಮುಖ್ಯ ನೆಲೆ. ನಮ್ಮ ಬದುಕು ಇಲ್ಲಿ ಸಾಗುತ್ತೆ, ಮನಸ್ಸು ಮಾತ್ರ ಪಕ್ಷ ಹಾಗೆ ಆಕಾಶಗಾಮಿಯಾಗಬೇಕು ಅಂತಾರೆ. ಬೇಂದ್ರೆಯವರು ಒಂದು ಕಡೆ ಹೇಳ್ತಾರೆ, ತೇಲಾಡುವಾಗ ಮನಸ್ಸು ಮೇಲಾಡುತ್ತಾವ ಕನಸು, ತೇಕಾಡುವಾಗ ಇತ್ತ ತೂಗಾಡುತ್ತಾವ ಚಿತ್ತ. ಅಂದರೆ ನಮ್ಮ ಮನಸ್ಸು ಕೇವಲ ಸ್ವಾರ್ಥದಿಂದಲೋ ಪರಿಮಿತವಾದಂತಹ ಮನೋಭಾವದಿಂದಲೋ ಕೂಡಿದ್ರೆ ಅದರಿಂದ ನಮಗೆ ಘಾಸಿಯೇ ಹೊರತು ಬೇರೆಯವರಿಗಾಗಲಿ ಪ್ರಕೃತಿಗಾಗಲಿ ಘಾಸಿ ಆಗೋದಿಲ್ಲ. ಅದೇ ನಮ್ಮ ಮನಸ್ಸು ಉದಾತ್ತವಾಗಿದ್ದರೆ, ಸಾರ್ವಜನಿಕವಾಗಿದ್ದರೆ, ಸಾರ್ವತ್ರಿಕವಾಗಿದ್ದರೆ, ಆಗ ನಮ್ಮ ಹೋರಾಟ ಸಾರ್ಥಕವೂ ಆಗುತ್ತೆ, ನಮಗೆ ಒಂದು ರೀತಿಯ ಧನ್ಯತಾ ಭಾವನವನ್ನು ತಂದುಕೊಡುತ್ತೆ.

ತನ್ನ ಗುಣಗಳ ಬಗೆದು ಸನ್ನಿವೇಶದ ಸೂಕ್ಷ್ಮ ವರಿತು ಧೃತಿದಳೆದು ತನ್ನ ಶಕ್ತಿಯ ನಳೆದು ತನ್ನ ಗುಣಗಳ ಬಗೆದು ಸನ್ನಿವೇಶದ ಸೂಕ್ಷ್ಮ ವರಿತು ಧೃತಿದಳೆದು ತನ್ನ ಕರ್ತವ್ಯ ಪರಿಧಿಯ ಮೀರದುಜ್ಜುಗಿಸೆ ಪುಣ್ಯಶಾಲಿಯ ಪಾಡು ಮಂಕುತಿಮ್ಮ. ತನ್ನ ಕರ್ತವ್ಯ ಪರಿಧಿಯ ಮೀರದುಜ್ಜುಗಿಸೆ ಪುಣ್ಯಶಾಲಿಯ ಪಾಡು ಮಂಕುತಿಮ್ಮ.

0: ಪುಣ್ಯ ಯಾವುದು? ಪಾಪ. ಪರೋಪಕಾರಾಯ ಪುಣ್ಯಾಯ ಪಾಪಾಯ ಪರಪೀಡನಂ ಅಂತ ನಮ್ಮಲ್ಲೇ ಒಂದು ಮಾತಿದೆ. ಅಂದರೆ ಒಬ್ಬ ಪುಣ್ಯಶಾಲಿಯಾಗಿರ್ತಕ್ಕಂತಹವನು ತನ್ನ ಶಕ್ತಿ ಸಾಮರ್ಥ್ಯಗಳನ್ನು ಅನುಗುಣವಾಗಿ ಬಳಸಿಕೊಂಡು ಅದನ್ನು ಬೇರೆಯವರ ಹಿತಕ್ಕಾಗಿ ಬಳಸತಕ್ಕಂಥದ್ರಲ್ಲಿಯೇ ಈ ಪುಣ್ಯದ ವಿಷಯ ಅಡಕವಾಗಿರೋದು. ಪುಣ್ಯ ಅಂದರೆ ಇದರಿಂದ ಬೇರೆ ಎಲ್ಲಿಯೋ ಏನೋ ಫಲ ಬರುತ್ತೆ ಎನ್ನುವಂತಹ ನಿರೀಕ್ಷೆಗಿಂತ ಹೆಚ್ಚಾಗಿ ತಾನು ಬೇರೆಯವರ ಜೊತೆಯಲ್ಲಿ ನಡೆದುಕೊಳ್ಳುವ ರೀತಿ, ಮಾನವೀಯತೆಯನ್ನು ಪ್ರದರ್ಶಿಸುವ ರೀತಿ, ಅವರ ಜೊತೆಯಲ್ಲಿ ತಾನು ಕಕ್ಕುಲತೆ, ಪ್ರೀತಿ, ಕಾರುಣ್ಯ ಇವುಗಳನ್ನು ತೋರಿಸುವ ಕ್ರಮ, ಇವುಗಳಲ್ಲಿ ನಮ್ಮ ಪುಣ್ಯ ಅಡಗಿವಾಗಿದೆಯೇ ಹೊರತು ಅಂದರೆ ಅಲ್ಲಿಂದ ಬರುವಂತಹ ಒಂದು ಧನ್ಯತಾ ಭಾವ ಇದೆಯಲ್ಲ ಅಲ್ಲಿ ನಮ್ಮ ಪುಣ್ಯ ಅಡಕವಾಗಿದೆಯೇ ಹೊರತು ನಮ್ಮ ಬದುಕಿನ ಹೊರತಾಗಿರ್ತಕ್ಕಂತಹ ಯಾವುದೋ ಒಂದು ಫಲದಲ್ಲಿ ಅಲ್ಲ. ಅಂದರೆ ನಮಗೆ ಈ ಬೇರೆಯವರಿಗೆ ಉಪಕಾರವನ್ನು ಮಾಡುವ ಅಥವಾ ಬೇರೆಯವರಿಗೆ ಸಹಾಯ ಹಸ್ತವನ್ನು ನೀಡುವ ಮನೋಭಾವದಲ್ಲಿಯೂ ಕೂಡ ಒಂದು ರೀತಿಯ ಎಚ್ಚರ ಮುಖ್ಯ. ನಾನು ಎಲ್ಲವನ್ನೂ ಗೆದ್ದುಬಿಡ್ತೀನಿ ಎನ್ನುವ ಮಹತ್ವಾಕಾಂಕ್ಷೆಯಾಗಲಿ, ನಾನು ಯಾವುದಕ್ಕೂ ಪ್ರಯೋಜನವಿಲ್ಲದವನು ಎನ್ನುವ ಕ್ಲೈಬ್ಯವಾಗಲಿ ಸರಿಯಲ್ಲ. ಅಂದರೆ ಒಂದು ರೀತಿಯಲ್ಲಿ ನಮ್ಮ ಕಾರ್ಯಕ್ಕೆ ನಮ್ಮನ್ನು ನಾವು ಅರ್ಥ ಮಾಡಿಕೊಂಡಿರುವಂತಹ ಸ್ವಭಾವ ಬಹಳ ಮುಖ್ಯ.
1: ಕಗ್ಗದ ಸಿರಿ, ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ಚೈತ್ರ ರಘುನಂದನ್, ವ್ಯಾಖ್ಯಾನ ಡಾಕ್ಟರ್ ಪಿವಿ ನಾರಾಯಣ, ಸಂಯೋಜನೆ ಟಿವಿ ವಿದ್ಯಾಶಂಕರ್, ಎವಿ ವಿನೋದ್ ಕುಮಾರ್ ಹಾಗೂ ಎಂಜಿ ಶ್ರೀಹರ್ಷನ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.
2: ಇದುವರೆಗೆ ಆಕಾಶ ಬುಟ್ಟಿ ಮತ್ತು ಕಗ್ಗದ ಸಿರಿ ಈ ಎರಡು ಕಾರ್ಯಕ್ರಮಗಳನ್ನ ಕೇಳಿ ಬಂದ್ರಿ. ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.
3: ಒಳ್ಳೆ ಸಾಧನೆಗಾಗಿ ಎಂದಿಗೂ ದೃಢವಾಗಿರು.
4: ಜೀವನವೆಂಬುದು ಒಂದು ನಾಣ್ಯವಿದ್ದಂತೆ,
5: ಅದನ್ನು ನಮಗಿಷ್ಟ ಬಂದ ರೀತಿಯಲ್ಲಿ ವೆಚ್ಚ ಮಾಡಬಹುದು,
4: ಆದರೆ ಬಳಸುವ ಅವಕಾಶ ಇರುವುದು ಒಂದು ಬಾರಿ ಮಾತ್ರ.
5: ಹಾಗಾಗಿ ಬದುಕನ್ನ ಮೌಲ್ಯಯುತವನ್ನಾಗಿಸುವಲ್ಲಿ ಶ್ರಮಿಸೋಣ.

0: ಈಗ ನಮ್ದಕ್ಕೆ ಹೇಳ್ ಮಾಡೋದು.
1: ಸಮಯ 7:35 ಆಗಲಿದೆ. ಇನ್ನು ಮುಂದೆ ಕನ್ನಡದಲ್ಲಿ ವಾರ್ತೆಗಳು.
2: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಬಿಎ ಅಜರುದ್ದೀನ್. ಮುಖ್ಯಾಂಶಗಳು. ನಾರ್ವೆ ಪ್ರಧಾನಿಯೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ದ್ವಿಪಕ್ಷೀಯ ಮಾತುಕತೆ, ಉಭಯ ದೇಶಗಳ ನಡುವೆ ಸಹಕಾರ ಬಲವರ್ಧನೆಗೆ ಸಮ್ಮತಿ. ಒಂದು ರಾಷ್ಟ್ರ ಒಂದು ಚುನಾವಣೆ ಪ್ರಕ್ರಿಯೆಯಿಂದ ದೊಡ್ಡ ಪ್ರಮಾಣದಲ್ಲಿ ವೆಚ್ಚ ಕಡಿತ, ಜೆಪಿಸಿ ಅಧ್ಯಕ್ಷ ಪಿಪಿ ಚೌಧರಿ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣ, ಮಹಾರಾಷ್ಟ್ರದಲ್ಲಿ ತರಬೇತಿ ಕೇಂದ್ರದ ನಿರ್ದೇಶಕನ ಬಂಧನ. ಐಪಿಎಲ್ ಟಿ20 ಕ್ರಿಕೆಟ್, ಸನ್ರೈಸರ್ಸ್ ಹೈದರಾಬಾದ್ ವಿರುದ್ಧ ಟಾಸ್ ಗೆದ್ದ ಚೆನ್ನೈ ಸೂಪರ್ ಕಿಂಗ್ಸ್ ಬ್ಯಾಟಿಂಗ್ ಆಯ್ಕೆ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ಓಸ್ಲೋದಲ್ಲಿ ನಾರ್ವೆ ಪ್ರಧಾನಿ ಜೋನಾಸ್ ಗಹರ್ಸ್ಟೋರ್ ಅವರೊಂದಿಗೆ ದ್ವಿಪಕ್ಷೀಯ ಸಭೆ ನಡೆಸಿದರು. ಮಾತುಕತೆಯ ನಂತರ ಜಂಟಿ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಪ್ರಧಾನಿ ನರೇಂದ್ರ ಮೋದಿ ಅವರು, ಕಳೆದ ವರ್ಷ ಜಾರಿಗೆ ಬಂದ ಭಾರತ ಇಎಫ್ಟಿಎ ವ್ಯಾಪಾರ ಮತ್ತು ಆರ್ಥಿಕ ಪಾಲುದಾರಿಕೆ ಒಪ್ಪಂದವು ಭಾರತ ಮತ್ತು ನಾರ್ವೆ ನಡುವಿನ ಹಂಚಿಕೆಯ ಪ್ರಗತಿ ಮತ್ತು ಸಮೃದ್ಧಿಗೆ ನೀಲನಕ್ಷೆಯಾಗಿ ಕಾರ್ಯನಿರ್ವಹಿಸುತ್ತಿದೆ ಎಂದು ಹೇಳಿದರು. ಇಂಡೋ ಪೆಸಿಫಿಕ್ ಸಾಗರ ಉಪಕ್ರಮಕ್ಕೆ ಸೇರುವ ನಾರ್ವೆಯ ನಿರ್ಧಾರವನ್ನು ಪ್ರಧಾನಿ ಸ್ವಾಗತಿಸಿದರು. ಎರಡು ಪ್ರಮುಖ ಕಡಲ ರಾಷ್ಟ್ರಗಳಾಗಿ ಭಾರತ ಮತ್ತು ನಾರ್ವೆ ಕಡಲ ಆರ್ಥಿಕತೆ, ಕಡಲ ಭದ್ರತೆ ಮತ್ತು ಸಾಮರ್ಥ್ಯ ವೃದ್ಧಿಯಲ್ಲಿ ಸಹಕಾರವನ್ನು ಮತ್ತಷ್ಟು ಬಲಪಡಿಸುತ್ತವೆ ಎಂದು ಅವರು ತಿಳಿಸಿದರು. ಇದಕ್ಕೂ ಮೊದಲು ಪಂಚರಾಷ್ಟ್ರಗಳ ಪ್ರವಾಸದ ಭಾಗವಾಗಿ ನಾರ್ವೆಯ ಓಸ್ಲೋಗೆ ಆಗಮಿಸಿದ ಪ್ರಧಾನಿ ಅವರನ್ನು ಭಾರತೀಯ ಸಮುದಾಯದವರು ಆತ್ಮೀಯವಾಗಿ ಸ್ವಾಗತಿಸಿದರು. ಪ್ರಧಾನಿ ಮೋದಿ ಅವರು ನಾರ್ವೆಗೆ ಮೊದಲ ಬಾರಿಗೆ ಭೇಟಿ ನೀಡಿದ್ದಾರೆ. ಕಳೆದ 43 ವರ್ಷಗಳಲ್ಲಿ ಭಾರತದ ಪ್ರಧಾನಿಯೊಬ್ಬರು ನಾರ್ವೆಗೆ ಭೇಟಿ ನೀಡಿರುವುದು ಇದೇ ಮೊದಲು. ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ನಾರ್ವೆ ರಾಜ 5ನೇ ಹೆರಾಲ್ಡ್ ಮತ್ತು ರಾಣಿ ಸೋಂಜಾ ಅವರನ್ನು ಭೇಟಿ ಮಾಡಲಿದ್ದಾರೆ. ನಂತರ ಅವರು ಭಾರತ ನಾರ್ವೆ ವ್ಯವಹಾರ ಮತ್ತು ಸಂಶೋಧನಾ ಶೃಂಗಸಭೆ ಉದ್ದೇಶಿಸಿ ಮಾತನಾಡಲಿದ್ದಾರೆ. ನಾಳೆ ಪ್ರಧಾನಿಯವರು 3ನೇ ಭಾರತ ನಾರ್ಡಿಕ್ ಶೃಂಗಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ಭಾರತ ಮತ್ತು 5 ನಾರ್ಡಿಕ್ ದೇಶಗಳ ನಡುವಿನ ದ್ವಿಪಕ್ಷೀಯ ವ್ಯಾಪಾರವು ಪ್ರಸ್ತುತ 19 ಶತಕೋಟಿ ಡಾಲರ್ಗಳಷ್ಟಿದೆ. ಇದರಲ್ಲಿ ನಾವೀನ್ಯತೆ, ರಕ್ಷಣೆ ಮತ್ತು ಜನರ ನಡುವಿನ ಸಂಪರ್ಕದಂತಹ ವ್ಯಾಪಕ ಶ್ರೇಣಿಯ ಕ್ಷೇತ್ರಗಳು ಸೇರಿವೆ. ಈ ಭೇಟಿಯು ನಾರ್ಡಿಕ್ ದೇಶಗಳೊಂದಿಗೆ ಭಾರತದ ಸೌಹಾರ್ದಯುತ ಸಂಬಂಧಗಳನ್ನು ಗಾಢವಾಗಿಸುವ ನಿರೀಕ್ಷೆ ಇದೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಇಂದು ವಿಯೆಟ್ನಾಂನ ಹನೋಯ್ ತಲುಪಿದ್ದಾರೆ. ಅವರು ಇಂದಿನಿಂದ ವಿಯೆಟ್ನಾಂ ಮತ್ತು ದಕ್ಷಿಣ ಕೊರಿಯಾಕ್ಕೆ 2 ರಾಷ್ಟ್ರಗಳ ಭೇಟಿಯಲ್ಲಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಸಚಿವ ರಾಜನಾಥ್ ಸಿಂಗ್ 2 ಏಷ್ಯಾ ರಾಷ್ಟ್ರಗಳಿಗೆ ಭೇಟಿಯ ಸಮಯದಲ್ಲಿ ಕಾರ್ಯತಂತ್ರದ ಮಿಲಿಟರಿ ಸಹಕಾರವನ್ನು ಮತ್ತಷ್ಟು ಬಲಗೊಳಿಸುವುದು, ರಕ್ಷಣಾ ಕೈಗಾರಿಕಾ ಪಾಲುದಾರಿಕೆಯನ್ನು ವಿಸ್ತರಿಸುವುದು, ಕಡಲ ಸಹಯೋಗವನ್ನು ಹೆಚ್ಚಿಸುವುದು ಹಾಗೂ ಇಂಡೋ ಪೆಸಿಫಿಕ್ ಪ್ರದೇಶದಲ್ಲಿ ಶಾಂತಿ ಮತ್ತು ಸ್ಥಿರತೆಯನ್ನು ಉತ್ತೇಜಿಸುವುದರ ಕಡೆಗೆ ಕೇಂದ್ರೀಕರಿಸಲಾಗುವುದು ಎಂದು ತಿಳಿಸಿದ್ದಾರೆ. ವಿಯೆಟ್ನಾಂ ಭೇಟಿಯ ವೇಳೆ ರಾಜನಾಥ್ ಸಿಂಗ್ ಅವರು ವಿಯೆಟ್ನಾಂ ರಕ್ಷಣಾ ಸಚಿವ ಜನರಲ್ ಫಾನ್ ವ್ಯಾನ್ ಗಿಯಾಂಗ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ದಕ್ಷಿಣ ಕೊರಿಯಾ ಪ್ರವಾಸದ ಸಂದರ್ಭದಲ್ಲಿ ಅಲ್ಲಿನ ರಕ್ಷಣಾ ಸಚಿವ ಅನ್ ಗ್ಯೂ ಬಾಕ್ ಅವರೊಂದಿಗೆ ಮಾತುಕತೆ ನಡೆಸಲಿರುವ ರಾಜನಾಥ್ ಸಿಂಗ್ ರಕ್ಷಣಾ ಸಹಕಾರದ ಪ್ರಗತಿಯನ್ನು ಪರಾಮರ್ಶಿಸಲಿದ್ದಾರೆ ಹಾಗೂ ಪರಸ್ಪರ ಹಿತಾಸಕ್ತಿಯ ಪ್ರಾದೇಶಿಕ ಮತ್ತು ಜಾಗತಿಕ ವಿಷಯಗಳ ಕುರಿತು ವಿಚಾರ ವಿನಿಮಯ ಮಾಡಲಿದ್ದಾರೆ. ಸಂವಿಧಾನದ 129ನೇ ತಿದ್ದುಪಡಿ ಮಸೂದೆ 2024 ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಕಾನೂನು ತಿದ್ದುಪಡಿ ಮಸೂದೆ 2024 ಕುರಿತ ಜಂಟಿ ಸಂಸದೀಯ ಅಧ್ಯಯನ ಸಮಿತಿಯು ಇಂದು ಬೆಂಗಳೂರಿನಲ್ಲಿ ಒಂದು ರಾಷ್ಟ್ರ ಒಂದು ಚುನಾವಣೆ ಕುರಿತು ಸಂವಾದ ಏರ್ಪಡಿಸಿತ್ತು. ಸಮಿತಿ ಅಧ್ಯಕ್ಷ ಪಿಪಿ ಚೌಧರಿ.

0: ಅವರು ಪದ್ಮ ಪ್ರಶಸ್ತಿ ಪುರಸ್ಕೃತರು ಹಾಗೂ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಸಂವಾದ ನಡೆಸಿ ಒಂದು ರಾಷ್ಟ್ರ ಒಂದು ಚುನಾವಣೆ ಕುರಿತು ಅಭಿಪ್ರಾಯ ಸಂಗ್ರಹಿಸಿದರು. ಸಂವಾದದಲ್ಲಿ ಮಾತನಾಡಿದ ಸಮಿತಿ ಅಧ್ಯಕ್ಷ ಪಿಪಿ ಚೌಧರಿ, ದೇಶದಲ್ಲಿ ಒಂದು ವರ್ಷಕ್ಕೆ 5-6 ವಿಧಾನಸಭಾ ಚುನಾವಣೆಗಳು ನಡೆಯುತ್ತವೆ. ಇದರಿಂದ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ವಿವಿಧ ವಲಯಗಳ ಜನರ ಮೇಲೆ ಪರಿಣಾಮ ಬೀರುತ್ತಿದೆ. ಈ ಹಿನ್ನೆಲೆಯಲ್ಲಿ ಒಂದು ರಾಷ್ಟ್ರ ಒಂದು ಚುನಾವಣೆ ಜಾರಿಯಾದಾಗ ಶಿಕ್ಷಕರು, ಆರಕ್ಷಕರು, ಇತರ ಚುನಾವಣಾ ಸಿಬ್ಬಂದಿಯ ಹೊರೆ ಕಡಿಮೆಯಾಗುತ್ತದೆ ಎಂದು ಹೇಳಿದರು. ಚುನಾವಣೆ ಸುರಕ್ಷಿತವಾಗಿ ನಡೆಯುವುದಕ್ಕೆ ಚುನಾವಣಾ ಆಯೋಗ, ಗೃಹ ಸಚಿವಾಲಯ, ಇವಿಎಂ ಯಂತ್ರಗಳ ಸಿದ್ಧತೆ, ಅಂಚೆ ಮತಗಳು, ಹೀಗೆ ವಿವಿಧ ರೀತಿಯ ಸಹಯೋಗ ಅವಶ್ಯಕ. ಒಂದು ರಾಷ್ಟ್ರ ಒಂದು ಚುನಾವಣೆಯಿಂದ ಚುನಾವಣೆಯ ವೆಚ್ಚ ಸಹ ದೊಡ್ಡ ಪ್ರಮಾಣದಲ್ಲಿ ತಗ್ಗಿಸಬಹುದು ಎಂದು ಅವರು ತಿಳಿಸಿದರು. ಇದೇ ವೇಳೆ ಪದ್ಮ ಪುರಸ್ಕೃತರು, ಮಾಧ್ಯಮ ಪ್ರತಿನಿಧಿಗಳು ತಮ್ಮ ಅಭಿಪ್ರಾಯಗಳನ್ನು ಮಂಡಿಸಿದರು. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಹಾರಾಷ್ಟ್ರದ ಲಾತೂರ್ನ ಆರ್ಸಿಸಿ ತರಬೇತಿ ಕೇಂದ್ರದ ನಿರ್ದೇಶಕ ಶಿವರಾಜ್ ಮೊಟೆಗಾಂವ್ಕರ್ ಅವರನ್ನು ಕೇಂದ್ರ ತನಿಖಾ ದಳ ಸಿಬಿಐ ಬಂಧಿಸಿದೆ. ನೀಟ್ ಪರೀಕ್ಷಾ ಹಗರಣದ ತನಿಖೆಯ ಭಾಗವಾಗಿ ಸಿಬಿಐ ಶುಕ್ರವಾರ ಅವರನ್ನು ಸುಮಾರು 11 ಗಂಟೆಗಳ ಕಾಲ ವಿಚಾರಣೆ ನಡೆಸಿತ್ತು. ವಿಚಾರಣೆ ನಂತರ ಸಿಬಿಐ ತಂಡ ಲಾತೂರ್ನಲ್ಲಿರುವ ಅವರ ತರಬೇತಿ ಸಂಸ್ಥೆಯಲ್ಲಿ ಶೋಧ ನಡೆಸಿತು. ಈ ವೇಳೆ ಪ್ರಮುಖ ದಾಖಲೆಗಳು, ಕಂಪ್ಯೂಟರ್ಗಳು ಮತ್ತು ಮೊಬೈಲ್ ಫೋನ್ಗಳನ್ನು ಅಧಿಕಾರಿಗಳು ವಶಪಡಿಸಿಕೊಂಡರು. ನಂತರ ಶಿವರಾಜ್ ಅವರನ್ನು ಪುಣೆಯ ಸಿಬಿಐ ಕಚೇರಿಗೆ ಕರೆದೊಯ್ಯಲಾಯಿತು. ಅಲ್ಲಿ ಹೆಚ್ಚಿನ ವಿಚಾರಣೆಯ ನಂತರ ಅವರನ್ನು ಬಂಧಿಸಲಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೇರಳಂನ 13ನೇ ಮುಖ್ಯಮಂತ್ರಿಯಾಗಿ ಹಿರಿಯ ಕಾಂಗ್ರೆಸ್ ನಾಯಕ ವಿಡಿ ಸತೀಶನ್ ಅವರು ಇಂದು ಪ್ರಮಾಣ ವಚನ ಸ್ವೀಕರಿಸಿದರು. ಇದರೊಂದಿಗೆ ಕಳೆದ 10 ವರ್ಷಗಳ ಬಳಿಕ ಕೇರಳದಲ್ಲಿ ಕಾಂಗ್ರೆಸ್ ನೇತೃತ್ವದ UDF ಸರ್ಕಾರ ಅಧಿಕಾರಕ್ಕೆ ಬಂದಂತಾಗಿದೆ. ತಿರುವನಂತಪುರಂನ ಕೇಂದ್ರೀಯ ಕ್ರೀಡಾಂಗಣದಲ್ಲಿ ನಡೆದ ಸಮಾರಂಭದಲ್ಲಿ ರಾಜ್ಯಪಾಲ ರಾಜೇಂದ್ರ ಅರ್ಲೇಕರ್ ಸತೀಶನ್ ಅವರಿಗೆ ಅಧಿಕಾರ ಗೌಪ್ಯತೆಯ ಪ್ರಮಾಣ ವಚನ ಬೋಧಿಸಿದರು. ಮುಖ್ಯಮಂತ್ರಿಯವರೊಂದಿಗೆ IUML PK ಕುಂಜಾಲಿಕುಟ್ಟಿ, ಕಾಂಗ್ರೆಸ್ನ ರಮೇಶ್ ಚೆನ್ನಿತಲ ಮತ್ತು ಸನ್ನಿ ಜೋಸೆಫ್ ಸೇರಿದಂತೆ ಒಟ್ಟು 21 ಸದಸ್ಯರ ಸಚಿವ ಸಂಪುಟ ಪ್ರಮಾಣ ವಚನ ಸ್ವೀಕರಿಸಿತು. ಇನ್ನೊಂದೆಡೆ ಕೇರಳದಲ್ಲಿ ನೂತನ UDF ಸರ್ಕಾರ ರಾಜ್ಯ ಸಾರಿಗೆ ಬಸ್ಗಳಲ್ಲಿ ಮಹಿಳಾ ಪ್ರಯಾಣಿಕರಿಗೆ ಉಚಿತ ಪ್ರಯಾಣವನ್ನು ಜಾರಿಗೆ ತರಲು ನಿರ್ಧರಿಸಿದೆ ಎಂದು ಮುಖ್ಯಮಂತ್ರಿ ವಿಡಿ ಸತೀಶನ್ ತಿಳಿಸಿದ್ದಾರೆ. ನೂತನ ಸರ್ಕಾರದ ಮೊದಲ ಸಚಿವ ಸಂಪುಟ ಸಭೆಯ ನಂತರ ಮಾಧ್ಯಮಗಳನ್ನುದ್ದೇಶಿಸಿ ಮಾತನಾಡಿದ ಅವರು, ಈ ತಿಂಗಳ 21ರಂದು ಹೊಸ ಸದಸ್ಯರ ಪ್ರಮಾಣ ವಚನ ಸ್ವೀಕಾರ ಮತ್ತು ಸ್ಪೀಕರ್ ಆಯ್ಕೆಗಾಗಿ ವಿಧಾನಸಭಾ ಅಧಿವೇಶನ ನಡೆಯಲಿದೆ. ಆಶಾ ಕಾರ್ಯಕರ್ತರು, ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕರು ಹಾಗೂ ಅಡುಗೆ ಕೆಲಸಗಾರರಿಗೆ ವೇತನ ಹೆಚ್ಚಿಸಲಾಗುವುದು ಎಂದು ಅವರು ಮಾಹಿತಿ ನೀಡಿದರು. ಪಶ್ಚಿಮ ಬಂಗಾಳ ಸಚಿವ ಸಂಪುಟವು ರಾಜ್ಯ ಸರ್ಕಾರಿ ನೌಕರರು, ಸರ್ಕಾರಿ ನಿಗಮ ಮತ್ತು ಮಂಡಳಿಗಳ ಸಿಬ್ಬಂದಿ, ರಾಜ್ಯ ಅನುದಾನಿತ ಸಂಸ್ಥೆಗಳು ಮತ್ತು ಶಿಕ್ಷಣ ಸಂಸ್ಥೆಗಳಿಗೆ 7ನೇ ವೇತನ ಆಯೋಗದ ರಚನೆಗೆ ತಾತ್ವಿಕ ಅನುಮೋದನೆ ನೀಡಿದೆ. ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ಅಧ್ಯಕ್ಷತೆಯಲ್ಲಿ ಇಂದು ನಡೆದ ಸಚಿವ ಸಂಪುಟ ಸಭೆಯಲ್ಲಿ ರಾಜ್ಯ ಸರ್ಕಾರ ಹಲವಾರು ನಿರ್ಧಾರಗಳನ್ನು ತೆಗೆದುಕೊಂಡಿತು. ಸಭೆಯ ನಂತರ ಮಾಧ್ಯಮಗಳಿಗೆ ಮಾಹಿತಿ ನೀಡಿದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಹಾಗೂ ಸಮಾಜ ಕಲ್ಯಾಣ ಸಚಿವ ಅಗ್ನಿಮಿತ್ರ ಪಾಲ್, ರಾಜ್ಯಾದ್ಯಂತ ಮಹಿಳೆಯರಿಗೆ ಉಚಿತ ಸಾರಿಗೆ ಸೌಲಭ್ಯಕ್ಕೆ ಸಚಿವ ಸಂಪುಟ ಅನುಮೋದಿಸಿದೆ ಎಂದು ತಿಳಿಸಿದರು. ಮುಂದಿನ ತಿಂಗಳು 1ರಿಂದ ಪ್ರಾರಂಭವಾಗಲಿರುವ ಅನ್ನಪೂರ್ಣ ಭಂಡಾರ್ ಯೋಜನೆಯಡಿಯಲ್ಲಿ ಅರ್ಹ ಮಹಿಳೆಯರು ನೇರ ಪ್ರಯೋಜನ ವರ್ಗಾವಣೆಯ ಮೂಲಕ 3,000 ರೂಪಾಯಿಗಳನ್ನು ಪಡೆಯುತ್ತಾರೆ. ಯೋಜನೆಯಡಿಯಲ್ಲಿ ದಾಖಲಾತಿಗಾಗಿ ಮೀಸಲಾದ ಪೋರ್ಟಲ್ ಅನ್ನು ಪ್ರಾರಂಭಿಸಲಾಗುವುದು ಎಂದು ಅವರು ಮಾಹಿತಿ ನೀಡಿದರು. ಸ್ವಿಟ್ಜರ್ಲೆಂಡ್ನ ಜಿನಿವಾದಲ್ಲಿ ನಡೆಯುತ್ತಿರುವ 79ನೇ ವಿಶ್ವ ಆರೋಗ್ಯ ಸಭೆಯ ಸಂದರ್ಭದಲ್ಲಿ ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಜಗತ್ ಪ್ರಕಾಶ್ ನಡ್ಡಾ ಅವರು ಇಂದು ವಿಶ್ವ ಆರೋಗ್ಯ ಸಂಸ್ಥೆಯ ಮಹಾನಿರ್ದೇಶಕ ಡಾ ಟೆಡ್ರೋಸ್ ಅದಾನೊಮ್ ಘೆಬ್ರಿಯಾಸಸ್ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿದರು. ಭಾರತದ ಆರೋಗ್ಯ ವಲಯದ ಸುಧಾರಣೆಗಳು ಮತ್ತು ಜಾಗತಿಕ ಆರೋಗ್ಯ ಪಾಲುದಾರಿಕೆಯಲ್ಲಿನ ನಾಯಕತ್ವವನ್ನು ಅವರು ಶ್ಲಾಘಿಸಿದ್ದಾರೆ. ಹಂಚಿಕೆಗಳ ಆದ್ಯತೆಗಳ ಕುರಿತು WHO ಜೊತೆ ಸಹಯೋಗವನ್ನು ಮತ್ತಷ್ಟು ಬಲಪಡಿಸುವ ಬದ್ಧತೆಯನ್ನು ವ್ಯಕ್ತಪಡಿಸಿದ್ದಾರೆ. ಭಾರತದ ಶುದ್ಧ ಇಂಧನ ಪರಿವರ್ತನೆಯನ್ನು ಮುನ್ನಡೆಸುವ ಮಾರ್ಗಸೂಚಿಯನ್ನು ಚರ್ಚಿಸಲು ಕೇಂದ್ರ ನವ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವ ಪ್ರಹ್ಲಾದ್ ಜೋಶಿ ಅವರು ಇಂದು ಇಂಧನ ಸಚಿವಾಲಯದ ಅಧಿಕಾರಿಗಳು, ಅಂತಾರಾಷ್ಟ್ರೀಯ ಸೌರ ಒಕ್ಕೂಟ ಮತ್ತು ನವೀಕರಿಸಬಹುದಾದ ಇಂಧನ ಪರಿಸರ ವ್ಯವಸ್ಥೆಯ ಪ್ರಮುಖ ಪಾಲುದಾರರನ್ನು ಭೇಟಿಯಾದರು. ಚೆನ್ನೈನ ಎಂಎ ಚಿದಂಬರಂ ಕ್ರೀಡಾಂಗಣದಲ್ಲಿ ಇಂದು ನಡೆಯುತ್ತಿರುವ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ಹಾಗೂ ಸನ್ ರೈಸರ್ಸ್ ಹೈದರಾಬಾದ್ ತಂಡಗಳು ಮುಖಾಮುಖಿಯಾಗಿವೆ. ಟಾಸ್ ಗೆದ್ದ ಚೆನ್ನೈ ಸೂಪರ್ ಕಿಂಗ್ಸ್ ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡಿದೆ. ಪಶ್ಚಿಮ ಏಷ್ಯಾ ಬಿಕ್ಕಟ್ಟಿನಿಂದಾಗಿ ಆಮದು ಅಡಚಣೆಯ ಹೊರತಾಗಿಯೂ ದೇಶದಲ್ಲಿ ಸಂಸ್ಕರಣಾಗಾರಗಳು ಸಾಮಾನ್ಯವಾಗಿ ಕಾರ್ಯನಿರ್ವಹಿಸುತ್ತಿವೆ ಮತ್ತು ಭಾರತದಲ್ಲಿ ಸಾಕಷ್ಟು ಕಚ್ಚಾ ತೈಲ ದಾಸ್ತಾನುಗಳಿವೆ ಎಂದು ಕೇಂದ್ರ ಸರ್ಕಾರ ತಿಳಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನಾರ್ವೆ ಪ್ರಧಾನಿಯೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ದ್ವಿಪಕ್ಷೀಯ ಮಾತುಕತೆ, ಉಭಯ ದೇಶಗಳ ನಡುವೆ ಸಹಕಾರ ಬಲವರ್ಧನೆಗೆ ಸಮ್ಮತಿ. ಒಂದು ರಾಷ್ಟ್ರ ಒಂದು ಚುನಾವಣೆ ಪ್ರಕ್ರಿಯೆಯಿಂದ ದೊಡ್ಡ ಪ್ರಮಾಣದಲ್ಲಿ ವೆಚ್ಚ ಕಡಿತ, ಜೆಪಿಸಿ ಅಧ್ಯಕ್ಷ ಪಿಪಿ ಚೌಧರಿ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣ, ಮಹಾರಾಷ್ಟ್ರದಲ್ಲಿ ತರಬೇತಿ ಕೇಂದ್ರದ ನಿರ್ದೇಶಕನ ಬಂಧನ. ಐಪಿಎಲ್ ಟಿ20 ಕ್ರಿಕೆಟ್, ಸನ್ ರೈಸರ್ಸ್ ಹೈದರಾಬಾದ್ ವಿರುದ್ಧ ಟಾಸ್ ಗೆದ್ದ ಚೆನ್ನೈ ಸೂಪರ್ ಕಿಂಗ್ಸ್ ಬ್ಯಾಟಿಂಗ್ ಆಯ್ಕೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.
4: ಇದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ.
5: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
4: ಇನ್ನು ಇವತ್ತಿನ ಗಾನ ಪಚಾನ ಕಾರ್ಯಕ್ರಮವನ್ನು ಮುಂದುವರಿಸುವಂತಹ ಸಮಯ. ಅನೇಕರ ಸಂದೇಶಗಳು ಹರಿದು ಬಂದಿದೆ. ಹಲಸಿನ ಹಣ್ಣು ಒಂದು ಮಾಯೆ ಅಂತ ತಿಳಿಸಿದ್ದೆ. ಈ ಹಣ್ಣಿನ ಕುರಿತಾಗಿ ಅವರ ಇಷ್ಟದ, ಅವರ ಅನುಭವದ, ಅವರ ಅನಿಸಿಕೆಯ ಮಾತುಗಳು ಸಂದೇಶದ ಮುಖಾಂತರ ನಮ್ಮನ್ನು ಬಂದು ತಲುಪಿವೆ. ಈಗಾಗಲೇ ಒಂದಷ್ಟು ಗೆಳೆಯರ ಮೆಸೇಜ್ಗಳನ್ನು ಓದಲಾಗಿತ್ತು. ಇನ್ನೂ ಹಲವರು ಸಂದೇಶಗಳನ್ನು ಕಳಿಸಿದ್ದಾರೆ. ಯಾರೆಲ್ಲ ಏನು ಹೇಳ್ತಾ ಇದ್ದಾರೆ ಅಂತ ನೋಡೋದಾದರೆ, ಹಲಸಿನ ಹಣ್ಣನ್ನು ತಿಂದ ಮೇಲೆ ಒಳಗಿನ ಬೀಜವನ್ನು ಬಿಸಾಡದೆ ಶೇಖರಿಸಿ ಒಣಗಿಸಿ ನಂತರ ಬೀಜ ದೊಡ್ಡದಾಗಿದ್ದರೆ ಎರಡು ಮೂರು ಭಾಗ ಮಾಡಿ ಅದನ್ನು ಸಣ್ಣದಾಗಿದ್ದರೆ ಇಡಿಯಾಗಿ ಸಾಂಬಾರ್ಗೆ ಬಳಸುವ ಪರಿಪಾಠ ನಮ್ಮಲ್ಲಿದೆ, ರುಚಿ ತುಂಬ ಚೆನ್ನಾಗಿರುತ್ತೆ ಅಂತ ದೇವರಾಜ್ ಅವರ ಸಂದೇಶ ಬಂದಿದೆ. ಒಳ್ಳೆಯ ಮಾಹಿತಿ ಸರ್ ಅಂತ ಹೇಳೋಣ. ಹಾಗೇ ಜಿ ಎಸ್ ಚಂದನ ಅವರು ಚಿತ್ರದುರ್ಗದಿಂದ, ಶುಭ ಸಂಜೆ. ಹಲಸಿನ ಹಣ್ಣಿನ ತಿನಿಸುಗಳು ಹಾಗೇ ಅದರ ಮಾಹಿತಿ, ವರ್ಣನೆ, ಹಾಡುಗಳು, ನಿಮ್ಮ ಮಾತು ಎಲ್ಲವೂ ನಿಜ ಅನಿಸುತ್ತೆ. ನಾನು ನನ್ನ ದೊಡ್ಡ ಮಗನನ್ನು ಹಲಸಿನ ಹಣ್ಣಿಗೆ ಹೋಲಿಸಿ ಮಾತನಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಹಾಗೆಯೇ ಶುಭ ಸಂಜೆ ಅಂತ ಬಹಳ ದೊಡ್ಡ ಸಂದೇಶವನ್ನು ವರಲಕ್ಷ್ಮಿಯವರು ಪೀಣ್ಯಾನಿಂದ ಕಳಿಸಿದ್ದಾರೆ. ಅವರು ಹೇಳೋದಿಷ್ಟೇ, ನಿಜ ಹೇಳಬೇಕಂದ್ರೆ ನಾವು ಶಿವಮೊಗ್ಗ ಮೂಲದವರು, ನಮ್ಮ ಬಡಾವಣೆಯಲ್ಲಿ ಹಲಸಿನ ಹಣ್ಣಿನ ಮರಗಳು ಸಾಕಷ್ಟು ಇತ್ತು, ಎಲ್ಲ ಜಾತಿಯ ಹಣ್ಣುಗಳು ಇತ್ತು, ರುಚಿ ಸೂಪರಾಗಿತ್ತು. ಆದರೆ ಇವತ್ತು ಬೆಂಗಳೂರಲ್ಲಿ ನೆಲೆಸಿದ್ದೀವಿ, ಹಲಸಿನ ಹಣ್ಣನ್ನು ಇತ್ತೀಚೆಗೆ ತಿನ್ನಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ನಿಮ್ಮ ಮಾತುಗಳನ್ನು ಕೇಳ್ತಾ ಇದ್ದರೆ ನೆನಪಿನ ಅಂಗಳಕ್ಕೆ ಇಳಿಯುವಂತೆ ಆಗಿತ್ತು. ಹಾಗಾಗಿ ಮಾವು ಹಲಸು ನಮ್ಮ ಮನೆಯಲ್ಲಿ ಕೂಡ ಇದ್ದುದರಿಂದ ಅನೇಕರು ಬಂದು ತೆಗೆದುಕೊಂಡು ಹೋಗ್ತಾ ಇದ್ದರು. ಹಲಸು ಮರದಿಂದ ಇಳಿಸುವ ಮುನ್ನ ಬೆರಳಿನಿಂದ ಬಡಿದು ಶಬ್ದದ ಮೇಲೆ ಹಣ್ಣನ್ನು ಗುರುತಿಸಿ ಹಗ್ಗ ಕಟ್ಟಿ ಇಳಿಸ್ತಾ ಇದ್ವಿ. ಜೊತೆಗೆ ಅದರ ಹಪ್ಪಳ, ಚಿಪ್ಸು, ಕಡುಬು, ದೋಸೆ, ರಸಾಯನ ಎಲ್ಲವನ್ನ ಮಾಡ್ತಾ ಇದ್ವಿ. ಉತ್ತಮ ಮಾಹಿತಿ, ವಿಶೇಷ ರೀತಿಯ ಧನ್ಯವಾದಗಳು ನಿಮಗೆ ಅಂತ ಹೇಳ್ತಾ ಇದ್ದಾರೆ. ನಿಮಗೂ ಸಹ ಅಂತ ಹೇಳ್ತಾ ಆದೂರು ಪ್ರಕಾಶ್ ಅವರು ಆನೇಕಲ್ನಿಂದ, ಹಲಸು ಒಂದು ಅದ್ಭುತವಾದಂತಹ ಹಣ್ಣು ಸಾರ್ ಅಂತ ಹೇಳ್ತಾ ಇದ್ದಾರೆ. ಹಾಗೆಯೇ ಜೆ ಸಿ ಕೀರ್ತಿ ಕುಮಾರ್ ಇವರು ನೆಲಮಂಗಲದಿಂದ ನಮಗೆ ಮೆಸೇಜ್ ಮಾಡಿ, ನಮಸ್ಕಾರ, ಹಲಸಿನ ಹಣ್ಣನ್ನು ಬಹಳ ತಿಂತೇವೆ ಸರ್. ನಮ್ಮ ತೋಟದಲ್ಲೂ ಸಹ ಹಲಸಿನ ಮರಗಳಿವೆ. ಹಣ್ಣನ್ನು ನಾವು ಮತ್ತು ಸ್ನೇಹಿತರು ಸಂಬಂಧಿಕರಿಗೆ ಹಂಚ್ತೀವಿ, ಬಹಳ ಖುಷಿಯನ್ನು ನೀಡುತ್ತೆ. ಬಣ್ಣದ ಮೇಲೆ ಹಣ್ಣಿನ ರುಚಿ ಅವಲಂಬಿತವಾಗಿರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗೆಯೇ ಮಾದನ ಹಿಪ್ಪರಗಿ ಇಲ್ಲಿಂದ, ಶಿವಲಿಂಗಪ್ಪ ಭದ್ರೆ ಮತ್ತವರ ಕುಟುಂಬದವರು, ಹಲಸಿನ ಹಣ್ಣನ್ನು ನಾವು ತಿಂದಿಲ್ಲ ಸರ್, ಉತ್ತರ ಕರ್ನಾಟಕದವರು ನಾವು, ಕಲಬುರಗಿ ಜಿಲ್ಲೆಯವರು, ನಮಗೆ ಮಾವಿನಕಾಯಿ ಅಂದರೆ ಬಹಳ ಇಷ್ಟ, ಅದನ್ನು ತಿಂತೀವಿ ಹೆಚ್ಚಾಗಿ ಅಂತ ಹೇಳ್ತಾ ಇದ್ದಾರೆ. ಇನ್ನು ಸುಭಾಷ್ ಚಂದ್ರ ನೀರಾವರಿ ಇವರು ಉಣಕಲ್ ಹುಬ್ಬಳ್ಳಿ ಇಲ್ಲಿಂದ ನಮಗೆ ಸಂದೇಶವನ್ನು ಕಳಿಸಿದ್ದಾರೆ. ವಾಸವಿದ್ದ ಕುಂದಾಪುರದ ಶಾನುಭವ

ಇವರ ಮನೆಯಲ್ಲಿ ಹಲಸಿನ ಸಾಂಬಾರು ಊಟ ಮಾಡಿದ 35 ವರ್ಷಗಳ ಹಿಂದಿನ ಊಟದ ನೆನಪನ್ನು ಮರುಕಳಿಸ್ತು ಕಾರ್ಯಕ್ರಮ ಇಷ್ಟ ಆಯಿತು ಅಂತ ಮೆಸೇಜ್ ಮಾಡಿರುವ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಪ್ರೀತಿಯ ನಮಸ್ಕಾರಗಳಂತ ತಿಳಿಸ್ತಾ ಮುಂದಿನ ಗೀತೆಯನ್ನು ಕೇಳಿ ಬರೋಣ.

ಕಾರ್ಯಕ್ರಮದ ಕೊನೆಯಲ್ಲಿ ನಾವಿದ್ದೇವೆ ಸೇಫ್ ಡ್ರೈವ್ ಗಾನ ಬಚವನ ಕಾರ್ಯಕ್ರಮ ಕೇಳ್ತಾ ಇದ್ದೀರಾ. ಇನ್ನು ಶ್ರೀ ಹುವಳೆ ಲಕ್ಷ್ಮೀ ಚಂದ್ರಶೇಖರ್ ಅವರು ವಿದ್ಯಾನಗರ ಹರಿಹರದಿಂದ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ. ಹಲಸಿನ ಹಣ್ಣು ಕಾರ್ಯಕ್ರಮ ತುಂಬ ಇಷ್ಟ,

ಆಯಿತು. ಹಣ್ಣಿನ ಅನೇಕ ವಿಧಗಳು ಲಭ್ಯ ಇವೆ, ಕೊಬ್ಬರಿ ಹಲಸು, ಅಂಬಲಿ ಹಲಸು ಅಂತೆಲ್ಲ ಇವೆ ಅಂತ ಹೇಳ್ತಾ ಇದ್ದಾರೆ. ಖಂಡಿತ, ಹೆಬ್ಬಲಸು, ರುದ್ರಾಕ್ಷಿ ಹಲಸು, ಹೀಗೆ ಅನೇಕ ಬಗೆಯ ಸಾಕಷ್ಟು ತಳಿಯ ಹಣ್ಣುಗಳು ನಮಗೆ ಸಿಗುತ್ತೆ. ಕೆಲವನ್ನಂತೂ ಕೈಯ ಬೆರಳುಗಳಿಂದ ನಾವು ಸಿಪ್ಪೆ ತೆಗೆದು ತಿನ್ನಬಹುದು ಅಂತ ಹೇಳ್ತಾರೆ. ನಾನಂತೂ ಆ ಮಾದರಿಯ ಹಣ್ಣುಗಳನ್ನು ಸೇವಿಸಿಲ್ಲ. ಆದರೆ ಕೆಲವು ಹಣ್ಣುಗಳು ಮಲೆನಾಡು ಕಡೆ ಸಿಗುತ್ತೆ, ಕೆಲವು ವಿಶೇಷ ತಳಿಯ ಹಣ್ಣುಗಳು ಸಿಗುತ್ತೆ ಹಲಸಿನ ವಿಭಾಗಕ್ಕೆ ಸಂಬಂಧಪಟ್ಟ ಹಾಗೆ. ಕೆಲವರಂತೂ ಹಿರಿಯರ ಈ ಹಣ್ಣಿನ ತಳಿಗಳು ಇನ್ನೂ ಕೆಲವರಿಗೆ ಪರಿಚಯನೇ ಇರೋದಿಲ್ಲ. ಅದರಲ್ಲೂ ತುಮಕೂರು ಭಾಗದ, ಮುಳುಬಾಗಿಲು, ಕೋಲಾರ ಭಾಗದ ಅನೇಕ ಹಣ್ಣುಗಳು ತುಂಬ ಚೆನ್ನಾಗಿರುತ್ತೆ, ವಿಶೇಷವಾಗಿರುತ್ತೆ. ತುಮಕೂರಿನ ಅನೇಕ ಊರುಗಳಿವೆ, ತೂಬುಗೆರೆ, ಹಾಗೆಯೇ ಚೇಳೂರು, ಇವೆಲ್ಲವೂ ಹಲಸಿನ ಹಣ್ಣು ಹೆಚ್ಚಾಗಿ ದೊರಕುವಂತಹ ಊರುಗಳಾಗಿವೆ. ಆ ಸುತ್ತಮುತ್ತ ಪ್ರದೇಶಗಳಲ್ಲಿ ಹಲಸಿನ ಹಣ್ಣು ಹೆಚ್ಚಾಗಿ ಬೆಳೀತಾರೆ, ಮತ್ತು ಅಲ್ಲಿಗೆ ತಂದು ಮಾರಾಟವನ್ನು ಮಾಡ್ತಾರೆ. ಬೇರೆ ಬೇರೆ ದೇಶಗಳಿಗೆ, ರಾಜ್ಯಗಳಿಗೆ ಹೋಗುತ್ತಂತೆ ಅಲ್ಲಿನ ಹಲಸುಗಳು. ಅದರ ರುಚಿಯಿಂದ, ವೈಶಿಷ್ಟ್ಯತೆಯಿಂದ ಎಲ್ಲರನ್ನ ಸೆಳಿತಾ ಇವೆ ಈ ಹಲಸಿನ ತಳಿಗಳು. ಇನ್ನು ಇದನ್ನು ಮನೆಗೆ ತಂದು ಶುದ್ಧವಾಗಿ ಕೈಗೆ ಸ್ವಲ್ಪ ಚಾಕುಗೆ ಅಥವಾ ಕೈಗೆ ಎಣ್ಣೆಯನ್ನು ಸವರ್ಕೊಂಡು, ನೀವು ಆಹಾರಕ್ಕೆ ಬಳಸುವ ಯಾವುದೇ ಎಣ್ಣೆಯನ್ನು ಬಳಸಬಹುದು, ಅದನ್ನು ಸವರ್ಕೊಂಡು ಒಂದು ಸ್ವಲ್ಪ ಪೇಪರನ್ನು ಬಳಸಿ ಇದನ್ನು ನಿಧಾನವಾಗಿ ಹಚ್ಚಿದರೆ ಯಾರು ಬೇಕಾದರೂ ಪ್ರಯತ್ನದಿಂದ ಇದನ್ನು ಹಚ್ಚಬಹುದು. ಸ್ವಲ್ಪ ಅಂಟಿರುತ್ತೆ, ಅದರ ಬಗ್ಗೆ ಗಮನ ಇರಲಿ. ನಿಜವಾಗ್ಲೂ ತುಂಬ ರುಚಿಯಾಗಿರುತ್ತೆ. ಯಾರೆಲ್ಲ ತಿಂದಿಲ್ಲ ಅಥವಾ ತಿನ್ನಬೇಕು ಅಂತ ಅನ್ಕೋತಾ ಇದ್ದೀರಿ, ಖಂಡಿತ ಹಲಸಿನ ಹಣ್ಣನ್ನು ಒಮ್ಮೆ ಸೇವಿಸಿ ಅದರ ಮಾಯೆಯನ್ನು, ಜಾದುವನ್ನು ನೀವು ಗಮನಿಸಿ ಒಳಪಡ್ತೀರಾ. ನೀವು ಖಂಡಿತ ಅದರೊಳಗಡೆ ಆ ಛಾಯೆ ನಿಮ್ಮನ್ನು ಸಂಪೂರ್ಣವಾಗಿ ಆವರಿಸುತ್ತೆ ಅಂತ ಹೇಳ್ತಾ ಇವತ್ತಿನ ಸೇಫ್ ಡ್ರೈವ್ ಗಾನ ಭಜಾನ ಹಲಸಿನ ಹಣ್ಣು ಒಂದು ಮಾಯೆ ವಿಶೇಷ ಕಾರ್ಯಕ್ರಮಕ್ಕೆ ಮುಕ್ತಾಯ ಹೇಳುವಂತಹ ಸಮಯ.

0: ಹೆಸರು ಇಂಜಿನಿಸ್ಟರ್ ಹೆಲ್ತ್.
1: ಎಲ್ಲರನ್ನೂ ಅಣ್ಣಮ್ಮ ಕಾಪಾಡ್ಲಿ ಅಂತ ಹೇಳ್ತಾ ಶಕುಂತಲಾ ಶಂಕರ್ ಅವರು ಮಂಡ್ಯನಿಂದ ಸಂದೇಶವನ್ನು ಕಳಿಸಿ ಹಲಸಿನ ಹಣ್ಣಿನ ಬಗ್ಗೆ ಉತ್ತಮವಾದ ಮಾಹಿತಿ. ಕಾರ್ಯಕ್ರಮ ಇಷ್ಟ ಆಯಿತು, ತುಂಬ ರುಚಿ ಇರತ್ತೆ ತಿನ್ನಲಿಕ್ಕೆ. ನಾವು ಊರ್ ಕಡೆ ಹೋದಾಗ ಬಾಲ್ಯದಲ್ಲಿದ್ದಾಗ ಹೊಲದ ಹತ್ರ ಯಾವ ಎಮ್ಮೆ ಮೇಕೆ ಕುರಿ ಹಸು ಇವನ್ನೆಲ್ಲ ಅಂದರೆ ಅವುಗಳ ಹತ್ರ ಯಾರ ಮರ ಹಣ್ಣಾಗಿರತ್ತೆ ಅಂತ ಸರ್ಚ್ ಮಾಡ್ತಾ ಇದ್ವಿ. ಯಾರ ಮರದಲ್ಲಿ ಹಲಸಿನ ಹಣ್ಣು ಹಣ್ಣಾಗಿರುತ್ತೆ, ನಾವು ತಿನ್ನಲಿಕ್ಕೆ ರೆಡಿ ಇರುತ್ತೆ ಅಂತ ಸರ್ಚ್ ಮಾಡಿ ಹುಡುಕಿ ತಿಂತಾ ಇದ್ವಿ ಅಂತ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆಯೇ ಇವತ್ತಿನ ಕಾರ್ಯಕ್ರಮದ ಕೇಳ್ತಾ ಇದ್ದೀನಿ ಹಾಡುಗಳು ಮಾಹಿತಿ, ಹಲಸಿನ ಹಣ್ಣು ತಿಂದ ಅನುಭವ ನನಗಾಯಿತು ಅಂತ ಉಮೇಶ್ ಅವರು ಸಿರಿಗೆರೆಯಿಂದ ಧನ್ಯವಾದಗಳು ಅಂತ ಹೇಳ್ತಾ ಸಂದೇಶವನ್ನು ಕಳಿಸಿದ್ದಾರೆ. ನಿಮ್ಮೆಲ್ಲರ ಪ್ರೀತಿಯ ಸಂದೇಶಕ್ಕೆ ಮತ್ತೊಮ್ಮೆ ನಮಸ್ಕಾರ ಅಂತ ಹೇಳ್ತಾ ಪ್ರೀತಿಯ ವಂದನೆಗಳನ್ನು ತಿಳಿಸ್ತಾ ಇನ್ನು ಕೆಲವೇ ಕ್ಷಣಗಳಲ್ಲಿ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ಓಸ್ಲೋದಲ್ಲಿ ನಾರ್ವೆ ಪ್ರಧಾನಿ ಜೋನಾಸ್ ಗಹರ್ ಸ್ಟೋರ್ ಅವರೊಂದಿಗೆ ದ್ವಿಪಕ್ಷೀಯ ಸಭೆ ನಡೆಸಿದರು. ಮಾತುಕತೆಯ ನಂತರ ಜಂಟಿ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಪ್ರಧಾನಿ ಮೋದಿ, ಎರಡು ಪ್ರಮುಖ ಕಡಲ ರಾಷ್ಟಗಳಾಗಿ ಭಾರತ ಮತ್ತು ನಾರ್ವೆ ಕಡಲ ಆರ್ಥಿಕತೆ, ಕಡಲ ಭದ್ರತೆ ಮತ್ತು ಸಾಮರ್ಥ್ಯ ವೃದ್ಧಿಯಲ್ಲಿ ಸಹಕಾರವನ್ನು ಮತ್ತಷ್ಟು ಬಲಪಡಿಸುತ್ತವೆ ಎಂದು ಹೇಳಿದರು. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಛತ್ತೀಸ್ಗಢ ಪ್ರವಾಸದ ವೇಳೆ ಬಸ್ತಾರ್ ಜಿಲ್ಲೆಯ ನೇತನಾರ್ ಗ್ರಾಮದಲ್ಲಿ ಸಾರ್ವಜನಿಕ ಸೇವಾ ಕೇಂದ್ರವನ್ನು ಉದ್ಘಾಟಿಸಿದರು. ಈ ಕೇಂದ್ರಕ್ಕೆ ಬುಡಕಟ್ಟು ನಾಯಕ ಹಾಗೂ ಸ್ವಾತಂತ್ರ್ಯ ಹೋರಾಟಗಾರ ಹುತಾತ್ಮ ವೀರ್ ಗುಂಡಾಧೂರ್ ಅವರ ಹೆಸರನ್ನು ಇಡಲಾಗಿದೆ. ಪಶ್ಚಿಮ ಬಂಗಾಳದಲ್ಲಿ ಜಲಜೀವನ್ ಮಿಷನ್ ಅನುಷ್ಠಾನಕ್ಕಾಗಿ ಭಾರತ ಸರ್ಕಾರದ ಜಲಶಕ್ತಿ ಸಚಿವಾಲಯ ಮತ್ತು ಪಶ್ಚಿಮ ಬಂಗಾಳ ಸರ್ಕಾರ ಇಂದು ತಿಳುವಳಿಕಾ ಪತ್ರಕ್ಕೆ ಸಹಿ ಹಾಕಿವೆ. ಬೆಂಗಳೂರು ಉತ್ತರ ನಗರಪಾಲಿಕೆಯ ಆಯುಕ್ತ ಪೊಮ್ಮಲ ಸುನೀಲ್ ಕುಮಾರ್ ಅವರ ಮಾರ್ಗದರ್ಶನದಲ್ಲಿ ಸರ್ವಜ್ಞ ನಗರ ವಿಭಾಗ ವ್ಯಾಪ್ತಿಯಲ್ಲಿ ಶಿಥಿಲಾವಸ್ಥೆಯಲ್ಲಿರುವ ಅಪಾಯಕಾರಿ ಕಟ್ಟಡಗಳು, ಕಾಂಪೌಂಡ್ ಗೋಡೆಗಳು ಹಾಗೂ ಜಾಹೀರಾತು ಫಲಕಗಳ ತೆರವಿಗೆ ಮುನ್ನೆಚ್ಚರಿಕಾ ಸೂಚನೆ ನೀಡಲಾಗಿದೆ. ಪರಿಶಿಷ್ಟ ಜಾತಿಗೆ 17% ಹಾಗೂ ಪರಿಶಿಷ್ಟ ಪಂಗಡಕ್ಕೆ ಶೇಕಡ 7% ಮೀಸಲಾತಿ ಬಿಕ್ಕಟ್ಟನ್ನು ಶೀಘ್ರವೇ ಪರಿಹರಿಸಿ ಎಂದು ಮಾಜಿ ಸಂಸದ ವಿಎಸ್ ಉಗ್ರಪ್ಪ ರಾಜ್ಯ ಸರ್ಕಾರವನ್ನು ಒತ್ತಾಯಿಸಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕೇಂದ್ರ ಸರ್ಕಾರದ ಕನಿಷ್ಠ ಬೆಂಬಲ ಬೆಲೆ ಯೋಜನೆಯಡಿ ರೈತರು ರಾಗಿ ಖರೀದಿ ಕೇಂದ್ರಗಳಿಗೆ ರಾಗಿ ಮಾರಾಟ ಮಾಡಿದ್ದು, ಈ ಪೈಕಿ 5,930 ರೈತರ ಬ್ಯಾಂಕ್ ಖಾತೆಗಳಿಗೆ 60,75,00,000 ರೂಪಾಯಿಗಳು ಜಮೆಯಾಗಿದೆ. ಶೇಕಡ 83.26% ರೈತರಿಗೆ ಹಣ ಬಿಡುಗಡೆ ಮಾಡುವ ಮೂಲಕ ರಾಜ್ಯದಲ್ಲಿ ಜಿಲ್ಲೆ ಪ್ರಥಮ ಸ್ಥಾನದಲ್ಲಿದೆ ಎಂದು ಜಿಲ್ಲಾಧಿಕಾರಿ ಜಿ ಪ್ರಭು ತಿಳಿಸಿದ್ದಾರೆ. ಚೆನ್ನೈನ ಎಂಎ ಚಿದಂಬರಂ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ಇಂದು ನಡೆಯುತ್ತಿರುವ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ಹಾಗೂ ಸನ್ ರೈಸರ್ಸ್ ಹೈದರಾಬಾದ್ ತಂಡಗಳು ಮುಖಾಮುಖಿಯಾಗಿವೆ. ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡುತ್ತಿರುವ ಚೆನ್ನೈ ಸೂಪರ್ ಕಿಂಗ್ಸ್ ಇತ್ತೀಚಿನ ವರದಿ ಬಂದಾಗ 4.3 ಓವರ್ಗಳಲ್ಲಿ 2 ವಿಕೆಟ್ ನಷ್ಟಕ್ಕೆ 48 ರನ್ ಗಳಿಸಿ ಆಡುತ್ತಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 10 ಗಂಟೆಗೆ.

0: ಕಡಿಮೆ ಇರುವ ನವಜಾತ ಶಿಶುವಿನ ತೂಕ ಹೆಚ್ಚಿಸುವ ಸುಲಭ ಮಾರ್ಗ ಕಾಂಗರೂ ಮದರ್ ಕೇರ್. ತಾಯಿ ಅಥವಾ ಆರೋಗ್ಯವಂತ ವ್ಯಕ್ತಿಗಳು ನವಜಾತ ಶಿಶುವನ್ನು ಚರ್ಮಕ್ಕೆ ಅಂಟಿಕೊಂಡಂತೆ ಎದೆಗವಚಿಕೊಂಡು ಆರೈಕೆ ಮಾಡುವುದೇ ಕಾಂಗರೂ ಮದರ್ ಕೇರ್. ಇದರಿಂದ ನವಜಾತ ಶಿಶುವಿನ ತೂಕ ಹೆಚ್ಚಿ ಮಗು ಚಟುವಟಿಕೆಯಿಂದ ಇರುತ್ತದೆ, ಸೋಂಕು ಕಡಿಮೆಯಾಗುತ್ತದೆ, ತಾಯಿಯ ಎದೆಹಾಲು ಹೆಚ್ಚಿ ತಾಯಿ ಮಗುವಿನ ಬಾಂಧವ್ಯ ಗಟ್ಟಿಯಾಗುತ್ತದೆ. ಕಾಂಗರೂ ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
1: ಎಂಟು ಗಂಟೆ ಮೂರು ನಿಮಿಷ ಮೂವತ್ತು ಸೆಕೆಂಡುಗಳ ಈ ಸಮಯ ಭಾವಚಿತ್ತಾರ ಕಾರ್ಯಕ್ರಮದ್ದು. ಇವತ್ತಿನ ಭಾವಚಿತ್ತಾರ ಕಾರ್ಯಕ್ರಮದ ಈ ಪಯಣಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ.

ಭಾವಚಿತ್ತರ ಕಾರ್ಯಕ್ರಮದ ಮೊದಲ ಗೀತೆ ಯಶವಂತ್ ಹಲಿಬಂಡಿ ಅವರ ಧ್ವನಿಯಲ್ಲಿದೆ. ಡಾಕ್ಟರ್ ಕೆ ವಿ ಶ್ರೀನಿವಾಸಮೂರ್ತಿ ಅವರು ಬರೆದು ಸಂಗೀತ ನೀಡಿದ್ದಾರೆ. ಬಿ ವಿ ಶ್ರೀನಿವಾಸ್ ಅವರು ಗೀತೆಯನ್ನು ಕೇಳಿ ಬರೋಣ, ಬನ್ನಿ.

ಈಗಷ್ಟೇ ನೀವು ಕೇಳಿದಂತಹ ಭಾವಗೀತೆಗೆ ಧ್ವನಿಯಾದವರು ಯಶವಂತ್ ಹಳಿಬಂಡಿ ಅವರು. ದೊಡ್ಡರಂಗೇಗೌಡ ಅವರು ಬರೆದಂತಹ ಗೀತೆ ಇದು. ಇದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ 102.9 FM ಈ ಸಮಯದಲ್ಲಿ ಭಾವಚಿತ್ತಾರ ಕಾರ್ಯಕ್ರಮ ಕೇಳ್ತಾ ಇದ್ದೀರಾ. ನಿಮ್ಮ ಜೊತೆಯಾಗಿರುವಂತಹ ಧ್ವನಿ ಸುನಿಲ್ ರುದ್ರಮೂರ್ತಿ. ಮುಂದಿನ ಗೀತೆ ವಿನುತಾ ಬಿಜಿ ಅವರದ್ದು. ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ಟ ಅವರು ಬರೆದಂತಹ ಗೀತೆ ಇದು.

ಎಂ ವಿ ಸೀತಾರಾಮಯ್ಯ ಅವರು ಬರೆದಂಥ ಗೀತೆಗೆ ಧ್ವನಿಯಾಗಿರುವ ಗಾಯಕರು ವಿಕಾಸ್ ವಸಿಷ್ಠ ಅವರು. ಇದುವರೆಗೆ ನೀವು ಕೇಳಿದಂತಹ ಭಾವಗೀತೆ ಇದಾಗಿತ್ತು, ಯಾಕೋ ಹದಗೆಟ್ಟಿದೆ ಹಾಡು. ಇನ್ನು ಮುಂದಿನ ಗೀತೆಗೆ ಧ್ವನಿಯಾಗಿದ್ದಾರೆ ವಿನುತಾ ಬಿ ಜಿ ಅವರು. ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ಟ ಅವರು ಬರೆದಂತಹ ಗೀತೆ ಇದು.

ಬ್ರಿಟಿಷರ ಆಳ್ವಿಕೆಯಲ್ಲಿ ನಲುಗಿದ್ದ ಭಾರತಕ್ಕೆ ಮೈ ಕೊಡವಿ ಸಿಡಿದೇಳಲು ಶಕ್ತಿಯನ್ನು ನೀಡಿದಂತಹ ಮಂತ್ರ ವಂದೇ ಮಾತರಂ. ಕವಿ ಬಂಕಿಮಚಂದ್ರರ ಈ ಗೀತೆಗೆ ಇದೀಗ 150 ವರ್ಷ. 1896 ಕೋಲ್ಕತ್ತಾ ಕಾಂಗ್ರೆಸ್ ಅಧಿವೇಶನದಲ್ಲಿ ನಮ್ಮ ರಾಷ್ಟ್ರಗೀತೆಯ ಕವಿ ರವೀಂದ್ರನಾಥ ಠಾಗೂರರು ಮೊಟ್ಟ ಮೊದಲ ಬಾರಿಗೆ ಹಾಡಿದ ಗೀತೆ ವಂದೇ ಮಾತರಂ. ಹೇರಳವಾದ ಪ್ರಾಕೃತಿಕ ಸಂಪತ್ತಿನ ಖನಿಯಷ್ಟೇ ಅಲ್ಲದೆ ನಮ್ಮ ಭರತ ಮಾತೆ ದಶಭುಜೆ ದುರ್ಗೆಯೂ ಹೌದು, ಕಮಲವಾಸಿನಿ ಲಕ್ಷ್ಮಿಯೂ ಹೌದು, ವೀಣಾಪಾಣಿ ಸರಸ್ವತಿ.

ಭಾವಚಿತ್ತಾರ ಕಾರ್ಯಕ್ರಮದ ಮೊದಲ ಅರ್ಧ ಭಾಗ ಮುಗಿತು. ಇನ್ನು ಸಾಕಷ್ಟು ಗೀತೆಗಳು ನಿಮಗಾಗಿ ಕಾಯ್ತಾ ಇವೆ ಅಂತ ಹೇಳ್ತಾ ಹೆಚ್ ಎಸ್ ವೆಂಕಟೇಶ್ ಮೂರ್ತಿ ಅವರು ಬರೆದಿರುವಂತಹ ಗೀತೆಗೆ ಧ್ವನಿಯಾಗಿದ್ದಾರೆ ವಿದ್ಯಾಮೂರ್ತಿ ಅವರು. ಈ ಗೀತೆಯ ನಂತರ ಮತ್ತೊಂದು ಗೀತೆ ಪ್ರಸಾರ ಆಗುತ್ತೆ. ವಿಕಾಸ್ ಕೆ ವಸಿಷ್ಠ ಅವರ ಧ್ವನಿಯಲ್ಲಿ, ಉಪಾಸನಾ ಮೋಹನ್ ಅವರ ಸಂಗೀತ ನಿರ್ದೇಶನಕ್ಕೆ ಬಾಗೂರು ಮಾರ್ಕೆಂಡೇಯ ಅವರ ಸಾಹಿತ್ಯ ಇದೆ.

ಇದುವರೆಗೆ ನೀವು ಕೇಳಿದ್ದು ವಿದ್ಯಾಮೂರ್ತಿ ವರ್ಷಾ ಬಿ ಸುರೇಶ್ ಅವರ ಧ್ವನಿಯಲ್ಲಿ ಭಾವಗೀತೆಯೊಂದನ್ನ ರವಿ ಕಿರಣಗಳಿಗೆ ಶುಭವ ಮೂಡಿದೆ. ಬಾಗೂರು ಮಾರ್ಕಂಡೇಯ ಅವರು ಬರೆದಂತಹ ಗೀತೆಗೆ ಉಪಾಸನಾ ಮೋಹನ್ ಅವರ ಸ್ವರಕಲ್ಪನೆ ಇತ್ತು. ಭಾವಚಿತ್ತಾರ ಕಾರ್ಯಕ್ರಮ ಕೇಳ್ತಾ ಇದ್ದೀರಾ. ಮುಂದಿನ ಗೀತೆಗೆ ವರ್ಷಾ ಸುರೇಶ್ ಅವರು ಧ್ವನಿಯಾಗಿದ್ದಾರೆ. ಬಿ ಆರ್ ಲಕ್ಷ್ಮಣ್ ರಾವ್ ಅವರು ಬರೆದಂತಹ ಗೀತೆಗೆ ಉಪಾಸನಾ ಮೋಹನ್ ಅವರ ಸಂಗೀತ.

ಭಾವಚಿತ್ತಾರ ಕಾರ್ಯಕ್ರಮ ಕೇಳ್ತಾ ಇದ್ದೀರಾ. ಮುಂದಿನ ಗೀತೆಯ ಸಾಹಿತ್ಯ ಪ್ರೊಫೆಸರ್ ಎಂ ಗೋಪಾಲಕೃಷ್ಣ ಅಡಿಗ ಅವರದ್ದು, ಶ್ರೀವಲ್ಲಿ ಎಂಎಸ್ ಅವರ ಧ್ವನಿಯಲ್ಲಿ.

0: leadership focusing on clean energy and blue economy. Prime Minister Modi awarded Grand Cross of Royal Norwegian Order of Merit by King Harald V. Government targets $1 trillion exports this year. Union Minister Jitendra Singh holds talks with U.S. industry delegation on nuclear energy and private investment opportunities in India. And amid extreme heat conditions, Ministry of Ayush issues advisory to prevent heat-related illnesses. That is all in the news at 9. Good night.
1: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸಮಯ 9:15. ಹಿಂದಿ ಮೆಲೋಡಿಯಸ್ ಚಿತ್ರಗೀತೆಗಳ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ.
2: ಆಕಾಶವಾಣಿ ಅಟ್ 90 90 ಸಾಲ್ ಕಿ ಆವಾಜ್ ದಿಲ್ ಸೆ ದಿಲ್ ತಕ್ ನಾನ್ ಸ್ಟಾಪ್ ಧಮಾಲ್ ಪುರಾನಿ ಯಾದೇ ನಯಾ ಜೋಶ್ ಹೈ ದೇಶ್ ಕಾ ರೇಡಿಯೋ ಅಬ್ ಭಿ ಬಾಸ್ ಹೈ ಆಕಾಶವಾಣಿ ಕೆ ಗೌರವಮಯಿ 90 ಸಾಲ್.

ಇವತ್ತಿನ ಹಿಂದಿ ಮೆಲೋಡಿಯಸ್ ಚಿತ್ರಗೀತೆಗಳ ಕಾರ್ಯಕ್ರಮದ ಮೊದಲ ಗೀತೆ ಆಶಿಕಿ ಚಿತ್ರದ್ದು. ಕುಮಾರ್ ಸಾನು ಮತ್ತು ಅನುರಾಧ ಪೌಡ್ವಾಲ್ ಅವರ ಧ್ವನಿಯಲ್ಲಿದೆ. ಸಮೀರ್ ಅವರು ಬರೆದಂತಹ ಗೀತೆಗೆ ನದೀಮ್ ಮತ್ತು ಶ್ರವಣ್ ಅವರ ಸಂಗೀತ ನಿರ್ದೇಶನ.

ಹಿಂದಿ ಮೆಲೋಡಿಯಸ್ ಚಿತ್ರಗೀತೆಗಳ ಕಾರ್ಯಕ್ರಮ ನೀವು ಕೇಳ್ತಾ ಇದ್ದೀರಾ. ಮುಂದಿನ ಗೀತೆಗೆ ಧ್ವನಿಯಾಗಿದ್ದಾರೆ ಕುಮಾರ್ ಸಾನು ಮತ್ತು ಹೇಮಾ ಸರ್ದೇಸಾಯಿ ಅವರು. ಚಿತ್ರ ಸೋಲ್ಜರ್. ಸಮೀರ್ ಅವರು ಬರೆದಂತಹ ಗೀತೆಗೆ ಅನು ಮಲ್ಲಿಕ್ ಅವರ ಸಂಗೀತ.

ಸಮಜೋ ನಜರ್ ಕಾ ಇಶಾನಾ ಇಂತಹ ಸಾಲುಗಳು ಆಶಿಕ್ ಚಿತ್ರದ ಗೀತೆ ಇನ್ನೀಗ ಪ್ರಸಾರ ಆಗ್ತಾ ಇದೆ. ಸಮೀರ್ ಅವರು ಬರೆದಂತಹ ಗೀತೆಗೆ ಸಂಜೀವ್ ದರ್ಶನ್ ಅವರ ಸಂಗೀತ ಇದೆ.

ಬದಮಾಶ್ ದಿಲ್ ಹೇ ತುಜ್ಸೆ ಜುಡಾ, ಸಿಂಗಂ ಚಿತ್ರದ ಸಾಲುಗಳು ಶ್ರೇಯಾ ಘೋಷಾಲ್ ಮತ್ತು ಅಜಯ್ ಅವರ ಧ್ವನಿಯಲ್ಲಿ ಸ್ವಾನಂದ್ ಕಿರ್ಕಿರೆ ಅವರು ಬರೆದಂತಹ ಗೀತೆಗೆ ಅಜಯ್ ಅತುಲ್ ಅವರ ಸಂಗೀತ ನಿರ್ದೇಶನ ಇತ್ತು. ಹಿಂದಿ ಮೆಲೋಡಿಯಸ್ ಚಿತ್ರ ಗೀತೆಗಳ ಕಾರ್ಯಕ್ರಮ ನೀವು ಕೇಳ್ತಾ ಇದ್ದೀರಾ. ಮುಂದಿನ ಗೀತೆ ಐತ್ರಾಜ್ ಚಿತ್ರದ್ದು, ಉದಿತ್ ನಾರಾಯಣ್ ಮತ್ತು ಅಲ್ಕಾ ಯಾಜ್ಞಿಕ ಅವರ ಧ್ವನಿಯಲ್ಲಿ ಸಮೀರ್ ಅವರು ಬರೆದಂತಹ ಗೀತೆಗೆ ಹಿಮೇಶ್

ಮರ್ಡರ್ ಚಿತ್ರದ ಗೀತೆ ಇದುವರೆಗೆ ನೀವು ಕೇಳಿದ್ದು ಕುನಾಲ್ ಗಾಂಜಾವಾಲಾ ಮತ್ತು ಸಂಗಡಿಗರ ಧ್ವನಿಗಳಲ್ಲಿ. ಇದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ಇವತ್ತಿನ ಹಿಂದಿ ಮೆಲೋಡಿಯಸ್ ಚಿತ್ರಗೀತೆಗಳ ಕಾರ್ಯಕ್ರಮದ ಮುಂದಿನ ಹಾಗೂ ಕೊನೆಯ ಗೀತೆ ಸಾಥಿಯಾ ಚಿತ್ರದ್ದು, ಸೋನು ನಿಗಮ್ ಮತ್ತು ಸಂಗಡಿಗರ ಧ್ವನಿಯಲ್ಲಿ.

ಇವತ್ತು ಪ್ರಸಾರವಾದಂತಹ ಎಲ್ಲ ಹಿಂದಿ ಗೀತೆಗಳು ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತಾ, ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. 5 ರಾಷ್ಟ್ರಗಳ ಭೇಟಿಯ ಕೊನೆಯ ಚರಣದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು 2 ದಿನಗಳ ಭೇಟಿಗಾಗಿ ನಾಳೆ ಇಟಲಿಯ ರೋಮ್ಗೆ ಆಗಮಿಸಲಿದ್ದಾರೆ. ಭೇಟಿಯ ವೇಳೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇಟಲಿ ಪ್ರಧಾನಿ ಜಾರ್ಜಿಯಾ ಮೆಲೋನಿ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಬ್ಯಾಂಕ್ ವಂಚನೆ ಪ್ರಕರಣದಲ್ಲಿ ಆಮ್ ಆದ್ಮಿ ಪಕ್ಷದ ನಾಯಕ ದೀಪಕ್ ಸಿಂಗ್ಲಾ ಅವರನ್ನು ಜಾರಿ ನಿರ್ದೇಶನಾಲಯ ಬಂಧಿಸಿದೆ. ಇದಕ್ಕೂ ಮೊದಲು ದೆಹಲಿ ಮತ್ತು ಗೋವಾದಲ್ಲಿ ಇಂದು ಬೆಳಗ್ಗೆ ದೀಪಕ್ ಸಿಂಗ್ಲಾ ಮತ್ತು ಇತರ ಹವಾಲಾ ನಿರ್ವಾಹಕರಿಗೆ ಸಂಬಂಧಿಸಿದ ಮನೆಗಳಲ್ಲಿ ಶೋಧ ನಡೆಸಿತು. ಭಾರತೀಯ ವಿಶಿಷ್ಟ ಗುರುತಿನ ಪ್ರಾಧಿಕಾರದ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿ ಸೌರವ್ ವಿಜಯ್ ಇಂದು ಅಧಿಕಾರ ಸ್ವೀಕರಿಸಿದ್ದಾರೆ. ಜಾಗತಿಕ ನಾಯಕರಿಗೆ ನೀಡಲಾಗುವ ಸ್ವೀಡನ್ ದೇಶದ ಅತ್ಯುನ್ನತ ಗೌರವವಾದ ರಾಯಲ್ ಆರ್ಡರ್ ಆಫ್ ದಿ ಪೋಲಾರ್ ಸ್ಟಾರ್ ಕಮಾಂಡರ್ ಗ್ರ್ಯಾಂಡ್ ಕ್ರಾಸ್ ಪ್ರಶಸ್ತಿಗೆ ಭಾಜನರಾದ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಆಂಧ್ರಪ್ರದೇಶದ ಮುಖ್ಯಮಂತ್ರಿ ಎನ್ ಚಂದ್ರಬಾಬು ನಾಯ್ಡು ಅಭಿನಂದಿಸಿದ್ದಾರೆ. ಕೆಲಸದ ಸ್ಥಳಗಳಲ್ಲಿ ಮಹಿಳೆಯರಿಗೆ ಸುರಕ್ಷತೆ ಮತ್ತು ಗೌರವಯುತ ವಾತಾವರಣ ನಿರ್ಮಾಣವಾಗಬೇಕು. ಮಹಿಳೆಯರು ದೈಹಿಕವಾಗಿ ಹಾಗೂ ಮಾನಸಿಕವಾಗಿ ಆರೋಗ್ಯದಿಂದ ಇದ್ದಾಗ ಮಾತ್ರ ಆತ್ಮಸ್ಥೈರ್ಯದಿಂದ ತಮ್ಮ ಕೆಲಸವನ್ನು ಸಮರ್ಪಕವಾಗಿ ನಿರ್ವಹಿಸಲು ಸಾಧ್ಯವಾಗುತ್ತದೆ ಎಂದು ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾ ನಾಗಲಕ್ಷ್ಮಿ ಚೌಧರಿ ಧಾರವಾಡದಲ್ಲಿ ಹೇಳಿದ್ದಾರೆ. ಬಿಸಿಲಿನಿಂದ ತತ್ತರಿಸಿದ್ದ ಚಾಮರಾಜನಗರ ಜಿಲ್ಲೆಯ ಚಾಮರಾಜನಗರ, ಗುಂಡ್ಲುಪೇಟೆ ಹಾಗೂ ಹನೂರು ಭಾಗದಲ್ಲಿ ಇಂದು 1 ತಾಸಿಗೂ ಅಧಿಕ ಕಾಲ ಜೋರು ಮಳೆಯಾಗಿದೆ. ಚೆನ್ನೈನಲ್ಲಿ ಇಂದು ನಡೆಯುತ್ತಿರುವ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದ ಚೆನ್ನೈ ಸೂಪರ್ ಕಿಂಗ್ಸ್ ನಿಗದಿತ 20 ಓವರ್ಗಳಲ್ಲಿ 7 ವಿಕೆಟ್ ನಷ್ಟಕ್ಕೆ 180 ರನ್ ಗಳಿಸಿದೆ. ಗುರಿಬೆನ್ನತ್ತಿರುವ ಸನ್ರೈಸರ್ಸ್ ಹೈದರಾಬಾದ್ ಇತ್ತೀಚಿನ ವರದಿ ಬಂದಾಗ 3.2 ಓವರ್ಗಳಲ್ಲಿ 1 ವಿಕೆಟ್ ನಷ್ಟಕ್ಕೆ 23 ರನ್ ಗಳಿಸಿ ಆಡುತ್ತಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 11 ಗಂಟೆಗೆ.

ಇವತ್ತಿನ ಪ್ರೇಮ ನಿನಾದ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಕಾರ್ಯಕ್ರಮವನ್ನು ಶುರು ಮಾಡೋಣ. ಸೋನು ನಿಗಮ್ ಮತ್ತು ಅನುರಾಧ ಭಟ್ ಅವರ ಧ್ವನಿಯಲ್ಲಿರುವಂತಹ ಪರಮೇಶ್ವಪ್ಪನವಾಲ ಚಿತ್ರದ ಗೀತೆಯೊಂದಿಗೆ ವಿ ಹರಿಕೃಷ್ಣ ಅವರ ಸಂಗೀತ ಈ ಗೀತೆಗೆ ಇದೆ.

ಮತ್ತೊಂದು ಗೀತೆ ಸೋನು ನಿಗಮ್ ಅವರ ಧ್ವನಿಯಲ್ಲಿ ಮೂಡಿ ಬರ್ತಾ ಇದೆ, ಜಗ್ಗು ದಾದ ಚಿತ್ರದ್ದು. ಯೋಗರಾಜ್ ಭಟ್ ಅವರು ಬರೆದಂತಹ ಗೀತೆಗೆ ವಿ ಹರಿಕೃಷ್ಣ ಅವರದ್ದೇ ಸಂಗೀತ ನಿರ್ದೇಶನ.

ಕಣ್ಣ ಸಲಿಗೆ, ಸಲಿಗೆ ಅಲ್ಲ ಇದು ಸುಲಿಗೆ ಅಂತ ಸಾಹಿತ್ಯದ ಸಾಲುಗಳು ವಿ ನಾಗೇಂದ್ರ ಪ್ರಸಾದ್ ಅವರ ಬರವಣಿಗೆಯಲ್ಲಿ ಮೂಡಿಬಂತು. ನವಗ್ರಹ ಚಿತ್ರದ ಗೀತೆ ಸೋನು ನಿಗಮ್ ಅವರ ಧ್ವನಿಯಲ್ಲಿ ಕೇಳಿದ್ದು, ವಿ ಹರಿಕೃಷ್ಣ ಅವರ ಸಂಗೀತ ನಿರ್ದೇಶನದಲ್ಲಿ ಮೂಡಿಬಂತು. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಕಾರ್ಯಕ್ರಮದ ಮುಂದಿನ ಗೀತೆ ಶಿಶಿರ ಚಿತ್ರದ್ದು. ಚಿತ್ರ ಅವರು ಧ್ವನಿಯಾಗಿದ್ದಾರೆ. ಬಿ ಅಜನೀಶ್ ಲೋಕನಾಥ್ ಅವರ ಸಂಗೀತಕ್ಕೆ ಕೆ ಕಲ್ಯಾಣ್ ಅವರ ಸಾಹಿತ್ಯ.

ಡಿ ಸುಮನಾ ಕಿತ್ತೂರು ಅವರು ಬರೆದಂತಹ ಗೀತೆ ಇದುವರೆಗೆ ನೀವು ಕೇಳಿದ್ದು ಕಳ್ಳರ ಸಂತೆ ಚಿತ್ರದ್ದು. ರಾಜೇಶ್ ಕೃಷ್ಣನ್ ಮತ್ತು ನಂದಿತಾ ಅವರು ಹಾಡಿದ್ರು. ವಿ ಮನೋಹರ್ ಅವರ ಸಂಗೀತ ನಿರ್ದೇಶನ ಈ ಗೀತೆದ್ದಾಗಿತ್ತು. ಇನ್ನು ಇವತ್ತಿನ ಪ್ರೇಮ ನಿನಾದ ಕಾರ್ಯಕ್ರಮದ ಮುಂದಿನ ಗೀತೆ ಮನಸಾರೆ ಚಿತ್ರದ್ದು. ಮನೋಮೂರ್ತಿ ಅವರ ಸಂಗೀತಕ್ಕೆ ಯೋಗರಾಜ್ ಭಟ್ ಅವರ ಸಾಹಿತ್ಯ, ಶ್ರೇಯಾ ಘೋಷಾಲ್ ಅವರ ಹಾಡುಗಾರಿಕೆ.

ರಾಜೇಶ್ ಕೃಷ್ಣನ್ ಮತ್ತು ನಂದಿತಾ ಅವರ ಧ್ವನಿಯಲ್ಲಿ ಇದುವರೆಗೆ ನೀವು ಕೇಳಿದ್ದು ಜನುಮದ ಗೆಳತಿ ಚಿತ್ರದ ಗೀತೆಯನ್ನ. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಇವತ್ತಿನ ಪ್ರೇಮ ನಿನಾದ ಕಾರ್ಯಕ್ರಮದ ಮುಂದಿನ ಗೀತೆ ಜಾಜಿ ಮಲ್ಲಿಗೆ ಚಿತ್ರದ್ದು. ಕುನಾಲ್ ಗಾಂಜಾವಾಲಾ ಮತ್ತು ಚಿತ್ರ ಅವರ ಧ್ವನಿಯಲ್ಲಿ ರಾಮ್ ನಾರಾಯಣ್ ಅವರು ಬರೆದಂತಹ ಗೀತೆಗೆ ಸಾಧು ಕೋಕಿಲ ಅವರ ಸಂಗೀತ.

ಇವತ್ತಿನ ಪ್ರೇಮ ನಿನಾದ ಕಾರ್ಯಕ್ರಮವನ್ನು ಇಷ್ಟಪಟ್ಟು ಹಾಡುಗಳು ತುಂಬ ಇಷ್ಟ ಆಯಿತು, ಎಕ್ಸಲೆಂಟ್ ಎಕ್ಸ್ಕ್ಲೂಸಿವ್ ಸಾಂಗ್ಸ್ ಅಂತ ಸಂದೇಶಗಳನ್ನು ಕಳಿಸ್ತಾ ಇದ್ದಾರೆ ಅನೇಕರು. ರಾಣಿಯವರು ಮಳೂರಿನಿಂದ ಸಂದೇಶವನ್ನು ಕಳಿಸಿದ್ರೆ, ಹಾಡುಗಳು ನನಗೆ ತುಂಬ ಇಷ್ಟ ಆಯಿತು ಅಂತ. ಯಶಸ್ವಿನಿ, ಗಿರಿಜಮ್ಮ, ಅನ್ನಪೂರ್ಣ, ಎನಿಎಸ್ ಬಡಾವಣೆ ಹೊಸದುರ್ಗದಿಂದ. ಇಲ್ಲಿ ಮಳೆ ತುಂಬ ಜೋರಾಗ್ತಾ ಇದೆ, ಆದರೆ ಆ ಖುಷಿಯಲ್ಲಿ ಗೀತೆಗಳನ್ನು, ಸೊಗಸಾದ ಹಾಡುಗಳನ್ನು ಕೇಳೋದು ಇನ್ನಷ್ಟು ಚೆಂದ ಅನ್ನಿಸ್ತಾ ಇದೆ ಅಂತ ಚಿದಾನಂದ ಟಿ ಬಿ ಸರ್ಕಲ್ ಹೊಸದುರ್ಗದಿಂದ ಕಳಿಸಿದ್ದಾರೆ ಸಂದೇಶವನ್ನು. ಹಾಗೆಯೇ ನಾನು ಧಾರವಾಡ ತಾಲೂಕು ಹೆಬ್ಬಳ್ಳಿ ಗ್ರಾಮದಿಂದ ಅಂತ ಶಿವಾನಂದ ಪರುತಪ್ಪ ಹುಗಾರ್ ಮತ್ತು ಸಂಗಡಿಗರು ಸಂದೇಶವನ್ನು ಕಳಿಸಿದ್ದಾರೆ. ಪಿ ಬಿಂದುಮತಿ ಯಲಹಂಕ ಇಲ್ಲಿಂದ ಸಂದೇಶವನ್ನು ಕಳಿಸ್ತಾ, ತುಂತುರು ಮಳೆ ಹನಿ, ವಾತಾವರಣ ತಂಪಾಗಿದೆ, ಇಂಪಾದ ಪ್ರೇಮ ಗೀತೆಗಳ ಸಂತಸದ ಅಲೆ ಅಲೆಯಲ್ಲಿ ತೇಲ್ತಾ ಇದ್ದೀನಿ ಅಂತ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದಾರೆ. ಹಾಗೆಯೇ ಕಡಗಂಜಿಯ ಧರ್ಮಣ್ಣ ಧನಿ ಇವರು ಕಣ್ ಕಣ್ಣ ಸಲಿಗೆ ಈ ಗೀತೆ ತುಂಬ ಇಷ್ಟ ಆಯಿತು ಅಂತ ಹೇಳ್ತಾ ಇದ್ದಾರೆ. ಕೌಸಲ್ಯ ಅವರು ಬನಶಂಕರಿಯಿಂದ ಪ್ರಸಾರವಾಗ್ತಿರುವ ಹಾಡುಗಳು ಕಣ್ ಕಣ್ಣ ಸಲಿಗೆ ನವಗ್ರಹ ಚಿತ್ರದ ಗೀತೆ ಇಷ್ಟ ಆಯಿತು ಅಂತ ಹೇಳ್ತಾ ಇದ್ದಾರೆ. ಸವದತ್ತಿಯಿಂದ ಪ್ರಸನ್ನ, ಆಶಾ, ಪ್ರಜಕ್ತ, ಪ್ರತೀಕ್ಷಾ ಮತ್ತವರ ಕುಟುಂಬದವರ ಸಂದೇಶವನ್ನು ಕಳಿಸಿ ಹಾಡುಗಳು ಇಷ್ಟ ಆಗ್ತದೆ ಅಂತ ಹೇಳ್ತಾ ಇದ್ದಾರೆ. ಡಾಕ್ಟರ್ ಅಂಬುಜಾ ಅವರ ಮೆಸೇಜ್ ಸಹ ಹರಿದು ಬಂದಿದೆ. ಇನ್ನು ಜಿ ಎಸ್ ಚಂದನ ಚಿತ್ರದುರ್ಗದಿಂದ ಮಂಡಿಕಲ್ ಕೃಪಾ ಅವರು ಸಂದೇಶ ಕಳಿಸಿರುವ ಎಲ್ಲರಿಗೂ ಮತ್ತೊಮ್ಮೆ ಪ್ರೀತಿಯ ವಂದನೆಗಳನ್ನು ತಿಳಿಸ್ತಾ, ಇವತ್ತಿನ ಪ್ರೇಮ ನಿನಾದ ಕಾರ್ಯಕ್ರಮದ ಮುಂದಿನ ಹಾಗೂ ಕೊನೆಯ ಗೀತೆ ಅಂಬಾರಿ ಚಿತ್ರದ ಗೀತೆ ಚೇತನ್ ಅವರ ಧ್ವನಿಯಲ್ಲಿ ಎ ಪಿ ಅರ್ಜುನ್ ಅವರು ಬರೆದಂತಹ ಗೀತೆಗೆ ವಿ ಹರಿಕೃಷ್ಣ ಅವರ ಸಂಗೀತ.

ಗೀತೆಗಳನ್ನು ಕೇಳ್ತಾ ಇದ್ದರೆ ಸಮಯ ಹೋದದ್ದೇ ತಿಳಿತಾ ಇಲ್ಲ. ಆದರೆ ಪ್ರೇಮ ನಿನಾದ ಕಾರ್ಯಕ್ರಮವನ್ನು ಮುಗಿಸಲೇಬೇಕಾಗಿದೆ. ಇವತ್ತಿನ ಕಾರ್ಯಕ್ರಮ ಹಾಡುಗಳು ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತಾ ಇನ್ನು ಕೆಲವೇ ಕ್ಷಣಗಳಲ್ಲಿ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ಓಸ್ಲೋದಲ್ಲಿ ನಾರ್ವೆ ಪ್ರಧಾನಿ ಜೋನಾಸ್ ಗಹರ್ ಸ್ಟೋರ್ ಅವರೊಂದಿಗೆ ದ್ವಿಪಕ್ಷೀಯ ಸಭೆ ನಡೆಸಿದರು. ಇಂಡೋ ಪೆಸಿಫಿಕ್ ಸಾಗರ ಉಪಕ್ರಮಕ್ಕೆ ಸೇರುವ ನಾರ್ವೆಯ ನಿರ್ಧಾರವನ್ನು ಪ್ರಧಾನಿ ಸ್ವಾಗತಿಸಿದರು. ಎರಡು ಪ್ರಮುಖ ಕಡಲ ರಾಷ್ಟಗಳಾಗಿ ಭಾರತ ಮತ್ತು ನಾರ್ವೆ ಕಡಲ ಆರ್ಥಿಕತೆ, ಕಡಲ ಭದ್ರತೆ ಮತ್ತು ಸಾಮರ್ಥ್ಯ ವೃದ್ಧಿಯಲ್ಲಿ ಸಹಕಾರವನ್ನು ಮತ್ತಷ್ಟು ಬಲಪಡಿಸುತ್ತವೆ ಎಂದು ಅವರು ತಿಳಿಸಿದರು. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಹಾರಾಷ್ಟದ ಲಾತೂರ್ನ ಆರ್ಸಿಸಿ ತರಬೇತಿ ಕೇಂದ್ರದ ನಿರ್ದೇಶಕ ಶಿವರಾಜ್ ಮೊಟೆಗಾಂವ್ಕರ್ ಅವರನ್ನು ಕೇಂದ್ರ ತನಿಖಾ ದಳ ಸಿಬಿಐ ಬಂಧಿಸಿದೆ. ನೀಟ್ ಪರೀಕ್ಷಾ ಹಗರಣದ ತನಿಖೆಯ ಭಾಗವಾಗಿ ಸಿಬಿಐ ಶುಕ್ರವಾರ ಅವರನ್ನು ಸುಮಾರು 11 ಗಂಟೆಗಳ ಕಾಲ ವಿಚಾರಣೆ ನಡೆಸಿತ್ತು. ಸಂವಿಧಾನದ 129ನೇ ತಿದ್ದುಪಡಿ ಮಸೂದೆ 2024 ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಕಾನೂನು ತಿದ್ದುಪಡಿ ಮಸೂದೆ 2024 ಕುರಿತ ಜಂಟಿ ಸಂಸದೀಯ ಅಧ್ಯಯನ ಸಮಿತಿಯು ಇಂದು ಬೆಂಗಳೂರಿನಲ್ಲಿ ಒಂದು ರಾಷ್ಟ್ರ ಒಂದು ಚುನಾವಣೆ ಕುರಿತು ಸಂವಾದ ಏರ್ಪಡಿಸಿತ್ತು. ಗೃಹಲಕ್ಷ್ಮಿ ಯೋಜನೆಯಡಿಯಲ್ಲಿ ಗೃಹಲಕ್ಷ್ಮಿ ಹಣವನ್ನು ಮುಂದಿನ 2 ದಿನಗಳಲ್ಲಿ ಫಲಾನುಭವಿಗಳ ಖಾತೆಗೆ ಪಾವತಿಸಲಾಗುವುದು ಎಂದು ಮಂಡ್ಯ ಜಿಲ್ಲಾ ಮಟ್ಟದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷ ಚಿಕ್ಕಲಿಂಗಯ್ಯ ತಿಳಿಸಿದ್ದಾರೆ. ಕೊಡಗು ಜಿಲ್ಲೆಯ ದುಬಾರೆ ಸಾಕಾನೆ ಶಿಬಿರದಲ್ಲಿ 2 ಆನೆಗಳ ನಡುವಿನ ಕಾದಾಟದ ವೇಳೆ ಚೆನ್ನೈ ಮೂಲದ ಪ್ರವಾಸಿ ಮಹಿಳೆ ಸಾವನ್ನಪ್ಪಿದ್ದಾರೆ. ದುಬಾರೆಯಲ್ಲಿ ಸಾಕಾನೆಗಳಿಗೆ ಸ್ನಾನ ಮಾಡಿಸುವ ಸಂದರ್ಭದಲ್ಲಿ 2 ಆನೆಗಳ ನಡುವೆ ಏಕಾಏಕಿ ಕಾದಾಟ ನಡೆದಿದೆ. ಬೆಂಗಳೂರಿನ ವಿವಿಧೆಡೆ ಇಂದು ಗುಡುಗು ಗಾಳಿ ಸಹಿತ ಮಳೆಯಾಗಿದೆ. ವಿಧಾನಸೌಧ, ನಾಗರಭಾವಿ, ಬಸವೇಶ್ವರ ನಗರ, ಬಸವನಗುಡಿ, ಗಿರಿನಗರ ಸೇರಿದಂತೆ ಹಲವೆಡೆ ಮಳೆಯಾಗಿದೆ. ಮುನ್ನೆಚ್ಚರಿಕಾ ಕ್ರಮವಾಗಿ ಕೆಲವು ಅಂಡರ್ಪಾಸ್ಗಳಲ್ಲಿ ವಾಹನ ಸಂಚಾರ ನಿರ್ಬಂಧಿಸಲಾಗಿದ್ದು ವಾಹನ ಸವಾರರು ಪರದಾಡುವಂತಾಗಿತ್ತು. ಚೆನ್ನೈನಲ್ಲಿ ನಡೆಯುತ್ತಿರುವ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದ ಚೆನ್ನೈ ಸೂಪರ್ ಕಿಂಗ್ಸ್ ನಿಗದಿತ 20 ಓವರ್ಗಳಲ್ಲಿ 7 ವಿಕೆಟ್ನಷ್ಟಕ್ಕೆ 180 ರನ್ ಗಳಿಸಿದೆ. ಗೆಲುವಿನ ಗುರಿ ಬೆನ್ನತ್ತಿರುವ ಸನ್ರೈಸರ್ಸ್ ಹೈದರಾಬಾದ್ ಇತ್ತೀಚಿನ ವರದಿ ಬಂದಾಗ 14 ಓವರ್ಗಳಲ್ಲಿ 2 ವಿಕೆಟ್ನಷ್ಟಕ್ಕೆ 126 ರನ್ ಗಳಿಸಿ ಆಡುತ್ತಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ನಾಳೆ ಬೆಳಿಗ್ಗೆ 6 ಗಂಟೆಗೆ. ಶುಭರಾತ್ರಿ.

ಇದು ನಿಮ್ಮದೇ ವಾಹಿನಿ ಅನುದಿನದ ಸಂಗಾತಿ, ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ 102.9 FM. ಸದಾ ಖುಷಿಯಾಗಿರಿ, ಮನಸ್ಫೂರ್ತಿಯಾಗಿ ನಗ್ತಾ ಇರಿ, ಹೆಮ್ಮೆಯಿಂದ ಕನ್ನಡ ಮಾತಾಡಿ ಸತ್ಯ ಮಾರ್ಗದಲ್ಲಿ ನಡೆಯುವಂತಹ ಪ್ರಯತ್ನ ನಮ್ಮೆಲ್ಲರಿಂದ ಸದಾ ಕಾಲ ಆಗಲಿ ಅಂತ ಹೇಳ್ತಾ, ಇಷ್ಟು ಹೊತ್ತು ಸಂಜೆಯ ಎಲ್ಲ ಕಾರ್ಯಕ್ರಮಗಳಲ್ಲಿ ನಿಮ್ಮ ಜ್ಯೋತಿಯಾದದ್ದು ಈ ಸಮಯದ ಧ್ವನಿ ಸುನಿಲ್ ರುದ್ರಮೂರ್ತಿ. ನಿಲಯದ ಇಂದಿನ ಪ್ರಸಾರ ಕಾರ್ಯ ಇಲ್ಲಿಗೆ ಮುಕ್ತಾಯವಾಯಿತು. ಈಗ ಸಮಯ 11:03. ನಾಳೆ ಬೆಳಗ್ಗೆ 5:53 ಮತ್ತೆ ನಮ್ಮ ಪ್ರಸಾರ ಕಾರ್ಯ ಆರಂಭ. ನಿಮ್ಮ ಗೆಳೆಯ ಸುನಿಲ್ ರುದ್ರಮೂರ್ತಿಗೆ ಹೊರಡಲು ಅನುಮತಿ ಕೊಡಿ. ಎಲ್ಲರಿಗೂ ಶುಭರಾತ್ರಿ. ಜೈ ಹಿಂದ್.